ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 9ನೇ ತಾರೀಕು ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು,

45 ನಿಮಿಷಕ್ಕೆ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿ ಕಾರ್ಯಕ್ರಮ. ಎಂಟು ಗಂಟೆ 15 ನಿಮಿಷಕ್ಕೆ ಶುಭಾಶಯ ಕಾರ್ಯಕ್ರಮ. 8:21 ನಿಮಿಷಕ್ಕೆ ಆಸ್ಪತ್ರೆಯ ವೈದ್ಯರ ಪ್ರಕಟಣೆ. 8:23 ನಿಮಿಷಕ್ಕೆ ಬೆಳೆ ಬೆಲೆ. 8:25 ನಿಮಿಷಕ್ಕೆ ವಿಜ್ಞಾನ ವಿಸ್ಮಯ. 8:35 ನಿಮಿಷಕ್ಕೆ ಗೀತಾಸುನಾದ. 8:45 ನಿಮಿಷಕ್ಕೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ನಿಮಿಷಕ್ಕೆ ಸಂಗೀತ ಹರಿಕತೆ. 10:20 ಸಾಮಾಜಿಕ ಸವಲತ್ತು. 11:00 ಭಾವಸಿಂಚನ ಕಾರ್ಯಕ್ರಮ. 11:30 ಹಾಡುವಸೆ. 11:40 ಈ ದಿನದ ವಿಶೇಷ ಕಾರ್ಯಕ್ರಮ. 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಭಗವಾನ್ ಬುದ್ಧ ತನ್ನ ಪ್ರೀತಿಯ ಶಿಷ್ಯ ಆನಂದ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಒಬ್ಬ ಶ್ರೀಮಂತ ಬಂದು ಬುದ್ಧನ ಬಾಯಿಗೆ ಬಂದ ಹಾಗೆ ಬೈಯತು ಶುರು ಮಾಡಿದ. ಬುದ್ಧ ಸುಮ್ಮನೆ ನೋಡ್ತಾ ಇದ್ದೆ, ಏನೂ ಪ್ರತಿಕ್ರಿಯೆ ತೋರಿಸ್ಲಿಲ್ಲ. ಶಿಷ್ಯ ಆನಂದ ಕೋಪ ಬಂದ್ಬಿಡ್ತು, ನನ್ನ ಗುರುಗಳಿಗೆ ಬೈತಾನಲ್ಲ ಇವನು, ಅಜ್ಞಾನಿ ಅವನು, ನೋಡಿದ್ರೆ ಈ ಭಗವಾನಿಗೆ ಬೈತಾನಲ್ಲ ಅಂತ ಸಿಟ್ಟು ಬಂತು. ಅವನ್ ಸಿಟ್ಟು ಬಂದದ್ದು ಬುದ್ಧನ ಗೊತ್ತಾಗಿ ಅಲ್ಲೇ ಕೈ ಮಾಡಿದ, ಕೋಪ ಮಾಡ್ಕೋಬೇಡ ಸುಮ್ಮನಿರು ಅಂತ ಹೇಳಿದ. ಬಹಳಷ್ಟು ಬೈದ ಮೇಲೆ ಶ್ರೀಮಂತ ಹೋದ. ಆನಂದ ಬುದ್ಧನ ಹೇಳ್ದ, ಏನು ಬುದ್ಧ ಅವನು ಹಿಂಗೆ ಬೈತಾ ಇದ್ದಾನೆ, ನಿನ್ನ ತೆಗಳ್ತಾ ಇದ್ದಾನೆ, ಸುಮ್ಮನೆ ಕೂತಿದ್ದೆಯಲ್ಲ, ನನ್ನ ಬಿಟ್ಟರೆ ಸಾಕಾಗಿತ್ತು, ನಾನೇ ನೋಡ್ಕೋತಿದ್ದೆ, ನನಗೂ ಹೊಡಿಬೇಡ ಅಂತಂದಿ ನೀನು ಅಂತ. ಬುದ್ಧ ಹೇಳ್ತಾನೆ, ಈಗ ಏನಾಯ್ತು ಬೈದಿದ್ರಿಂದ ಅಂತ ಕೇಳ್ದ. ಬೈದದ್ದು ಆಗ್ಲಿಲ್ವಾ ನಿನಗೆ ಅಂತ. ಇಲ್ಲ ಅಂದ ಬುದ್ಧ. ಯಾಕೆ ಅಂದರೆ ನಿನಗೆ ಯಾರೋ ಒಂದು ಕಾಣಿಕೆ ತಂದು ಕೊಡ್ತಾರೆ, ತೊಗೊಂಡ್ರೆ ನಿನಗೆ ಸಿಗುತ್ತೆ, ನೀನು ತೊಗೊಳ್ದೆ ಹೋದ್ರೆ ಏನು ಮಾಡ್ತಾರೆ ಅವರು, ವಾಪಸ್ ತೊಗೊಂಡು ಹೋಗ್ತಾರೆ ಅಂದ. ಹಾಗೆ ಆಯಿತು ಅಂದ ಬುದ್ಧ. ಅವ್ರು ಬೈತಾ ಇದ್ನಲ್ಲ, ನಾನು ಸುಮ್ಮನೆ ಕೂತಿದ್ದೆ, ನಾನು ತೊಗೊಳೇ ಇಲ್ಲ ಅದನ್ನು, ನಾನು ತೊಗೊಳ್ದೆ ಹೋದ್ರೆ ಏನಾಯ್ತು, ಬೇಗ ಅವನೇ ವಾಪಸ್ ತೊಗೊಂಡು ಹೋದ ಅಂತ. ಇದನ್ನು ತಿಳ್ಕೊ ನೀನು, ಕೋಪ ಮಾಡ್ಕೋಬೇಡ ಅಂದ. ಆದರೂ ಆನಂದನ ಮನಸ್ಸಲ್ಲಿ ಒಂದು ಕೋಪ ಇತ್ತು, ಸರಿ ಆಗಲಿಲ್ಲ ಅಂತ. ಮಧ್ಯಾಹ್ನ ಪ್ರವಾಸಕ್ಕೆ ಹೊರಟರು ಆನಂದ ಬುದ್ಧ ಇಬ್ಬರು, ಕಾಡಲ್ಲಿ ಹೋಗಬೇಕು. ಆಗಲೇ ಸುಮಾರು 60 ವರ್ಷ ವಯಸ್ಸಾಗಿದೆ ಬುದ್ಧನಿಗೆ, ಪ್ರವಾಸ ಸುಸ್ತಾಗಿರ್ಬೇಕು. ಮರದ ಕೆಳಗೆ ಕೂತಿದ್ದ, ಅಲ್ಲೆಲ್ಲೋ ನೀರು ಹರಿಯೋ ಸಪ್ಪಳ ಕೇಳಿಸ್ತಾ ಇತ್ತು. ಆನಂದ, ಅವ್ರು ಕೆಲಸ ಮಾಡ್ತೀಯಾ, ಪಾತ್ರೆ ತೊಗೊಂಡು ಹೋಗಿ ಸ್ವಲ್ಪ ಕುಡಿಯೋ ನೀರು ತೊಗೊಂಬಪ್ಪ ನನಗೆ ಅಂತೇಳಿ ಮರದ ಕೆಳಗೆ ಕೂತ. ಆನಂದ ಹೋದ, 2 ನಿಮಿಷಕ್ಕೆ ವಾಪಸ್ ಬಂದ. ನೀರು ತಂದ್ಯಾ ಅಂತ ಕೇಳಿದ ಬುದ್ಧ. ಇಲ್ಲ ತರಲಿಲ್ಲ, ಯಾಕಂದರೆ ನೀರಿದೆ, ತಿಳಿನೀರಿದೆ, ಆದರೆ ಈಗ ತಾನೇ ಒಂದು 4-5 ಬಂಡಿಗಳು ದನಗಳು ದಾಟಿ ಹೋಗಿದ್ದಾವೆ, ನೀರೆಲ್ಲ ರಾಡಿ ಆಗಿಬಿಟ್ಟಿದೆ, ಅದಕ್ಕೆ ತರಲಿಕ್ಕೆ ಆಗಲಿಲ್ಲ ಅಂತ. ಈಗ ಹೋಗಿ ನೋಡ್ಕೊಂಬ ಅಂದ. ಮತ್ತೆ ಹೋದ ಆನಂದ.

ಬಂದ, ಇನ್ನೂ ಕ್ಲಿಯರ್ ಆಗಿಲ್ಲ, ತುಂಬ ರಾಡಿ ಇದೆ ನೀರದು, ಮತ್ತೆ ಹತ್ತಿ ಮತ್ತೆ ಹೋಗು ಅಂತ. ಹತ್ತು ನಿಮಿಷಕ್ಕೆ ಮತ್ತೆ ಹೋದೆ ಅವನು. ಇಲ್ಲ ಬುದ್ಧ, ಇನ್ನೂ ಆಗಿಲ್ಲ, ತುಂಬ ರಾಡಿ ಇದೆ ನೀರು, ತುಂಬ ಬಂಡಿಗಳು ಹೋದದ್ದಲ್ವಾ ಅಂದ. ಒಂದು ಅರ್ಧ ಗಂಟೆ ಬಿಟ್ಟು ಹೋಗು ಅಂದ. ಅರ್ಧ ಗಂಟೆ ಬಿಟ್ಟು ಹೋಗಿ ಆನಂದ ತಿಳಿ ನೀರು ತಗೊಂಡು ಬಂದಂತೆ. ಬುದ್ಧ ನೀರು ನೋಡಿ ಹೇಳ್ತಾನೆ, ಸ್ವಚ್ಛ ಆಗಿದೆಯಲ್ಲೋ ಈಗ ತನ್ನ ರಾಡಿ ಅಂದೆ ನೀನು, ಏನು ತಮಾಷೆ ಮಾಡಿಬಿಟ್ಟೆ ನೀನು, ಏನು ಮ್ಯಾಜಿಕ್ ಮಾಡಿದ್ಯಾ, ಚಮತ್ಕಾರ ಮಾಡಿದೆಯಲ್ಲಪ್ಪ ನೀನು, ನೀರು ತಿಳಿಯಾಗಿದೆ ಅಂದಂತೆ. ಆತ, ನಾಯೇನು ಚಮತ್ಕಾರ ಮಾಡಲಿಲ್ಲ ಬುದ್ಧ, ಬಂಡಿ ಹೋಗಿತ್ತಲ್ಲ ನೀರು ರಾಡಿ ಆಗಿತ್ತು. ಸ್ವಲ್ಪ ಹೊತ್ತಿಗೆ ಏನಾಯಿತು ಅಂದರೆ ತನ್ನಷ್ಟಕ್ಕೆ ತಾನೇ ರಾಡಿ ಎಲ್ಲ ಕೆಳಗೆ ಕೂತ್ಕೊಂಡು ನೀರು ಸ್ವಚ್ಛ ಆಯಿತು ಅಂತ ಹೇಳಿದಂತೆ. ಬುದ್ಧ ಹೇಳಿದಂತೆ, ಇದನ್ನೇ ನಾನು ಬೆಳಗ್ಗೆ ಹೇಳಬೇಕಂದಿದ್ದು ನಿನಗೆ. ಮನಸ್ಸು ರಾಡಿ ಆಗತ್ತೆ ಕೆಟ್ಟ ಮಾತು ಕೇಳಿದಾಗ, ಒರಟು ಮಾತು ಕೇಳಿದಾಗ ಮನಸ್ಸು ರಾಡಿ ಆಗ್ತದೆ. ಅವಾಗ ಏನು ಮಾಡಬೇಕು, ರಾಡಿ ಮನಸ್ಸಾದದನ್ನು ಗಟ್ಟಿ ಮಾಡ್ಕೋಬೇಕಾದ್ರೆ, ಸರಿ ಮಾಡ್ಕೋಬೇಕಾದ್ರೆ, ತಿಳಿ ಮಾಡ್ಕೋಬೇಕಾದ್ರೆ ಏನೂ ಮಾಡಬಾರ್ದು. ಮನಸ್ಸನ್ನು ಶಾಂತವಾಗಿಟ್ಕೋ. ಎಲ್ಲಿವರೆಗೂ ಮನಸ್ಸು ಶಾಂತವಾಗಿರ್ತದೋ ಅಲ್ಲಿವರೆಗೂ ಮನಸ್ಸಿನ ಕ್ಲೇಶದ ಕೋಪದ ತಾಪದ ರಾಡಿ ಮೇಲೆ ಬರೋಲ್ಲ. ಬರಬೇಕಾದ್ರೆ ಒಂದೇ ಇರಬೇಕು, ಮನಸ್ಸನ್ನು ಶಾಂತವಾಗಿಟ್ಕೋ ಅಂತ. ಇದು ನಮ್ಮ ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ, ಕೊಳದ ಜಲ ನಿನ್ನ ಮನ, ಕೊಳದ ಜಲ ನಿನ್ನ ಮನ, ಲೋಗ ರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡಬಹುದೋ, ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ ತಿಳಿಯಹೌದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ. ಎಷ್ಟು ಚಂದದ ಮಾತಲ್ಲ, ಕೊಳದ ಜಲ ನಿನ್ನ ಮನ. ಕೇಳುಗ್ರೆ ಈ ಮಾತು ನೆನಪಿರ್ಬೇಕು ನಮಗೆ, ನಮ್ಮ ಮನಸ್ಸು ಅಂದರೆ ಕೊಳದ ನೀರಿದ್ದ ಹಾಗೆ. ಕೊಳದ ಜಲ ನಿನ್ನ ಮನ, ಲೋಗ ರದರೊಳಗಿಳಿಯೇ ಜನರದರೊಳಗಿಳಿದಾಗ ತಳದ ಕಸ ತೇಲುತ್ತ ಬಗ್ಗಡಬಹುದು, ಕೆಳಗಿದ್ದಂಥ ರಾಡಿ ಕಲಸ ಎಲ್ಲ ಮೇಲೆ ತೀರ್ಕೊಂಬಂದ್ಬಿಡುತ್ತಲ್ಲ, ನೀರೆಲ್ಲ ರಾಡಿ ಆಗಿಬಿಡುತ್ತದೆ. ಅದಕ್ಕೇನು ಮಾಡಬೇಕು, ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡೆ ಅದನ್ನು ಹಾಗೆ ಬಿಟ್ಬಿಟ್ರೆ ತಿಳಿಯಹೌದು ಶಾಂತಿಯಲ್ಲಿ ಮಂಕುತಿಮ್ಮ. ಮನಸ್ಸಿಗೆ ಕೋಪ ಬರುವ ಹಾಗೆ, ತಾಪ ಬರುವ ಹಾಗೆ, ದುಃಖ ಆಗುವ ಹಾಗೆ ಏನಾದರೂ ಭಾವನೆ ಬಂದಾಗ ನಾವು ಪ್ರತಿಕ್ರಿಯೆ ತೋರಿಸದೆ ಮನಸ್ಸನ್ನು ತಿಳಿ ಮಾಡಿಕೊಳ್ಳುವ ಒಂದೇ ಉಪಾಯ ಅಂದರೆ ಏಕಾಂತವಾಗಿರೋದು. ಆದಷ್ಟು ಮನಸ್ಸನ್ನು ತಿಳಿ ಮಾಡ್ಕೊಳ್ಳೋದಕ್ಕೆ ಕಲಕದೇ ಇಡಬೇಕಾದದ್ದು. ಮನಸ್ಸನ್ನು ಶಾಂತ ಮಾಡಿಕೊಂಡಾಗ ಅದೊಂದೇ ನಮ್ಮ ಮನಸ್ಸಿನ ತಿಳಿಯನ್ನು ಕಾಪಾಡುವಂಥದ್ದು. ಇದರ ಕಲಿಸಿದಂಥ ಬುದ್ಧ 2600 ವರ್ಷಗಳಿಂದ ಹೇಳಿದಂಥ ತತ್ವ ಅದು. ಮನಸ್ಸನ್ನು ರಾಡಿ ಮಾಡ್ಕೋಬೇಡ, ಬಿಟ್ಟುಬಿಡೋ, ಸ್ವಲ್ಪ ಹೊತ್ತು ಮನಸ್ಸನ್ನು ಶಾಂತವಾಗಿಟ್ಕೋ, ತಾನೇ ತಿಳಿಯಾಗ್ತದೆ ಅಂತ. ಅದನ್ನು 21ನೇ ಶತಮಾನದಲ್ಲಿ ಬಹುಶಃ ನಾವು ಪಾಲಿಸಬೇಕು ಅಂತ ಅನಿಸುತ್ತೆ.

ಮಥನ ಸುಟ್ಟವಗೆ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ಧತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ

0: ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎರಡನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ CRIF ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ 93% ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 June 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟ್ರವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90th ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.

0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟ್ರೀಯ ಮಾನ್ಯತೆ ವೇದಿಕೆ ಐಎಎಫ್ ಹಾಗೂ ಅಂತಾರಾಷ್ಟ್ರೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ಐಎಲ್ಎಸಿ 2007ರಲ್ಲಿ ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18ರಂದು ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ಗಗನ ನೀಲಿಮೆಯನ್ನ ಕಣ್ಗೆ ಸೊಗವೀವಂತೆ ಮುಗಿವ ತರಣಿಯ ರಕ್ತ ಹಿತವೆನಿಸದೇಕೋ ಸೊಗದ ಮೂಲವದಲ್ಲಿ ನೀಲದೊಳೋ ಕೆಂಪಿನೊಳೋ ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ
4: ಹಿಂದಿನ ಮುಕ್ತಕದಲ್ಲಿ ನಾವು ಹೊರಗಿನ ಬೆಡಗುಗಳಿಗೆ ನಮ್ಮನ್ನು ನಾವು ಕಟ್ಟಿ ಹಾಕೊಳ್ತಾ ಇದ್ದೀವಿ ಅನ್ನೋದನ್ನ ನೋಡ್ತಾ, ಅದರ ಒಳಗುಟ್ಟೇನು, ಯಾಕೆ ಹಾಗಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ಪ್ರಶ್ನೆ.

ಎತ್ತಿದ್ವಿ. ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲಿ ಒಂದು ಸ್ವಾರಸ್ಯಕರವಾದಂಥ ಉದಾಹರಣೆಯನ್ನು ಡಿ ವಿ ಜಿ ಅವರು ಕೊಡ್ತಾ ಇದ್ದಾರೆ. ಗಗನ ನೀಲಿಮೆಯನ್ನು ಅಂದರೆ ಆಕಾಶದ ನೀಲಿಯ ಬಣ್ಣ, ಆಕಾಶದಲ್ಲಿ ಯಾವ ಕಾರ್ಮೋಡಗಳು ಇಲ್ಲ, ಸುಂದರವಾದಂಥ ಒಂದು ತಿಳಿಯಾದಂಥ ಆಕಾಶ ಇದೆ. ಆಕಾಶದ ನೀಲಿಯ ಬಣ್ಣವನ್ನು ನೋಡಿದಾಗ ನಮಗೆ ಒಂದು ರೀತಿಯ ಮನಸ್ಸಿನಲ್ಲಿ ಶಾಂತಿಯ ಭಾವ ಉಂಟಾಗುತ್ತೆ. ಸೊ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಅವರಿಗೆ ಆ ನೀಲಿ ಬಣ್ಣದ ಆಕಾಶವನ್ನು ನೋಡಿದಾಗ ಸೊಗವು ಅಂದರೆ ಸಂತೋಷ ಆಗತ್ತಂತೆ, ಸುಖ ಅಂತ ಅನ್ಸತ್ತಂತೆ, ಶಾಂತಿ ಸಿಕ್ಕತ್ತಂತೆ. ಆದರೆ ಅದನ್ನು ನೋಡ್ತಾ ಇರುವಂಥ ಕಣ್ಣುಗಳೇ ಬೇರೆ ಒಂದು ಸಂದರ್ಭವನ್ನು ನೋಡಿದಾಗ, ಆ ಸಂದರ್ಭ ಯಾವುದು, ಮುಗಿವ ತರಣಿಯ ರಕ್ತ, ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯಾಸ್ತದ ಸಮಯದಲ್ಲಿ ಇದುವರೆಗೂ ತಿಳಿಯಾಗಿ ನೀಲಿಯಾಗಿ ಸುಂದರವಾಗಿದ್ದಂತಹ ನಿಷ್ಕಲ್ಮಶವಾಗಿದ್ದಂತಹ ಆಕಾಶ ಬಣ್ಣ ಬದಲಾಯಿಸ್ತು. ಈಗ ಅದರ ಬಣ್ಣ ಕೆಂಪಾಯಿತು, ರಕ್ತ. ಸೊ ತರಣಿ ಅಂದರೆ ಸೂರ್ಯ, ಸೂರ್ಯ ಇಳಿತಾ ಇದ್ದಾನೆ, ಮುಗೀತಾ ಇದ್ದಾನೆ, ಅಸ್ತಮಯವಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಿಳಿಯಾಗಿ ನೀಲಿಯಾಗಿದ್ದಂತಹ ಆಕಾಶದ ಬಣ್ಣ ಇದ್ದಕ್ಕಿದ್ದಂತೆ ಕೆಂಪಾಯಿತು, ಕೆಂಪಿನ ಹಲವಾರು ಛಾಯೆಗಳು ಅಲ್ಲಿ ತುಂಬೋಯಿತು. ಅದನ್ನು ನೋಡಿದ ತಕ್ಷಣ ಮನಸ್ಸಿಗಿದ್ದಂಥ ಹಿತ ಹೊರಟೋಗುತ್ತಂತೆ. ಎಲ್ರಿಗೂ ಹಾಗೆ ಆಗಬೇಕಂತಿಲ್ಲ, ಡಿ ವಿ ಜಿ ಅವ್ರು ಹೇಳ್ತಿದ್ದಾರೆ ನನಗೆ ಹಾಗಾಗತ್ತೆ ಅಂತ. ತಿಳಿಯಾದ ಆಕಾಶವನ್ನು ನೋಡಿದಾಗ ನನಗೆ ಸಂತೋಷ ಆಗುತ್ತೆ, ಅದೇ ಆಕಾಶ ಮುಳುಗ್ತಾ ಇರುವಂಥ ಸೂರ್ಯನ ಕಿರಣಗಳಿಂದಾಗಿ ಕೆಂಪಾದಾಗ ನನ್ನ ಮನಸ್ಸಿನ ಹಿತ ಭಾವನೆ ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದನ್ನು ನೋಡಿದಾಗ ನನಗೆ ಸಂತೋಷ ಆಯಿತು, ಇನ್ನೊಂದನ್ನು ನೋಡಿದಾಗ ಇದ್ದಂಥ ಸಂತೋಷ ಹೊರಟೋಯ್ತು, ನೆಮ್ಮದಿ ಹೊರಟೋಯ್ತು. ಯಾಕೆ? ಸೊ ಆ ಸಂತೋಷ ಹಾಗಾದರೆ ಎಲ್ಲಿತ್ತು? ಅದು ನಿಜಕ್ಕೂ ಅಲ್ಲಿ ಆಕಾಶದಲ್ಲೇ ಇತ್ತ, ಅಥವಾ ಆಕಾಶ ನೀಲಿಯಾಗಿ ಕಾಣ್ತಾ ಇತ್ತಲ್ಲ ಆ ನೀಲಿ ಬಣ್ಣದಲ್ಲಿತ್ತ, ಅಥವಾ ಆ ಕೆಂಪು ಬಂದದ್ರಿಂದ ನನ್ನ ಸೊಗ ಹೊರಟೋಯ್ತಾ? ಒಂದು ವಸ್ತು ಇದ್ದಾಗ ಆ ವಸ್ತುವನ್ನು ನೋಡಿ ನಾವು ಕೆಲವು ಸಮಾಧಾನಕರವಾದಂಥ ಭಾವನೆಗಳನ್ನು ನಮ್ಮಲ್ಲಿ ನಾವು ಸ್ಫುರಿಸಿಕೊಳ್ತೇವೆ, ಸಕಾರಾತ್ಮಕವಾದಂಥದ್ದು. ಅದು ನನ್ನ ಸ್ಥಾಯಿ ಭಾವವಾಗಿದ್ದಾಗ ಅದನ್ನು ತೊಡೆದು ಹಾಕುವಂಥ ಇನ್ನೊಂದು ಭಾವ ಬರಬಹುದಾ? ಕೆಂಪು. ಕೆಂಪು ಬಂದದ್ದರಿಂದ ನನ್ನ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ನಿಂತಿದ್ದಂತಹ ಆ ಶಾಂತ ಭಾವ ಏನಿತ್ತು ಅದೆಲ್ಲ ಹೊರಟೋಯ್ತಾ? ಸೊ ಅದನ್ನು ತೊಡೆದು ಹಾಕುವಂಥ ಶಕ್ತಿ ಆ ಕೆಂಪಿಗೆ ಎಲ್ಲಿಂದ ಬಂತು? ನೀಲಿ ಆಕಾಶ, ಕೆಂಪು ಆಕಾಶ, ಬರೀ ಆಕಾಶ. ಸೊ ಹೀಗೆ ಯಾವ ಒಂದು ವಸ್ತುವಿನಿಂದ ನನ್ನ ಮನಸ್ಸಿನಲ್ಲಿ ಆ ಭಾವನೆಗಳು ಸೃಷ್ಟಿಯಾಗ್ತಾ ಇವೆ ಅನ್ನೋದೊಂದು ಪ್ರಶ್ನೆ. ಇನ್ನೊಂದು ಬಹಳ ಸ್ವಾರಸ್ಯಕರವಾದಂಥ ಪ್ರಶ್ನೆ ಡಿ ವಿ ಜಿ ಅವರು ಇಲ್ಲಿ ಹಾಕ್ತಾರೆ ಮುಂದಿನ ಕಡೆಯ ಸಾಲಿನಲ್ಲಿ, ಬಗೆವೆನ್ನ ಮನಸ್ಸಿನೋಳೋ ಮಂಕುತಿಮ್ಮ. ಅದು ಆಕಾಶದ್ದು ಅಲ್ಲ, ನೀಲಿಯದ್ದು ಅಲ್ಲ, ಕೆಂಪಿನದ್ದು ಅಲ್ಲ, ಬರೀ ನನ್ನ ಮನಸ್ಸಿನ ಒಂದು ಏರುಪೇರುಗಳಿಂದಾನೇ ಈ ಸೊಗ ಅಥವಾ ಅಶಾಂತಿ ಇದೆರಡೂ ಕೂಡ ಸೃಷ್ಟಿಯಾಗ್ತಾ ಇರಬಹುದಾ? ಸೊ ಇದು ನಮ್ಮ ನಿಜ ಜೀವನಕ್ಕೆ ಬಹಳ ಮುಖ್ಯವಾದಂಥ ಒಂದು ಪಾಠ, ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ. ನಾವು ಡಿ ವಿ ಜಿ ಅವರು ಕೊಟ್ಟಿರುವಂಥ ಈ ನೀಲಿ ಆಕಾಶ ಕೆಂಪು ಆಕಾಶಗಳನ್ನು ಒಂದು ಸಂಕೇತವಾಗಿ ತಗೊಂಡು ನಮಗೆ ಶಾಂತಿಯನ್ನು ಕೊಡುವಂಥ ಸಂದರ್ಭಗಳನ್ನು ಅಥವಾ ನಮ್ಮನ್ನು ವಿಚಲಿತರಾಗಿ ಮಾಡುವಂಥ ಒಂದು ಸಂದರ್ಭಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಅನೇಕ ಸರ್ತಿ ಇದು ಸಂಬಂಧಗಳನ್ನು ಕುರಿತಾಗಿ ಇರುತ್ತೆ. ಡಿ ವಿ ಜಿ ಅವರು ಕೊಟ್ಟಿರೋ ಉದಾಹರಣೆ, ಅದು ಪ್ರಕೃತಿಯಲ್ಲಿ ಜೀವರಹಿತವಾದಂತಹ ಒಂದು ಆಕಾಶ ಮತ್ತು ಅದರಲ್ಲಿರೋ ಬಣ್ಣಗಳದ್ದು ಕೊಟ್ಟಿದ್ದಾರೆ. ನಾವು ಬರೀ ಅದರಿಂದ ವಿಚಲಿತರಾಗೋದಿಲ್ಲ, ಅದರಿಂದ ನಾವು ಶಾಂತಿಯನ್ನು ಪಡೆಯೋದಿಲ್ಲ. ಹೆಚ್ಚಾಗಿ ಮನುಷ್ಯ ಸಂಬಂಧಗಳು ನಮ್ಮನ್ನು ವಿಚಲಿತರನ್ನಾಗೂ ಮಾಡುತ್ತೆ, ನಮ್ಮನ್ನು ಸಂತುಷ್ಟರನ್ನಾಗೂ ಮಾಡುತ್ತೆ. ಸೊ ನಮಗೆ ಸಪೋಸ್ ಯಾರದೋ ಒಬ್ಬರ ಜೊತೆ ವ್ಯವಹರಿಸುವಾಗ ನಮ್ಗೆ ಬಹಳ ಸಂತೋಷ ಆಗುತ್ತೆ, ನಮಗೆ ಶಾಂತಿ ಸಿಕ್ಕತ್ತೆ, ನೆಮ್ಮದಿ ಸಿಕ್ಕತ್ತೆ ಅಂತ ಅಂದ್ಕೊಳ್ಳೋಣ. ಅದು ಡಿ ವಿ ಜಿ ಅವರ ನೀಲಿ ಗಗನ. ಇನ್ಯಾರನ್ನೋ ನೋಡಿದಾಗ ನಮಗೆ ಕೋಪ ಬರುತ್ತೆ, ನಮಗೆ ಭಯ ಆಗುತ್ತೆ, ನಮಗೊಂದು ರೀತಿಯ ತಿರಸ್ಕಾರ ಆಗುತ್ತೆ ಅಂತಂದರೆ ಅದು ಡಿ ವಿ ಜಿ ಅವರು ಹೇಳುವಂಥ ಕೆಂಪು ಆಗಸ. ಸೊ ಈಗ ನನ್ನ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಏರುಪೇರುಗಳನ್ನು ನಾನು
ಯಾರು ಕಾರಣ ಅದಕ್ಕೆ ಅಂತ ನಾನು ಅವ್ರಿಗೆ

0: ಇದು ಮಾಡ್ಕೊಳ್ಬೇಕು, ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಸಿಗ್ತಾ ಇದೆ ಅಂತಂದರೆ ಅದು ಆ ವ್ಯಕ್ತಿಯ ವಿಶೇಷವೋ ಅಥವಾ ಬಗೆವೆನ್ನ ಮನದೊಳಗೋ ನನ್ನ ಮನಸ್ಸದ್ದೇನಾ? ಯಾರನ್ನೋ ನೋಡಿದಾಗ ನನಗೆ ಕೋಪ ಬರುತ್ತೆ, ನನಗೆ ಭಯ ಆಗುತ್ತೆ, ದ್ವೇಷ ಬರುತ್ತೆ, ತಿರಸ್ಕಾರ ಬರುತ್ತೆ ಅಂತಂದರೆ ನಾನು ಎಷ್ಟೋ ಸತಿ ಅನ್ಕೋತೀನಿ ಅವರದ್ದು ತಪ್ಪು, ಅವರ ತಪ್ಪಿನಿಂದಾಗಿ ನನಗೆ ಹಿಂಗಾಗ್ತಾ ಇದೆ ಅಂತ. ಆದರೆ ನಾವು ಅಂತರೀಕ್ಷಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂದರೆ, ಬಹುಶಃ ಬರೀ ಅವರದ್ದೇ ತಪ್ಪಲ್ಲ, ಅವರನ್ನು ಈ ರೀತಿಯಾಗಿ ಈ ದೃಷ್ಟಿಕೋನದಿಂದ ನೋಡ್ತಾ ಇರುವಂತಹ ನನ್ನ ತಪ್ಪು ಕೂಡ ಇರಬಹುದಲ್ವಾ? ಆ ಭಾವನೆ ನನ್ನೊಳಗಡೆ ಸ್ಫುರಿಸೋದಕ್ಕೆ ನನ್ನ ಮನಸ್ಸೇ ಒಂದು ರೀತಿಯಲ್ಲಿ ಕಾರಣವೂ ಆಗಿರಬಹುದಲ್ವಾ ಅನ್ನುವಂಥ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನು ಡಿ ವಿ ಜಿ ಅವರು ನಮಗೆಲ್ಲ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಭಾವನೆಗಳ ಏರುಪೇರುಗಳನ್ನು ಉಂಟು ಮಾಡ್ತಿರುವಂಥ ಸಂದರ್ಭಗಳ ಬಗ್ಗೆ ಒಂದು ರೀತಿಯ ಅಂತರ್ದೃಷ್ಟಿಯಿಂದ ನಮ್ಮನ್ನು ನಾವು ವೀಕ್ಷಣೆ ಮಾಡಿಕೊಂಡಾಗ ಬಗೆವೆನ್ನ ಮನಸ್ಸಿನೊಳು ಅನ್ನುವಂಥ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರವನ್ನು ನಾವು ಕೊಟ್ಕೊಂಡಾಗ ಎಷ್ಟೋ ಸರ್ತಿ ಏರುಪೇರುಗಳನ್ನು ನಾವು ಕಡಿಮೆ ಮಾಡಿಕೊಳ್ತಾ ಶಾಂತ ಸ್ಥಾಯಿ ಸ್ಥಿತಿಯಲ್ಲೇ ನಮ್ಮ ದಿನವನ್ನು ಕಳಿಬಹುದು ಅಂತ ಇದರ ಪಾಠ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಎಸ್ ವಿ ವೈ ಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಪುಸ್ತಕ ಬದುಕಿನ ಆಪ್ತ ರಕ್ಷಕ ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿಗಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪುಸ್ತಕ ಬದುಕಿನ ಆಪ್ತರಕ್ಷಕ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪ್ರತಿಯೊಬ್ಬರ ಜೀವನದಲ್ಲಿ ಪುಸ್ತಕಗಳ ಪಾತ್ರ ಅಗಾಧವಾದದ್ದು. ಪುಸ್ತಕವು ಕೇವಲ ಕಾಗದದ ಹಾಳೆಗಳ ಗುಚ್ಛವಲ್ಲ, ಅದು ಜ್ಞಾನ, ಅನುಭವ ಮತ್ತು ಮಾರ್ಗದರ್ಶನದ ಮಹಾಸಾಗರವಾಗಿದೆ. ಯಾವುದೇ ಹಂತದಲ್ಲಿಯೂ ನಮ್ಮನ್ನು ತಪ್ಪುದಾರಿಯಿಂದ ದೂರವಿಟ್ಟು ಜೀವನ ಯಾತ್ರೆಯಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ನಂಬಿಕೆಯ ಸಂಗಾತಿ, ಸರಿಯಾದ ದಾರಿಯಲ್ಲಿ ನಡೆಸುವ ಆಪ್ತ ರಕ್ಷಕವೇ ಪುಸ್ತಕ. ನಮ್ಮ ಆತ್ಮೀಯ ಸ್ನೇಹಿತನಾಗಿ ಒಂಟಿತನದ ಸಮಯದಲ್ಲಿ ಅವು ನಮ್ಮೊಂದಿಗೆ ಮಾತನಾಡುತ್ತವೆ, ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಒಳ್ಳೆಯ ಪುಸ್ತಕಗಳನ್ನು ಓದುವ ಮೂಲಕ ನಾವು ಉತ್ತಮ ಆಲೋಚನೆಗಳನ್ನು ಕಲಿಯುತ್ತೇವೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತೇವೆ. ಪುಸ್ತಕಗಳು ನಮಗೆ ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತವೆ. ಪುಸ್ತಕಗಳಲ್ಲಿ ಇರುವ ಮಹನೀಯರ ಜೀವನ ಕಥೆಗಳು ನಮ್ಮನ್ನು ಪ್ರೇರೇಪಿಸುತ್ತವೆ. ಅವರ ಅನುಭವಗಳಿಂದ ನಾವು ಪಾಠಗಳನ್ನು ಕಲಿಯಬಹುದು. ಪುಸ್ತಕಗಳು ನಮ್ಮ ಜ್ಞಾನವನ್ನು ವಿಸ್ತರಿಸುತ್ತವೆ, ಚಿಂತನೆಗೆ ಹೊಸ ದಿಕ್ಕನ್ನು ನೀಡುತ್ತವೆ. ಇದು ನಮ್ಮ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವ ಸಹಾಯ ಮಾಡುತ್ತದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಇಂಟರ್ನೆಟ್ ಬಳಕೆ ಹೆಚ್ಚಾಗಿದೆ. ಆದರೆ ಈ ಎಲ್ಲದರ ಮಧ್ಯೆಯೂ ಪುಸ್ತಕಗಳ ಮಹತ್ವ ಕಡಿಮೆಯಾಗಿಲ್ಲ. ಡಿಜಿಟಲ್ ಪುಸ್ತಕಗಳು ಮತ್ತು ಆಡಿಯೋ ಪುಸ್ತಕಗಳ ಮೂಲಕವೂ ನಾವು ಜ್ಞಾನವನ್ನು ಪಡೆಯಬಹುದು. ಆದಾಗ್ಯೂ ಮುದ್ರಿತ ಪುಸ್ತಕಗಳನ್ನು ಓದುವ ಅನುಭವ ವಿಶಿಷ್ಟವಾಗಿದೆ. ಅದು ಮನಸ್ಸಿಗೆ ಏಕಾಗ್ರತೆಯನ್ನು ನೀಡುತ್ತದೆ ಮತ್ತು ಓದುವ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಪುಸ್ತಕ ಓದುವ ಅಭ್ಯಾಸವು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಶೇಷವಾಗಿ ಅಗತ್ಯವಾಗಿದೆ. ಇದು ಅವರ ಭಾಷಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುತ್ತದೆ, ಬರವಣಿಗೆ ಶೈಲಿಯನ್ನು ಸುಧಾರಿಸುತ್ತದೆ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಹಾಯ ಮಾಡುತ್ತದೆ.

ಜೊತೆಗೆ ಪುಸ್ತಕಗಳು ಸೃಜನಾತ್ಮಕತೆಯನ್ನು ಹೆಚ್ಚಿಸಿ ಹೊಸ ಆಲೋಚನೆಗಳನ್ನು ಹುಟ್ಟಿಸುತ್ತವೆ. ಪುಸ್ತಕಗಳು ನಮ್ಮ ಬದುಕಿನ ಆಪ್ತ ರಕ್ಷಕರಾಗಿವೆ. ಅವು ನಮ್ಮನ್ನು ತಿಳುವಳಿಕೆಯಿಂದ ಸಕಾರಾತ್ಮಕವಾಗಿ ಮತ್ತು ಸಮರ್ಥವಾಗಿ ಬದುಕಲು ಸಹಾಯ ಮಾಡುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಅಜ್ಞಾನದ ಭಂಡಾರವಾಗಿದ್ದು ಪುರಾತನ ಕಾಲದಿಂದಲೂ ಮನುಷ್ಯನು ತನ್ನ ಅನುಭವಗಳು, ಸಂಶೋಧನೆಗಳು ಮತ್ತು ಕಲಿತ ಪಾಠಗಳನ್ನು ಪುಸ್ತಕಗಳ ರೂಪದಲ್ಲಿ ಉಳಿಸಿಕೊಂಡಿದ್ದಾನೆ. ಈ ಜ್ಞಾನವನ್ನು ಓದುವ ಮೂಲಕ ನಾವು ಹಲವು ಪೀಳಿಗೆಯ ಅನುಭವಗಳನ್ನು ಒಂದೇ ಕ್ಷಣದಲ್ಲಿ ತಿಳಿದುಕೊಳ್ಳಬಹುದು. ಪುಸ್ತಕಗಳು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಬೆಳಗಿಸುತ್ತವೆ. ಅವು ನಮ್ಮ ಜೀವನದ ದಿಕ್ಕನ್ನು ಸರಿಪಡಿಸುವ ಬೆಳಕಿನ ದೀಪಗಳಾಗಿವೆ. ಪುಸ್ತಕವು ನಿಜವಾದ ಸ್ನೇಹಿತನಂತೆ ಅವು ಯಾವಾಗಲೂ ನಮ್ಮ ಜೊತೆ ಇರುತ್ತವೆ. ನಮಗೆ ಉಪದೇಶ ನೀಡುತ್ತವೆ, ದುಃಖದ ಸಮಯದಲ್ಲಿ ಧೈರ್ಯ ತುಂಬುತ್ತವೆ. ಒಂಟಿತನದ ಹೊತ್ತಿನಲ್ಲಿ ಪುಸ್ತಕ ಓದುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ದುಃಖದ ಸಮಯದಲ್ಲಿ ಪ್ರೇರಣಾದಾಯಕ ಪುಸ್ತಕಗಳು ನಮ್ಮಲ್ಲಿ ಹೊಸ ಆಶೆಯನ್ನು ಹುಟ್ಟಿಸುತ್ತವೆ. ಈ ಕಾರಣದಿಂದಲೇ ಪುಸ್ತಕಗಳನ್ನು ಮೌನ ಸ್ನೇಹಿತರು ಎಂದು ಕರೆಯುತ್ತಾರೆ. ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಮಹತ್ವದ ಪಾತ್ರ ವಹಿಸುತ್ತವೆ. ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಚಿಂತನ ಶಕ್ತಿ ವಿಸ್ತಾರವಾಗುತ್ತದೆ, ವಿವೇಕಶೀಲತೆ ಹೆಚ್ಚುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಮಹನೀಯರ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಅವರ ಪರಿಶ್ರಮ, ಸಹನೆ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಂಡು ನಾವು ಪ್ರೇರಣೆಯನ್ನು ಪಡೆಯುತ್ತೇವೆ. ಈ ಪ್ರೇರಣೆ ನಮ್ಮನ್ನು ಉತ್ತಮ ದಾರಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಇದಲ್ಲದೆ ಪುಸ್ತಕಗಳು ನಮ್ಮನ್ನು ತಪ್ಪು ದಾರಿಯಿಂದ ದೂರ ಇಡುವ ರಕ್ಷಕರಾಗಿವೆ. ಜೀವನದಲ್ಲಿ ಅನೇಕ ಬಾರಿ ನಾವು ಗೊಂದಲಕ್ಕೀಡಾಗುತ್ತೇವೆ. ಆ ಸಮಯದಲ್ಲಿ ಪುಸ್ತಕಗಳು ಸರಿಯಾದ ಮಾರ್ಗವನ್ನು ತೋರಿಸುತ್ತವೆ. ಧರ್ಮ, ನೀತಿ ಮತ್ತು ಮೌಲ್ಯಗಳನ್ನು ಕಲಿಸುವ ಪುಸ್ತಕಗಳು ನಮ್ಮಲ್ಲಿ ನೈತಿಕತೆ ಮತ್ತು ಮಾನವೀಯತೆಯನ್ನು ಬೆಳೆಸುತ್ತವೆ. ಇದರಿಂದ ನಾವು ಉತ್ತಮ ನಾಗರಿಕರಾಗಿ ಬೆಳೆಯುತ್ತೇವೆ. ಇವು ನಮ್ಮ ಬದುಕಿನ ನಿಜವಾದ ಆಪ್ತ ರಕ್ಷಕರಾಗಿವೆ. ಅವು ನಮ್ಮನ್ನು ಜ್ಞಾನಿಗಳಾಗಿಸುತ್ತವೆ, ಉತ್ತಮ ಗುಣಗಳನ್ನು ಬೆಳೆಸುತ್ತವೆ ಮತ್ತು ಜೀವನದಲ್ಲಿ ಯಶಸ್ಸಿನ ದಾರಿಗೆ ದಾರಿ ತೋರಿಸುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ದಿನನಿತ್ಯ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ಪುಸ್ತಕಗಳನ್ನು ಆಯ್ದುಕೊಂಡು ಓದುವುದರಿಂದ ನಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಬಹುದು. ನಮ್ಮ ಜೀವನದ ಮಾರ್ಗದರ್ಶಕರು, ಸ್ನೇಹಿತರು ಮತ್ತು ರಕ್ಷಕರು ಅವುಗಳ ಜೊತೆಗಿನ ಸಂಬಂಧವನ್ನು ಗಾಢಗೊಳಿಸಿದಷ್ಟು ನಮ್ಮ ಜೀವನ ಉಜ್ವಲವಾಗಿ ಬೆಳಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಿರಲಷ್ಟೊತ್ತು ಪುಸ್ತಕ ಬದುಕಿನ ಆಪ್ತ ರಕ್ಷಕ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಪುಸ್ತಕ ಬದುಕಿನ ಆಪ್ತ ರಕ್ಷಕ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನೆ 60 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಇಂಟಿ 100 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 13.

ಆರು ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 60 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/6/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಜೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಎಚ್ಎಂ. ಮುಖ್ಯಾಂಶಗಳು: ಸಶಸ್ತ್ರ ಪಡೆಗಳು ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ: ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟ್ರಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ್ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ.

0: ವಿಮಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂ ಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ ಎರಡರ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ, ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟುಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟುಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಬೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು

0: ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936ರಲ್ಲಿ ಜೂನ್ 8ರಂದು ಭಾರತೀಯ ರಾಷ್ಟ್ರೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ಆಕಾಶವಾಣಿ ಮೈಸೂರು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನೆ 60 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಹಿಂಸೆ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 13 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 60 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/6/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಜೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ ಎಐ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ ಎಐ ಅಸ್ತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವುದು ವೈದ್ಯಕೀಯ ಲೋಕದ ದೊಡ್ಡ ಸವಾಲುಗಳಲ್ಲಿ ಒಂದು. ಸಾಮಾನ್ಯವಾಗಿ ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಹಚ್ಚಲು ರೋಗಿಯ ದೇಹದ ಅಂಗಾಂಶಗಳ ಬಯಾಪ್ತಿಯನ್ನು ಸೂಕ್ಷ್ಮ ದಶಕದ ಅಡಿಯಲ್ಲಿ ಪರೀಕ್ಷಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ವೈದ್ಯರು ನೂರಾರು ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವುದರಿಂದ ತೀವ್ರ ದಣಿವು ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗುವುದು ಸಹಜ. ಇಂತಹ ಸಂದರ್ಭಗಳಲ್ಲಿ ಸಣ್ಣ ತಪ್ಪುಗಳಾಗುವ ಸಾಧ್ಯತೆಯೂ ಇರುತ್ತದೆ. ಆದರೆ ಈಗ ಭಾರತ ಮತ್ತು ಬ್ರಿಟನ್ ದೇಶಗಳ ವಿಜ್ಞಾನಿಗಳ ಜಂಟಿ ತಂಡವೊಂದು ವೈದ್ಯರಿಗೆ ನೆರವಾಗಬಲ್ಲ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಿಸ್ಟೋ ಯುನಿಟೆಡ್ ಹೆಸರಿನಲ್ಲಿ ಈ ಹೊಸ ಕಂಪ್ಯೂಟರ್ ಪ್ರೋಗ್ರಾಂ ಕ್ಯಾನ್ಸರ್ ಗಡ್ಡೆಗಳು ಮತ್ತು ಗ್ರಂಥಿಗಳ ನಿಖರವಾದ ಆಕಾರವನ್ನು ಗುರುತಿಸುವುದಲ್ಲದೆ ತನಗೆ ಗೊಂದಲವಿರುವ ಜಾಗಗಳನ್ನು ಸ್ವತಃ ಎದ್ದು ಕಾಣುವಂತೆ ಗುರುತು ಮಾಡಿ ವೈದ್ಯರನ್ನು ಎಚ್ಚರಿಸುತ್ತದೆ. ಕರ್ನಾಟಕದಾದ್ಯಂತ ಪ್ರಮುಖ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ದಿನನಿತ್ಯ ಸಾವಿರಾರು ರೋಗಿಗಳು ತಪಾಸಣೆಗೆ ಬರುತ್ತಾರೆ. ಅಲ್ಲಿನ ಪ್ರಯೋಗಾಲಯಗಳಲ್ಲಿ ದಣಿವರಿಯದೆ ಕೆಲಸ ಮಾಡುವ ರೋಗಶಾಸ್ತ್ರಜ್ಞರಿಗೆ ಅಂದರೆ ಪೆಥಾಲಜಿಸ್ಟ್ ಈ ತಂತ್ರಜ್ಞಾನವು ಒಂದು ಸ್ಮಾರ್ಟ್ ಸಹಾಯಕನಂತೆ ಕೆಲಸ ಮಾಡಬಲ್ಲದು. ಈ ಸಂಶೋಧನಾ ತಂಡದಲ್ಲಿ ಭಾರತದ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಾದ ಭೋಪಾಲ್ನ ಐಐಎಸ್ಇಆರ್, ಏಮ್ಸ್ ಮತ್ತು ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜು ಹಾಗೂ ಬ್ರಿಟನ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಭಾಗವಹಿಸಿದ್ದಾರೆ. ಹಾಗಾದರೆ ಈ ಇಸ್ಟೋ ಯುನಿಟೆಡ್ ಇಂದಿನ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ವಿಜ್ಞಾನಿಗಳು ಇದನ್ನು ಮಾನವನ ಮೆದುಳು ಕಲಿಯುವ ಮಾದರಿಯನ್ನು ಆಧರಿಸಿದ ನರಮಂಡಲದ ತರಹ ಜಾಲ ಅಂದರೆ ನ್ಯೂರೋ ನೆಟ್ವರ್ಕ್ ಬಳಸಿ ರೂಪಿಸಿದ್ದಾರೆ. ಈ ಇಂದಿನ ತಂತ್ರಜ್ಞಾನಗಳು ಕೇವಲ ಚಿತ್ರಗಳನ್ನು ನೋಡಿ ಒಂದು ಅಂದಾಜಿನ ಮೇಲೆ ಕ್ಯಾನ್ಸರ್ ರೂಪಗಳ ರೂಪರೇಷೆಯನ್ನು ಗುರುತಿಸುತ್ತಿದ್ದವು. ಇದರಿಂದಾಗಿ ಅಂಗಾಂಶಗಳ ನೈಜ ಜೈವಿಕ ಆಕಾರಗಳು ಕಂಪ್ಯೂಟರ್ ಪರದೆಯ ಮೇಲೆ ಕತ್ತರಿಸಿದಂತೆ ಅಥವಾ ಕೆಲವೊಮ್ಮೆ ತಪ್ಪಾಗಿ ಕಾಣಿಸುತ್ತಿದ್ದವು. ಆದರೆ ನಮ್ಮ ವಿಜ್ಞಾನಿಗಳು ಈ ಹೊಸ ಮಾದರಿಗೆ ಕೆಲವು ಕಟ್ಟುನಿಟ್ಟಾದ ಗಣಿತದ ನಿಯಮಗಳನ್ನು ಅಳವಡಿಸಿಕೊಟ್ಟಿದ್ದಾರೆ. ಈ ನಿಯಮಗಳು ಕಂಪ್ಯೂಟರ್ ಕಡ್ಡಾಯ

0: ವಾಗಿ ಅಂಗಾಂಶದ ಮೂಲ ರಚನೆ ಮತ್ತು ಅದರ ಕೇಂದ್ರ ಭಾಗವನ್ನ ನಿಖರವಾಗಿ ಗುರುತಿಸುವಂತೆ ಮಾಡುತ್ತವೆ. ಪರಿಣಾಮವಾಗಿ ಕ್ಯಾನ್ಸರ್ ಕೋಶಗಳ ರೂಪುರೇಷೆಯು ಸ್ಪಷ್ಟವಾಗಿ ಮತ್ತು ನೈಜ ಆಕಾರದಲ್ಲಿ ಮೂಡುತ್ತದೆ. ಈ ತಂತ್ರಜ್ಞಾನದ ಅತ್ಯಂತ ವೈಶಿಷ್ಟ್ಯವೆಂದರೆ ಅದು ತನಗೆ ತಾನೇ ತಪ್ಪುಗಳನ್ನು ಹುಡುಕಿಕೊಳ್ಳುವುದು ಮತ್ತು ಗೊಂದಲಗಳಿದ್ದರೆ ಮುಕ್ತವಾಗಿ ಒಪ್ಪಿಕೊಳ್ಳುವುದು. ವೈದ್ಯಕೀಯ ಕ್ಷೇತ್ರದಲ್ಲಿ 100% ನಿಖರತೆ ಅತ್ಯಗತ್ಯ. ಇಂದಿನ ಕಂಪ್ಯೂಟರ್ ಮಾದರಿಗಳು ತಮಗೆ ಗೊಂದಲವಿದ್ದರೂ ಏನೇ ಒಂದು ಅಂದಾಜು ಉತ್ತರವನ್ನು ನೀಡಿ ಸುಮ್ಮನಾಗುತ್ತಿದ್ದವು. ಇದು ರೋಗಿಗಳ ಆರೋಗ್ಯಕ್ಕೆ ಅಪಾಯಕಾರಿಯಾಗಬಲ್ಲದು. ಇದನ್ನು ಮನಗಂಡ ಸಂಶೋಧಕರು ಡ್ಯುಯಲ್ ಆನ್ಸರಿಟೇಷನ್ ಕ್ವಾಂಟಿಫಿಕೇಷನ್ ಎಂದರೆ ದ್ವಿಗುಣ ನಿಶ್ಚಿತತೆಯ ಅಳತೆಯ ಎಂಬ ಪ್ರಕ್ರಿಯೆಯನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಈ ವ್ಯವಸ್ಥೆಯು ಕೇವಲ ಒಂದು ಬಾರಿ ಚಿತ್ರವನ್ನು ನೋಡಿ ತೀರ್ಮಾನಕ್ಕೆ ಬರುವುದಿಲ್ಲ. ಬದಲಿಗೆ ಒಂದೇ ಚಿತ್ರವನ್ನು ವಿಭಿನ್ನ ಕೋಶಗಳಲ್ಲಿ ಬರೋಬ್ಬರಿ 25 ಬಾರಿ ಸೂಕ್ಷ್ಮವಾಗಿ ಪರಿಶೀಲಿಸುತ್ತದೆ. ಹೀಗೆ ಹಲವು ಬಾರಿ ಪರೀಕ್ಷಿಸುವಾಗ ಕಂಪ್ಯೂಟರ್ ನೀಡುವ ಉತ್ತರಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ತಂತ್ರಜ್ಞಾನವು 2 ರೀತಿಯ ಗೊಂದಲಗಳನ್ನು ಗುರುತಿಸುತ್ತದೆ. ಮೊದಲನೆಯದಾಗಿ, ಪ್ರಯೋಗಾಲಯದಲ್ಲಿ ರಾಸಾಯನಿಕ ಬಣ್ಣಗಳನ್ನು ಬಳಸುವಾಗ ಚಿತ್ರದಲ್ಲಿ ಉಂಟಾಗುವ ಮಸುಕುತನ. ಎರಡನೆಯದಾಗಿ, ಸ್ವತಃ ಕಂಪ್ಯೂಟರ್ಗೆ ಆ ಚಿತ್ರವನ್ನು ಅರ್ಥ ಮಾಡಿಕೊಳ್ಳಲು ಇರುವ ತರಬೇತಿಯ ಕೊರತೆ. ಈ 2 ಗೊಂದಲದ ಜಾಗಗಳನ್ನು ತಂತ್ರಜ್ಞಾನವು ಪ್ರತ್ಯಕ್ಷವಾಗಿ ಗುರುತಿಸಿ ಇಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಒಮ್ಮೆ ನೀವೇ ದೃಢಪಡಿಸಿ ಎಂದು ವೈದ್ಯರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತದೆ. ಪ್ರಸ್ತುತ ಲಭ್ಯವಿರುವ ಯಾವುದೇ ತಂತ್ರಜ್ಞಾನದಲ್ಲೂ ಇವೆರಡೂ ವೈಶಿಷ್ಟ್ಯಗಳು ಒಟ್ಟಿಗೆ ಇರಲಿಲ್ಲ. 3 ಪ್ರಮುಖ ವೈದ್ಯಕೀಯ ದತ್ತಾಂಶಗಳ ಮೇಲೆ ನಡೆಸಿದ ಕಠಿಣ ಪರೀಕ್ಷೆಗಳಲ್ಲಿ ಇಸ್ರೋ ಯುನೈಟೆಡ್ ಹಳೆಯ ಎಲ್ಲ ಮಾದರಿಗಳಿಗಿಂತ ಹೆಚ್ಚು ನಿಖರ ಮತ್ತು ನಂಬಿಕಸ್ಥ ಫಲಿತಾಂಶವನ್ನು ನೀಡಿದೆ. ಆದರೆ ಚಿತ್ರವನ್ನು ಹಲವು ಬಾರಿ ಪ್ರಕ್ರಿಯೆಗೊಳಿಸಬೇಕಾಗಿರುವುದರಿಂದ ಇದು ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ ಅಷ್ಟೇ. ನಮ್ಮ ನಗರಗಳ ದೊಡ್ಡ ಆಸ್ಪತ್ರೆಗಳಲ್ಲಿ ದಿನವಿಡೀ 100+ ಬಯಾಪ್ಸಿ ವರದಿಗಳನ್ನು ಪರಿಶೀಲಿಸುವ ರೋಗಶಾಸ್ತ್ರಜ್ಞರಿಗೆ ಈ ತಂತ್ರಜ್ಞಾನ ದೊಡ್ಡ ವರವಾಗಲಿದೆ. ಇಡೀ ಅಂಗಾಂಶದ ಚಿತ್ರವನ್ನು ಜಾಲಾಡುವ ಬದಲು ಹಿಸ್ಟೋ ಯುನೈಟೆಡ್ ಗುರುತಿಸಿಕೊಡುವ ಅತ್ಯಂತ ಕ್ಲಿಷ್ಟಕರವಾದ ಮತ್ತು ಗೊಂದಲದ ಜಾಗಗಳನ್ನು ಮಾತ್ರ ವೈದ್ಯರು ತಪಾಸಣೆ ಮಾಡಿದರೆ ಸಾಕಾಗುತ್ತದೆ. ಇದರಿಂದ ವೈದ್ಯರ ಅಮೂಲ್ಯ ಸಮಯ ಉಳಿತಾಯವಾಗುವುದಲ್ಲದೆ ರೋಗಿಗಳಿಗೆ ಅತ್ಯಂತ ವೇಗವಾಗಿ ಮತ್ತು ಸುರಕ್ಷಿತವಾಗಿ ನಿಖರವಾದ ವರದಿಗಳು ಸಿಗಲಿವೆ. ಮುಂಬರುವ ದಿನಗಳಲ್ಲಿ ತನ್ಮೂಲಕ ಕ್ಯಾನ್ಸರ್ಗೆ ತಡವಿಲ್ಲದ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಆರಂಭಿಸಿ ಲಕ್ಷಾಂತರ ಜನರ ಪ್ರಾಣ ಉಳಿಸಲು ಭಾರತೀಯ ಮೂಲದ ಈ ನೂತನ ತಂತ್ರಜ್ಞಾನ ನಾಂದಿ ಹಾಡಲಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ AI ಅಸ್ತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳಿದರೆ ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ AI ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 10ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮರಣ ಸಮಯದಲ್ಲಿ ಅಚಲವಾದ ಮನಸ್ಸಿನಿಂದ ಭಕ್ತಿಯುತವಾಗಿ ಯೋಗಬಲದ ಮೂಲಕ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸದಂತಹ ಸಾಧಕನು ಆ ದಿವ್ಯವಾದ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದು ಒಂದು ರೀತಿಯಲ್ಲಿ 9ನೆಯ ಶ್ಲೋಕದ ಒಂದು ಮುಂದುವರೆದ ಭಾಗ ಅಂತಲೇ ಹೇಳಬೇಕು. ಇದನ್ನು 9ನೆಯ ಹಿಂದಿನ ಶ್ಲೋಕದ ಜೊತೆನಲ್ಲಿ ಅರ್ಥ ಮಾಡಿಕೊಂಡಾಗ ಇದರ ಒಂದು ಪೂರ್ಣ ಪ್ರಮಾಣದ ಅರ್ಥ ನಮಗೆ ಲಭ್ಯವಾಗುತ್ತೆ. ಈ ಶ್ಲೋಕದ ಕೇವಲ ನಾವು ಶಬ್ದಾರ್ಥವನ್ನು ಮಾತ್ರ ಗ್ರಹಿಸಿ ಅದನ್ನು ತಪ್ಪಾಗಿ ತಿಳಿಯುವಂಥವರೇ ಹೆಚ್ಚು. ಈ ಶ್ಲೋಕದಲ್ಲಿ ಧ್ಯಾನದ ಅತ್ಯುನ್ನತ ಸ್ಥಿತಿಯನ್ನು ವಿವರಿಸಿದ್ದಾರೆ. ಆದುದರಿಂದ ಇಲ್ಲಿ ಮರಣ ಕಾಲದಲ್ಲಿ ಎಂಬ ಶಬ್ದ ಪ್ರಯೋಗವನ್ನು ಅಹಂಕಾರವು ಸಾಯುವ ಕಾಲದಲ್ಲಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಮರಣ ಅಂತಂದರೆ ನಾವು ಸಾಯುಜ್ಯವನ್ನು ಹೊಂದುವುದು, ಸಾವನ್ನಪ್ಪುವುದು ಅನ್ನುವ ಅರ್ಥ ಮಾತ್ರವಲ್ಲ. ನಮ್ಮೊಳಗಿನ ಅಹಂಕಾರ ಯಾವಾಗ ಸಾಯುತ್ತೋ ಅದೇ ಮರಣಕಾಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಧ್ಯಾನದ ಸಮಯದಲ್ಲಿ ಅಥವಾ ಧ್ಯಾನದ ಸ್ಥಿತಿಯಲ್ಲಿ ಯಾವಾಗ ಸಾಧಕನು ತನ್ನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ತಾದಾತ್ಮ್ಯಗಳನ್ನು ಕಳಚಿಕೊಳ್ಳುವನೋ ಆಗ ಮನಸ್ಸು ಮತ್ತು ಬುದ್ಧಿಯು ಸ್ವಾಭಾವಿಕವಾಗಿಯಾದರೂ ಅಚಲವಾಗಿ ನಿಲ್ಲುತ್ತದೆ. ಭಕ್ತಿಯಿಂದ ಕೂಡಿದವನಾಗಿ ಅವನು ಇರಬೇಕು ಅಂತ ಹೇಳಿ ಇಲ್ಲಿ ಹೇಳಿದೆ. ಅಂದರೆ ಭಕ್ತಿ ಎಂಬ ಶಬ್ದವನ್ನು ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಗ್ರಹಿಸಬಾರದು. ಪೂರ್ಣ ರೀತಿಯ ಆತ್ಮಚಿಂತನೆಯೇ ಇಲ್ಲಿ ಭಕ್ತಿ. ಆಚಾರ್ಯ ಶಂಕರರು ಸ್ವಸ್ವರೂಪ ಅನುಸಂಧಾನವೇ ಭಕ್ತಿ ಅಂಥೇಳಿ ಹೇಳಿದ್ದಾರೆ. ಈ ಭಕ್ತಿಯಲ್ಲಿ ಪರಮಾತ್ಮ ಮತ್ತು ಭಕ್ತನಿಗೆ ಭೇದವಿಲ್ಲ. ಇದನ್ನೇ ಅನನ್ಯ ಭಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಶ್ಲೋಕದ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಪರಮ ಪುರುಷನನ್ನು ಧ್ಯಾನ ಮಾಡುವವನು ಮಾನಸಿಕ ಸ್ಥಿತಿ ಅವನದ್ದು ಹೇಗಿರಬೇಕು ಎಂಬುದನ್ನು ವಿವರಿಸಿದ್ದಾನೆ. ಅದೇ ಅಚಿಂತ್ಯನಾಗಿರಬೇಕು, ಯಾವುದೇ ರೀತಿಯ ಚಿಂತೆಗಳನ್ನು ಇಟ್ಟುಕೊಳ್ಳದೇ ಇರುವಂಥದ್ದು. ಆದಿತ್ಯವರ್ಣನಾಗಿದ್ದಾನೆ ಆತ್ಮ, ಅಂದರೆ ಸೂರ್ಯನ ಹಾಗೆ ಪ್ರಕಾಶಿಸ್ತಾ ಇದ್ದಾನೆ. ಅಣೋರಣೀಯ, ಆತ್ಮನಿಗಿಂತ ಒಂದು ಅಣುವಿಗಿಂತ ಒಂದು ಸೂಕ್ಷ್ಮವಾಗಿರುವಂಥದ್ದೇ ಆತ್ಮ ಅಂತ ಹೇಳುವಂತಹ ಅಣೋರಣೀಯ ಸ್ವಭಾವ. ಸರ್ವಸ್ಯ ಧಾತಾರಹ, ಅಂದರೆ ಎಲ್ಲವನ್ನ ಪೋಷಿಸುವವನು, ಎಲ್ಲಕ್ಕೂ ಆಧಾರವಾಗಿರುವಂತಹ ಶಕ್ತಿ ಉಳ್ಳಂಥವನು. ಹಾಗೆ ಅನುಶಾಸಿ

ತಾರ ಅಂದ್ರೆ ಆತ್ಮನು ಇಡೀ ಜಗತ್ತಿನ ಒಡೆಯ ಅಂತ ಹೇಳಿ, ಎಲ್ಲರಿಗೂ ಒಡೆಯ. ಯಾವುದೇ ಸುಲ್ತಾನ ಇರ್ಬೋದು, ಯಾವುದೇ ದೊರೆ ಇರ್ಬೋದು, ಅವರು ಎಲ್ಲ ದರ್ಪ ದಬ್ಬಾಳಿಕೆಯಿಂದ ಏನು ಈ ಪ್ರಪಂಚವನ್ನ ಆಳಿದ್ದಾರೋ ಅವೆಲ್ಲವಕ್ಕಿಂತನೂ ಕೂಡ ಜಗತ್ತು ಇರುವಂಥದ್ದು ನಮ್ಮ ಮನಸ್ಸಿನಲ್ಲಿ. ಮನಸ್ಸು ಹಾಗೂ ಬುದ್ಧಿ ಹಾಗೂ ಇಂದ್ರಿಯಗಳನ್ನ ಬೆಳಗುತ್ತಿರುವಂಥವನೇ ಆತ್ಮ. ಹಾಗಾಗಿ ಆತ್ಮ ಎಲ್ಲ ಇಂದ್ರಿಯಗಳ, ಶರೀರದ, ಬುದ್ಧಿಯ, ದೇಹದ ಒಡೆಯ. ಹಾಗಾಗಿ ಪುರಾಣ ಅವನು ಸನಾತನ, ಈ ಪ್ರಪಂಚ ಇರುವುದಕ್ಕೂ ಬರುವುದಕ್ಕೂ ಮುಂಚೆಯೇ ಇದ್ದಂಥವನು. ಪ್ರಪಂಚ ಬಂದ ಮೇಲೂ ಇರುವಂಥದ್ದು ಆತ್ಮ, ಈ ಪ್ರಪಂಚ ಪ್ರಳಯವಾಗಿ ಹೋದರೂ ಕೂಡ ಇರುವಂಥದ್ದು ಆತ್ಮ. ಹಾಗಾಗಿ ಈ ಒಂದು ಆತ್ಮ ಧ್ಯಾನದ ಸ್ಥಿತಿಯಲ್ಲಿ ಅಚಲವಾದ ಮನಸ್ಸಿನ ಮೂಲಕ ಅಹಂಕಾರ ರಹಿತನಾಗಿ ಈ ಆತ್ಮನನ್ನು ನಾವು ಪರಿಶೋಧಿಸಬೇಕು, ಪರಿಶೀಲಿಸಬೇಕು. ಹಾಗೆ ಇದನ್ನು ನಮ್ಮೊಡನೆ ಅಳವಡಿಸಿಕೊಳ್ಳಬೇಕು. ಅದನ್ನೇ ಆತ್ಮನಲ್ಲಿ ಒಂದಾಗುವುದು ಅಂಥೇಳಿ ಹೇಳುವಂಥದ್ದು. ಹೀಗೆ ಯೋಗ ಬಲದ ಮೂಲಕ ಪ್ರಾಣವನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿಕೊಳ್ಳಬೇಕು ಅಂಥೇಳಿ ಹೇಳಿದೆ. ಇಲ್ಲಿ ನಾವು ಕುಂಡಲಿನಿ ಶಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಧ್ಯಾನ ಮಾಡುವ ಸಾಧಕನು ತನ್ನ ನಿರಂತರ ಸಾಧನೆಯ ಮೂಲಕ ಗಳಿಸಿರುವಂಥ ಒಂದು ಶಕ್ತಿಯೇ ಯೋಗ ಶಕ್ತಿ. ಮನಸ್ಸು ಬುದ್ಧಿಯ ಅಲೆದಾಟವನ್ನು ಪೂರ್ಣ ನಿಯಂತ್ರಣಗೊಳಿಸಿದಾಗ ಆ ಯೋಗ ಶಕ್ತಿಯು ತಾನೇ ತಾನಾಗಿ ವರ್ಧಿಸುತ್ತೆ. ತನ್ನ ನಿರಂತರ ಸಾಧನೆಯ ಮೂಲಕ ಸಾಧಕನು ಮನಸ್ಸು ಮತ್ತು ಬುದ್ಧಿಯನ್ನು ನಿಶ್ಚಲವಾಗಿಟ್ಟುಕೊಳ್ಳಲು ಪ್ರಯತ್ನಿಸುವುದಾದರೆ ಇನ್ನು ಕೆಲವೇ ಸಮಯಗಳಲ್ಲಿ ಮಾನಸಿಕ ಸ್ಥಿರತೆ ಹೆಚ್ಚುವುದನ್ನು ಅವನೇ ಗಮನಿಸಬಹುದು. ಹೀಗೆ ಮನಸ್ಸು ಮತ್ತು ಬುದ್ಧಿಯು ಸ್ಥಿರವಾದಷ್ಟಕ್ಕೆ ಪ್ರಾಣವು ಬಹುಶಃ ಈ ಭ್ರೂಮಧ್ಯದಲ್ಲಿ ನಿಲ್ಲುವಂಥದ್ದು. ನಮ್ಮ ಮೆದುಳಿನ ಮುಂಭಾಗದಲ್ಲವೇ ಭ್ರೂಮಧ್ಯ ಇರುವಂಥದ್ದು, ಅದರ ಹತ್ತಿರವೇ ಮನಸ್ಸು ಇರುವಂಥದ್ದು. ಹಾಗಿರುವಾಗ ಅಂತಃಕರಣವು ಸ್ಥಿರವಾದಂತೆ ಪ್ರಾಣವೂ ಕೂಡ ಸ್ಥಿರವಾಗತ್ತೆ. ಪ್ರಾಣವನ್ನು ನಾವು ಮುಖ್ಯವಾಗಿ 5 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅವು ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ಇವೇ 5 ಪ್ರಾಣಗಳು. ಅವುಗಳು ಮಾಡುವಂತಹ ಕೆಲಸಕ್ಕೆ ಅನುಗುಣವಾಗಿ ಈ 5 ವಿಭಜನೆಯನ್ನ ಮಾಡಲಾಗಿದೆ. ಈ ಪ್ರಾಣವು ಇಂದ್ರಿಯ ಗ್ರಹಣ ಶಕ್ತಿ, ಅಪಾನವು ಶರೀರದಲ್ಲಿರುವಂತಹ ಮಲ ಮೂತ್ರಾದಿಗಳನ್ನು ವಿಸರ್ಜಿಸುವ ಶಕ್ತಿ, ವ್ಯಾನವು ಆಹಾರ ಜೀರ್ಣಿಸುವ ಪ್ರಕ್ರಿಯೆಯ ಶಕ್ತಿ, ಸಮಾನವು ರಕ್ತವನ್ನ ಎಲ್ಲ ಕಡೆಯಲ್ಲೂ ಪ್ರವಹಿಸುವಂತಹ ಶಕ್ತಿ, ಇನ್ನು ಉದಾನವು ನಮಗೆ ಹೊಸ ಹೊಸ ವಿಚಾರಗಳನ್ನು ಚಿಂತಿಸುವ ಸಾಮರ್ಥ್ಯವನ್ನು ಕೊಡುವಂಥ ಶಕ್ತಿ. ಹೀಗೆ ಈ ಪಂಚ ಪ್ರಾಣಗಳ ಮೂಲಕ ನಮ್ಮ ಆಂತರಿಕ ಶಕ್ತಿಯು ವ್ಯರ್ಥವಾಗಿ ಹೋಗ್ತಾ ಇರ್ತದೆ. ಮನಸ್ಸು ಬುದ್ಧಿಯನ್ನು ಧ್ಯಾನದ ಮೂಲಕ ಸ್ಥಿರಗೊಳಿಸಿದ ಸಾಧಕನಿಗೆ ಪ್ರಾಣವು ಕೂಡ ಹತೋಟಿಗೆ ಬರುತ್ತೆ. ಅದನ್ನೇ ಇಲ್ಲಿ ಪರಮಾತ್ಮ ವಿವರಿಸಿರುವಂಥದ್ದು. ಮನಸ್ಸು ಮತ್ತು ಬುದ್ಧಿಯನ್ನು ಹಾಗೂ ಪ್ರಾಣವನ್ನು ಪೂರ್ಣ ರೀತಿಯಲ್ಲಿ ಹತೋಟಿಗೆ ಒಳಪಡಿಸಿಕೊಂಡ ಸಾಧಕನ ಅಂತಃಕರಣ ಪ್ರಶಾಂತವಾಗಿರುವಂಥದ್ದು. ಆ ಕ್ಷಣದಲ್ಲಿ ಅವನು ಅಹಂಕಾರವನ್ನು ಕೊನೆಗೊಳ್ಳುವುದರಿಂದ ಪರಮಪುರುಷನನ್ನೇ ಪಡೀತಾನೆ. ಹಾಗಾಗಿ ಮರಣ ಕಾಲದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬೇಕು, ಅದನ್ನು ಭಕ್ತಿಯಲ್ಲಿ ಅದ್ದಿರಬೇಕು. 2 ಹುಬ್ಬಿನ ಮಧ್ಯೆ ಪ್ರಾಣವನ್ನು ನಿಲ್ಲಿಸಬೇಕು. ಮನಸ್ಸು ಆಗ ಅಂತರ್ಮುಖವಾಗುತ್ತೆ. ಆಗ ಭಗವಂತನಿಗೆ ಸಂಬಂಧಪಟ್ಟ ಭಾವನೆಗಳನ್ನು ಚಿಂತಿಸ್ತಾ ಇರಬೇಕು. ಭಗವದ್ ಭಾವನೆಯನ್ನು ಚಿಂತಿಸುವುದೇ ಮನಸ್ಸಿಗೆ ಆಹಾರ. ಇದೇ ಪರಲೋಕಕ್ಕೆ ನಾವು ಮಾಡುವಂತಹ ಒಂದು ಬುದ್ಧಿ. ಹಾಗಾಗಿ ಎಲ್ಲಕ್ಕೂ ಧಾತೃ ಎಂದರೆ ಈ ಜೀವರಾಶಿಗಳಿಗೆ ಕರ್ಮ ಫಲವನ್ನು ಕೊಡುವವನು. ಪ್ರತಿಯೊಂದು ಪ್ರಾಣಿಗೂ ಕಾಲಕಾಲಕ್ಕೆ ತಕ್ಕ ಆಹಾರವನ್ನು ಕೊಡುವವನೇ ಆ ಭಗವಂತ. ಮನುಷ್ಯ ತಾನು ಬೆಳೆಯನ್ನು ಮಾತ್ರ ಬೆಳೆಸ್ತಾನೆ, ಆದರೆ ಆ ಬೆಳೆ ಬೆಳೆಯಬೇಕಂದ್ರೆ ಮಳೆ ಬರಬೇಕು. ಮಳೆಯನ್ನು ತರುವುದಕ್ಕೆ ಆಗೋದಿಲ್ಲ ಮನುಷ್ಯನಿಗೆ. ಆದರೆ ಕೆಲವು ವೇಳೆ ಈ ಪ್ರಯೋಗ ಶಾಲೆಯಲ್ಲಿ ಕೆಲವು ಹನಿಗಳನ್ನು ಅವನು ಉತ್ಪತ್ತಿ ಮಾಡಬಹುದಷ್ಟೇ. ಹಾಗಾಗಿ ಮನುಷ್ಯ ಇನ್ನೂ ತನ್ನ ಇಚ್ಛಾನುಸಾರ ಮಳೆ ಬೀಳುವಂತೆ ಮಾಡಲಾರ. ಆದರೆ ಪಶು ಪಕ್ಷಿಗಳು, ತೃಣಕೀಟಗಳು, ಅವುಗಳಿಗೆ ದೇವರು ಆಹಾರವನ್ನು ಒದಗಿಸ್ತಾನೆ. ಇದೊಂದು ಅದ್ಭುತ, ಎಂತಹ ಒಂದು ಅದ್ಭುತವಾದಂತಹ ಪ್ರಪಂಚದಲ್ಲಿ ನಾವಿದ್ದೇವೆ. ಹಾಗಾಗಿ ಅವನಿಗೆ ಶರಣಾಗತಿಯನ್ನು ನಾವು ಹೊಂದಲಾರದೆ ಈ ಬದುಕಿನಲ್ಲಿ ಸಾರ್ಥಕತೆಯನ್ನು ಗಳಿಸಲಾರೆವು. ಹಾಗಾಗಿ ಈ ಒಂದು ಶ್ಲೋಕಕ್ಕೆ
ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸಿ.

ಹಾಗಾಗಿ ನಾವು ಈ ಕಡಲಿನ ಒಂದು ಕರೆಗೆ ಮೊರೆಗೆ ಬಂದಿರುವಂಥವರು. ಕತ್ಲಾಗ್ತಾ ಹೋದಂಗೆ ನಮ್ಮ ಪಯಣ ಮುಗಿಯುತ್ತೆ. ಆಗ ಭಗವಂತ ದೂರದಲ್ಲೆಲ್ಲೋ ಕುಳಿತು ಕೈ ಬೀಸ್ತಾನೆ. ಆಗ ನಾವು ಕರೆಗೆ ಹೋಗಲೇಬೇಕು. ಆದರೆ ಆ ಕರೆಗೆ ಹೋಗೊಡೋಕ್ಕಿಂತ ಮುಂಚೆ ನಮ್ಮಲ್ಲಿರುವಂಥ ಅಹಂಕಾರವನ್ನು ತ್ಯಜಿಸಿ ಬದುಕಿನ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು. ಹಾಗಾಗಿ ಆ ಸಾರ್ಥಕತೆಯನ್ನು ಪಡ್ಕೊಳ್ಳಿಕ್ಕೆ ಭಗವಂತನಿಗೆ ಶರಣಾಗತಿಯನ್ನು ಹೊಂದಬೇಕು ಅಂಥೇಳಿ ಇಲ್ಲಿ ಮುದ್ದು ರಾಮನು ಹೇಳ್ತಾ ಇದ್ದಾನೆ, ಕೃಷ್ಣನು ತಿಳಿಸ್ತಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಂ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಈ ವರ್ಷದ ಏನು ಶೈಕ್ಷಣಿಕ ಚಟುವಟಿಕೆಗಳನ್ನು June 1 ಆರಂಭ ಮಾಡಿದ್ದೀರಿ, ಆ ಸಂದರ್ಭದಲ್ಲಿ ನೀವು ಹೇಗೆ ಇಂಗ್ಲಿಷ್ ಕಲಿಕೆಯನ್ನು ಮುಂದುವರಿಸಬಹುದು ಆರಂಭಿಸಬಹುದು ಅನ್ನೋದನ್ನು ವಿವರಿಸಿದ್ದೆ. ಎಲ್ಲ ವಿದ್ಯಾರ್ಥಿಗಳು ನಾನು ಕಳೆದ ತರಗತಿಯಲ್ಲಿ ಚರ್ಚಿಸಿದಂತಹ ಅಂಶಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ, ಅದನ್ನು ಯೋಚನೆ ಮಾಡಿದ್ದೀರಿ, ಅದರ ಕುರಿತು ಆಲೋಚನೆ ಮಾಡಿದ್ದೀರಿ, ಮತ್ತು ನಿಮ್ಮ ಶಿಕ್ಷಕರ ಜೊತೆ ಹೇಗೆ ನಿಮ್ಮ ಇಂಗ್ಲಿಷ್ ಕಲಿಕೆಯನ್ನು ಯೋಜನಾಬದ್ಧವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀವೆಲ್ಲರೂ ಪಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಈ ಇಂಗ್ಲಿಷ್ ಕಲಿಯುವ ಕೆಲಸ ಏನಿದೆಯಲ್ಲ ಅದು ನಿರಂತರವಾಗಿ ಇರಬೇಕು. ನಿರಂತರತೆ ನಮಗೆ ಯಾವಾಗಲೂ ಉತ್ತಮವಾದಂಥ ಕಲಿಕೆಯನ್ನು ಗಳಿಸಿಕೊಡ್ತದೆ. ಇಫ್ ಯು ಪ್ರಾಕ್ಟಿಸ್ ಸಮಥಿಂಗ್ ಕಂಟಿನ್ಯೂಸ್ಲಿ ದೆನ್ ಯು ವಿಲ್ ಗೆಟ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್. ಒಂದು ಕೌಶಲವನ್ನು ನಾವು ಗಳಿಸಬೇಕು ಅಂತ ಹೇಳಿದ್ರೆ ಆ ಒಂದು ಕೆಲಸವನ್ನು ನಾವು ಸತತವಾಗಿ ಮಾಡ್ತಾ ಇರಬೇಕು. ಯಾವಾಗ ನಾವೊಂದು ಆ ಒಂದು ಕೆಲಸವನ್ನು ನಿರಂತರವಾಗಿ ಸತತವಾಗಿ ನಿಗದಿತವಾಗಿ ನಿರ್ವಹಿಸ್ತಾ ಹೋಗ್ತೀವಿ ಮಾಡ್ತಾ ಹೋಗ್ತೀವಿ, ಆಗ ನಮಗೆ

ಆ ಒಂದು ಕೌಶಲ, ಆ ಸ್ಕಿಲ್ ಬರುತ್ತೆ. ಈ ಇಂಗ್ಲಿಷ್ನ ಸ್ಕಿಲ್ ಅಂದರೆ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುವ, ಓದುವ, ಬರೆಯುವ, ಹಾಗೆ ಇನ್ನೊಬ್ಬರ ಮಾತುಗಳನ್ನು ಆಲಿಸುವ ಕೌಶಲ ಏನಿದೆ, ಆ ಕೌಶಲವನ್ನು ನಾವು ಗಳಿಸ್ಕೋಬೇಕಾದ್ರೆ ನಿಮ್ಮಲ್ಲಿ ನಿರಂತರವಾದಂತಹ ಅಭ್ಯಾಸ ಇರಬೇಕು. ಆಗ ಮಾತ್ರ ನಮಗೆ ಆ ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕಳೆದ ತರಗತಿಯಲ್ಲಿ ನಿಮಗೆ ಹೇಗೆ ಪಠ್ಯಪುಸ್ತಕವನ್ನು ಬಳಸಿಕೊಂಡು ಶಾಲೆಯ ಕಲಿಕೆಯ ವಾತಾವರಣದ ಸಹಾಯವನ್ನು ಪಡ್ಕೊಂಡು ಇಂಗ್ಲೀಷನ್ನು ಸ್ಪಷ್ಟವಾಗಿ ನಿರರ್ಗಳವಾಗಿ ಬಳಕೆ ಮಾಡುವಂತಹ ಅಭ್ಯಾಸವನ್ನು ಮಾಡಬಹುದು ಅಂತ ಹೇಳಿ ನಿಮಗೆ ಹೇಳಿದ್ದೆ. ಅದನ್ನು ನೆನ್ಪಿಟ್ಕೊಂಡಿದ್ದೀರಿ, ಮತ್ತೆ ಈ ವರ್ಷನೂ ಸಹ ಹಾಗೆ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಂಬ್ಕೊಂಡಿದ್ದೇನೆ. ಈಗ ಇವತ್ತಿನ ಈ ತರಗತಿಯಲ್ಲಿ ಕೆಲವು ಕಾನ್ವರ್ಸೇಷನ್ಸ್ಗಳನ್ನು ಅಂದರೆ ಸಂಭಾಷಣೆಗಳನ್ನು ಅಭ್ಯಾಸಕ್ಕಾಗಿ ತಗೊಳ್ಳೋಣ. ಆಗ್ಬೋದಲ್ಲ, ಪುಸ್ತಕ ಹಾಗೆ ಪೆನ್ನು ನಿಮ್ಮ ಕೈಲಿದೆ ಅಂತ ಹೇಳಿ ನಿಮಗೆ ಯಾವಾಗಲೂ ಪುಸ್ತಕ, ಒಂದು ಪೆನ್ನು, ಇಂಗ್ಲಿಷ್ ಕಲಿಕಾ ತರಗತಿಯನ್ನು ಕೇಳಬೇಕಾದ್ರೆ ನೀವು ಇಟ್ಕೊಂಡಿರಬೇಕು ಅನ್ನೋದನ್ನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಇವತ್ತು ನಿಮ್ಮ ಕೈನಲ್ಲಿ ಪುಸ್ತಕ ಮತ್ತು ಪೆನ್ನು ಇದೆ ಅಲ್ವಾ, ಬರ್ಕೋತೀರಾ? ಹಾಂ, ಈ ಸಂಭಾಷಣೆಗಳನ್ನು ಬರ್ಕೋಬೇಕಾದ್ರೆ ಎ ಮತ್ತು ಬಿ ವ್ಯಕ್ತಿಗಳ ನಡುವೆ ನಡೆಯುವಂತಹ ಸಂಭಾಷಣೆ, ಡೈಲಾಗ್. ಡೈಲಾಗ್ ಅಂದರೆ ಟು, ಇಬ್ಬರಿರ್ತಾರೆ. ಸೊ ಸಂಭಾಷಿಸುವುದು ಕಾನ್ವರ್ಸೇಷನ್, ಇದನ್ನು ನೆನ್ಪಿಟ್ಕೊಳ್ಳಿ. ಬರ್ಕೋತೀರಲ್ವಾ? ಎ, ಯುವರ್ ನೇಮ್ ಪ್ಲೀಸ್. ಯುವರ್ ನೇಮ್ ಪ್ಲೀಸ್. ಬಿ, ಮಹಾದೇವ. ಎ, ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ, ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ, ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಹೆಲ್ಪ್ ಮೀ ಪ್ಲೀಸ್. ನಿಧಾನಕ್ಕೆ ಬರ್ಕೊಳ್ಳಿ. ಬಿ, ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಹೆಲ್ಪ್ ಮೀ ಪ್ಲೀಸ್. ಎ, ಗೋ ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಎ, ಗೋ ಅಪ್ಸ್ಟೇರ್ಸ್, ಯು ಪಿ ಅಪ್, ಯು ಪಿ, ಎಸ್ ಟಿ ಎ ಐ ಆರ್ ಎಸ್, ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಬಿ, ಥ್ಯಾಂಕ್ ಯು. ಎ, ಮೈ ಪ್ಲೆಷರ್ ಸರ್, ಮೈ ಪ್ಲೆಷರ್, ಪಿ ಎಲ್ ಇ ಎ ಎಸ್ ಯು ಆರ್ ಇ, ಮೈ ಪ್ಲೆಷರ್ ಸರ್. ಬರ್ಕೊಂಡ್ರಲ್ವ? ಈಗ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತೆಗೆದುಕೊಳ್ಳೋಣ. ಎ, ಯುವರ್ ನೇಮ್ ಪ್ಲೀಸ್. ಬಿ, ಮಹಾದೇವ. ಎ, ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ, ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಗೈಡ್ ಮೀ ಪ್ಲೀಸ್. ಎ, ಗೋ ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಬಿ, ಥ್ಯಾಂಕ್ ಯು. ಎ, ಮೈ ಪ್ಲೆಷರ್ ಸರ್. ನೋಡಿ, ಇಲ್ಲಿ ಒಬ್ರು ಬಂದು ಭೇಟಿಯಾಗ್ತಾರೆ, ಒಂದು ಆಸ್ಪತ್ರೆಯ ಸನ್ನಿವೇಶ. ಅವರು ಬಂದು ಭೇಟಿಯಾದಾಗ ಇವರು ಕೇಳ್ತಾರೆ, ಯುವರ್ ನೇಮ್ ಪ್ಲೀಸ್. ಇದೊಂದು ಬಹಳ ದಿನನಿತ್ಯದ ಮಾತುಕತೆಯ ಭಾಗವಾಗಿ ಇದೊಂದು ಪ್ರಶ್ನೆಯನ್ನ ನಾವು ಕೇಳ್ಬೋದು. ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ಇದು ಒಂದು ಸೂಕ್ತವಾದಂತಹ ವಾಕ್ಯ. ಒಂದು ಆಸ್ಪತ್ರೆಯಲ್ಲಿ ಪೇಷಂಟ್ಗಳು ಬರ್ತಾ ಇರ್ತಾರೆ, ತುಂಬಾ ಸಮಯ ಕಡಿಮೆ ಇರುತ್ತೆ, ರಶ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಸ್ವಲ್ಪ ದೀರ್ಘವಾದ ವಾಕ್ಯಗಳನ್ನು ಬಳಸಿ ಮಾತಾಡುವಷ್ಟು ಸಮಯಾವಕಾಶ ಇರಲ್ಲ. ಹಾಗಾಗಿ ಚುಟುಕಾಗಿ ಕೆಲವು ಸರಿ ಮಾತುಕತೆಗಳನ್ನು ಮುಗಿಸ್ಬೇಕಾಗತ್ತೆ. ಆದರೆ ನೀವು ಗಮನಿಸಬೇಕಾಗಿರೋದೇನಪ್ಪಾ ಅಂದರೆ ಪ್ಲೀಸ್ ಅನ್ನುವ ಪದ ಇರುವಂಥದ್ದು. ಈ ಪ್ಲೀಸ್, ಥ್ಯಾಂಕ್ ಯು, ವೆಲ್ಕಮ್, ಈ ರೀತಿಯ ಸೌಜನ್ಯದ ಸೂಚಕ ಪದಗಳು ಇಲ್ಲದೆ ಇಂಗ್ಲಿಷ್ ಭಾಷೆಯ ಬಳಕೆ ಸಾಧ್ಯ ಇಲ್ಲ. ಅದರಲ್ಲೂ ಮೌಖಿಕ ಭಾಷೆಯನ್ನು ಬಳಸಬೇಕಾದ್ರೆ, ಏನು ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳ್ತೀವಿ, ಮಾತನಾಡಲ್ಪಡುವ ಇಂಗ್ಲಿಷ್ ಏನಿರುತ್ತೆ, ಆ ಇಂಗ್ಲಿಷನ್ನು ಬಳಸಬೇಕಾದಾಗ ಈ ಥರದ ಸೌಜನ್ಯದ ಪದಗಳು ಮುಖ್ಯ ಆಗ್ತವೆ, ಅಗತ್ಯ ಆಗ್ತವೆ, ಹಾಗೆ ಅನಿವಾರ್ಯವೂ ಸಹ.

ಭಾಷೆ ಯಾವಾಗಲೂ ಅಂತಹ ಸೌಜನ್ಯದ ಅಭಿವ್ಯಕ್ತಿಗಳನ್ನು, ಪದ ಬಳಕೆಯನ್ನು ನಿರೀಕ್ಷೆ ಮಾಡುತ್ತೆ. ನಾವು ಅದನ್ನು ಬಳಸಲೇಬೇಕಾಗತ್ತೆ. ಹಾಗಾಗಿ ಯುವರ್ ನೇಮ್ ಪ್ಲೀಸ್, ನಿಮ್ಮ ಹೆಸರೇನು ಹೇಳ್ಬೋದಾ, ನಿಮ್ಮ ಹೆಸರೇನು ಹೇಳ್ತಾ ಇದ್ದೇವೆ. ಸೊ ಮೇ ಐ ನೋ ಯುವರ್ ನೇಮ್ ಪ್ಲೀಸ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಈ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಅಂತ ಪೂರ್ಣ ವಾಕ್ಯವನ್ನು ಹೇಳುವ ಜಾಗದಲ್ಲಿ ಯುವರ್ ನೇಮ್ ಪ್ಲೀಸ್ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದೀವಿ. ಸೊ ಆ ಪ್ಲೀಸ್ ಅನ್ನೋದನ್ನ ಪದದ ಬಳಕೆಯನ್ನು ನೀವು ನೆನಪಿಟ್ಕೋಬೇಕು. ನಂತರ ಆ ವಾಕ್ಯದ ಬಳಕೆ ನೋಡಿ, ಯುವರ್ ನೇಮ್ ಪ್ಲೀಸ್, ಯುವರ್ ನೇಮ್ ಪ್ಲೀಸ್. ಸೊ ವಾಕ್ಯದ ಕೊನೆಯ ಭಾಗ ಏನಿದೆ ಅದು ಏರಿದ ಧ್ವನಿಯಲ್ಲಿ ಇರುತ್ತೆ. ಸೊ ಪ್ರಶ್ನೆಗಳನ್ನು ನಾವು ರಚಿಸಬೇಕಾದ್ರೆ ಆ ಕೊನೆಯ ಭಾಗ ಏನಿರುತ್ತೆ ಅದು ಏರಿದ ಧ್ವನಿಯಲ್ಲಿ ಅಂತ್ಯ ಆಗತ್ತೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಸೊ ನಂತರ ಮುಂದಿನ ಕಾನ್ವರ್ಸೇಷನ್ಗೆ, ಸಂಭಾಷಣೆಗೆ ಹೋಗೋಣ. ಹೋಗಕ್ಕೆ ಮೊದಲು ಮತ್ತೊಮ್ಮೆ ಈ ತೆಗೆದುಕೊಂಡಂಥ ಕಾನ್ವರ್ಸೇಷನ್ ಏನಿದೆ ಅದನ್ನು ಇನ್ನೊಮ್ಮೆ ನಾನು ಹೇಳ್ತೇನೆ. ನೀವು ನನ್ನ ಜೊತೆಗೆ ಅಭ್ಯಾಸ ಮಾಡಬೇಕು. ಮಾಡ್ತೀರಲ್ವಾ? ಶುರು ಮಾಡೋಣ. ಎ, ಯುವರ್ ನೇಮ್ ಪ್ಲೀಸ್. ಬಿ, ಮಹಾದೇವ. ಎ, ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ, ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಗೈಡ್ ಮೀ ಪ್ಲೀಸ್. ಎ, ಗೋ ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಬಿ, ಥ್ಯಾಂಕ್ ಯು. ಎ, ಮೈ ಪ್ಲೆಷರ್ ಸರ್. ಸೊ ಈ ಕೊನೆಯ ಭಾಗದಲ್ಲಿ ಮೈ ಪ್ಲೆಷರ್ ಸರ್, ಥ್ಯಾಂಕ್ ಯು ಅಂತ ಹೇಳಿದಾಗ ವೆಲ್ಕಮ್ ಅಂತ ಪ್ರತಿಕ್ರಿಯೆ ಕೊಡಬಹುದು. ಅದರ ಜೊತೆಗೆ ಮೈ ಪ್ಲೆಷರ್ ಸರ್ ಅನ್ನುವಂತಹ ಎಕ್ಸ್ಪ್ರೆಷನ್ ಅನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಥ್ಯಾಂಕ್ ಯು ಅಂತ ಹೇಳಿದಾಗ ನಿಮ್ಮ ಸೇವೆಯನ್ನು ಮಾಡುವ ಅವಕಾಶ ನನಗೆ ಸಿಕ್ತು, ಅದು ನನಗೆ ಸಂತೋಷ ಸಮಾಧಾನವನ್ನು ತಂದುಕೊಟ್ಟಿದೆ ಅನ್ನೋ ಅರ್ಥದಲ್ಲಿ ಮೈ ಪ್ಲೆಷರ್ ಸರ್ ಅನ್ನುವಂತಹ ಬಳಕೆ ಆಗುತ್ತೆ. ಮತ್ತೆ ನೀವು ಇಂಗ್ಲಿಷ್ನ ಈ ಸೌಜನ್ಯದ ಬಳಕೆಯ ಭಾಗವನ್ನು ಗಮನಿಸ್ತಾ ಇದ್ದೀರಿ, ಅರ್ಥ ಮಾಡ್ಕೋತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಇಂಗ್ಲಿಷ್ ಭಾಷೆಯಲ್ಲಿ ನೆನಪಿಟ್ಕೊಳ್ಳಿ, ಈ ಸೌಜನ್ಯದ ಬಳಕೆಗಳು, ಪೊಲೈಟ್ನೆಸ್ನ ಬಳಕೆಗಳು ಕನ್ನಡಕ್ಕಿಂತ ಹೆಚ್ಚಿರುತ್ತೆ. ಹಾಗಂತೇಳಿ ಕನ್ನಡದಲ್ಲಿ ಸೌಜನ್ಯದ ಅಭಿವ್ಯಕ್ತಿಗಳು, ಎಕ್ಸ್ಪ್ರೆಷನ್ಸ್ಗಳು, ಸೌಜನ್ಯವನ್ನು ವ್ಯಕ್ತಪಡಿಸುವಂಥ ಪದಗಳು ಇಲ್ಲ ಅಂತ ಅಲ್ಲ. ಕನ್ನಡದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬಹುವಚನವನ್ನು ಸೌಜನ್ಯದ ಎಕ್ಸ್ಪ್ರೆಷನ್ ಆಗಿ ಬಳಸ್ಕೊಂಡ್ಬಿಡ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ಬಹುವಚನ ಬಹುವಚನಕ್ಕೆ ಮಾತ್ರ ಸೀಮಿತವಾಗಿ ಬಳಕೆಯಾಗತ್ತೆ. ಆ ಸೌಜನ್ಯದ ಗೌರವವನ್ನು ಸೂಚಿಸುವಂತಹ ಪದಗಳಾಗಿ ಸರ್, ಪ್ಲೀಸ್, ಮ್ಯಾಡಮ್, ಥ್ಯಾಂಕ್ ಯು, ವೆಲ್ಕಮ್, ಈ ಥರದಂತಹ ಪದಗಳ ಬಳಕೆಯನ್ನು ಮಾಡ್ತೇವೆ. ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ತೆ ಹೋದರೆ ನಮ್ಮ ಇಂಗ್ಲಿಷ್ ಬಳಕೆ ಇಂಪಲೈಟ್, ಸೌಜನ್ಯರಹಿತ ಅಭಿವ್ಯಕ್ತಿಯಾಗಿ ಆಗತ್ತೆ. ಆಗ ಕೇಳಿದವರಿಗೆ ಏನಪ್ಪ ಇವರು ಇಷ್ಟು ಒರಟಾಗಿ ಮಾತಾಡ್ತಾರೆ ಅನ್ನುವಂಥ ಭಾವವನ್ನು ಬರೆಸುತ್ತೆ. ನೋಡಿ, ವಾಟ್ಸ್ ಯುವರ್ ನೇಮ್ ಅಂತ ನೀವು ಕೇಳಿದ್ರೆ ಏನೋ ನಿಮ್ಮ ಹೆಸರು ಅನ್ನೋ ಅರ್ಥದಲ್ಲಿ ಬಳಕೆಯಾಗುತ್ತೆ. ಅದೇ ವಾಟ್ಸ್ ಯುವರ್ ನೇಮ್ ಪ್ಲೀಸ್, ತಮ್ಮ ಹೆಸರೇನು ತಿಳ್ಕೋಬಹುದಾ? ನೋಡಿ, ತಮ್ಮ ಹೆಸರೇನು ಹೇಳಬಹುದಾ, ತಮ್ಮ ಹೆಸರನ್ನು ತಿಳ್ಕೊಳ್ಬಹುದಾ? ಇಲ್ಲಿ ತಮ್ಮ ಅನ್ನುವಂತಹ ಬಹುವಚನದ ಪದವನ್ನು ನಾವು ಬಳಕೆ ಮಾಡ್ತೇವೆ. ಸೊ ಹಾಗಾಗಿ ನಿಮ್ಮ ಹೆಸರೇನು, ಕನ್ನಡದಲ್ಲಿ ಇದು ಒರಟಾದಂತಹ ಬಳಕೆ ಆಗತ್ತೆ. ನಿಮ್ಮ ಹೆಸರೇನು ಅಂತ ಕೇಳಿದಾಗ ಅದು ಸೌಜನ್ಯದ ಬಳಕೆ ಆಗುತ್ತೆ. ನಿನ್ನ ಹೆಸರು, ನಿಮ್ಮ ಹೆಸರು, ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ಲ? ಸೊ ಅದೇ ವ್ಯತ್ಯಾಸ ಪ್ಲೀಸ್ ಅನ್ನುವ ಪದವನ್ನು ಬಳಕೆ ಮಾಡಿದಾಗ ಆಗತ್ತೆ. ವಾಟ್ಸ್ ಯುವರ್ ನೇಮ್, ಏನೋ ನಿನ್ನ ಹೆಸರು, ಈ ಅರ್ಥದಲ್ಲಿ. ವಾಟ್ಸ್ ಯುವರ್ ನೇಮ್ ಪ್ಲೀಸ್, ನಿಮ್ಮ ಹೆಸರೇನು? ನೋಡಿ ಎಷ್ಟು ವ್ಯತ್ಯಾಸ ಇಲ್ಲಿ ಬರುತ್ತೆ. ಇಲ್ಲಿ ಒಂದು ವಿಶೇಷತೆ ಅಥವಾ ಒಂದು ವಿಶೇಷ ಅಂಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಾತೃಭಾಷೆಯ ಬಳಕೆಯ ಕೌಶಲವನ್ನು ನಾವು ಹುಟ್ಟಿನಿಂದ ಕಲಿತಾ ಹೋಗ್ತೇವೆ. ಮನೆಯಲ್ಲಿ ಒಂದು ವರ್ಷ ಮಗುವಿಗೆ ಆದ ತಕ್ಷಣ ಆ ಮಗುವಿಗೆ ಒಂದು ಭಾಷೆಯನ್ನು, ಮನೆಯಲ್ಲಿ ಮಾತನಾಡುವಂತಹ ಭಾಷೆಯನ್ನು ಹೇಗೆ

ಕಲಿಬೇಕು ಅನ್ನೋದನ್ನ ವಿವರವಾಗಿ ಹೇಳಿಕೊಟ್ಟಿರ್ತಾರೆ. ಆದರೆ ನಮ್ಮ ಮಾತೃಭಾಷೆ ಅಲ್ಲದ ಭಾಷೆ ಏನಿರುತ್ತೆ, ಇಂಗ್ಲಿಷ್ ಥರದ ಭಾಷೆಗಳು, ಇವನ್ನು ನಾವು ಕಲಿಬೇಕಾದ್ರೆ ಸ್ವಲ್ಪ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಕಲಿಬೇಕಾಗತ್ತೆ. ಯಾಕಂದರೆ ಈ ಭಾಷೆಯನ್ನು ಹೇಳಿಕೊಡೋರು ನಮಗೆ ಮನೆಯಲ್ಲಿ ಯಾರು ಸಿಕ್ಕೋದಿಲ್ಲ. ಹಾಗಾಗಿ ನಾವು ಈ ಭಾಷೆಯನ್ನು ಕಲಿಬೇಕಾದ್ರೆ ಶಿಕ್ಷಕರ ಸಹಾಯವನ್ನು, ಪುಸ್ತಕದ ಸಹಾಯವನ್ನು ತಗೊಳ್ಬೇಕಾಗತ್ತೆ, ಮತ್ತು ನಾವೇ ಕುಳಿತು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಿಮಗಾಗಿ ಈ ಇಂಗ್ಲಿಷ್ ಕಲಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಟೀಚರ್. ನಿಮಗೆ ಇಂಗ್ಲಿಷ್ ಕಲಿಯುವ ಅವಕಾಶವನ್ನು ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಏನು ಸೃಷ್ಟಿ ಮಾಡ್ತಾ ಇದೆ, ಅದರ ಮೂಲಕ ನಿಮಗೆ ಇಂಗ್ಲಿಷ್ ಚೆನ್ನಾಗಿ ಕಲಿಸುವಂತಹ ಅವಕಾಶವನ್ನು ಸೃಷ್ಟಿಸಬೇಕು ಅನ್ನೋ ಆಲೋಚನೆಯ ಮೇಲೆ ನಾನು ಈ ತರಗತಿಗಳನ್ನು ನಡೆಸಿಕೊಡ್ತಾ ಇದ್ದೀನಿ. ನೀವು ಹಾಗೆ ಈ ತರಗತಿಗಳನ್ನು ಯೋಜನಾಬದ್ಧವಾಗಿ ವಿತ್ ಪ್ಲಾನ್ ಕೇಳ್ತಾ ಇದ್ದೀರಿ, ಪುಸ್ತಕ ಪೆನ್ನು ಇಟ್ಟುಕೊಂಡು ನಾನು ಹೇಳುವಂತಹ ಅಂಶಗಳನ್ನು ಗುರುತಾಕೊಳ್ತೀರಿ, ಮತ್ತು ನಾನು ನಿಮಗೆ ಅಭ್ಯಾಸಕ್ಕಾಗಿ ನೀಡ್ತಾ ಇರುವಂತಹ ಸಂಭಾಷಣೆಗಳು, ಕಾನ್ವರ್ಸೇಷನ್ಸ್, ಕನ್ವರ್ಸೇಷನ್ ಅಂತ ಹೇಳಬಾರ್ದು, ಕಾನ್ವರ್ಸೇಷನ್, CONVERSATION, ಕಾನ್ವರ್ಸೇಷನ್. ಸಾಮಾನ್ಯ CON ಇರೋದ್ರಿಂದ ಕನ್ವರ್ಸೇಷನ್ ಅಂತ ಹೇಳ್ತೇವೆ. ಇಲ್ಲ, ಇಂಗ್ಲಿಷ್ ಈಸ್ ಡಿಫರೆಂಟ್, ಅದರ ಪ್ರೊನನ್ಸಿಯೇಷನನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಕಾನ್ವರ್ಸೇಷನ್, ನಿಮಗೆ ಈ ಒಂದು ಪದವನ್ನು ಕಾನ್ವರ್ಸೇಷನ್ ಅಂತ ಗುರುತಿಸ್ಕೊಂಡು ಉಚ್ಚಾರಣೆ ಮಾಡಲಿಕ್ಕೆ ಹೇಳಲಿಕ್ಕೆ ಬಂದರೆ ದಟ್ಸ್ ರಿಯಲಿ ವಂಡರ್ಫುಲ್. ಮರಿಬೇಡಿ ಮಕ್ಕಳೇ, ಇಟ್ ಈಸ್ ಕಾನ್ವರ್ಸೇಷನ್. ಓಕೆ, ಈಗ ಇನ್ನೊಂದು ಕಾನ್ವರ್ಸೇಷನನ್ನು ಅಭ್ಯಾಸಕ್ಕಾಗಿ ತಗೊಳ್ಳೋಣ, ಬರ್ಕೊಳ್ಳಿ. ಎಕ್ಸ್ಕ್ಯೂಸ್ ಮಿ, ಕುಡ್ ಯು ಟೆಲ್ ಮೀ ವೇರ್ ಈಸ್ ದ ಪ್ರಿನ್ಸಿಪಾಲ್ಸ್ ಆಫೀಸ್. ಕುಡ್ ಸ್ಪೆಲ್ಲಿಂಗ್ ಗೊತ್ತಾಗತ್ತಲ್ವಾ, COULD. ಕುಡ್ ಯು ಟೆಲ್ ಮೀ ವೇರ್, WHERE, ವೇರ್ ಈಸ್, IS, ದ ಪ್ರಿನ್ಸಿಪಾಲ್ಸ್, ಪ್ರಿನ್ಸಿಪಾಲ್ PRINCIPAL, ಪ್ರಿನ್ಸಿಪಾಲ್ಸ್ ಆಫೀಸ್. ಬಿ, ಸರ್ಟನ್ಲಿ ಮ್ಯಾಡಮ್, CERTAINLY, ಸರ್ಟನ್ಲಿ ಮ್ಯಾಡಮ್. ಸರ್ಟನ್ಲಿ ಅಂದರೆ ಖಂಡಿತ ಅನ್ನೋ ಅರ್ಥನ ಹೇಳುತ್ತೆ. ಟರ್ನ್ ಲೆಫ್ಟ್ ದೇರ್ ಯು ಫೈಂಡ್ ಇಟ್ ಮ್ಯಾಡಮ್. TURN, ಟರ್ನ್ ಲೆಫ್ಟ್ ದೇರ್ ಯು ಫೈಂಡ್ ಇಟ್ ಮ್ಯಾಡಮ್. ಎ, ಥ್ಯಾಂಕ್ ಯು. ಬಿ, ವೆಲ್ಕಮ್ ಮ್ಯಾಡಮ್. ಬರ್ಕೊಂಡ್ರಲ್ವಾ, ಈಗ ಕಾನ್ವರ್ಸೇಷನ್ ಅನ್ನು ತಗೊಳ್ಳೋಣ. ಎ, ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೆಲ್ ಮೀ ವೇರ್ ಇಸ್ ದ ಪ್ರಿನ್ಸಿಪಲ್ಸ್ ಆಫೀಸ್. ಬಿ, ಸರ್ಟನ್ಲಿ ಮ್ಯಾಡಮ್. ಟರ್ನ್ ಲೆಫ್ಟ್ ದೇರ್, ದೇರ್ ಅಂದರೆ ಅಲ್ಲಿ, ಸರ್ಟನ್ಲಿ ಟರ್ನ್ ಲೆಫ್ಟ್ ದೇರ್ ಯು ಫೈಂಡ್ ಇಟ್ ಮ್ಯಾಡಮ್. ಎ, ಥ್ಯಾಂಕ್ ಯು. ಬಿ, ವೆಲ್ಕಮ್ ಮ್ಯಾಮ್. ಇನ್ನೊಮ್ಮೆ ನನ್ನ ಜೊತೆಗೆ ಅಭ್ಯಾಸ ಮಾಡ್ತೀರಾ? ಎ, ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೆಲ್ ಮೀ ವೇರ್ ಇಸ್ ದ ಪ್ರಿನ್ಸಿಪಲ್ಸ್ ಆಫೀಸ್. ಬಿ, ಸರ್ಟನ್ಲಿ ಮ್ಯಾಡಮ್. ಟರ್ನ್ ಲೆಫ್ಟ್ ದೇರ್ ಯು ಫೈಂಡ್ ಇಟ್. ಎ, ಥ್ಯಾಂಕ್ ಯು. ಬಿ, ವೆಲ್ಕಮ್ ಮ್ಯಾಡಮ್. ಇನ್ನೊಂದು ಸಂಭಾಷಣೆಯನ್ನು ತಗೊಳ್ಳೋಣ, ಬರ್ಕೊಳ್ತೀರಲ್ವಾ? ಎ, ಪಾರ್ಡನ್ ಮೀ ಮ್ಯಾಡಮ್, ಕ್ಯಾನ್ ಐ ಸೀ ದ ಡಾಕ್ಟರ್ ನೌ? ಎ, ಪಾರ್ಡನ್ ಮೀ, PARDON, ಪಾರ್ಡನ್ ಮೀ ಮ್ಯಾಡಮ್, ಕ್ಯಾನ್ ಐ ಸೀ ದ ಡಾಕ್ಟರ್ ನೌ? ಈ ಪಾರ್ಡನ್ ಮೀ, ಪಾರ್ಡನ್, PARDON, ಪಾರ್ಡನ್ ಅಂದರೆ ನಾವೇನು ಎಕ್ಸ್ಕ್ಯೂಸ್ ಅನ್ನೋ ಪದ ಬಳಸ್ತೀವಲ್ಲ, ಅದೇ ಅರ್ಥವನ್ನು ಕೊಡುತ್ತೆ, ಕ್ಷಮೆ. ಎಕ್ಸ್ಕ್ಯೂಸ್ ಅನ್ನೋದಕ್ಕಿಂತನೂ ಸ್ವಲ್ಪ ಉತ್ತಮವಾದಂತಹ ಪದ ಪಾರ್ಡನ್. ಪಾರ್ಡನ್ ಮೀ ಮ್ಯಾಡಮ್, ಕ್ಷಮಿಸಿ ಮ್ಯಾಡಮ್, ಎಕ್ಸ್ಕ್ಯೂಸ್ ಮೀ ಮ್ಯಾಡಮ್. ಕ್ಯಾನ್ ಐ

0: ಈ ಡಾಕ್ಟರ್ ನಾವು
1: ನಾನು ಈ ಡಾಕ್ಟರ್ನ ನೋಡ್ಬೋದಾ? ನೋ ಯು ಕಾಂಟ್, ಯು ವೇಟ್ ಫಾರ್ ಸಮ್ ಟೈಮ್. ಬಿ ಹೇಳ್ತಾರೆ ನೋ ಇಲ್ಲ, ಯು ಕಾಂಟ್.
0: ಕ್ಯಾನ್ ಐ ಸಿ ದ ಡಾಕ್ಟರ್ ನಾವು ಅಂತ ಕೇಳಿದ್ರಲ್ವ,
1: ಅದಕ್ಕೆ ಇಲ್ಲ, ನೀವೀಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯು ಕಾಂಟ್, ಯು ವೇಟ್ ಫಾರ್ ಸಮ್ ಟೈಮ್. ನೀವು ಸ್ವಲ್ಪ ಹೊತ್ತು ಕಾಯಬೇಕು. ಯು ವೇಟ್, ಡಬ್ಲ್ಯೂ ಎ ಐ ಟಿ, ಕಾಂಟ್ ಅನ್ನೋ ಪದ CAN apostrophe T, cannot ಅನ್ನೋದ್ರ ಸಂಕ್ಷಿಪ್ತ ರೂಪ, ಯು ಕಾಂಟ್. ಸೊ ಅದೇ ಯು ಕೆನ್ ನಾಟ್ ಅನ್ನೋದು ಲಿಖಿತ ಇಂಗ್ಲಿಷ್ ಆಗತ್ತೆ, ಯು ಕಾಂಟ್ ಅನ್ನೋದು ಮಾತನಾಡುವ ಸ್ಪೋಕನ್ ಇಂಗ್ಲಿಷ್ ಆಗತ್ತೆ. ಯು ವೇಟ್ ಫಾರ್ ಸಮ್ ಟೈಮ್. ಎ, ಓ ಇಟ್ಸ್ ಅ ಸ್ನೇಕ್ ಬೈಟ್, ಇಟ್ಸ್ ಅರ್ಜೆಂಟ್. ಅವಾಗ ಎ ಹೇಳ್ತಾರೆ, ಓ ಇಟ್ಸ್ ಅ ಸ್ನೇಕ್ ಬೈಟ್, ಹಾವು ಕಚ್ಚಿದೆ. ಇಟ್ಸ್ ಅರ್ಜೆಂಟ್, ಓ ಇಟ್ಸ್ ಅ ಸ್ನೇಕ್ ಬೈಟ್, ಇಟ್ಸ್ ಅರ್ಜೆಂಟ್. ಬಿ, ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಐ ವಿಲ್ ಟೆಲ್ ದ ಡಾಕ್ಟರ್, ಯು ಕಮ್. ನೋಡಿ, ಹಾವು ಕಚ್ಚಿದೆ ಅಂತ ಹೇಳ್ತಿದಾಗೇನೆ ಅಲ್ಲಿ ಡಾಕ್ಟರ್ನ ಕ್ಲಿನಿಕಲ್ಲಿ ಇದ್ದಂತಹ ಏನು ರಿಸೆಪ್ಷನಿಸ್ಟ್ ಅಂತೀವಿ ಅಥವಾ ನರ್ಸ್ ಯಾರು ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅದು ಅರ್ಥ ಆಗುತ್ತೆ. ಹೌದಾ, ಇಸ್ ಇಟ್, ಅಯ್ಯೋ ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಇಟ್ಸ್ ಐ ಟಿ ಅಪಾಸ್ಟ್ರಫೆ ಎಸ್, ಇಟ್ ಈಸ್ ಅಂತ ಲಿಖಿತ ಇಂಗ್ಲಿಷ್ನಲ್ಲಿ ಆಗತ್ತೆ. ಮಾತನಾಡೋ ಇಂಗ್ಲಿಷ್ನಲ್ಲಿ ಇಟ್ಸ್ ಸಂಕ್ಷಿಪ್ತ ರೂಪ, ಇಟ್ಸ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ಗೊತ್ತಾಗುತ್ತಲ್ಲ, ಇ ಎಂ ಇ ಆರ್ ಜಿ ಇ ಎನ್ ಸಿ ವೈ, ಎಮರ್ಜೆನ್ಸಿ. ಐ ಟೆಲ್ ದ ಡಾಕ್ಟರ್, ಐ ವಿಲ್, ಐ ಡಬ್ಲ್ಯೂ ಐ ಎಲ್ ಎಲ್, ಐ ವಿಲ್ ಇದು ಲಿಖಿತ ಇಂಗ್ಲಿಷ್, ಐ ಅಪಾಸ್ಟ್ರಫೆ ಎಲ್ ಎಲ್, ಐ ಇಲ್, ಐ ವಿಲ್ ಅನ್ನೋದ್ರ ಸಂಕ್ಷಿಪ್ತ ರೂಪ ಐ ಇಲ್. ಐ ಇಲ್ ಟೆಲ್ ದ ಡಾಕ್ಟರ್, ಯು ಕಮ್. ನಾನು ಡಾಕ್ಟರ್ಗೆ ಹೇಳ್ತೀನಿ, ಯು ಕಮ್, ನೀವು ಬನ್ನಿ ಅಂತ ಹೇಳಿ ಹೇಳ್ತಾರೆ. ಈ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ. ಎ, ಪಾರ್ಡನ್ ಮಿ ಮೇಡಮ್, ಕ್ಯಾನ್ ಐ ಸಿ ದ ಡಾಕ್ಟರ್ ನೌ? ಬಿ, ನೋ ಯು ಕಾಂಟ್, ಯು ವೇಟ್ ಫಾರ್ ಸಮ್ ಟೈಮ್. ಎ, ಇಟ್ಸ್ ಅ, ಓ ಇಟ್ಸ್ ಅ ಸ್ನೇಕ್ ಬೈಟ್, ಇಟ್ಸ್ ಅರ್ಜೆಂಟ್. ಬಿ, ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಐ ವಿಲ್ ಟೆಲ್ ದ ಡಾಕ್ಟರ್, ಯು ಕಮ್. ಈ ಕಾನ್ವರ್ಸೇಷನನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತ ಗೊತ್ತಾಗ್ತಿದೆ ಅಲ್ಲ. ಇಸ್ ಇಟ್, ನೋಡಿ, ಹಾ ಹೌದಾ, ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಐ ವಿಲ್ ಟೆಲ್ ದ ಡಾಕ್ಟರ್, ಯು ಕಮ್. ನೋಡಿ, ನಾವು ಹೇಗೆ ಕನ್ನಡದಲ್ಲಿ ಭಯ ಆತಂಕ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಹೌದಾ, ಇಂಗ್ಲೀಷ್ನಲ್ಲಿ ಇಸ್ ಇಟ್. ನೋಡಿ, ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಈ ಥರದ ಬಳಕೆಗಳನ್ನ ನಾವು ಮಾಡ್ಬೋದು ಅಲ್ವಾ? ಅಭ್ಯಾಸ ಮಾಡ್ತೀರಲ್ಲ, ಇಂಗ್ಲೀಷ್ ಸುಲಭ ಕಷ್ಟ ಅಲ್ಲ. ಆದರೆ ಇಂಗ್ಲೀಷನ್ನು ನಾವೇನು ಮಾಡ್ಕೊಂಡಿದ್ದೀವಿ, ಏನು ಮಾಡ್ಕೊಂಡಿದ್ದೀವಿ, ಡಿಫಿಕಲ್ಟ್ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದು ಡಿಫಿಕಲ್ಟ್ ಅಲ್ಲ, ಡಿಫರೆಂಟ್. ನಾನಿವತ್ತು ಹೇಳ್ಕೊಟ್ಟಂಥ ಮೂರು ಕಾನ್ವರ್ಸೇಷನನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಗುರುತಾಕೊಂಡಿದ್ದೀರಿ, ಬರ್ಕೊಂಡಿದ್ದೀರಿ, ನನ್ನ ಜೊತೆಗೆ ಅಭ್ಯಾಸ ಮಾಡಿದ್ದೀರಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆನೂ ಅಭ್ಯಾಸ ಮಾಡಿ ಇಂಗ್ಲೀಷನ್ನು ಚೆನ್ನಾಗಿ ಬಳಸೋದನ್ನು ಕಲಿತು. ಲೆಟ್ಸ್ ಲರ್ನ್ ಇಂಗ್ಲೀಷ್ ಆಗ್ಬೋದಲ್ವಾ? ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.

ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ

0: ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಜುಂಡೇಶ್ವರ ವೈಭವ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುಪಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಅಗಜಾನ ಪದ್ಮಾರ್ಗಂ ಗಜಾನನ ಮಹರ್ಷಂ ಅನೇಕದಂತಂ ಭಕ್ತಾನಾಂ ಏಕದಂತಮಪಾಸ್ಮಹೇ ಏಕದಂತಮಪಾಸ್ಮಹೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ

ಅರ್ಥಾತ್ ವಿಧಿ ವಿರಾಮವಿಲ್ಲದೆ ಅನನ್ಯ ಭಕ್ತಿಯಿಂದ ನನ್ನನ್ನು ಸೇವಿಸುವ ಆರಾಧಿಸುವ ಜನರ ಯೋಗಕ್ಷೇಮಗಳನ್ನು ನಾನೇ ನಿರ್ವಹಿಸುತ್ತೇನೆ ಎಂದು ದೈವವಾಣಿಯಂತೆ ದುಷ್ಟ ಶಿಕ್ಷಕನು ವಶಿಷ್ಠ ರಕ್ಷಕನು ಆದ ಪರಮಾತ್ಮನು ಈ ಜಗತ್ತಿನಲ್ಲಿ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ತನ್ನ ದಿವ್ಯ ಮಹಿಮೆಗಳನ್ನು ತೋರಿ ಆ ಕ್ಷೇತ್ರದ ಮಹತ್ತನ್ನು ವಿಸ್ತರಿಸುತ್ತಾ ಆಸ್ತಿಕ ಶಿರೋಮಣಿಗಳನ್ನು ಉದ್ಧಾರ ಮಾಡುತ್ತಾ ಬರುತ್ತಿದ್ದಾನೆ. ಇಂತಹ ಅನೇಕ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದುದು ಗರಳಪುರಿ ಕ್ಷೇತ್ರ, ದಕ್ಷಿಣ ಕಾಶಿ ಎನಿಸಿರುವ ಇಂದಿನ ನಂಜನಗೂಡು ಮಹಾಕ್ಷೇತ್ರ, ಇದಕ್ಕೆ ಗೌತಮಪುರವೆಂದು, ವಿಷಪ್ರಹರಣಪುರವೆಂದು, ಇನ್ನು ಅನೇಕ ಹೆಸರುಗಳಿಂದ ಹೂ ಕೈಲಾಸ ಎನಿಸಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಭಗವಾನ್ ನಂಜುಂಡೇಶ್ವರನೇ ಅಲ್ಲದೆ ಆದಿ ಋಷಿ ಕಪಿಲ, ಗೌತಮ, ಪರಶುರಾಮಾದಿ ಮಹರ್ಷಿಗಳು ಇಲ್ಲಿ ನೆಲೆಸಿ ತಪಸ್ಸನ್ನಾಚರಿಸಿ ಈ ಕ್ಷೇತ್ರದ ಮಹಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಭೂದೇವಿಯರೇ ಮೊದಲುಗೊಂಡು ಇಲ್ಲಿ ತಪವನ್ನು ಆಚರಿಸಿ ಇಷ್ಟ ಸಿದ್ಧಿಯನ್ನು ಪಡೆದು ಕ್ಷೇತ್ರದ ಮಹಿಮೆಯನ್ನು ಬೆಳಗಿಸಿದ್ದಾರೆ. ದೇವಾನುದೇವತೆಗಳ ಸಮೂಹವೇ ಈ ಮಹಾಕ್ಷೇತ್ರ.

ಕ್ಷೇತ್ರದಲ್ಲಿ ನೆಲೆಗೊಂಡಿದೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಭಯ ಭಕ್ತಿಯಿಂದ ನಂಜುಂಡೇಶ್ವರನ್ನು ಪ್ರಾರ್ಥಿಸಿ ಇಷ್ಟಾರ್ಥಗಳನ್ನು ಪಡೆದು ಕಡೆಗೆ ಪರಲೋಕ ಪದವಿಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಅಂತಹ ಪರಮ ಪವಿತ್ರವಾದ ನಂಜುಂಡೇಶ್ವರ ಮಹತ್ವೆಯನ್ನು ನಾವು ನೀವೆಲ್ಲರೂ ಕೇಳುವ ಸುಯೋಗ. ಅಂತೆಯೇ ನನ್ನ ಪೂಜ್ಯ ಗುರುಗಳಾದ ಕೀರ್ತಿ ಶೇಷರಾದ ಆರ್ ಗುರುರಾಜು ನಾಯ್ಡರ ಚರಣಾರ್ವಿಂದಗಳಿಗೆ ನಮಿಸಿ ಇಂದಿನ ಕೀರ್ತನವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬೇರೆ ಒಪ್ಪರದೊಳಗೆ ಪಿರಿಯ

ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು. ಈ ರೀತಿ ಜಗತ್ತಿನ ಮಾತಾ ಪಿತರಾದ ಪಾರ್ವತಿ ಪರಮೇಶ್ವರರು ಜಗತ್ತಿನ ಪರಿಪಾಲನೆ ಮಾಡುತ್ತಿರುವಲ್ಲಿ ಕಶ್ಯಪ ಬ್ರಹ್ಮನ ಮಕ್ಕಳೇ ಮೊದಲಾದ ದೇವತೆಗಳು ಅಮರತ್ವವನ್ನು ಪಡೆಯುವ ಆಸೆ ಹೊತ್ತವರಾಗಿ ಸಮುದ್ರವನ್ನು ಮತಿಸಿದರೆ ಇಂತಹ ಅಮರತ್ವವನ್ನು ದೊರಕಿಸಿಕೊಡುವ ಅಮೃತವು ದೊರೆಯುತ್ತದೆ ಎಂಬ ಅಭಿಪ್ರಾಯಕ್ಕೆ ಬಂದವರಾಗಿ ದಾನವರ ಸಹಕಾರವನ್ನು ಪಡೆದು ಸಮುದ್ರ ಮಥನವನ್ನು ಮಾಡಲು ಇಚ್ಛಿಸಿದ್ದಾರೆ. ಅದರಂತೆ ಮೇರು ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ ಮಹಾಸರ್ಪವಾದ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ದೈತರು ಒಂದು ತುದಿಯಲ್ಲಿ ದೇವತೆಗಳು ಇನ್ನೊಂದು ತುದಿಯಲ್ಲಿ ಹಿಡಿದು ಸಮುದ್ರವನ್ನ ಕಡೆಯುತ್ತಿದ್ದಾರೆ. ದಿವಿಜರ ದೈತರು ಕೂಡಿದರು, ಒಂದೆಡೆ ಸಭೆಯನ್ನು ಮಾಡಿದರು, ಕಡಲನ್ನು ಕಡೆಯಲು ನೆನೆಸಿದರು. ಅಮೃತವು

ಸದಾಶಿವ ಸಂಬಂಧ ದಾಶಿವ ಸಂಬ ಶಿವ ಸಂಬಂಧ ದಾಶಿವ ಸಂಬಂಧ ದಾಶಿವ ಹೀಗೆ ಸಮುದ್ರವನ್ನು ಕಡಿಯುತ್ತಿರಬೇಕಾದರೆ ಕಾಳಕೂಟವೆಂಬ ಘೋರ ವಿಷವು ಹುಟ್ಟಿ ಹೊರ ಹೊಮ್ಮಿ ಬ್ರಹ್ಮಾಂಡವನ್ನೇ ತನ್ನ ಹುರಿಯುವ ಜ್ವಾಲೆಯನ್ನು ಸುಟ್ಟು ಬೂದಿ ಮಾಡಲು ಪ್ರಾರಂಭಿಸಿದೆ. ಆಗ ದೇವಾನು ದೇವತೆಗಳೆಲ್ಲ ಬ್ರಹ್ಮಲೋಕಕ್ಕೆ ಬಂದು ಬ್ರಹ್ಮನನ್ನು ಪ್ರಾರ್ಥಿಸಲು ಬ್ರಹ್ಮನ ಹೇಳ್ತಾ ಇದ್ದಾನೆ, ಇದು ನನ್ನಿಂದ ಸಾಧ್ಯವಿಲ್ಲ, ಆದ್ದರಿಂದ ನಾವೆಲ್ಲರೂ ಈಗಿಂದೀಗಲೇ ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಕೇಳಿಕೊಳ್ಳೋಣ, ನಡೆಯಿರಿ ಎಂದು ಎಲ್ಲಾ ದೇವತೆಗಳು ಬ್ರಹ್ಮ ದೇವನೊಡನೆ ವೈಕುಂಠಕ್ಕೆ ಬಂದು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿದ್ದಾರೆ. ಈ ಕಾಳಕೂಟ ವಿಷವನ್ನ ಸೇವಿಸಲು ನನ್ನಿಂದಲೂ ಸಾಧ್ಯವಿಲ್ಲ ಎಂದು ನಾರಾಯಣನು ಹೇಳಿದ್ದಾನೆ. ಆದ್ದರಿಂದ ನಡೆಯಿರಿ, ನಾವೆಲ್ಲರೂ ಕೈಲಾಸಕ್ಕೆ ಹೋಗಿ ಆ ಪರಮೇಶ್ವರನ್ನು ಪ್ರಾರ್ಥಿಸಿ ಈ ಕಾಳಕೂಟ ವಿಷವನ್ನು ಸಾಕ್ಷಾತ್ ಶಂಕರನೇ ಸೇವಿಸಲು ಸಮರ್ಥನು ಎಂದು ಹೇಳಿ ಎಲ್ಲರೂ ಕೈಲಾಸಕ್ಕೆ ಬರುತ್ತಿದ್ದಾರೆ. ಕೈಲಾಸಕ್ಕೆ ಬರಬೇಕಾದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳಿ ಶಿವಗಣಗಳು ಶಿವನನ್ನು ಪ್ರಾರ್ಥನೆ ಮಾಡುತ್ತಿರುವ ಸಮಯಕ್ಕೆ ಸರಿಯಾಗಿ ಎಲ್ಲಾ ದೇವತೆಗಳು ಓಡೋಡಿ ಓಡೋಡಿ ಬಂದು ದೇವದೇವ ಜಗತ್ರಯಗಳನ್ನು ಸುಟ್ಟಿ ಪೂಜೆ ಮಾಡುತ್ತಿರುವ ಈ ವಿಷಜ್ವಾಲೆಯನ್ನು ನಿವಾರಿಸು ಶಂಕರ, ಹೇ ಮೃತ್ಯುಂಜಯ, ಈ ಭಯಂಕರವಾದ ಜ್ವಾಲೆಯಿಂದ ನಮ್ಮನ್ನು ಈ ಬ್ರಹ್ಮಾಂಡವನ್ನು ಉಳಿಸು. ಸರ್ವಶಕ್ತನು ಕರುಣಾ ಸಮುದ್ರನು ಆದ ನಿನ್ನೊಬ್ಬನಿಂದಲೇ ಈ ಕಾರ್ಯ ಸಾಧ್ಯ ಎಂದು ಪ್ರಾರ್ಥಿಸಲು ಆ ಪರಮೇಶ್ವರನು ಲೋಕ ಕಲ್ಯಾಣಾರ್ಥವಾಗಿ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ತನ್ನ ಹಸ್ತವನ್ನು ಚಾಚಿ ಆ ಕಾಲಕೂಟ ವಿಷವನ್ನು ತನ್ನ ಅಂಗೈಗೆ ಆಹ್ವಾನಿಸಿದ್ದಾನೆ. ಆ ಘೋರವಾದ ವಿಷವನ್ನು ಯಾವ ಶಂಕರನು ಕುಡಿದು ಬಿಟ್ಟಿದ್ದಾನೆ. ಆ ಸಮಯಕ್ಕೆ ಯಾವ ಜಗನ್ಮಾತೆಯಾದ ಪಾರ್ವತಿ ಓಡೋಡಿ ಬಂದು ಘೋರವಾದ ಕಾಳಕೂಟ ವಿಷವನ್ನು ಶಿವನು ಆ ಪೋಷಣೆ ಮಾಡಿದ ಕೂಡಲೇ ವಿಷವು ಶಿವನ ಉದರವನ್ನು ಸೇರುವುದರೊಳಗಾಗಿ ಆಗಬಹುದಾದ ಅನಾಹುತವನ್ನು ನೆನೆದು ಭಯಕಂಪಿತಳಾದಂತಹ ಪಾರ್ವತಿಯು ಶಿವನ ಕಂಠವನ್ನು ತಟ್ಟನೆ ಹಿಡಿದು ವಿಷವನ್ನು ಅಲ್ಲಿಯೇ ತಡೆದಿದ್ದಾಳೆ. ಹೀಗೆ ಪಾರ್ವತಿಯು ಕಂಠಕ್ಕೆ ಕೈಯನ್ನ

ಈ ತಡೆಯಬೇಕಾದರೆ ನೀಲಕಂಠನಾಗಿದ್ದಾನೆ, ವಿಷಕಂಠನಾಗಿದ್ದಾನೆ. ಅಂತಹ ಘೋರವಾದ ವಿಷವನ್ನು ನಂಜನ ಉಂಡಂತಹ ನಂಜುಂಡೇಶ್ವರನು ನೆಲೆಸಿ ಮೆರೆದ ಪುಣ್ಯಕ್ಷೇತ್ರವೇ ನಂಜನಗೂಡು ಎಂಬ ಹೆಸರಿನಿಂದ ಲೋಕ ಪ್ರಸಿದ್ಧಿಯಾಗಿದೆ. ಎಲ್ಲ ದೇವಾನುದೇವತೆಗಳೆಲ್ಲರೂ ಸಹ ಆ ನಂಜನ ಉಂಡಂತಹ ನಂಜುಂಡೇಶ್ವರನನ್ನು ಎಲ್ಲರೂ ಸ್ತೋತ್ರ ಮಾಡುತ್ತಾ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ನಂಜುಂಡಹರ ನಮೋ ನಮ.

ಎಂದು ಎಲ್ಲ ದೇವತೆಗಳು ಸ್ತೋತ್ರವನ್ನು ಮಾಡಿ ಶಿವನಿಗೆ ಎಲ್ಲರೂ ಶರಣಾಗತರಾಗಿದ್ದಾರೆ. ಹೀಗೆ ಕಾಲವು ಕಳೆಯುತ್ತಿರಬೇಕಾದರೆ ನಂಜನಗೂಡು ಕ್ಷೇತ್ರದ ಅನತಿ ದೂರದಲ್ಲಿಯೇ ಮಹಾಪರಾಕ್ರಮಿಶಾಲಿಯಾದ ಮಹಾಶಿವಭಕ್ತನಾದ ಕೇಶಿ ಎಂಬ ರಾಕ್ಷಸನು ರಾಜ್ಯವನ್ನು ಆಳುತ್ತಿದ್ದಾನೆ. ಈತನು ಸಮುದ್ರ ಮಥನ ಕಾಲದಲ್ಲಿ ಉದ್ಭವವಾದ ಅಮೃತವನ್ನು ಮಹಾವಿಷ್ಣು ಮೋಹಿನಿ ರೂಪದಿಂದ ಹಂಚುತ್ತಿರುವಾಗ ಈ ಕೇಶಿ ರಾಜನು ತಾನೂ ಸಹ ಅಮೃತವನ್ನು ಪಡೆದು ಅಮರನಾಗಬೇಕೆಂದು ಇಚ್ಛಿಸಿ ಮೋಹಿನಿ ರೂಪದ ವಿಷ್ಣುವನ್ನು ಬೇಡಿದ. ಆಗ ಆ ಮಹಾವಿಷ್ಣುವು ಈ ರಾಕ್ಷಸನು ಬದುಕಿರುವುದು ಮಹಾ ಅಪಾಯಕಾರಿ ಎಂದು ಅರಿತು ಅವನು ನಾಶವಾಗಲಿ ಎಂಬ ಉದ್ದೇಶದಿಂದ ಶಿವನು ಕಾಳಕೂಟ ವಿಷವನ್ನು ಸೇವಿಸುವಾಗ ಆಕಸ್ಮಿಕವಾಗಿ ಚೆಲ್ಲಿ ಹೋಗಿದ್ದ ಸ್ವಲ್ಪ ವಿಷವನ್ನೇ ಅವನಿಗೂ ಕೊಟ್ಟಿದ್ದಾನೆ. ಅದನ್ನೇ ಅಮೃತವೆಂದು ಭಾವಿಸಿದ ಕೇಶಿ ರಾಕ್ಷಸನು ಪರಶಿವನನ್ನೇ ಕೊಂಡಾಡುತ್ತಿರುವುದನ್ನು ಕಂಡಂತಹ ಹರಿಹರಾದಿಗಳು ಸಂತುಷ್ಟರಾಗಿ ಅವನನ್ನೂ ಬದುಕಿಸಿದರು. ಇಂತಹ ಪರಮ ಶಿವಭಕ್ತನಾದ ಕೇಶಿ ರಾಕ್ಷಸನು ಕಾಲ ಕಳೆಯುತ್ತಿರಬೇಕಾದರೆ ಬ್ರಹ್ಮದೇವನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದಾನೆ.

ಹೀಗೆ ಆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡಿದ್ದಾನೆ ಕೇಶಿ ರಾಕ್ಷಸನು. ಬ್ರಹ್ಮನು ಆತನ ಭಕ್ತಿಗೆ ಮೆಚ್ಚಿ ಥಟ್ಟನೆ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಎಂದು ಕೇಳಿದ್ದಾನೆ. ಆಗ ಕೇಶಿ ರಾಕ್ಷಸನು ಹೇಳ್ತಾ ಇದ್ದಾನೆ, ನನಗೆ ಮರಣವು ಬಾರದಂತೆ ವರವನ್ನು ಕೊಡು ದೇವ. ಬ್ರಹ್ಮನು, ಭಕ್ತ ಜಾತಸ್ಯ ಮರಣಂ ಧ್ರುವಂ, ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಮರಣವು ಶತಸಿದ್ಧ, ನೀನು ಬೇರೆ ವರವನ್ನು ಕೇಳು ಅಂದಾಗ, ಹಾಗಾದರೆ ಬ್ರಹ್ಮದೇವ ನನಗೆ ಆ ಪರಮೇಶ್ವರೊಬ್ಬರಿಂದಲೇ ನನಗೆ ಮರಣ ಉಂಟಾಗಲಿ ಎಂದು ವರವನ್ನು ಕೇಳಿದ್ದಾನೆ. ಬ್ರಹ್ಮದೇವನು ತಥಾಸ್ತು ಎಂದು ವರಪ್ರದಾನವನ್ನು ಮಾಡಿ ಅದೃಶ್ಯನಾಗಿದ್ದಾನೆ. ಹೀಗೆ ಅದ್ಭುತ ಪರಾಕ್ರಮಗಳನ್ನು ದೈವ ಬಲವನ್ನು ಪಡೆದಂತಹ ಕೇಶಿ ರಾಕ್ಷಸನು ಕಾಲಕ್ರಮೇಣ ನಾನು ಅನ್ನುವ ಅಹಂಕಾರಕ್ಕೆ ಗುರಿಯಾಗಿದ್ದಾನೆ. ಈ ಲೋಕದಲ್ಲಿ ಯಾವ ರೋಗ ಬಂದರೂ

ಆಯ್ತಾ, ಈ ನಾನು ಅನ್ನುವ ರೋಗ ಬಂದ್ಬಿಟ್ರೆ ಬಹಳ ಕಷ್ಟ. ಯಾಕೆಂದ್ರೆ ಈಗ ಎಲ್ಲಿ ನೋಡಿದ್ರಲ್ಲಿ ನಾನು ನಾನು ನಾನು ಅನ್ನುವರೇ ಜಾಸ್ತಿ. ಅಲ್ಲಿ ಹೋಗ್ತಾ ಇದ್ದವರು ಅವ್ರ ಯಾರು? ನಾನು. ಅಲ್ಲಿ ಮಾತಾಡ್ತಾ ಇದ್ದವ್ರು ಯಾರು? ನಾನು. ಅಲ್ಲಿ ಕಥೆ ಮಾಡ್ತಿದ್ದವ್ರು ಯಾರು? ನಾನು. ಎಲ್ಲಾ ನಾನೇ. ಇಲ್ಲಿ 50 ರೂಪಾಯಿ ಇಟ್ಟಿದ್ದೆ, ಯಾರು ತಗೊಂಡ್ರು ಅಂದ್ರೆ ನಾನಲ್ಲ ಅಂತಾನೆ. ಯಾಕೆಂದ್ರೆ ಅಲ್ಲಿ ನಾನು ಸಹ ನಾನು ಅಂದ್ರೆ ಕೊಡೋ 50 ಅಂತಾನಲ್ಲ, ಅದಕ್ಕೋಸ್ಕರ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಾನು ನಾನೇ ನದಿರು.

ಇಲ್ಲಿ ಕೇಶಿ ರಾಜನು ನಾನು ಅನ್ನುವ ಅಹಂಕಾರಕ್ಕೆ ಗುರಿಯಾಗಿ ಕ್ರಮೇಣ ಲೋಕ ಕಂಠಕನಾಗಿ ಅಹಂಕಾರದಿಂದ ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ಯುದ್ಧದಲ್ಲಿ ಜಯಗಳಿಸಿ ಎಲ್ಲರನ್ನೂ ಪರಾಜಯಗೊಳಿಸಿ ಸ್ವರ್ಗ ಲೋಕವನ್ನೇ ಆಕ್ರಮಿಸಿಕೊಂಡಿದ್ದಾನೆ. ಋಷಿಗಳು ಮುನಿಗಳು ಮಾಡುವ ಯಜ್ಞ ಯಾಗಾದಿಗಳನ್ನು ನಾಶಪಡಿಸುತ್ತಾ ದೇವಪತ್ನಿಯರನ್ನು ಸಜ್ಜನರನ್ನು ಹಿಂಸಿಸುತ್ತಾ ಲೋಕ ಕಂಠಕನಾಗಿದ್ದಾನೆ. ಇವನ ಉಪಟಳದಿಂದ ನೊಂದ ದೇವಾನು ದೇವತೆಗಳೆಲ್ಲರೂ ಋಷಿ ಮುನಿಗಳ ಸಮೇತ ಬ್ರಹ್ಮ ಮತ್ತು ಮಹಾವಿಷ್ಣು ಸಮೇತ ಓಡೋಡಿ ಓಡೋಡಿ ಓಡೋಡಿ ಕೈಲಾಸಕ್ಕೆ ಬಂದಿದ್ದಾರೆ. ಅಲ್ಲಿ ಪಾರ್ವತಿ ಸಮೇತನಾಗಿ ಪ್ರಮಥಾದಿಗಳಿಂದ ಓಲಿಸಿಕೊಂಡಿದ್ದ ಆ ಪರಶಿವನನ್ನು ಎಲ್ಲರೂ ಭಕ್ತಿ ಭಾವದಿಂದ ಪ್ರಾರ್ಥಿಸುತ್ತಿದ್ದಾರೆ.

ಹೇ ಜಗದ್ರಕ್ಷಕ, ಜಟಾ ಜೂಟ ತ್ರಿಶೂಲಧಾರಿ ಕರುಣಾ ಸಾಗರ, ದುಷ್ಟನಾದ ಆ ಕೇಶಿ ರಾಜರ ಉಪಟಳವನ್ನು ನಾವು ಸಹಿಸಲಾರೆವು. ಆ ಲೋಕ ಕಂಟಕನನ್ನು ಸಂಹರಿಸಿ ನಮ್ಮನ್ನು ಕಾಪಾಡಬೇಕು ಶಂಕರ ಎಂದು ಪ್ರಾರ್ಥಿಸಿದ್ದಾರೆ ಪರಮೇಶ್ವರನು. ದೇವತೆಗಳೇ, ಮುನಿಪುಂಗವರೇ, ಅವನು ನನ್ನ ಪರಮಭಕ್ತನೆಂಬ ಅಹಂಕಾರದಿಂದ ಮದೋನ್ಮತ್ತನಾಗಿದ್ದಾನೆ. ಆದರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಆ ರಾಕ್ಷಸನನ್ನು ಸಂಹರಿಸುವುದು ಸೂಕ್ತವೆನಿಸಿದೆ. ಆತನ ಸಂಹಾರ ಅತಿ ಶೀಘ್ರದಲ್ಲಿಯೇ ಆಗುತ್ತದೆ. ನೀವೆಲ್ಲರೂ ನಿಶ್ಚಿತೆಯಿಂದ ನಿಮ್ಮ ನಿಮ್ಮ ಲೋಕಕ್ಕೆ ಹೋಗಿರಿ ಎಂದು ಎಲ್ಲರನ್ನು ಕಳಿಸಿಕೊಟ್ಟಿದ್ದಾನೆ. ಇತ್ತ ಕಾಲ ಕಳೆಯುತ್ತಿರಬೇಕಾದರೆ ಕಪಿಲ ಕೌಂಡಿನಿ ಸಂಗಮ ಪವಿತ್ರವಾದ ಈ ಪ್ರದೇಶದಲ್ಲಿ ದೇವತೆಗಳಿಗೆ ಇತ್ತ ವಚನದಂತೆ ಆ ಕೇಶಿ ರಾಕ್ಷಸನನ್ನು ತನ್ನ ತ್ರಿಶೂಲದಿಂದ ಸಂಹರಿಸಿದ ಕರುಣಾ ಸಾಗರನಾದ ನಂಜುಂಡೇಶ್ವರನು ತನ್ನ ದಿವ್ಯ ರೂಪದಿಂದ ದರ್ಶನ ನೀಡಿ ಕೇಶಿರಾಜ ನಿನಗೇನು ವರ ಬೇಕು ಕೇಳಿಕೋ ಎನ್ನಲು ಕೇಶಿರಾಜನು, ಹೇ ದೇವ ಶ್ರೀಕಂಠನೇ, ನೀನು ನನ್ನನ್ನು ತ್ರಿಶೂಲದಿಂದ ಇರಿದಾಗ ಈ ಕ್ಷೇತ್ರದಲ್ಲಿ ನನ್ನ

ಭವರಸವು ಎಷ್ಟು ದೂರದವರೆಗೆ ಹರಿದಿದೆಯೋ ಅಷ್ಟು ದೂರದ ಮಣ್ಣು ಭವರೋಗಗಳನ್ನು ನಿವಾರಿಸುವಂತಹ ದಿವ್ಯೌಷಧವಾಗಲಿ. ಇಂತಹ ಮೃತ್ತಿಕೆಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಸೇವಿಸುತ್ತಾರೋ ಅವರ ಸಮಸ್ತ ರೋಗಗಳೆಲ್ಲ ನಾಶವಾಗಲಿ ಎಂದು ಅನುಗ್ರಹಿಸು ತಂದೆ ಎಂದು ಪ್ರಾರ್ಥಿಸಲು, ಭಗವಂತನು ನನ್ನ ಗೊತ್ತ ನಿನ್ನಿಷ್ಟದಂತೆಯೇ ಆಗಲಿ ಎಂದು ಆಶೀರ್ವದಿಸಿ ಅದೃಶ್ಯನಾಗಿದ್ದಾನೆ. ಕೇಶಿ ರಾಕ್ಷಸನು ಸಂತುಷ್ಟನಾಗಿ ಶಾಶ್ವತವಾಗಿ ಶಿವ ಸಾನ್ನಿಧ್ಯವನ್ನು ಪಡೆದಿದ್ದಾನೆ. ಈಗಲೂ ಸಹ ನಂಜುಂಡೇಶ್ವರನ ದರ್ಶನ ಪಡೆದು ಮೃತ್ತಿಕೆಯನ್ನು ಭಕ್ತರು ಸೇವಿಸುತ್ತಾ ತಮ್ಮ ಭವರೋಗಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದಲೇ ಭವರೋಗ ವೈದ್ಯ ನಂಜುಂಡೇಶ್ವರ ಎಂದು ಭಕ್ತರೆಲ್ಲರೂ ಆಡುತ್ತಾ ಪಾಡುತ್ತಾ ಆ ಭಗವಂತನನ್ನು ಕೊಂಡಾಡುತ್ತಿದ್ದಾರೆ.

ಹೀಗೆ ಭಕ್ತರೆಲ್ಲರೂ ಆ ಮಹಾದೇವನ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಇದೇ ಪುಣ್ಯಕ್ಷೇತ್ರದಲ್ಲಿ ಕಪಿಲಾ ಎಂಬ ಹೆಸರಿನಿಂದ ಪುಣ್ಯ ನದಿಯು ಹರಿಯುತ್ತಿದೆ. ಶಿವಪ್ರಸಾದದಿಂದ ಹುಟ್ಟಿದ ಆ ನದಿಯು ತನ್ನಲ್ಲಿ ಸ್ನಾನ ಮಾಡಿದವರ ಪಾಪರಾಶಿಗಳನ್ನು ಪರಿಹರಿಸುತ್ತಾ ಪರಮ ಪಾವನತ್ವವನ್ನು ಸಮಸ್ತರಿಗೂ ನೀಡುತ್ತಿದೆ. ಇದರ ಮಹಿಮೆಯನ್ನು ಸಾಕ್ಷಾತ್ ಸೂತ ಪುರಾಣಿಕರೇ ಸ್ಕಂದ ಪುರಾಣದಲ್ಲಿ ಹೀಗೆ ಹೊಗಳಿದ್ದಾರೆ. ಹಿಂದೆ ತ್ರಿಲೋಕ ಪ್ರಸಿದ್ಧನಾದ ಸಗರ ಚಕ್ರವರ್ತಿಯು ಅಯೋಧ್ಯ ನಗರವನ್ನು ಸಕಲ ವೈಭವಗಳಿಂದ ಆಳುತ್ತಿದ್ದನು. ಆತನಿಗೆ ಇಬ್ಬರು ಪತ್ನಿಯರು, ಅವರಲ್ಲಿ ಕಿರಿಯವಳಾದ ಸುಮತಿಗೆ ಭೃಗು ಮಹರ್ಷಿಗಳ ಅನುಗ್ರಹದಿಂದ 60,000 ಮಕ್ಕಳು ಹುಟ್ಟಿದ್ದಾರೆ. ಒಮ್ಮೆ ಸಗರ ಚಕ್ರವರ್ತಿಯು ಅಶ್ವಮೇಧ ಯಾಗವನ್ನು ಆಚರಿಸುವಾಗ ಯಜ್ಞಾಶ್ವನ ಭೂ ಸಂಚಾರಕ್ಕಾಗಿ ಬಿಟ್ಟು ಅದರ ರಕ್ಷಣೆಗಾಗಿ ತನ್ನ 60,000 ಮಕ್ಕಳನ್ನು ಕಳುಹಿಸಿದ್ದಾನೆ. ಆ ಯಜ್ಞಾಶ್ವವು ಎಲ್ಲ ದೇಶಗಳಲ್ಲೂ ಸಂಚರಿಸುತ್ತಾ ಬರಲು ಸಗರನ ಮಕ್ಕಳು ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಿರುವುದನ್ನು ದೇವೇಂದ್ರ ನೋಡಿದ್ದಾನೆ. ಆಹಾ, ಸಗರನೇನಾದರೂ ಈ ಅಶ್ವಮೇಧ ಯಾಗದಲ್ಲಿ ಜಯಶಾಲಿಯಾಗಿ ಬಿಟ್ಟ ಅಂದರೆ ನನ್ನ ಇಂದ್ರ ಪದವಿ ಹೋಗುವುದು ಖಂಡಿತ. ಹೇಗಾದರೂ ಮಾಡಿ ಈ ಅಶ್ವಮೇಧ ಯಾಗಕ್ಕೆ ಭಂಗವನ್ನುಂಟು ಮಾಡಬೇಕೆಂದು ನಿಶ್ಚಯಿಸಿದ್ದಾನೆ. ಇತ್ತ ಸಗರನ ಯಾಗದ ಕುದುರೆ ಬರುತ್ತಿರುವುದನ್ನು ನೋಡಿದಂತಹ ಇಂದ್ರನು ಅದನ್ನು ಅಪಹರಿಸಿ ಪಾತಾಳ ಲೋಕದಲ್ಲಿ ತಪವನ್ನು ಆಚರಿಸುತ್ತಿದ್ದ ಕಪಿಲ ಮಹಾಮುನಿಗಳ ಹಿಂದೆ ಕುದುರೆಯ ಕಟ್ಟಿ ಹಾಕಿ ಓಡಿ ಹೋಗಿದ್ದಾನೆ. ಇತ್ತ ಈ ಕಡೆ ಸಗರನ 60,000 ಮಕ್ಕಳು ಯಾಗದ ಕುದುರೆಯನ್ನು ಹುಡುಕುತ್ತಾ ಬರಬೇಕಾದರೆ ಪಾತಾಳ ಲೋಕಕ್ಕೆ ಬಂದು ನೋಡಲು ಕಪಿಲ ಮಹರ್ಷಿಗಳ ಹಿಂದೆ ಕಟ್ಟಿರುವ ಕುದುರೆಯನ್ನು ನೋಡಿ ಈ ಮುನಿಯೇ ನಮ್ಮ ಕುದುರೆಯನ್ನು ಕದ್ದಿದ್ದಾನೆಂದು ಭಾವಿಸಿ ಆ ಮುನಿಯನ್ನು ನಿಂದಿಸಿ ತಪೋಭಾಗ್ಯವನ್ನು ಮಾಡಿದ್ದಾರೆ. ಆಗ ಆ ಕೋಪೋದ್ರೇಕರಾದ ಕಪಿಲ ಮಹರ್ಷಿಗಳು ತಮ್ಮ ಕಣ್ಣುಗಳನ್ನು ತೆರೆದು ನೋಡುತ್ತಾ ಕೂಡಲೇ ಸಾಗರನ 60,000 ಮಕ್ಕಳು ಸುಟ್ಟು ಬೂದಿಯಾಗಿ ಈ ರೀತಿ ತಪೋಭಂಗವಾದ ನಂತರ ಕಪಿಲ ಮಹರ್ಷಿಗಳು ಭೂಲೋಕಕ್ಕೆ ಬಂದು ನೀಲಾಚಲ ಎಂಬಲ್ಲಿ ಶಿವನನ್ನು ಕುರಿತು ತಪವನ್ನಾಚರಿಸುತ್ತಿದ್ದಾರೆ. ಆಗ ಅವರ ಭಕ್ತಿಗೆ ಮೆಚ್ಚಿ ನಂಜುಂಡೇಶ್ವರನ ಪ್ರತ್ಯಕ್ಷನಾಗಿ ಎಲೈ ಮುನಿ ಶ್ರೇಷ್ಠನೇ, ಮಹಾವಿಷ್ಣುವಿನ ಅಂಶ ರೂಪನಾದ ನೀನು ಈಗ ಲೋಕಾನುಗ್ರಹಕ್ಕಾಗಿ ಕಪಿಲನೆಂಬ ಹೆಸರನ್ನು ಪಡೆದಿರುವೆ. ನಿನ್ನನ್ನು ತಿಳಿಯದೆ ಆ ಸಗರನ ಪುತ್ರರು ತಮ್ಮ ಅಹಂಕಾರದಿಂದ ಅವರೇ ನಾಶವಾಗಿ ಹೋಗಿದ್ದಾರೆ. ಅದರ ಪಾಪವು ನಿನಗೆ ಇರುವುದಿಲ್ಲ. ನೀನು ನಿನ್ನ ತಪಸ್ಸನ್ನು ಮುಂದುವರಿಸುತ್ತಾ ಸಚ್ಚಿದಾನಂದ ಸ್ವರೂಪನಾದ ಅಖಂಡನಾದ ನನ್ನ ಸ್ವರೂಪವನ್ನು ಕುರಿತು ಧ್ಯಾನಿಸು, ತಪವನ್ನು ಮಾಡು. ಆ ಧ್ಯಾನ ಪ್ರಭಾವದಿಂದ ನಿನ್ನ ಬ್ರಹ್ಮರಂಧ್ರದಲ್ಲಿರುವ ಅಮೃತವು ನದಿಯಾಗಿ ಉಕ್ಕಿ ಹರಿಯುವುದು. ಅದು ಕಪಿಲ ಎಂಬ ನಿನ್ನ ನಾಮಧೇಯದಿಂದಲೇ ಪ್ರಖ್ಯಾತವಾಗುವುದು. ಆ ನದಿಯ ತೀರದಲ್ಲಿಯೇ

ನಾನು ವಾಸಿಸುವೆ. ಈ ಛಲದಲ್ಲಿ ಮಿಂದು ನನ್ನನ್ನು ಸಂದರ್ಶಿಸಿದವರಿಗೆ ಸಕಲ ಪಾಪಗಳು ಪರಿಹಾರವಾಗಿ ಪುನೀತರಾಗುವರು. ಈ ಜಲಪಾನದಿಂದ ಆಂತರ್ಯವಾದ ದೋಷಗಳು ಪರಿಹಾರವಾಗುವುದು ಎಂದು ತಿಳಿಸಿ ಆ ನಂಜುಂಡೇಶ್ವರನು ಅಂತರ್ಧಾನನಾಗಿದ್ದಾನೆ. ಪರಮೇಶ್ವರನ ಆಜ್ಞೆಯಂತೆ ಕಪಿಲ ಮುನಿಗಳು ಉಗ್ರವಾದ ತಪವನ್ನು ಆಚರಿಸಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಯುಗ ಯುಗಾಂತರಗಳವರೆಗೆ ತಪವನ್ನ ಮಾಡಿದ ಫಲವಾಗಿ ಆ ಕಪಿಲ ಮುನಿಗಳ ಮಸ್ತಕದ ಬ್ರಹ್ಮರಂಧ್ರದಿಂದ ಅಮೃತ ಸಮಾನವಾದ ನೀರು ಹುಟ್ಟಿ ಭೂ ಪ್ರದೇಶದಲ್ಲಿ ಪ್ರವಹಿಸುತ್ತಾ ಭೂಲೋಕವೆನಿಸಿದ ಗರಳೆಯ ಪುರಿಯ ಕಡೆಗೆ ಹರಿಯಿತು. ಸುಂದರವಾದ ವನರಾಶಿಗಳಿಂದಲೂ ತರುಲತೆಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಸೇವಿಸುತ್ತಿರುವ ಈ ಪುಣ್ಯ ನದಿಯು ಈಗಲೂ ತನ್ನಲ್ಲಿ ಸ್ನಾನ ಮಾಡಿದವರ ಪಾಪ ರಾಶಿಗಳನ್ನು ಪರಿಹರಿಸುತ್ತಾ ಬ್ರಹ್ಮಹತ್ಯಾ ದೋಷ ಮಾತೃಹತ್ಯಾದಿ ಸಕಲ ದೋಷಗಳನ್ನು ನಿವಾರಿಸುತ್ತಾ ಪ್ರವಹಿಸುತ್ತಲಿದೆ. ಈ ನದಿಯ ಪಾವಿತ್ರ್ಯಕ್ಕೆ ಮತ್ತೊಂದೂ ಕಥೆ ಇದೆ. ಹೀಗೆ ತ್ರೇತಾಯುಗದಲ್ಲಿ ಈ ನದಿಯಲ್ಲಿ ಸ್ನಾನವನ್ನ ಮಾಡಿ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ಜಯಿಸಿ ಸೀತೆಯನ್ನು ಕಾಪಾಡಿದನು. ಮಹಾಲಕ್ಷ್ಮಿಯು ಈ ದಿವ್ಯ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಮಹಾವಿಷ್ಣುವನ್ನು ತನ್ನ ಪತಿಯನ್ನಾಗಿ ಮಾಡಿಕೊಂಡಿದ್ದಾಳೆ. ಮಹರ್ಷಿಗಳಾದ ಪರಶುರಾಮರು ಮಾತೃಹತ್ಯಾ ದೋಷವನ್ನು ಪೌಲಸ್ತ್ಯ ಬ್ರಹ್ಮನ ಮಕ್ಕಳಾದ ರಾವಣ ಕುಂಭಕರ್ಣರನ್ನ ಕೊಂದುದರಿಂದ ಶ್ರೀರಾಮಚಂದ್ರನಿಗೆ ಬಂದಿದ್ದ ಬ್ರಹ್ಮಹತ್ಯಾ ದೋಷವು ನಂಜುಂಡೇಶ್ವರ ಹಾಗೂ ಕಪಿಲೆಯ ಪುಣ್ಯ ತೀರ್ಥದಿಂದಲೇ ಪರಿಹಾರವಾಯಿತು. ಭೂ ಕೈಲಾಸ ಕ್ಷೇತ್ರವಾದ ಗರಳಪುರಿಯಲ್ಲಿ ಪುಣ್ಯ ನದಿಗಳಾದ ಕಪಿಲ ಮತ್ತು ಕೌಂಡಿನಿ ನದಿಗಳ ಸಂಗಮವಿದೆ. ಮಹಾಮುನಿ ಕೌಂಡಿನ್ಯ ಮಹರ್ಷಿಗಳ ಪಾದದಿಂದ ಹುಟ್ಟಿದುದರಿಂದ ಇದಕ್ಕೆ ಕೌಂಡಿನಿ ನದಿ ಎಂದು ಹೆಸರಾಗಿದೆ. ಒಮ್ಮೆ ಮಹಾಮುನಿ ಕೌಂಡಿನ್ಯರು ತಮ್ಮ ಪತ್ನಿ ಶೀಲೆಯ ಜೊತೆಗೂಡಿ ಹಿಮವತ್ ಗೋಪಾಲ ಸ್ವಾಮಿಯ ಬೆಟ್ಟಕ್ಕೆ ಬಂದು ರುಕ್ಮಿಣಿ ಸತ್ಯಭಾಮ ಸಹಿತನಾದ ಶ್ರೀ ಗೋಪಾಲ ಸ್ವಾಮಿಯನ್ನು ಕಂಡು ಹರ್ಷಿತರಾಗಿ ಆ ಕೃಷ್ಣನನ್ನ ಆ ಗೋಪಾಲನನ್ನ ಅನನ್ಯ ಭಕ್ತಿಯಿಂದ ಕೊಂಡಾಡುತ್ತಿದ್ದಾರೆ. ಶಿರಾಬ್ಧಿಶಯನ ನೀಲ ಮೇಘವರ್ಣ

ಗೋಪಾಲ ಕಾಪಾಡು ಅಂತೇಳಿ ಆ ಗೋಪಾಲಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ ಅದೇ ಸ್ಥಳದಲ್ಲಿ ದಂಪತಿಗಳಿಬ್ಬರು ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಅವರ ಇಷ್ಟಾರ್ಥಗಳು

ಪಡೆದಿದ್ದಾರೆ. ಹಾಗೂ ಅವರ ಪಾದದಿಂದ ನದಿಯೊಂದು ಉದ್ಭವಿಸಿದೆ. ಆ ನದಿಯೇ ಕೌಂಡಿನ್ಯ ನದಿ ಎಂದು ಹರಿಯುತ್ತಾ ಬಂದು ಕೈಲಾಸ ಕ್ಷೇತ್ರವಾದ ಗರಳಪುರಿ ಕ್ಷೇತ್ರದಲ್ಲಿ ಕಪಿಲಾ ನದಿಯೊಡನೆ ಸಂಗಮವಾಗಿದೆ. ಇಂತಹ ಸಂಗಮವಾದ ಪುಣ್ಯಕ್ಷೇತ್ರದ ಬಗ್ಗೆ ಭಗವಾನ್ ನಂಜುಂಡೇಶ್ವರನು, ಎಲೈ ತೀರ್ಥ ದೇವತೆಗಳೇ, ಸೂರ್ಯನು ವೃಶ್ಚಿಕ ರಾಶಿಯಲ್ಲಿರುವಾಗ 30 ದಿನಗಳು ಪುಣ್ಯ ದಿನಗಳಾಗಿವೆ. ಈ ಪುಣ್ಯ ಕಾಲದಲ್ಲಿ ಯಾರು ಕಪಿಲಾ ಕೌಂಡಿನಿ ಸಂಗಮವಾದ ಮಣಿಕರ್ಣಿಕೆಯಲ್ಲಿ ಸೂರ್ಯೋದಯದೊಳಗಾಗಿ ಸ್ನಾನ ಮಾಡುವರೋ ಅವರು ತಮ್ಮ ಪಾಪವೆಲ್ಲವನ್ನು ಪರಿಹರಿಸಿಕೊಂಡು ಕೊನೆಗೆ ನನ್ನ ಸಾಹಿತ್ಯವನ್ನು ಸೇರುವರು ಎಂದು ಹೇಳಿ ಅದೃಶ್ಯನಾಗಿದ್ದಾನೆ. ಒಮ್ಮೆ ಶಿವ ಪಾರ್ವತಿಯರು ವೃಷಭ ವಾಹನರೂಢರಾಗಿ ಯಾವ ನಂಜನ ಗೂಡಿಗೆ ಬಂದಿದ್ದಾರೆ, ಅಂದರೆ ಗರಳಪುರಿ ಕ್ಷೇತ್ರಕ್ಕೆ. ಗರಳಪುರಿ ಕ್ಷೇತ್ರಕ್ಕೆ ಬರಬೇಕಾದರೆ ಆ ಗರಳಪುರಿಯಲ್ಲಿ ಬೆಳೆದು ನಿಂತಿರ್ತಕ್ಕಂತಹ ಆ ವನದ ಸೊಬಗನ್ನ, ಎಲ್ಲವನ್ನ ನೋಡತಕ್ಕಂತಹ ಆ ನಂಜುಂಡನ ವನವನ್ನ ನೋಡ್ತಾ ತಾನೇ ನೋಡಿ ಸಂತೋಷವನ್ನು ಪಡ್ತಾ ಇದ್ದಾನೆ. ಕದಳಿದಳಿಂಬೆ ಕಲ್ಪವೃಕ್ಷವು ಕಮನೆ

0: ಹೀಗೆ ಆ ನಂಜುಂಡವನ ವನವನ್ನ ನೋಡಿ ಆನಂದದಿಂದ ಯಾವ ಶಿವಪಾರ್ವತಿಯರಿಬ್ಬರು
1: ಎಲ್ಲಿಗೆ ಬಂದಿದ್ದಾರೆ? ಕಪಿಲಾ ನದಿ ಹಾಗೂ ಕೌಂಡಿನ ನದಿಯ ಸಂಗಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸಂಗಮ ಕ್ಷೇತ್ರಕ್ಕೆ ಬಂದು ಯಾವ ದಂಪತಿಗಳಿಬ್ಬರು ಶಿವ ಪಾರ್ವತಿಯರಿಬ್ಬರು ಆ ಸಂಗಮ ಸ್ಥಳದಲ್ಲಿ ಜಲಕ್ರೀಡೆಯನ್ನು ಆಡುತ್ತಿದ್ದಾರೆ. ಒಬ್ಬರಿಗೊಬ್ಬರು ಸಂತೋಷದಿಂದ ಆನಂದದಿಂದ ಜಲಕ್ರೀಡೆಯನ್ನು ಆಡುವ ಸಂದರ್ಭಕ್ಕೆ ಸರಿಯಾಗಿ ಏನಾಗಿದೆ? ಯಾವ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿಯ ಮೂಗುತಿಯು ಕಳೆದು ಆ ಕಪಿಲಾ ನದಿಯ ಒಳಗಡೆ ಬಿದ್ದು ಹೋಗಿದೆ. ಪಾರ್ವತಿ ಹೇಳ್ತಾ ಇದ್ದಾಳೆ, ಸ್ವಾಮಿ ನನ್ನ ಮೂಗುತಿ ಕಳೆದು ಹೋಗಿದೆ, ಅದನ್ನು ಹುಡುಕಿ ಕೊಡಿ. ಆಗ ಪರಮೇಶ್ವರ ಹೇಳ್ತಾನೆ, ದೇವಿ ನೀನೇ ಹುಡುಕಿಕೋ ಅಂದಾಗ ಪಾರ್ವತಿ ಪರಮೇಶ್ವರರಿಬ್ಬರು ಎಷ್ಟು ಸಂತೋಷವಾಗಿ ಆನಂದದಿಂದ ಇದ್ದಾರೆ ಎನ್ನುವುದು ಈಗಿನ ಕಾಲಕ್ಕೆ ನಾವೆಲ್ಲ ನೋಡಿ ಆಶ್ಚರ್ಯ ಪಡ್ತಕ್ಕಂಥ ವಿಚಾರ. ಯಾಕೆಂದ್ರೆ ಎಷ್ಟೋ ಸಂಸಾರಗಳಲ್ಲಿ ಈ ನಗುವೇ ಇರಲ್ಲ. ಈಗಿನ ಕಾಲದಲ್ಲಿ ಒಬ್ಬರ ಮುಖ ಪಶ್ಚಿಮಕ್ಕೆ, ಇನ್ನೊಬ್ಬರ ಮುಖ ಉತ್ತರಕ್ಕಿರುತ್ತೆ. ಹೀಗೆ ಒಬ್ಬೊಬ್ಬರ ಬಾಳು ಒಂದೊಂದರ ಇರುತ್ತೆ. ಅದನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಪರಮೇಶ್ವರ ಆನಂದದಿಂದ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಪಾರ್ವತಿ ನಿನ್ನ ಮೂಗುತಿಯನ್ನ ನೀನೇ ಹುಡುಕೋ ಅಂದಾಗ ಇಲ್ಲ ಸ್ವಾಮಿ ನೀವೇ ಹುಡುಕಿ ಕೊಡಿ ಅಂದಾಗ ಗಂಡ ಹೆಂಡತಿರಿಬ್ಬರು ಜಲಕ್ರೀಡೆಯನ್ನು ಆಡುತ್ತಾ ಆ ಕಪಿಲ ಮತ್ತು ಕೌಂಡಿನ ನದಿಯ ಸಂಗಮ ಕ್ಷೇತ್ರದಲ್ಲಿ ಆ ನೀರಿನಲ್ಲಿ ಎಲ್ಲ ಒದ್ದಾಡುತ್ತಾ ಹಾಗೆ ಈಜಾಡುತ್ತಾ ಎಲ್ಲವನ್ನು ಹುಡುಕುತ್ತಿರಬೇಕಾದರೆ ತಕ್ಷಣ ಆ ಶಿವನ ಕರಗಳಿಗೆ ಆ ಪಾರ್ವತಿಯ ಮೂಗುತಿಯು ಸಿಕ್ಕಿದೆ. ಆ ಮೂಗುತಿಯನ್ನು ಎತ್ತಿ ಆ ಪಾರ್ವತಿಗೆ ಕೊಟ್ಟಾಗ ಪಾರ್ವತಿ ಆ ಮೂಗುತಿಯನ್ನು ನೋಡಿ, ಏನೇ ಆದರೂ ನೀವು ನನ್ನ ಪತಿಯಲ್ಲವೇ, ಅಂತೂ ನನ್ನ ಮೂಗುತಿಯನ್ನ ನೀವೇ ಹುಡುಕಿ ಕೊಟ್ಟು ಬಿಟ್ಟರಲ್ಲ ಅಂತೇಳಿ ಸಂತೋಷವನ್ನ ಪಡಬೇಕಾದರೆ ಪರಮೇಶ್ವರ ಹೇಳ್ತಾನೆ, ದೇವಿ ನಾವಿಬ್ಬರು ಈ ಕಪಿಲ ಮತ್ತು ಕೌಂಡಿನ್ಯ ಸಂಗಮ ಕ್ಷೇತ್ರದಲ್ಲಿ ಜಲಕ್ರೀಡೆಯನ್ನು ಆಡಿ ಈ ಮೂಗುತಿಯನ್ನು ಕಳೆದುಕೊಂಡು ಮತ್ತೆ ಪಡೆದಿದ್ದಕ್ಕಾಗಿ ಈ ಸ್ಥಳಕ್ಕೆ ಮಣಿಕರ್ಣಿಕಾ ಅಂತ ಹೆಸರಾಗಲಿ. ಈ ಮಣಿಕರ್ಣಿಕದಲ್ಲಿ ಯಾರು ಇನ್ನು ಮುಂದೆ ಸ್ನಾನವನ್ನ ಮಾಡಿ ನನ್ನ ಧ್ಯಾನವನ್ನು ಮಾಡುತ್ತಾರೋ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುತ್ತೇನೆ, ಇದು ಸತ್ಯ ಅಂತ ಹೇಳಿದ್ದಾರೆ. ಹೀಗೆ ಆ ಕಪಿಲಾ ನದಿ ಎಲ್ಲರಿಗೂ ಇವತ್ತು ಪುಣ್ಯಕ್ಷೇತ್ರವಾಗಿದೆ. ಇವತ್ತು ಇಡೀ ಭಾರತದಾದ್ಯಂತ ಬೇಕಾದಷ್ಟು ಪುಣ್ಯ ನದಿಗಳಿವೆ, ಆದರೆ ಕೆಲವು ನದಿಗಳಲ್ಲಿ ಏನೇನೋ ಹಾಗೋಗಿಬಿಟ್ಟಿದೆ. ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿದರೆ ಪಾಪ ಕರ್ಮಗಳು ಹರಿದು ಹೋಗಿ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಮ್ಮ ಪುಣ್ಯ ನದಿಗಳಲ್ಲಿ ನೈರ್ಮಲ್ಯತೆ ಇಲ್ಲ, ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಪಿಲಾ ನದಿ

0: ಮತ್ತು ಕೌಂಡ್ಯ ನದಿಯ ಸಂಗಮ ಕ್ಷೇತ್ರ ಎಂತಹದ್ದು ಅಂದ್ರೆ ದೇವಾನು ದೇವತೆಗಳು ಮಿಂದು
1: ಒಂದು ಪಾಪ ಕರ್ಮಗಳನ್ನು ಕಳೆದುಕೊಂಡು ಹೋದಂತಹ ತ್ರೇತಾಯುಗದಲ್ಲಿ ಈ ಕಲಿಯುಗದಲ್ಲಿಯೂ ಸಹ ಎಲ್ಲ ಭಕ್ತರು ಈ ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ನಂಜುಂಡೇಶ್ವರ ಕೃಪೆಗೆ ಪಾತ್ರರಾಗಿ ತಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯುತ್ತಿದ್ದಾರೆ. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಜನ್ಮ ತಾಳಿದ ಲಕ್ಷ್ಮೀ ದೇವಿಯು ಅಸಮಾನ್ಯ ಸೌಂದರ್ಯವತಿಯಾಗಿ ತನಗೆ ಅನುರೂಪನಾದ ಪತಿಯನ್ನು ಪಡೆಯುವ ಸಲುವಾಗಿ ತಪವನ್ನಾಚರಿಸಲು ನಿಶ್ಚಯಿಸಿ ತನ್ನ ತಂದೆಯಾದ ಸಮುದ್ರ ರಾಜನನ್ನು ತಾನು ತಪವನ್ನ ಆಚರಿಸಲು ಯೋಗ್ಯವಾದ ಸ್ಥಳ ಯಾವುದು ಎಂದು ಕೇಳಬೇಕಾದರೆ ಸಮುದ್ರ ರಾಜನು, ಎಲೆಯ ಮಗಳೇ, ದಿವ್ಯ ಕ್ಷೇತ್ರವಾದ ಕಪಿಲಾ ನದಿಯ ದಕ್ಷಿಣಕ್ಕೂ ಕೌಂಡಿನಿ ನದಿ ಪಶ್ಚಿಮಕ್ಕೂ ಇರುವ ಮುಕ್ತಿದಾಯಕವಾದ ಭೂ ಕೈಲಾಸವೆಂದು ಖ್ಯಾತಿ ಪಡೆದಿರುವ ಗರಳಪುರಿ ಕ್ಷೇತ್ರವು ನಿನ್ನ ತಪಸ್ಸಿಗೆ ಅತ್ಯುತ್ತಮ ಸ್ಥಳವು ಎಂದು ಹೇಳಲು ಲಕ್ಷ್ಮೀ ದೇವಿಯು, ತಂದೆಯೇ, ಭೂಲೋಕದ ಕ್ಷೇತ್ರದ ಪರಿಚಯವನ್ನು ತಿಳಿಸಿಕೊಡಿ ಎಂದಾಗ ಸಮುದ್ರ ರಾಜನು, ತಾನೆಯೇ, ಪೂರ್ವದಲ್ಲಿ ಪೌಲಸ್ತ್ಯ ಬ್ರಹ್ಮನ ಮಗನಾದ ರಾವಣನು ಒಮ್ಮೆ ಕೈಲಾಸದಲ್ಲಿ ಸಂಚರಿಸುತ್ತಿದ್ದಾಗ ದಿವ್ಯ ಪ್ರಭಾವಯುಕ್ತವಾಗಿ ಹೊಳೆಯುತ್ತಿರುವ ಕೈಲಾಸ ಶಿಖರವನ್ನು ನೋಡಿ ಅದನ್ನು ತನ್ನ ಲಂಕಾ ನಗರಿಗೆ ತೆಗೆದುಕೊಂಡು ಹೋಗಬೇಕೆಂದು ನಿಶ್ಚಯಿಸಿ ಘೋರ ತಪವಸ್ಸನ್ನು ಆಚರಿಸುತ್ತಾ ಇದ್ದಾನೆ. ತಪಸ್ಸಿಗಾಗಿ ಕುಳಿತು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂದು ಶಿವ ಧ್ಯಾನವನ್ನು ಮಾಡುತ್ತಾ ಅದ್ಭುತ ವಿಗ್ರಹ ಅಮರಾಧೀಶ್ವರ ಅಗಣಿತ

ಕೇಶ ಜನಪ್ರಿಯ ಕೇಶವ ಸೇವಿತ ಪಾದ ಶಿವ ಸಂಬತದಾ ಶಿವ ಸಂಬತದಾ ಶಿವ ಸಂಬತದಾ ಶಿವ ಸಂಬ ಶಿವ ಸಂಬತದಾ ಶಿವ ಸಂಬತದಾ ಶಿವ ಸಂಬತದಾ ಶಿವ ಸಾಂಬ ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಎಂದು ಶಿವ ಧ್ಯಾನವನ್ನು ಮಾಡಬೇಕಾದರೆ ಯಾವ ಪರಮೇಶ್ವರನು ಥಟ್ಟನೆ ಪ್ರತ್ಯಕ್ಷನಾಗಿದ್ದ? ಎಲೈ ದಶಕಂಠ ರಾವಣನೇ, ನಿನ್ನ ಅತಿ ಘೋರವಾದ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೆ ಬೇಕಾದ ವರವನ್ನು ಬೇಡಿಕೋ ಎನ್ನಲು, ಹೇ ಶಂಕರ ಅಭಯಂಕರ, ನನಗೆ ಕೈಲಾಸ ಶಿಖರವನ್ನು ದಯ ಪಾಲಿಸು ತಂದೆ. ಶಿವನು, ಕಂದ ಅದೊಂದು ವರವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಅಂದಾಗ, ಇಲ್ಲ ದೇವ, ನನಗೆ ಕೈಲಾಸ ಪರ್ವತವನ್ನೇ ವರವಾಗಿ ನೀಡು ಎನ್ನಲು, ಎಷ್ಟು ಹೇಳಿದರೂ ಕೇಳದೆ ಹಠವನ್ನೇ ಹಿಡಿದ ರಾವಣನಿಗೆ, ಆಗಬಹುದು, ನಿನ್ನ ಇಚ್ಛೆಯಂತೆಯೇ ಆಗಲಿ, ಈ ಕೈಲಾಸ ಶಿಖರವನ್ನು ನಿನಗೆ ಎತ್ತಿಕೊಂಡು ಹೋಗಲು ನಿನಗೆ ತಕ್ಕ ಶಕ್ತಿ ಸಾಮರ್ಥ್ಯಗಳನ್ನು ಕರುಣಿಸಿದ್ದೇನೆ. ಆದರೆ ರಾವಣ, ಈ ಶಿಖರವನ್ನು ಎತ್ತಿಕೊಂಡು ಹೋಗುವಾಗ ಎಲ್ಲಿಯೂ ಭೂಸ್ಪರ್ಶವಾಗದಂತೆ ಎಚ್ಚರ ವಹಿಸು, ಭೂಮಿಗೆ ಸ್ಪರ್ಶವಾದರೆ ನೀನು ಮತ್ತೆ ಅದನ್ನು ಕೊಂಡೊಯ್ಯಲಾರೆ, ಎಚ್ಚರ ಎಂದು ಹೇಳಿ ಭಗವಂತನು ಅದೃಶ್ಯನಾಗಿದ್ದಾನೆ. ರಾವಣನು ಸಂತಸದಿಂದ ಕೈಲಾಸಗಿರಿಯನ್ನು ಕಿತ್ತುಕೊಂಡು ಶಿವ ಧ್ಯಾನವನ್ನು ಮಾಡುತ್ತಾ ಲಂಕೆಯತ್ತ ಹೊರಟಿದ್ದಾನೆ. ಆಗ ಜಗತ್ತೇ ತಲ್ಲಡಿಸಿದೆ, ಭೂಮಿಯೇ ಕಂಪಿಸಿದೆ. ಆಗ ಮಹಾವಿಷ್ಣುವು ಗರುಡನನ್ನು ಕಳುಹಿಸಿ ಅವನ ಮಹಾಶಕ್ತಿಯುತವಾದ ರೆಕ್ಕೆಗಳ ಬಲದಿಂದ ಬಲವಾದ ಗಾಳಿಯನ್ನೇ ಎಬ್ಬಿಸಿ ರಾವಣನು ಕೊಂಡೊಯ್ಯುತ್ತಿರುವ ಕೈಲಾಸ ಶಿಖರವು ಭೂಮಿಗೆ ಬೀಳುವಂತೆ ಮಾಡಿದ. ಆ ಕೈಲಾಸ ಶಿಖರವು ಕಪಿಲ ಕೌಂಡಿನಿ ಸಂಗಮದ ಮಧ್ಯ ಪ್ರದೇಶದಲ್ಲಿ ಭೂಮಿಗೆ ಉರುಳಿದೆ. ಕೋಪೋದ್ರೇಕನಾದ ರಾವಣನು ತನ್ನ ಎಲ್ಲಾ ಕೈಗಳಿಂದ ಶಿಖರವನ್ನೆತ್ತಲು ಪ್ರಯತ್ನಿಸಿ ಸೋತು ಹೋಗಿದ್ದಾನೆ. ಖಿನ್ನ ಮನಸ್ಕನಾಗಿ ಲಂಕೆಗೆ ಹಿಂತಿರುಗಿದ್ದಾನೆ. ನಂತರ ಮಹಾವಿಷ್ಣುವು, ಇಂದಿನಿಂದ ಈ ಗರಳಿಪುರಿ ಕ್ಷೇತ್ರವು ಭೂ ಕೈಲಾಸ ಎಂದು ಹೆಸರು ಗಳಿಸಿ ಪ್ರಖ್ಯಾತವಾಗಲಿ, ನಾನು ಸಹ ಇದೇ ಸ್ಥಳದಲ್ಲಿ ನನ್ನ ಸಾನ್ನಿಧ್ಯವನ್ನು ಮಾಡುತ್ತೇನೆ ಎಂದು ಹೇಳಿ ಸಮುದ್ರ ರಾಜನು ತನ್ನ ಮಗಳಿಗೆ ಈ ಕಥೆಯನ್ನೆಲ್ಲ ಹೇಳಿ, ಮಗಳೇ, ನೀನು ಈ ಪುಣ್ಯಕ್ಷೇತ್ರದಲ್ಲಿ ತಪವನ್ನ ಆಚರಿಸಿದೆ, ಆದರೆ ನಿನ್ನ ಇಷ್ಟಾರ್ಥವು ಶೀಘ್ರವಾಗಿ ನೆರವೇರಿ ನಿನಗೆ ಯೋಗ್ಯವಾದ ಪತಿಯನ್ನು ಪಡೆಯುವೆ ಎಂದು ತಿಳಿಸಲು, ಅದರಂತೆಯೇ ಲಕ್ಷ್ಮೀ ದೇವಿಯು ಗರಳಪುರಿ ಕ್ಷೇತ್ರಕ್ಕೆ ಬಂದು ಒಂದೇ ಮನಸ್ಸಿನಿಂದ ಆ ಮಹಾವಿಷ್ಣುವನ್ನು ಕುರಿತು ತಪವನ್ನ ಆಚರಿಸುತ್ತಿದ್ದಾಳೆ.

ಹೀಗೆ ಆ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಶಂಖಚಕ್ರ ಗದಾಧಾರನಾಗಿ ಶ್ರೀಮನ್ನಾರಾಯಣನ ಪ್ರತ್ಯಕ್ಷನಾಗಿ ಆಕೆ ಅಭಿಲಾಷಿಯಂತೆ ಲಕ್ಷ್ಮಿಯನ್ನು ವಿವಾಹವಾಗಲು ಸಮ್ಮತಿಸಿದ್ದಾನೆ. ತತ್ ಕ್ಷಣವೇ ಪರಮಾತ್ಮನಾದ ನಂಜುಂಡೇಶ್ವರ ಪ್ರತ್ಯಕ್ಷನಾಗಿ ಅವರನ್ನು ಹರಸಿದ್ದಾನೆ. ಬ್ರಹ್ಮಾದಿ ದೇವತೆಗಳು, ಅಷ್ಟ ದಿಕ್ಪಾಲಕರು, ನಂದಿ ಪೃಂಗಿ ಮುಂತಾದ ಶಿವಗಣಗಳು ಅಲ್ಲಿ ಸೇರಿ ಸಮುದ್ರ ರಾಜನ ಬರಮಾಡಿಕೊಂಡು ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇವರ ವಿವಾಹವನ್ನ ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ. ವಿವಾಹ ಮದುವೆ ಅಂದ್ರೆ ಬಹಳ ಚೆನ್ನಾಗಿರುತ್ತೆ. 36 ರೂಪಾಯಿನಿಂದ 3.5 ಲಕ್ಷ ರೂಪಾಯಿವರೆಗೂ ಇವತ್ತೊಂದು ದಿವಸ ಮದುವೆ ಖರ್ಚನ್ನು ನಾವು ಬರೆಸ್ತಾ ಇದ್ದೇವೆ. ನಾನು ಮೊನ್ನೆ ಒಂದು ಕಡೆ ಪಶ್ಚಿಮ ವಾಹಿನಿಯಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಹೋಗಿರ್ಬೇಕಾದ್ರೆ ಏನಾಯ್ತು, ಮದುವೆ ಎಲ್ಲ ಮುಗಿದೋಗ್ಬಿಟ್ಟಿದೆ. ಪುರೋಹಿತರು ತಾಳಿನ ಸೊಂಟಕ್ಕೆ ಸಿಕ್ಸ್ಕೊಂಡ್ಬಿಟ್ಟಿದ್ದಾರೆ, ತಾಳಿ ಕಟ್ಸದ್ದೇ ಮರೆತು ಬಿಟ್ಟಿದ್ದಾರೆ. ನಶಾ ಡಬ್ಬಿ ಸೊಂಟದಲ್ಲಿತ್ತು, ಕೈ ಹಾಕಿದ್ರು ನಶಾ ಡಬ್ಬಿ ಬದಲಾಗಿ ತಾಳಿ ಸಿಕ್ಬಿಟ್ಟಿದೆ. ಅಯ್ಯಯ್ಯೋ, ಎಂತ ಕೆಲಸ ಮಾಡಿಬಿಟ್ಟಿದ್ದೀನಪ್ಪ, ತಾಳಿ ಕಟ್ಸದೆ ಮದುವೆ ಮಾಡಿಬಿಟ್ಟಿದ್ದೀನಲ್ಲ. ಇದೇನಾದ್ರೂ ಗಂಡನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವ್ರಿಗೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡಲ್ಲ, ತಲಾಗ ಒಂದೊಂದು ಧರಂ ರೇಟ್ ಹಾಕ್ಬಿಡ್ತಾರೆ. ಏನ್ ಮಾಡ್ಲಿ ಅಂತ ಹೇಳಿ ಆ ತಾಳಿನೇ ಭದ್ರವಾಗಿ ಇಟ್ಕೋಬಿಟ್ರು. ಈ ರಾತ್ರಿ ಮದುವೆ ಎಣ್ಣೆ ಎಲ್ಲಿ ಮಲಗಿಕೊಳ್ಳುತ್ತೋ ನೋಡೋಣ. ಆ ಹೆಣ್ಣು ಮದುವೆ ಎಣ್ಣೆ ಎಲ್ಲಿ ಮಲಗುತ್ತೋ ಅಲ್ಲಿ ಹೋಗಿ ನಾನೇ ತಾಳಿ ಕಟ್ಬಿಡೋಣ ತೀರ್ಮಾನ ಮಾಡಿ ಮದುವೆ ಎಣ್ಣೆ ಎಲ್ಲಿ ಮಲಗುತ್ತೆ ಅಂತ ನೋಡ್ತಾ ಇದ್ದಾರೆ. ಈ ಕಡೆ ಏನಾಗಿದೆ, ಆ ಮದುವೆ ಹೆಣ್ಣಿನ ತಾಯಿ ತಾಯಿ ಅಜ್ಜಿ ಆ ಅಮ್ಮ ಹೇಳ್ತಾ ಇದ್ದಾಳೆ, ಅಲ್ಲಿ ಯಾಕೆ ಮಲಗ್ತಾ ಇದೀಯಾ, ನನ್ನ ರೂಮ್ನಲ್ಲೇ ನನ್ನ ಜೊತೆಲೆ ಮಲಿಕೊಳೆ ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಬಿಟ್ಟಿದ್ದಾರೆ ಆ ಪುರೋಹಿತರು. ಆಹಾ, ಲೆಕ್ಕ ಹಾಕೊಂಡ್ರು, 1, 2, 3, 4ನೇದೇ ಮದುವೆ ಹೆಣ್ಣು, ಎಲ್ರಿಗೂ ಸ್ವಲ್ಪ ನಿದ್ರೆ ಬರಲಿ ಕತ್ಲಾಗ್ಲಿ, ಆಮೇಲೆ ಬಂದಿದ್ದೆ ಆ ಮದುವೆ ಹೆಣ್ಣು ಕುತ್ತಿಗೆಗೆ ನಾನೇ ತಾಳಿ ಕಟ್ಟಿ ಬೆಂಗಳೂರು ಬಸ್ ಹತ್ತೋಣ ಅಂತ ತೀರ್ಮಾನ ಮಾಡಿದೆ. ಸರಿ, ರಾತ್ರಿ ಆಗ್ತಾ ಇದೆ, ಕತ್ಲಾಗ್ತಾ ಇದೆ. ಈ ಕಡೆ ಏನಾಗ್ಬಿಟ್ಟಿದೆ, ಮದುವೆ ಹೆಣ್ಣನ ತಾಯಿ, ಏ ಅಲ್ಲಿ ಯಾಕೆ ಮಲಿಕೊಳ್ತೀಯೇ, ಬಾರೆ ನನ್ನ ಜೊತೆ ಮಲಿಕು ಅಂತ ಹೇಳಿ ಪಕ್ಕದ ಕೊಠಡಿ ಕರ್ಕೊಂಡು ಬಂದು ಆ ಮದುವೆ ಹೆಣ್ಣನ ಪಕ್ಕದ ರೂಮಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇತ್ತ ಮದುವೆ ಹೆಣ್ಣು ಮಲಗೋ ಜಾಗದಲ್ಲಿ ಮದುವೆ ಹೆಣ್ಣಿನ ತಾಯಿ ತಾಯಿ ಅಜ್ಜಿ ಮಲಗಿಬಿಟ್ಟಿದ್ದಾಳೆ. ಪುರೋಹಿತರು ನೋಡಿದ್ರು, ಆಹಾ, ಇದೇ ಸರಿಯಾದ ಸಮಯ ಅಂತ ಹೇಳಿ ಕತ್ತಲು 1, 2, 3, 4 ನಾಲ್ಕನೊಳಗೆ ಆ ಅಜ್ಜಿಗೆ ಏನು ಮಾಡಿಬಿಟ್ಟಿದ್ದಾಳೆ, ಮಲಗಿರ್ಬೇಕಾದ್ರೆ ತಾಳಿ ಕಟ್ಟಿದ್ದೆ, ರಾತ್ರೋ ರಾತ್ರಿ ಬಸ್ ಹತ್ತು ಬೆಂಗಳೂರಿಗೆ ಹೊರಟು ಬಂದ್ಬಿಟ್ಟಿದ್ದಾರೆ. ಬೆಳಗಾಯ್ತು, ಬೆಳಗಾಗಬೇಕಾದ್ರೆ ಎಲ್ಲರೂ ನಲ್ಲಿ ಹತ್ರ ಕೊಳ ಹತ್ರ ಹಲ್ ತಿಕ್ತಾ ಮುಖ ತೊಳಿತಾ ನಿಂತ್ಕೊಂಡ್ರು. ಈ 92 ವರ್ಷದ ಅಜ್ಜಿ, ಲೇ ಬಿಡ್ರೆ ಟೈಮ್ ಆಯ್ತು, ನಾನು ಊರ್ಗೋಬೇಕು ಅಂತೇಳಿ ಆ ನಲ್ಲಿ ಹತ್ರ ಬರಬೇಕಾದ್ರೆ ಕೊಳ ಹತ್ರ, ಅಜ್ಜಿ ಇದೇ ನಿನ್ ಕೊರಳಲ್ಲಿ ಅರ್ಶನ ದಾರ ಇದೆಯಲ್ಲ, ಹೊಸ ತಾಳಿ ಕಟ್ಸ್ಕೊಬಿಟ್ಟಿದೆಯಲ್ಲ, ನಿನ್ ಗಂಡ ಎಲ್ಲಿ? ಅಜ್ಜಿ ಕುತ್ತಿಗೆ ನೋಡ್ಕತ್ತಾಳೆ, ಯಾವ ಮುಂಡೆ ಮಗ ನನಗೆ ಕಟ್ಬಿಟ್ಟಪ್ಪ ಅಂತೇಳಿ ಅಜ್ಜಿ ವ್ಯಥೆ ಪಡ್ತಾ ಇರಬೇಕಾದ್ರೆ ಆಗ ಹೇಳ್ತಾರಂತೆ ಹಿರಿಯರೊಬ್ರು ಬಂದು, ಅಯ್ಯ ಮೊದಲು ಮದುವೆ ಹೆಣ್ಣು ಕುತ್ತಿಗೆಲಿ ತಾಳಿ ಇದೆ ನೋಡ್ರಿ ಅಂತ ಹೇಳಿದಾಗ ಮದುವೆ ಹೆಣ್ಣು ಕುತ್ತಿಗೆಲಿ ತಾಳಿ ಇಲ್ಲ. ಆಗ ಇನ್ನೊಬ್ರು ಪುರೋಹಿತ ಕರ್ತಂದು ಮತ್ತೆ ಮದುವೆ ಮಾಡಿ ಆಮೇಲೆ ಕರ್ಕೊಂಡು ಬಂದಂತೆ. ಇಲ್ಲಿ ಅಂತಹ ಮದುವೆಯೆಲ್ಲ ದೇವಾನು ದೇವತೆಗಳೆಲ್ಲರೂ ಸೇರಿ ಯಾವ ಲಕ್ಷ್ಮೀನಾರಾಯಣರ ವಿವಾಹವನ್ನು ಮಾಡ್ತಾ ಇದ್ದಾರೆ. ಮಂತ್ರಗಳು ಬರ್ತಾ ಇದೆ, ತದೇವ ಲಗ್ನಂ ಸುದಿನಂತ ದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ.

ಎಂದು ಎಲ್ಲ ಮಂತ್ರಿಗಳ ಮಧ್ಯದಲ್ಲಿ ವೈಭವದಿಂದ ಲಕ್ಷ್ಮೀನಾರಾಯಣರ ಕಲ್ಯಾಣವಾಗಿದೆ, ವಿವಾಹವಾಗಿದೆ. ಅಂದಿನ ದಿನವೇ ಇಂದು ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆ ಎಂದು ಪ್ರಖ್ಯಾತವಾಗಿ ಅಂದಿನಿಂದ ಮೊದಲುಗೊಂಡು ಈಗಲೂ ನಡೆಯುತ್ತಿದೆ. ಹೀಗೆ ಹರಿಹರಾದಿಗಳು ನೆಲೆಸಿದ ಪುಣ್ಯಕ್ಷೇತ್ರವೆಂದು ನಂಜನಗೂಡು ಖ್ಯಾತಿಯಾಗಿದೆ. ತ್ರೇತಾಯುಗ ಜಬದಗ್ನಿ ಋಷಿಗಳ ಪುತ್ರನಾದ ಪರಶುರಾಮನು ತನ್ನ ತಂದೆಯ ಆಜ್ಞೆಯಂತೆ ತಾಯಿ ರೇಣುಕ

ದೇವಿಯ ತಲೆಯನ್ನು ತನ್ನ ಪರಶುವಿನಿಂದ ಕತ್ತರಿಸಿದ ಕಾರಣಕ್ಕಾಗಿ ಆತನಿಗೆ ಘೋರವಾದ ಮಾತೃಹತ್ಯಾ ದೋಷವು ಆವರಿಸಿದೆ. ಆಗ ಈ ದೋಷ ನಿವಾರಣೆ ಹೇಗೆ ಎಂದು ಉಪಾಯವನ್ನು ಕೇಳಬೇಕಾದರೆ ತಂದೆಯಾದಂತಹ ಜಮದಗ್ನಿಯು ಕಪಿಲಾ ಕೌಂಡಿನಿ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಹೋಗಿ ನೀನು ನಂಜುಂಡೇಶ್ವರನ ಆರಾಧಿಸಿದರೆ ಮಾತೃಹತ್ಯಾ ದೋಷದಿಂದ ಬಿಡುಗಡೆ ಹೊಂದಿವೆ ಎಂದು ತಿಳಿಸಿದ್ದಾರೆ. ಅದೇ ಪ್ರಕಾರವಾಗಿ ಯಾವ ಪರಶುರಾಮನು ತನ್ನ ತಂದೆಯ ಅಪ್ಪಣೆಯಂತೆ 21 ಸಾರಿ ಭೂ ಪ್ರದಕ್ಷಿಣೆ ಮಾಡುತ್ತಾ ಶತ್ರುಗಳನ್ನು ಸಂಹರಿಸಿ ಧರ್ಮ ರಕ್ಷಣೆಗಾಗಿ ಶ್ರಮಿಸುತ್ತಾ ತನ್ನ ತಂದೆಯ ಆನತಿಯಂತೆ ಪರಮ ಪವಿತ್ರವಾದ ಗರಳಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಶ್ರೀಕಂಠ ಸ್ವಾಮಿಯ ಪ್ರೀತಿಗೆ ಪಾತ್ರವಾದಂತಹ ಕಪಿಲಾ ನದಿಯ ತೀರದಲ್ಲಿರುವ ಬಹು ಮನೋಹರವಾದ ದಿವ್ಯ ವನವನ್ನು ಕಂಡು ಅಲ್ಲಿ ವಿಧಿಪೂರ್ವಕವಾಗಿ ಅಷ್ಟತೀರ್ಥ ಸ್ನಾನಗಳನ್ನು ಮಾಡಿ ತಪವನ್ನಾಚರಿಸಲು ನಂಜುಂಡ ವನದಲ್ಲಿ ಭೂಶುದ್ಧಿ ಮಾಡಲು ವನವನ್ನೆಲ್ಲ ಕತ್ತರಿಸುತ್ತಿರುವಾಗ ಕಾಣದೆ ಅಡಿಯಲ್ಲಿ ಅಡಗಿದ್ದ ಮೃಡನ ಲಿಂಗಕ್ಕೆ ಭಾರ್ಗವನ ಗಂಡು ಕೊಡಲಿಯಿಂದ ಪೆಟ್ಟು ತಗುಲಿ ರಕ್ತವು ಧಾರಾಕಾರವಾಗಿ ಹರಿಯತೊಡಗಿತು. ಅದನ್ನು ನೋಡಿದ ಪರಶುರಾಮನು ದೇವರಿಗೆಸಗಿದ ಅಪಚಾರದಿಂದ ಹೆದರಿ ರಕ್ತದಿಂದ ತೊಯ್ದ ದೇಹ ಉಳ್ಳವನಾಗಿ ಅಂಗೈನಿಂದ ಲಿಂಗವನ್ನು ಒತ್ತಿ ಹಿಡಿದರು. ರಕ್ತ ಪ್ರವಾಹ ಅಧಿಕವಾದನ್ನು ಕಂಡು ಜಮದಗ್ನಿ ಪುತ್ರನು ಹೇ ಶಂಕರ, ಅರಿಯದೆ ಗೈದ ಅಪರಾಧವನ್ನು ಮನ್ನಿಸು ತಂದೆ. ಈ ಲಿಂಗದಿಂದ ಧಾರಾಕಾರವಾಗಿ ಬರುತ್ತಿರುವ ರಕ್ತಧಾರಿಯನ್ನು ನೋಡಲಾರ ಶಂಕರ ಮಹಾದೇವ, ಈ ತಕ್ಷಣ ಈ ಹರಿಯುವ ರಕ್ತವು ನಿಲ್ಲದಿದ್ದರೆ ಇದೋ ನನ್ನ ಪರಶುವನಿಂದ ನನ್ನ ಶಿರಚ್ಛೇದನವನ್ನು ಮಾಡಿಕೊಳ್ಳುತ್ತೇನೆ ಅಂದು ತನ್ನ ಗಂಡು ಕೊಡಲಿಯನ್ನ ಮೇಲಕ್ಕೆ ಎತ್ತಿ ಇನ್ನೇನು ತನ್ನ ಕೊರಳಿಗೆ ಹಾಕಿಕೊಳ್ಳಬೇಕು ಅಷ್ಟರಲ್ಲಿ ಯಾವ ನಂಜುಂಡೇಶ್ವರ ತಟ್ಟನ ಪ್ರತಿಕ್ಷಣ. ಪರಶುರಾಮ, ಪ್ರಾಣವನ್ನು ಕಳೆದುಕೊಳ್ಳುವ ಸಾಹಸವನ್ನು ಮಾಡಬೇಡ, ಸ್ವಲ್ಪ ತಡೆ. ಈ ಗಾಯವು ನನಗೆ ಚಂದ್ರಕಲಾಭರಣವಾಗಿ ಮೆರೆಯುವುದು, ನನ್ನ ವಾಸ ಸ್ಥಳವನ್ನು ಕಾಣಬೇಕೆಂಬ ಕುತೂಹಲವು ನಿನ್ನಲ್ಲಿ ಉತ್ಪತ್ತಿಯಾದ ಕೂಡಲೇ ನಿನಗೆ ಮಾತೃಹತ್ಯಾ ದೋಷವು ಪರಿಹಾರವಾಯಿತು. ಇಲ್ಲಿಯ ಸಂಗಮಕ್ಕೆ ಆಗ್ನೇಯದಲ್ಲಿ ಕೇಶಿ ಸಂಹಾರ ಕ್ಷೇತ್ರವಿದೆ, ಆ ಸ್ಥಳದ ಮೃತ್ತಿಕೆಯನ್ನು ತಂದು ಈ ನನ್ನ ಗಾಯಕ್ಕೆ ಲೇಪಿಸು. ರಕ್ತ ಪ್ರವಾಹವು ನಿಲ್ಲುವುದು, ವಿಷ ಮಿಶ್ರಿತವಾದ ಈ ರಕ್ತ ಧಾರೆಗಳು ನನ್ನ ವಾಸದಲ್ಲೆಲ್ಲ ತುಂಬಿರುವುದು ಎಂದಲು ಪರಶುರಾಮನು ಶಿವನ ವಚನದಂತೆ ಕೇಶಿ ಸಂಹಾರ ಸ್ಥಳದ ಮೃತ್ತಿಕೆಯನ್ನು ತಂದು ಲಿಂಗದ ಗಾಯಕ್ಕೆ ಲೇಪಿಸಲು ರಕ್ತ ಪ್ರವಾಹವು ನಿಂತಿತು. ನಂತರ ದಿವ್ಯ ಕಲಶೋಧಕಗಳಿಂದ ಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಿದ್ದಾನೆ. ಭೋಗವೀತವಾದಂತಹ ದಿವ್ಯ ದೇವಾಲಯವನ್ನು ಸಹ ಕಟ್ಟಿಸಿದ್ದಾನೆ. ಪರಶುರಾಮನು ಶ್ರದ್ಧಾ ಭಕ್ತಿಗಳಿಂದ ನಂಜುಂಡೇಶ್ವರರ ಸೇವೆಯನ್ನು ಮಾಡುತ್ತಾ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಕೊಂಡಾಡುತ್ತಿದ್ದಾನೆ.

ಶಿವ ಧ್ಯಾನವನ್ನು ಮಾಡಬೇಕಾದರೆ ಶಿವನು ತಂದರೆ ಪ್ರತ್ಯಕ್ಷನಾಗಿದ್ದಾನೆ. ಭಾರ್ಗವ, ನೀನು ಅಸಾಮಾನ್ಯನೆನಿಸಿರುವೆ, ನೀನು ನನ್ನ ಮುಖ್ಯ ಭಕ್ತನು, ನಿನ್ನ ಹೆಸರು ನನಗಿರಲಿ, ಈ ಕ್ಷೇತ್ರವು ನಿನ್ನ ಹೆಸರಿನ ಪರಶುರಾಮ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಲಿ. ಜ್ಯೋತಿಷ್ಠಾಮಾದಿ ಯಾಗಗಳನ್ನು ಮಾಡಿ ನಿನ್ನ ಪೌರುಷಗಳಿಂದ ಗಳಿಸಿದ ದ್ರವ್ಯವನ್ನು ವಿಪ್ರಶ್ರೇಷ್ಠರಿಗೆ ದಾನ ಮಾಡು. ಇಲ್ಲಿ ಕೊಟ್ಟ ದಾನವು ಸರ್ವ ಕ್ಷೇತ್ರಗಳಲ್ಲಿ ಮಾಡಿದ ದಾನಗಳಿಗೆ ಸಮಾನವಾಗುವುದು ಎಂದು ಆಶೀರ್ವದಿಸಿ ಅದೃಶ್ಯನಾಗಿದ್ದಾನೆ. ಆನಂತರದಲ್ಲಿ ಗೌತಮ ಮಹರ್ಷಿಗಳು ತಮ್ಮ ಪತ್ನಿಯಾದ ಅಹಲ್ಯನ್ನು ಮತ್ತು ಕಾಮುಖನಾದ ಇಂದ್ರನನ್ನು ಶಪಿಸಿದ್ದರಿಂದ ಪಾಪ ಪರಿಹಾರ್ಥವಾಗಿ ಇದೇ ಕ್ಷೇತ್ರಕ್ಕೆ ಬಂದು ಶ್ರೀಕಂಠ ಸ್ವಾಮಿಯವರ ಆಣತಿಯಂತೆ ಮೀನ ಮಾಸದ ಮಕರ ನಕ್ಷತ್ರದ ಪುಣ್ಯ ದಿನದಂದು ರಥೋತ್ಸವವನ್ನು, ಉತ್ತರ ನಕ್ಷತ್ರದ ಪುಣ್ಯ ದಿನದಂದು ತೀರ್ಥೋತ್ಸವಗಳನ್ನು ವೈಭವದಿಂದ ನೆರವೇರಿಸಲು ಆಗ ಅಲ್ಲಿಗೆ ಆಗಮಿಸಿದ ದೇವತೆಗಳು, ರಾಜ ಮಹಾರಾಜರುಗಳು, ಮುನಿಶ್ರೇಷ್ಠರು ಎಲ್ಲರೂ ಗೌತಮ ಮಹರ್ಷಿಗಳ ಈ ಶ್ರದ್ಧಾ ಭಕ್ತಿಯ ಕಾರ್ಯಗಳನ್ನು ಕಂಡು ಸಂತೋಷವನ್ನು ಪಟ್ಟಿದ್ದಾರೆ.

ಅಂದಿನಿಂದ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರವೆಂದು ಹೆಸರಾಗಿದೆ. ಹೀಗೆ ನಂಜುಂಡೇಶ್ವರನು ತನ್ನ ಭಕ್ತರ ಬಯಕೆಗಳನ್ನು ಈಡೇರಿಸುತ್ತಾ ಕಾಲ ಕಳೆಯುತ್ತಿರಬೇಕಾದರೆ ಗರಳಪುರಿ ಕ್ಷೇತ್ರದಲ್ಲಿ ಶಿವಧರ್ಮ ಎಂಬುವನು ತನ್ನ ಪತ್ನಿಯಾದ ಸರ್ವಲಕ್ಷಣೆಯ ಜೊತೆಗೂಡಿ ಶಿವಭಕ್ತರಾಗಿ ಕಾಲ ಕಳೆಯುತ್ತಿದ್ದಾರೆ. ಒಂದು ದಿನ ಸತಿ ಶಿರೋಮಣಿಯಾದಂತಹ ಸರ್ವಲಕ್ಷಣೆಯು ಶಿವಪೂಜೆಯನ್ನು ಮಾಡುತ್ತಿದ್ದಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಹೊರಗೆ ಹೋಗಿದ್ದ ಶಿವಧರ್ಮನು ಮನೆಗೆ ಬಂದಿದ್ದಾನೆ. ಸರ್ವಲಕ್ಷಣೆ ಸರ್ವಲಕ್ಷಣೆ, ಬೇಗ ಬಂದು ನನ್ನ ಕಾಲುಗಳನ್ನು ತೊಳೆ ಎಂದು ಕೇಳಿದ್ದಾನೆ. ಸರ್ವಲಕ್ಷಣೆಯಾದರೂ ಶಿವಪೂಜೆಯನ್ನು ಮುಗಿಸಿ ನಂತರ ನಿಮ್ಮ ಕಾಲನ್ನು ತೊಳೆಯುತ್ತೇನೆ ಎಂದು ಹೇಳಬೇಕಾದರೆ ಅಷ್ಟರಲ್ಲಿಯೇ ಕೋಪೋದ್ರೇಕರಾದಂತಹ ಶಿವಧರ್ಮನು ನಾನು ಕರೆದಾಗ ಬಂದು ನನ್ನ ಪಾದಗಳನ್ನು ತೊಳೆದು ಉಪಚರಿಸುವುದನ್ನು ಬಿಟ್ಟು ಶಿವಪೂಜೆಯನ್ನು ಮಾಡುತ್ತಾ ಕುಳಿತಿರುವೆಯೋ ಎಂದು ಕಾಲಲ್ಲಿ ಒದ್ದು ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ಆ ನೋಡಿ, ಈಗಿನ ಕಾಲದಲ್ಲೂ ಸಹಿತ ಎಂತೆಂತಹ ಹೆಣ್ಮಕ್ಕಳಿದ್ದರೆ, ಹಿಂದಿನ ಕಾಲದಲ್ಲಿ ಎಂತೆಂತಹ ಪತಿವ್ರತ ಶಿರೋಮಣಿಗಳಿದ್ರು ನಮ್ಮ ಭಾರತ ದೇಶದಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಗಂಡನ ಪಾದಕ್ಕೆ ನಮಸ್ಕಾರ ಮಾಡೋರು, ಕಾಫಿ ಕೊಟ್ಟಾಗ ಒಂದು ನಮಸ್ಕಾರ, ಕೆಲಸಕ್ಕೆ ಹೋಗುವಾಗ ನಮಸ್ಕಾರ, ಊಟಕ್ಕೆ ಬಂದಾಗ ಒಂದು ನಮಸ್ಕಾರ, ಎಷ್ಟೊಂದು ನಮಸ್ಕಾರ ಹಾಕೋರು. ಆದರೆ ಈಗಿನ ಕಾಲದಲ್ಲಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಎರಡೇ ಸಾರಿ, ಯಾವಾಗ ಅಗ್ನಿ ಸಾಕ್ಷಿಯಾಗಿ, ಬಂಧು ಬಾಂಧವರ ಸಾಕ್ಷಿಯಾಗಿ, ಸೂರ್ಯನ ಚಂದ್ರನ ಸಾಕ್ಷಿಯಾಗಿ, ಗಂಡ ಹೆಂಡತಿ ಕೊರಳು ತಾಳೆ ಕಟ್ಟಿದಾಗ ಒಂದು ನಮಸ್ಕಾರ, ಇನ್ನೊಂದು ನಮಸ್ಕಾರ ಯಾವಾಗ ಕೊನೆ ಸ್ನಾನ ಮಾಡಿಸಿ ಇನ್ನೇನು ಮೇಲೆ ಕೆತ್ತುಕೋಬೇಕು ಆ ಸಮಯಕ್ಕೆ ಯಾರಾದ್ರೂ ಒಬ್ರು ಹಿರಿಯರು ಬಂದು ಅಮ್ಮ ಕೊನೆ ನಮಸ್ಕಾರ ನಿಮ್ಮ ಯಜಮಾನರಿಗೆ ಹಾಕ ಹೋಗಮ್ಮ ಅಂತೇಳಿ ಜ್ಞಾಪಿಸಿದಾಗ ಅಯ್ಯೋ ಮರ್ತೇ ಬಿಟ್ಟಿದ್ದೆ, ಹೋಯ್ತೀಯ ನನ್ನ ಬೇವರ್ಸಿ ಮಾಡಿ ಹೊಂಟೋಯ್ತೀಯಪ್ಪೋ ಅಂತ ಒಂದೇ ನಮಸ್ಕಾರ ಹಾಕೋಣ ಅಂತ ಪತಿವ್ರತರು ಈಗಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿ ನೋಡ್ರಿ ಎಂತೆಂತಹ ಪತಿವ್ರತರಿದ್ರು. ಗಂಡ ಮನೆ ಬಿಟ್ಟು ಹೋದ ಕೂಡಲೇ ಯಾವ ಸತಿ ಶಿರೋಮಣಿ ಆಗಿರ್ತಕ್ಕಂಥ ಸರ್ವಲಕ್ಷಣೆ ಇದನ್ನು ಸಹಿಸಲಾರದೆ ಅನ್ನಕ್ಕೆ ವಿಷವನ್ನು ಬೆರೆಸಿ ನಾನಿನ್ನು ಬದುಕಿರುವುದು ಬೇಡವೆಂದು ಭಾವಿಸಿ ವಿಷಾನ್ನವನ್ನ ನೀಲಕಂಠನಿಗೆ ನೈವೇದ್ಯವನ್ನ ಮಾಡಿ ಹೇ ಶಂಕರ ಮಹಾದೇವ ಗಿರಿಜಾವರನೇ ಡಮರುಗಧರನೇ ಪಿನಾಕಧರನೇ ತ್ರಿಪುಂಡ್ರನಸಲಧಾರಕನೇ ನಾಗಭೂಷಣನೇ ರುಂಡಮಾಲಾಧರನೇ ಪ್ರಚಂಡ ಕಾಲ ಭೈರವನೇ ನತಜನ ಪರಿಪಾಲಿತ ಪೋಷಣೆ ತ್ರಿನೇತ್ರನೇ ನಂಜುಂಡೇಶ್ವರನೇ ತ್ರಿಶೂಲಧರನೇ ನಟರಾಜನೇ ಸತ್ಯನೇ ಸುಂದರನೇ ವಿಶ್ವಂಬರನೇ ವಿಶ್ವನಾಥನೇ ನಗೆಮೊಗದ ಸುಂದರನೇ ಭಕ್ತವತ್ಸಲನೇ ನಂಜುಂಡೇಶ್ವರ ಶಿವ. ಏ ಶಂಕರ, ಈ ವಿಷಾನ್ನವನ್ನ ನಿನಗೆ ನೈವೇದ್ಯಕ್ಕಾಗಿ ಇಟ್ಟಿದ್ದೇನೆ ತಂದೆ. ಈ ನೈವೇದ್ಯವನ್ನು ಸ್ವೀಕರಿಸಿ ಉಳಿದ ಶೇಷಾನ್ನವನ್ನು ತಿಂದು ನಾನು ಪ್ರಾಣವನ್ನು ಬಿಡುತ್ತೇನೆ ಎಂದು ಶಿವನ ಪ್ರಾರ್ಥನೆಯನ್ನು ಮಾಡಿ ಆ ಶಿವನಿಗೆ ನೈವೇದ್ಯವನ್ನು ಮಾಡಿದ್ದಾಳೆ. ನೈವೇದ್ಯಕ್ಕೆ ಇಟ್ಟು ಈ ಉಳಿದ ಶೇಷಾನ್ನವನ್ನು ನಾನು ತಿನ್ನುತ್ತೇನೆ ಅಂತ ಹೇಳಿ ಆ ಶೇಷಾನ್ನವನ್ನ ತಟ್ಟೆಯನ್ನ ಮೇಲೆ ಎತ್ತಿ ಕೈಯನ್ನು ಹಾಕಬೇಕು ಅಷ್ಟಕ್ಕೆ ಸರಿಯಾಗಿ ಯಾವ ಮಹಾದೇವನ ನಂಜುಂಡೇಶ್ವರ ತಟ್ಟೆ ಪ್ರತಿಕ್ರಿಯೆ ಅಮ್ಮ ಸತ್ಯವಂತೆ ನೈವೇದ್ಯಕ್ಕೆ ಇಟ್ಟ ವಿಷಾನ್ನವನ್ನ ನಾನೇ ಊಟ ಮಾಡಿದೆ, ಉಳಿದ ಶೇಷಾನ್ನವನ್ನ ನೀನು ಊಟವನ್ನ ಮಾಡಿ ನಿನ್ನ ಗಂಡನೊಡನೆ ಬಾಳು ಎಂದು ಆ ಭಗವಂತನು ಆಶೀರ್ವಾದವನ್ನು ಮಾಡಿದ್ದಾನೆ. ಆ ವೇಳೆಗೆ ಪತಿಯಾದಂತಹ ಶಿವಧರ್ಮನು ಮನೆಗೆ ಬಂದಿದ್ದಾನೆ. ಗಂಡ ಹೆಂಡತಿಯರಿಬ್ಬರು ಶಿವ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಆದ್ದರಿಂದಲೇ ಈ ಕ್ಷೇತ್ರಾಧಿಪತಿಗೆ ನಂಜುಂಡ ಎಂದು ಹೆಸರಾಗಿದೆ. ದಂಪತಿಗಳಿಬ್ಬರು ಶಿವ ಧ್ಯಾನವನ್ನು ಮಾಡ್ತಾ ಇದ್ದಾರೆ.

ಶ್ರೀಕಂಠೇಶ್ವರ ದರ್ಶನಕ್ಕೆ ಬಂದಾಗ ಅರ್ಚಕರ ಮೂಲಕ ತೀರ್ಥದಲ್ಲಿ ವಿಷವನ್ನು ಬೆರೆಸಿಕೊಡಬೇಕೆಂದು ತೀರ್ಮಾನಿಸಿ ರಾಜ ಒಡೆಯರು ಶ್ರೀಕಂಠೇಶ್ವರ ದರ್ಶನಕ್ಕಾಗಿ ಬಂದಿದ್ದಾರೆ. ಅರ್ಚಕರು ವಿಷ ಬೆರೆದ ತೀರ್ಥವನ್ನು ಕೊಡುವಾಗ ಅರ್ಚಕರ ಕೈ ನಡುಗಿದೆ. ಇದನ್ನು ಕಂಡಂತಹ ರಾಜ ಒಡೆಯರು ಅರ್ಚಕರೇ, ನಿಮ್ಮ ಕೈ ನಡುಗಲು ಕಾರಣವೇನು ಎಂದು ಕೇಳಿದಾಗ ವಂಚಕರ ಸಂಚಿನ ಕಥೆಯನ್ನೆಲ್ಲ ಅರ್ಚಕರು ವಿವರಿಸಿದ್ದಾರೆ. ಆಗ ಒಡೆಯರು

ಎನ್ನಲು ಆ ಅರ್ಚಕರು ತೀರ್ಥವನ್ನು ಕೈಗೆ ಹಾಕಿದಾಗ ಒಡೆಯರು ನಂಜುಂಡೇಶ್ವರನನ್ನು ಮನದಲ್ಲಿಯೇ ನೆನೆದು ಕುಡಿದು ಬಿಟ್ಟಿದ್ದಾರೆ. ಕೈ ಮಾತ್ರ ತಪ್ಪಾಗಿ ಕಂಡು ಬಂದಿದೆ. ಒಡೆಯರು ಎಲ್ಲವೂ ನಂಜುಂಡೇಶ್ವರನ ಕೃಪೆ ಎಂದು ಸಂತಸಪಟ್ಟು ನಂಜುಂಡೇಶ್ವರನ ದೇವಾಲಯಕ್ಕೆ ಪುನರುಜ್ಜೀವನಕ್ಕೆ ಕಾರಣೀಭೂತರಾಗಿದ್ದಾರೆ. ಹೀಗೆ ಅನೇಕ ಅನೇಕ ಪವಾಡಗಳನ್ನು ಅಂದಿನಿಂದ ಇಂದಿನವರೆಗೂ ನಡೆಸುತ್ತಾ ತನ್ನ ಮಹಿಮೆಯನ್ನು ತನ್ನ ಭಕ್ತರಿಗೆ ತೋರಿಸುತ್ತಿದ್ದಾರೆ. ಒಮ್ಮೆ ಮೈಸೂರು ನವಾಬರಾಗಿದ್ದ ಟಿಪ್ಪು ಸುಲ್ತಾನರ ಪಟ್ಟದಾನೆಗೆ ಕಂಡು ಹೋದಾಗ ಅದರ ನಿವಾರಣೋಪಾಯಕ್ಕೆ ಪರಿವಾರದವರೆಲ್ಲ ಯೋಚಿಸಿ ಭಗವಾನ್ ಶ್ರೀಕಂಠೇಶ್ವರನ ಪ್ರಾರ್ಥಿಸಿ ಹರಕೆಯನ್ನು ಮಾಡಿಕೊಂಡಿದ್ದಾರೆ. ಆಗ ನಂಜುಂಡೇಶ್ವರನ ಕೃಪೆಯಿಂದ ಆ ಪಟ್ಟದಾನೆಗೆ ಕಣ್ಣು ಕಾಣಲಾರಂಭಿಸಿದೆ. ಈ ಪವಾಡವನ್ನು ತಿಳಿದಂತಹ ಟಿಪ್ಪು ಸಂತೋಷಪಟ್ಟು ಹಕೀಂ ನಂಜುಂಡ ಎಂಬ ಬಿರುದಿನಿಂದ ಕರೆದು ಒಂದು ಲಿಂಗವನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿ ಆ ಲಿಂಗಕ್ಕೆ ಟಿಪ್ಪು ಲಿಂಗ ಎಂದು ಕರೆದು ಅದನ್ನು ಈಗಲೂ ದೇವಸ್ಥಾನದಲ್ಲಿ ಯಾತ್ರೆಗೆ ಹೋದವರು ಕಾಣಬಹುದು. ಇಷ್ಟೇ ಅಲ್ಲದೆ ಸುಲ್ತಾನರು ಶ್ರೀ ನಂಜುಂಡೇಶ್ವರರಿಗೆ ಧರಿಸಲು ಹಾರವನ್ನು ಮತ್ತು ರತ್ನ ಖಚಿತವಾದಂತಹ ಒಂದು ಬಟ್ಟಲನ್ನು ಸ್ವಾಮಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಹೀಗೆ ಈ ಶಿವಕ್ಷೇತ್ರವು ದಕ್ಷಿಣ ಕಾಶಿ ಭೂ ಕೈಲಾಸವೆಂದು ಜಗತ್ತಿನ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿ ಓಂಕಾರ ಸ್ವರೂಪನಾದ ನಂಜುಂಡೇಶ್ವರನು ಮಹಿಮೆಗಳ ಮಾಲೆಯನ್ನೇ ಧರಿಸಿ ಭಕ್ತರ ಮನೋಭೀಷ್ಟಗಳನ್ನು ಈಡೇರಿಸುತ್ತಾ ಭಕ್ತರ ಮನದೇವತೆಯಾಗಿ ನಂಜುಂಡೇಶ್ವರನು ನಂಜನಗೂಡಿನಲ್ಲಿ ವಿರಾಜಮಾನನಾಗಿದ್ದಾನೆ. ಯಾರು ಇಂತಹ ಪುಣ್ಯ ಕ್ಷೇತ್ರದ ಮಹಿಮೆಯನ್ನು ಕ್ಷೇತ್ರಾಧಿಪತಿಯಾದ ಶ್ರೀ ನಂಜುಂಡೇಶ್ವರನ ಮಹಿಮೆಗಳನ್ನು ಕೇಳುತ್ತಾರೋ ಮಾಡುತ್ತಾರೋ ಅವರಿಗೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಅರಸಲೆಂದು ಆ ದೇವನಲ್ಲಿ ಪ್ರಾರ್ಥಿಸಿ ಈ ಕೀರ್ತನಕ್ಕೆ ಮಂಗಳವನ್ನು ಪಾಡೋಣ.

0: ಕೇಳುಗರೆ, ಇದುವರೆಗೂ ನಂಜುಂಡೇಶ್ವರ ವೈಭವ ಕುರಿತ ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಸರ್ವತ್ತು ರೂಪಾಯಿ ಪೆನ್ಸಿಲ್ ಬೇನಿ, 60 ರೂಪಾಯಿ ಮೆಣಸಿನಕಾಯಿ, 26 ರೂಪಾಯಿ ಸೌತೆಕಾಯಿ, 15 ರೂಪಾಯಿ ಇಂಸಿ, 3 ರೂಪಾಯಿ ಸುನಾಮಿ, 4 ರೂಪಾಯಿ ಎಳವನ, 3 ರೂಪಾಯಿ ಗುಂಡು ಬದನೆಕಾಯಿ, 28 ರೂಪಾಯಿ ಕುಂಬಳಕಾಯಿ, 9 ರೂಪಾಯಿ ಹೀರೆಕಾಯಿ, 25 ರೂಪಾಯಿ ಪಡವಲಕಾಯಿ, 18 ರೂಪಾಯಿ ತೊಂಡೆಕಾಯಿ, 16 ರೂಪಾಯಿ ಹಾಗಲಕಾಯಿ, 15 ರೂಪಾಯಿ ಕಾಲಿಫ್ಲವರ್, 13 ರೂಪಾಯಿ ಪೈರ್, 38 ರೂಪಾಯಿ ದಪ್ಪ ಮೆಣಸಿನಕಾಯಿ, 60 ರೂಪಾಯಿ ಸೋರೆಕಾಯಿ, 10 ರೂಪಾಯಿ ಬದನೆಕಾಯಿ, 32 ರೂಪಾಯಿ ಕೋಸು, 26 ರೂಪಾಯಿ ಸೀಮೆ ಬದನೆಕಾಯಿ, 30 ರೂಪಾಯಿ ಬೆಂಡೆಕಾಯಿ, 8 ರೂಪಾಯಿ ಟೊಮೊಟೊ, 32 ರೂಪಾಯಿ.
2: ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಡಾಕ್ಟರ್ ನಿಸರ್ಗರವರು ಪ್ರಸೂತಿಯಾಗುವ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಜೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಮೀನುಗಾರಿಕೆಯ ಇನ್ಸೂರೆನ್ಸ್ ಸೌಲಭ್ಯಗಳ ಕುರಿತು ಬೆಂಗಳೂರು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ತಾಂತ್ರಿಕಾಧಿಕಾರಿಗಳಾದ ವಿನುತಾ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ವಿನುತಾ. ನಾನು ಬಂದಿರೋದು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಅಂತ. ನಿಮ್ಗೆ ಇನ್ನೂ ಗೊತ್ತಿಲ್ಲದೆ ಇರ್ಬೋದು, ಬಟ್ ಈ ಕಂಪನಿ ಬಂದು 23 ಆಯ್ತು ಇಲ್ಲಿಗೆ. ಸೊ ಇದು ಫಸ್ಟ್ ಬಂದಿದ್ದು ಬೆಳೆ ವಿಮೆ ಮಾಡಲಿಕ್ಕೆ. ಸೊ ಬೆಳೆ ವಿಮೆ ಮಾಡ್ತಾ ಇವಾಗ 2023 ಅಂದರೆ 2023 ಕ್ಯಾಟಲ್ ಇನ್ಶೂರೆನ್ಸ್ ಅಂತ, ಅಂದರೆ ಪಶು ವಿಮೆ ಸ್ಟಾರ್ಟ್ ಆಯಿತು ಇಲ್ಲಿ 2023. ಸೊ ಈ ವರ್ಷದಿಂದ ಮೀನುಗಾರಿಕೆ ಅಂದ್ರೆ ಇವಾಗ ಏನು ಜಲಕೃಷಿ ವಿಮೆ ಅಂತ ಇದೆ, ಸೊ ಅದನ್ನ ಸ್ಟಾರ್ಟ್ ಮಾಡಕ್ಕೆ ನಾವು ಖುಷಿಯಿಂದ ಹೇಳ್ತೀವಿ. ಯಾಕಂದ್ರೆ ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಇನ್ಶೂರೆನ್ಸ್ ಅನ್ನೋದು ಬರಬೇಕು. ಯಾಕಂದ್ರೆ ಈ ಬಿಸ್ನೆಸ್ ಅಂತ ಹೇಳೋದ್ರಲ್ಲಿ ಇವಾಗ ನೀವು ಹೂಡಿಕೆ ಹೂಡಿರ್ತೀರ, ಒಂದಷ್ಟು ಜರ್ನಿನ ಮಾಡಿರ್ತೀರ, ಅದ್ ಮಾಡಿದ ಮೇಲೆ ನಿಮ್ಗೆ ಒಂದ್ ನಷ್ಟಗಳು ಅಂತ ಬರುತ್ತೆ. ಹೌದು, ಪ್ರಾಫಿಟ್ ಇರುತ್ತೆ, ಲಾಸು ಇರುತ್ತೆ. ಸೊ ಆ ನಷ್ಟನ ತುಂಬಿಸೋಕೆ ಇನ್ಶೂರೆನ್ಸ್ ಅನ್ನೋದು ಅವಶ್ಯಕತೆ. ಸೊ ಈ ಇನ್ಶೂರೆನ್ಸ್ ಅನ್ನೋದು ನಿಮ್ಗೆ ಎಷ್ಟು ಮಟ್ಟಿಗೆ ಗೊತ್ತು, ಈ ಮೀನು ಅದರಲ್ಲೂ ಮೀನುಗಾರಿಕೆನಲ್ಲಿ ಇನ್ಶೂರೆನ್ಸ್ ಬಗ್ಗೆ ಯಾರಾದ್ರೂ ಕೇಳಿದ್ರ, ಬೇರೆದ್ರ ಬಗ್ಗೆ ಕೇಳಿ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕೇಳಿರ್ತೀರ, ಅಥವಾ ಇವನ್ನ ಹೇಳಿದ್ರೆ ಪಶು ವಿಮೆ ಬಗ್ಗೆ ಕೇಳಿರ್ತೀರ, ಮತ್ತೆ ಎಲ್ಲರೂ ಇನ್ಶೂರೆನ್ಸ್ ಮಾಡ್ತಿರ್ತೀರ ಕೂಡ. ಬಟ್ ಮೀನುಗಾರಿಕೆನಲ್ಲಿ ನೀವ್ ಎಷ್ಟು ಜನ ಇನ್ಶೂರೆನ್ಸ್ ಅಲ್ಲಿ ಪಾರ್ಟ್ ಆಗಿದ್ದೀರಾ, ಅಂದ್ರೆ ನೀವ್ ಎಷ್ಟು ಜನ ಪ್ರೀಮಿಯಂ ಕಟ್ಟಿದ್ದೀರಾ, ಬಟ್ ಕೇಳಿರ್ತೀರ ಅಟ್ಲೀಸ್ಟ್ ಇನ್ಶೂರೆನ್ಸ್ ಇದೆ ಮೀನುಗಾರಿಕೆಗೆ ಅಂತ. ಸೊ ಅದರಲ್ಲೂ ಜಲಕೃಷಿಗೆ ಇವಾಗ ಸ್ಟಾರ್ಟ್ ಆಗಿರೋದು. ಇನ್ನೊಂದು ಶ್ರಿಂಪ್ ಇನ್ಶೂರೆನ್ಸ್ ಅಂತಂದ್ರೆ ಈ ಸಿಗಡಿ ಮೀನುಗಳೇನಿರುತ್ತೆ ಅದಕ್ಕೂ ಇನ್ಶೂರೆನ್ಸ್ ಇದೆ, ಬಟ್ ಇನ್ನೂ ಸ್ಟಾರ್ಟ್ ಅಪ್ ಆಗಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಆಗಿರೋದು ಜಲಕೃಷಿಗೆ. ಸೊ ಈ ಜಲಕೃಷಿನಲ್ಲಿ ಇವಾಗ ನಮ್ಗೆ ಎನ್ರೋಲ್ ಆಗದೆಂಗೆ, ಅಥವಾ ಯಾವ್ಯಾವ ನಷ್ಟಕ್ಕೆ ನಾವು ಪರಿಹಾರ ಕೊಡ್ತಾ ಇದೀವಿ, ಅದನ್ನೆಲ್ಲ ನಾನು ಇವಾಗ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇದಾಗಿ ಯಾವ್ಯಾವ ಜಾತಿ ಮೀನುಗಳಿಗೆ ನಾವು ವಿಮೆಯನ್ನ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ. ಸೊ ಫಸ್ಟ್ ಇವಾಗ ಈ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪ್ನಿ ಅನ್ನೋದು ಆಲ್ ಓವರ್ ಇಂಡಿಯಾ ಇದೆ. ಸೊ ಇಂಡಿಯಾನಲ್ಲಿ ಕರ್ನಾಟಕನಲ್ಲಿ ಬಂದು ರೀಜನಲ್ ಆಫೀಸ್ ಬೆಂಗಳೂರಿನಲ್ಲಿದೆ. ಎಲ್ಲಾ ಸ್ಟೇಟ್ ಅಲ್ಲೂ ಒಂದೊಂದು ರೀಜನಲ್ ಆಫೀಸ್ ಇದೆ. ಅದೇ ತರ ಕರ್ನಾಟಕನಲ್ಲಿ ಬೆಂಗಳೂರಿನಲ್ಲಿ ಒಂದು ರೀಜನಲ್ ಆಫೀಸ್ ಇದೆ, ಅಲ್ಲಿ ಇನ್ಶೂರೆನ್ಸ್ ನ ಎನ್ರೋಲ್ ಮಾಡ್ತಾ ಹೋಗ್ಬೋದು. ಸೊ ಮೀನುಗಳು ಯಾವ್ದ್ಯಾವ್ದು ಅಂತಂದ್ರೆ, ಒಂದು ಕಾರ್ಪ್ ಮತ್ತೆ ಪಂಗಾಶಿಯಸ್ ಅಂತ, ಈ ಎರಡೂ ಜಾತಿ ಮೀನುಗಳನ್ನ ನಾವು ಎನ್ರೋಲ್ ಮಾಡಿಸ್ಕೊತಾ ಇದೀವಿ ಇಲ್ಲಿ. ಯಾಕಂದ್ರೆ ಇವಾಗ ನಾವು ಸ್ಟಾರ್ಟ್ ಅಪ್ ಮಾಡ್ತಾ ಇರೋದ್ರಿಂದ, ಸೊ ಆ ಎರಡು ತರ ಜಾತಿಗಳಿಗೆ ಮಾತ್ರನೇ ಇನ್ಶೂರೆನ್ಸ್ ಮಾಡಿಸ್ತಾ ಇದೀವಿ. ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲ ಸೌಕರ್ಯಗಳು. ಇವಾಗ ಬರೀ ಮೀನ್ನ ಸಾಕ್ಬೇಕು ಅಂತಂದ್ರೆ ಬರೀ ನೀರಲ್ಲಿ ಬಿಟ್ಟರೆ ಆಗಲ್ಲ. ಯಾವ ತರ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ಬೇಕು, ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಬೇಕು ಅಂದ್ರೆ ಮೂಲ ಸೌಕರ್ಯಗಳು ಬೇಕು, ಅದನ್ನ ಅದಕ್ಕೂ ಕೂಡ ನೀವು ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೂಡ ನಿಮ್ಗೆ ನಷ್ಟ ಆಗುವಂತ ಚಾನ್ಸಸ್ ಇದೆ, ಹಾಗೆ ಮೀನು ಸಾಕಾಣಿಕೆಯಲ್ಲೂ ನಷ್ಟ ಆಗುವಂತ ಚಾನ್ಸಸ್ ಇದೆ. ಸೊ ಈ ಎರಡಕ್ಕೂ ಇನ್ಶೂರೆನ್ಸ್ ಇಲ್ಲಿ ಕೊಡ್ತಾ ಇರೋದು. ಫಸ್ಟ್ ಗೆ ಎನ್ರೋಲ್ಮೆಂಟ್ ಯಾರು ಮಾಡಬಹುದು, ಎಲ್ಲಾ ರೈತರು ಇವಾಗ ಏನು ಫಿಶ್ ಕಲ್ಚರ್ ಅಲ್ಲಿ ಇರ್ತೀರಾ, ಬಟ್ ಸ್ಟಿಲ್ ಯಾರ್ಯಾರು ಮಾಡಬಹುದು ಅಂತ ಅನ್ನೋದಾದ್ರೆ, ಈ NFDB ಪೋರ್ಟಲ್ ಬಗ್ಗೆ ಕೇಳಿದ್ರ, ಅಂದ್ರೆ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಸೊ ಈ ಪೋರ್ಟಲ್ ನಲ್ಲಿ ಯಾರು ರಿಜಿಸ್ಟರ್ ಆಗಿರ್ತೀರಾ, ಯಾಕೆ ರಿಜಿಸ್ಟರ್ ಆಗ್ಬೇಕು ಅನ್ನೋದನ್ನ ಹೇಳ್ತೀರಿ. ಈ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿರುವಂತ ಫಾರ್ಮರ್ಸ್ಗೆ ನಾವು ಎನ್ರೋಲ್

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/6/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು,

ಮಾಡ್ತಾ ಇದ್ದೀನಿ. ಯಾಕೆ ರಿಜಿಸ್ಟರ್ ಆಗ್ಬೇಕು ಅಂತಂದ್ರೆ, ಇವಾಗ ನೀವು ಮೇ ಬಿ ನಾವು ಹೇಳುವಂತ ಪ್ರೀಮಿಯಂ ಅಮೌಂಟ್ ಹೇಳ್ತೀವಲ್ಲ, ಪ್ರೀಮಿಯಂ ಅಮೌಂಟ್, ಆ ಅಮೌಂಟ್ ನ ನೀವು ಕೊಡಕ್ ಆಗದೆ ಇರ್ಬೋದು. ಸೊ ಇದು ಸರ್ಕಾರದಿಂದ ನಿಮ್ಗೆ ಕೊಡ್ತಾರ ಅಂತ ಸಬ್ಸಿಡಿ. ಸೊ ಅದರಲ್ಲಿ ಕೂಡ ಸಬ್ಸಿಡಿ ಇದೆ. ಯಾಕೆ ಎನ್ರೋಲ್ಮೆಂಟ್ ಆಗ್ಬೇಕು ಅಂತಂದ್ರೆ, ನಿಮ್ಗೆ ಆ ಸಬ್ಸಿಡಿನ ತಗೊಳ್ಳಿಕ್ಕೆ ಎನ್ ಎಫ್ ಬಿ ಬಿ ಇಂದ ರಿಜಿಸ್ಟರ್ ಆಗ್ಬೇಕು. ಯಾಕೆ ಅಂದ್ರೆ ಆ ಸಬ್ಸಿಡಿನ ನೀವು ತಗೊಳ್ಳಿಕ್ಕೆ ರಿಜಿಸ್ಟರ್ ಆಗ್ಬೇಕು. ಸೊ ಅಂತ ರಿಜಿಸ್ಟರ್ ಆಗಿರುವಂತ ಫಾರ್ಮರ್ಸ್ ಗೆ ನಾವು ಎನ್ರೋಲ್ ಮಾಡಿಸ್ಕೊಂತ ಇದ್ದೀವಿ. ಆಮೇಲೆ ಇನ್ನೊಂದು, ಹಿಂದುಳಿದ ವರ್ಗದವ್ರು ಯಾರಿದ್ದಾರೆ ಅವರಿಗೆ ಇನ್ನ 4% ಆಫ್ ಸಬ್ಸಿಡಿ, ಅಂದ್ರೆ ಟೋಟಲ್ 44% ಆಫ್ ಸಬ್ಸಿಡಿನ ನಾವು ಕೊಡ್ತಾ ಇದೀವಿ. ಯಾರು ಎನ್ ಎಫ್ ಡಿ ಬಿ ಅಂಡರ್ ಎನ್ರೋಲ್ಮೆಂಟ್ ಆಗಿರ್ತಾರೆ ಅಂತವರಿಗೆ. ಇನ್ನೊಂದ್ ಏನಂದ್ರೆ, ಯಾವಾಗ ಎನ್ರೋಲ್ಮೆಂಟ್ ಮಾಡಬಹುದು? ನೀವು ಫಿಶಸ್ ನ ಸ್ಟಾಕಿಂಗ್ ಮಾಡಿರ್ತೀರಾ, ಸ್ಟಾಕಿಂಗ್ ಅಂದ್ರೆ ಹ್ಯಾಚರೀಸ್ ಹಾಕಿರ್ತೀರಾ, ಅಂದ್ರೆ ಫಿಂಗರ್ ಲಿಂಕ್ ಅಂತ ಏನ್ ಹೇಳಿದ್ರು ಸರ್, ಆ ಫಿಂಗರ್ ಆಧಾರದಲ್ಲಿ ಬಂದಿರುವಂತ ಫಿಶ್ ಗಳ ಏನ್ ಹ್ಯಾಚರಿಗೆ ಹಾಕಿರ್ತೀರಾ, ಅಲ್ಲಿಂದ 90 ಡೇಸ್ ವರ್ಗೂ, ಅಂದ್ರೆ 90 ದಿನದೊಳಗವರೆಗೂ ನಿಮ್ಗೆ ಅವಕಾಶ ಇರುತ್ತೆ ಎನ್ರೋಲ್ ಆಗಕ್ಕೆ. ಅದ 90 ದಿನ ಆದ್ಮೇಲೆ ನೀವು ಎನ್ರೋಲ್ ಮಾಡಕ್ ಆಗಲ್ಲ, ಓಕೆನಾ? ಸೊ 90 ದಿನದ ಒಳಗಡೆ, ಯಾಕಂದ್ರೆ ಇದು ಕಂಪ್ನಿ ಕಂಡೀಷನ್ಸ್ ಅಷ್ಟೇ, ಇನ್ನೇನಿಲ್ಲ. ಸೊ 90 ದಿನದ ಒಳಗಡೆ ನೀವು ಇನ್ಶೂರೆನ್ಸ್ ನ ಮಾಡಿಸ್ಕೋಬಹುದು. ಯಾವತ್ತು ನೀವು ಇನ್ಶೂರೆನ್ಸ್ ಅಮೌಂಟ್ ಪೇಮೆಂಟ್ ಮಾಡ್ತೀರಾ, ಸೊ ಆ ಪೇಮೆಂಟ್ ಆಗಿದ ದಿನದಿಂದ ಆ ರಿಸ್ಕ್ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ನೆಕ್ಸ್ಟ್ ನೀವು ಎಲ್ಲಿವರೆಗೂ, ಅಂದ್ರೆ ಕಲ್ಚರ್ ಅಂದ್ರೆ ಇವಾಗ ನೀವು ಕಾರ್ಪ್ ನ ಎಷ್ಟು ಮಂತ್ ನೀವು ಮಾಡ್ತೀರಾ, ಹಾರ್ವೆಸ್ಟ್ ಬರೋ ಟೈಮಿಂಗ್ ಏನಿದೆ, ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಟು ಸೀಡ್ಲಿಂಗ್ಸ್ ಇಂದ ಹಾರ್ವೆಸ್ಟ್ ಬರಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಕಾರ್ಪ್ ಮೀನ್ ನೀವು ಕಲ್ಟಿವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗೂ ಎಷ್ಟು ಟೈಮ್ ತಗೋತೀರಾ ಅಲ್ವಾ? ಸೊ ಅದನ್ನ ನಾವು ಕಲ್ಚರ್ ಅಂತ ಹೇಳ್ತೀವಿ, ಆಯ್ತಾ? ಆ ಕಲ್ಚರ್ ಒಳಗಡೆ ನೀವು ಏನಂತಾರ, 90 ದಿವಸ ಅಂದ್ರೆ ಏನಂದ್ರೆ ಫಿಂಗರ್ ಲಿಂಗ್ಸ್ ಅಂತ ಹೇಳಿದ್ನಲ್ಲ, ಆ ಫಿಂಗರ್ ಲಿಂಗ್ಸ್ 90 ಡೇಸ್ ಇರೋವರೆಗೂ ನೀವು 90 ಡೇಸ್ ಒಳಗಡೆ ನೀವು ಎನ್ರೋಲ್ಮೆಂಟ್ ಮಾಡ್ಕೋಬಹುದು. 90 ಡೇಸ್ ಇಂದ ಯಾವಾಗ ರಿಸ್ಕ್ ಸ್ಟಾರ್ಟ್ ಡೇಟ್ ಅಂತ ಹೇಳಿದ್ನಲ್ಲ, ರಿಸ್ಕ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ ಕಲ್ಚರ್ ಅಂತ ಏನ್ ಹೇಳಿದ್ರೆ, ಇವಾಗ 10 ಮಂತ್ಸ್ ಆರ್ 11 ಮಂತ್ಸ್ ಅಲ್ಲಿವರೆಗೂ ನಿಮ್ ರಿಸ್ಕ್ ಕವರ್ ಆಗಿರುತ್ತೆ. ಅಂದ್ರೆ 10 ತಿಂಗಳು ಅಥವಾ 11 ತಿಂಗಳವರೆಗೂ ನಿಮ್ಗೆ ಏನೇ ನಷ್ಟ ಆದ್ರೂ ಅದನ್ನ ಒಂದು ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಅಂತ ಹೇಳ್ತೀವಿ. ಇನ್ಪುಟ್ ಕಾಸ್ಟ್ ಅಂದ್ರೆ ಏನು? ಸೊ ಇನ್ಪುಟ್ ಕಾಸ್ಟ್ ಅಂದ್ರೆ ನೀವು ಫಿಶ್ ಸೀಡ್ಸ್, ಅಂದ್ರೆ ಫಿಶ್ ಬೀಜಗಳನ್ನ ಏನ್ ತರ್ತೀರಾ ಅಲ್ಲಿಂದ ಹಿಡಿದು ಫಿಶ್ ಫೀಡ್ ಏನ್ ತರ್ತೀರಾ, ಅದಕ್ಕೆ ಮೆಡಿಸಿನ್ ಏನ್ ಯೂಸ್ ಮಾಡ್ತೀರಾ, ಮತ್ತೆ ಲೇಬರ್ ಎಕ್ಸ್ಪೆನ್ಸಸ್ ಏನಾಗಿರುತ್ತೆ, ಇದನ್ನೆಲ್ಲ ಸೇರಿ ನಾವು ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇನ್ಪುಟ್ ಕಾಸ್ಟ್ ಅಂದ್ರೆ ಏನಂತಾರೆ, ಫಿಶ್ ಸಾಕಾಣಿಕೆ. ಆ ಸಾಕಾಣಿಕೆ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟು ಖರ್ಚುಗಳಾಗತ್ತೆ ಅಪಾರ್ಟ್ ಫ್ರಮ್ ಏನು ಇನ್ಫ್ರಾಸ್ಟ್ರಕ್ಚರ್ ನ ಬಿಟ್ಟು ಬರೀ ಮೀನು ಸಾಕಾಣಿಕೆಗೆ, ಮೀನ್ ಸೀಡ್ಸ್ ಇಂದ ಹಿಡಿದು ಫೀಡ್ ಇಂದ ಹಿಡಿದು ಮೆಡಿಸಿನ್ ಇಂದ ಹಿಡಿದು ಲೇಬರ್ ಕಾಸ್ಟ್, ಇದಿಷ್ಟು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಇದು ಪ್ಲಾನ್ ಎ, ಆಯ್ತಾ? ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದೆ, ಅಂದ್ರೆ ಇವಾಗ ಬಯೋಫ್ಲೋಕ್ ಅಂತ ಸರ್ ಹೇಳಿದ್ರು, ಅದಾದ್ಮೇಲೆ ರೇಸ್ ವೇಸ್ ಅಂತ ಹೇಳಿದ್ರು, ಅಥವಾ ಪಾಂಡ್ಸ್ ಅಂದ್ರೆ ಕೊಳಗಳು, ಆ ತರ ಏನಾದ್ರೂ ನೀವು ಕಲ್ಚರ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಇನ್ಫ್ರಾಸ್ಟ್ರಕ್ಚರ್ ಗೆ ಬೇರೆ ಪ್ಲಾನ್ ಇದೆ. ಸೊ ಪ್ಲಾನ್ ಎ ಬಂದು ಪ್ಲಾನ್ ಬಿ. ಪ್ಲಾನ್ ಎ ನಲ್ಲಿ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕವರ್ ಆಗುತ್ತೆ, ಪ್ಲಾನ್ ಬಿ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕವರ್ ಆಗುತ್ತೆ ಅಂತ ಆಯ್ತಲ್ವಾ. ಸೊ ಇವಾಗ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಬರೋದಾದ್ರೆ, ಕಾರ್ಪ್ ಮೀನಿಗೆ 3.83 ಅಂದ್ರೆ 3.83 ನಿಮ್ಗೆ ಪ್ರೀಮಿಯಂ ರೇಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದ್ರೆ ಸಮ್ ಇನ್ಶೂರ್ಡ್ ಏನಿರುತ್ತೆ, ಸಮ್ ಇನ್ಶೂರ್ಡ್ ಅಂದ್ರೆ ವಿಮೆ ಒಟ್ಟು ಮೊತ್ತ, ಅಂದ್ರೆ 11 ಮಂತ್ಸ್ ನೀವ್ ಏನ್ ಹೇಳಿದ್ರಿ ಕಲ್ಚರ್ ಪೀರಿಯಡ್, ಆ 11 ಮಂತ್ಸ್ ಅಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ರಿ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಇನ್ವಾಯ್ಸ್ ಇರುತ್ತೆ, ಅಂದ್ರೆ ಬಿಲ್ ಇರುತ್ತೆ. ಆ ಬಿಲ್ ಮೇಲೆ ಅದೇ ನಿಮ್ಗೆ ವಿಮಾ ಮೊತ್ತ ಆಗುತ್ತೆ. ಆ ವಿಮಾ ಮೊತ್ತದ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೋದು 3.83% ನೀವು ಪ್ರೀಮಿಯಂ ಕಟ್ಟಬೇಕು ವಿತೌಟ್ ಜಿ ಎಸ್ ಟಿ, ಓಕೆನಾ? 3.83% ನೀವು ಪ್ರೀಮಿಯಂ ನ ಕಟ್ತೀರಾ, ಯಾವ್ದಕ್ಕೆ? ವರ್ಕಿಂಗ್ ಕ್ಯಾಪಿಟಲ್ ಮೇಲೆ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನಾಯ್ತು, ಮೀನು ಸಾಕಾಣಿಕೆಗೆ ನೀವೇನೇನ್ ಖರ್ಚು ಮಾಡಿದ್ರಿ ಅದ್ರ ಮೇಲೆ ನಿಮ್ಗೆ 3.83% ಕಾರ್ಪು ಮೀನಿಗೆ, ಕಾರ್ಪು ತಳಿಗಳಿಗೆ ಖರ್ಚಾಗುತ್ತೆ ಪ್ರೀಮಿಯಂ. ಸೊ ಇವಾಗ ನೀವೇನಾದ್ರು ಎನ್ ಎಫ್ ಡಿ ಬಿ ನಲ್ಲಿ ಏನಾದ್ರು ನೀವು ಇನ್ವಾಲ್ವ್ ಆಗಿದ್ದೀರಾ ಅಥವಾ ಎನ್ರೋಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಅಲ್ಲಿಂದ 40% ಡಿಸ್ಕೌಂಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎನ್ ಎಫ್ ಬಿ ಬಿ ನಲ್ಲಿ ನೀವು ಎನ್ರೋಲ್ ಆಗ್ಬೇಕು. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳೋದಾದ್ರೆ, ಇವಾಗ ಪಾಂಡ್ಸ್ ಗೆ ನಿಮ್ಗೆ ಒಂದು ಕೊಳಗೆ ನೀವೇನಾದ್ರೂ 1 ಲಕ್ಷ ಖರ್ಚು ಮಾಡ್ತಾ ಇದ್ರೆ ಕೊಳ ಕ್ರಿಯೇಟ್ ಮಾಡಕ್ಕೆ,
ಒಂದ್ ಲಕ್ಷ ಏನಾದ್ರು ಖರ್ಚು ಮಾಡ್ತಾ ಇದ್ರೆ ಅಂದ್ರೆ 0.5

0% ಅಂದ್ರೆ ಒಂದು ಲಕ್ಷಕ್ಕೆ ನೀವು 500 rupees ತರ ಕೊಡ್ಬೇಕಾಗುತ್ತೆ, ಅಂದ್ರೆ ಪ್ರೀಮಿಯಂ ಅಮೌಂಟ್ ಅದು 0.50% ಆಯ್ತಾ. ಇದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇವಾಗ ಏನು ಪಾಯಿಂಟ್ ಕ್ರಿಯೇಷನ್ಗೆ ಅಥವಾ ಬಯೋಫ್ಲಾಕ್ ಅಂತ ಏನ್ ಹೇಳಿದ್ರು ಆ ಒಂದು ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡಕ್ಕೆ ಏನು ಖರ್ಚಾಗತ್ತೋ ಅದರಲ್ಲಿ 0.50% ನೀವು ಇನ್ಫ್ರಾಸ್ಟ್ರಕ್ಚರ್ಗೆ ಪೇ ಮಾಡ್ಬೇಕಾಗತ್ತೆ. ಸೊ ಇದು ಎರಡು ತರ ಆಯ್ತು, ಒಂದು ವರ್ಕಿಂಗ್ ಕ್ಯಾಪಿಟಲ್ ಗೆ ಆಯ್ತು, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಏನ್ ಹೇಳಿದ್ವಿ ಅದ್ರದ್ದು. ಸೊ ಇವಾಗ ಬರೀ ಇದೇ ನಮ್ಗೆ ನಷ್ಟ ಆಗತ್ತಾ? ಇಲ್ಲ. ಸೊ ಇನ್ನ ನಷ್ಟಗಳು ಏನಾಗ್ಬೋದು? ಮೇ ಬಿ ಪಾಯ್ಸನಿಂಗ್ ಆಗಿರ್ಬೋದು. ಇವಾಗ ಫುಡ್ ನೀವು ಕೊಡ್ತಾ ಇರೋದ್ರಲ್ಲಿ ಮೇ ಬಿ ಫುಡ್ ಇಂದಾನೇ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಇದು ಮೂರನೇ ವ್ಯಕ್ತಿಯಿಂದ ಆಗುವಂತ ಚಾನ್ಸಸ್ ಇರ್ತದೆ. ಅಂದ್ರೆ ನಿಮ್ ಕೊಳದ್ನಲ್ಲಿ ಹಾಳು ಮಾಡಕ್ಕೆ ಅಂತ ಹೇಳಿ ಇಂಟೆನ್ಷನಲಿ ಅವ್ರು ಬಂದು ಏನಾದ್ರು ಮಾಡುವಂಥದ್ದು ಅಥವಾ ನೀರ್ನ ಆಚೆ ಹಾಕುವಂಥದ್ದು, ಅಂದ್ರೆ ಆ ಮೀನ್ನ ನಾಶ ಮಾಡೋಕ್ಕೆ ಅಥವಾ ನೀವೇನ್ ಮಾಡ್ತಾ ಇದ್ರ ಬಿಸ್ನೆಸ್ನ ಅದನ್ನ ನಾಶ ಮಾಡೋದಕ್ಕೆ ಮೇ ಬಿ ಥೆಫ್ಟ್ ಅದನ್ನ ಕಳ್ತನಾನು ಕೂಡ ಮಾಡ್ಬೋದು. ಈ ತರ ಅಂತ ಚಾನ್ಸಸ್ ಏನಾದ್ರೂ ಇದೆ ಅಂತಂದ್ರೆ ಅದಕ್ಕೆ ನೀವೇನ್ 3.83 ಅಂತ ಹೇಳಿದೆ ಒಂದು ಕಾರ್ಪು ಮೀನ್ಗೆ, ಸೊ ಆ 3.83% ಇಂಟು 20% ಚಾರ್ಜ್ ಆಗತ್ತೆ, ಅಂದ್ರೆ ಲಾಸ್ಟ್ ಆಗಿ 4.50. ಇವಾಗ ನೀವು 100 rupees 4.50 ಅಂದ್ರೆ 4.5 ರೂಪಾಯಿ 100 rupees. ಸೊ ಆ ತರ ಖರ್ಚಾಗತ್ತೆ, ಅಂದ್ರೆ ಪ್ರೀಮಿಯಂ ರೇಟ್ಸ್ ಎಷ್ಟಾಗತ್ತೆ. ಇವಾಗ ಹೇಳಿದೆ ಥೆಫ್ಟ್ ಅಥವಾ ಈ ತರ ಪಾಯ್ಸನಿಂಗ್ ಏನಾದ್ರು ಆಯ್ತು ಅಂತಂದ್ರೆ ಇದಕ್ಕೆ ನೀವೇನ್ ಪ್ರೀಮಿಯಂ ಬೇಸ್ ಪ್ರೀಮಿಯಂ ಅಂದ್ರೆ 3.83 ಏನಿತ್ತು ಅದಕ್ಕೆ 20% ಎಕ್ಸ್ಟ್ರಾ ನೀವು ಪೇ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಇವಾಗ ಯಾವ್ಯಾವ ತೊಂದರೆಗಳು ಬಂದ್ರೆ ಅಂದ್ರೆ ಪೆರಿಲ್ಸ್ ಅಂತ ಹೇಳ್ತೀವಿ ನಾವು, ಯಾವ್ಯಾವ ತೊಂದರೆಗಳು ಬಂದಾಗ ಈ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಒಂದು ಅದು ಫಿಶ್ಗಳಿಗೆ ಕಾಯಿಲೆ ಬಂದ್ರೆ, ಅಂದ್ರೆ ಸಮ್ಮರ್ ಕಿಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಅದು ಜಾಸ್ತಿ ಬರುವಂತ ಕಾಯಿಲೆಗಳು, ಅದ್ ಬಿಟ್ರೆ ಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ ಅಂಡ್ ಫಿಶ್ ಲೀಚರ್ಸ್ ಅಂತ ಹೇಳ್ತಾರೆ. ಇದೆಲ್ಲಾನು ರಿಪೋರ್ಟು ಲ್ಯಾಬ್ ಅಲ್ಲೇನೆ ಆಗತ್ತೆ. ಈ ಎಲ್ಲಾ ರಿಪೋರ್ಟು ಫಿಶರೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ಏನ್ ಮಾಹಿತಿ ಬರುತ್ತೆ ಅಂದ್ರೆ ನಿಮ್ಮ ಫಿಶಸ್ ಎಷ್ಟು ಡ್ಯಾಮೇಜ್ ಆಗಿದೆ, ಅದು ಎಷ್ಟು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅದರಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ತಿಳ್ಕೊಂಡು ನಮ್ಗೆ ಒಂದು ವರದಿನ ಕೊಡ್ತಾರೆ. ಸೊ ಆ ವರದಿ ಮೇಲೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಫೈನಲ್ ಕ್ಲೇಮ್ ಏನಾಗತ್ತೆ ಅದನ್ನ ಕೊಡ್ತಾರೆ. ಸೊ ಮೇನ್ ಆಗಿ ನೀವು ರಿಪೋರ್ಟ್ಸ್ ಗಳನ್ನ ಇವಾಗ ಒಂದು ಏನೋ ನಾಶ ಆಗಿದೆ ಆ ಟೈಮ್ ನಲ್ಲಿ ವಿತಿನ್ 24 hours ನಮ್ಗೆ ಮಾಹಿತಿ ಕೊಡ್ಬೇಕು ಈ ತರ ನಾಶ ಆಗಿದೆ ಅಂತ ಹೇಳಿ. ಸೊ 24 hours ಮೇಲೆ ಆದ್ರೆ ಎಕ್ಸ್ಟ್ರಾ ಕೇರ್ ತಗೋಬೇಕಾಗತ್ತೆ, ಯಾಕಂದ್ರೆ ಒಂದ್ ಸ್ಯಾಂಪಲ್ ನ ಕೂಡ ತಗೋಬೇಕಾಗತ್ತೆ ಒಂದು ಫಿಶ್ದು, ಅಂದ್ರೆ ಏನು ಡ್ಯಾಮೇಜ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಕೋಸ್ಕರ ಸ್ಯಾಂಪಲ್ ನ ತಗೋಬೇಕಾಗತ್ತೆ. ಸೊ ಇದೆಲ್ಲಾನು ಕೆಲವು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಕ್ಲೇಮ್ ಟೈಮ್ ನಲ್ಲಿ ಆಗುವಂತದ್ದು. ಸೊ ಇವಾಗ ಏನಾದ್ರೂ ಡಿಸೀಸ್ ಆಗಿದೆ ಅಥವಾ ಅದ್ ಬಿಟ್ರೆ ಏನಾದ್ರೂ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಕೃತಿಯಲ್ಲಿ ಏನಾದ್ರೂ ನಿಮ್ಗೆ ವಿಪತ್ತುಗಳಾದ್ರೆ ಸೊ ಆ ಚಾನ್ಸಸ್ ಇದ್ದಾಗ ಕ್ಲೇಮ್ ಆಗುತ್ತೆ. ಸೊ ಅಡಿಷನಲ್ ಪೆರಿಲ್ಸ್ ಇವಾಗ ಫಿಶ್ ಕೇಸ್ ಡ್ಯಾಮೇಜಸ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಆ ಡ್ಯಾಮೇಜಸ್ ನ ಇವಾಗ 100% ಇವಾಗ ಏನ್ ಕೊಳದಲ್ಲಿ ಒಂದು 1000 ಫಿಶಸ್ ನ ಹಾಕಿದೀರಾ ಅಂತಂದ್ರೆ ಅದರಲ್ಲಿ ಇವಾಗ 1000 ಫಿಶಸ್ ಡೆತ್ ಆಗಿದೆ ಅಂತಂದ್ರೆ 80% ಆಫ್ ದ ಕ್ಲೇಮ್ ನಮ್ ಕಂಪ್ನಿಯಿಂದ ಕೊಡ್ತಾರೆ. ಇನ್ನ 20% ಏನಿದೆ ಅದು ಫಾರ್ಮರ್ಸ್ ಬೇರ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇವಾಗ 80% ನಮ್ಗೆ ಬೇಡ, 80% ಮಾತ್ರ ಬೇಡ, ಅಟ್ಲೀಸ್ಟ್ ನಮ್ಗೆ 50% ಲಾಸ್ ಆದ್ರೂ ನಮ್ಗೆ ಬೇಕು ಕ್ಲೇಮ್ ಅನ್ನೋದಾದ್ರೆ, ಅಥವಾ 60% ನಿಮ್ಗೆ ಲಾಸ್ ಆಗಿದೆ ಸೊ ಅದಕ್ಕೆ ಕ್ಲೇಮ್ ಬೇಕು ಅಂತಂದ್ರೆ, ಅಥವಾ 70% ನಮ್ಗೆ ಲಾಸ್ ಆಗಿದೆ ಅದಕ್ಕೂ ನಮ್ಗೆ ಕ್ಲೇಮ್ ಮಾಡ್ಬೇಕನ್ನೋದಾದ್ರೆ ಡಿಫ್ರೆಂಟ್ ಅದಕ್ಕೆ ಪ್ರೀಮಿಯಂ ರೇಟ್ಸ್ ಗಳು ಬರ್ತಾ ಹೋಗುತ್ತೆ. ನಿಮ್ಗೆ ಯಾವ ಕವರ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇವಾಗ ಹೇಳಿದೆ ನಾರ್ಮಲ್ ನೀವು ವರ್ಕಿಂಗ್ ಕ್ಯಾಪಿಟಲ್ ತಗೊಳ್ಳೋದಾದ್ರೆ ಅದಕ್ಕೆ ಏನ್ ಲಾಸ್ ಆಗಿದೆ ಅದರಲ್ಲಿ 80% ನಾವು ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿ ಕೊಡ್ತೀವಿ. ಸೊ ಇವಾಗ 50% ಏನಾದ್ರೂ ನಿಮ್ಗೆ ಲಾಸ್ ಆಗಿದೆ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪ್ರೀಮಿಯಂ ಆಗುತ್ತೆ. ಸೊ ಆ ಪ್ರೀಮಿಯಂ ನೀವು ಬೇರ್ ಮಾಡೋದಾದ್ರೆ ಅದನ್ನ ನೀವು ತಗೋಬಹುದು. 50% ಆಗಿರ್ಬೋದು, 60%, 70% ಅಂಡ್ 80% ಇಷ್ಟು ಪ್ರೀಮಿಯಂಗಳು ಇದಾವೆ. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಹೇಳಿದೆ, NFDB ನೀವು ನಿಮ್ CSE ನಲ್ಲಿ ಮಾಡ್ಕೋಬಹುದು. ಕರ್ನಾಟಕ ಒಂದು CSE ಸೆಂಟರ್ಸ್ ಅಂತ ಇದೆ, ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತಾರೋ ನೀವು ಅದನ್ನ ಕೊಟ್ಬಿಟ್ಟು ರಿಜಿಸ್ಟರ್ ಆದ್ರೆ ಅವರು ಮಾಡ್ಕೊಡ್ತಾರೆ ರಿಜಿಸ್ಟರ್. ನ್ಯಾಚುರಲ್ ಕ್ಯಾಲಾಮಿಟೀಸ್ ಡಿಸೀಸ್ ಬಿಟ್ರೆ ಅದನ್ನ ಒಂದು ವರ್ಕಿಂಗ್ ಕ್ಯಾಪಿಟಲ್ ನಲ್ಲಿ ಕವರ್ ಆಗುತ್ತೆ ಸರ್, ತೊಂದರೆ ಇಲ್ಲ. ಬಟ್ ಥೆಫ್ಟ್ ಮತ್ತೆ ಏನ್ ಹೇಳಿದ್ರೆ ಪಾಯ್ಸನಿಂಗ್ ಅಂತ ಅದು ಬಂದು ಎಕ್ಸ್ಟ್ರಾ ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ. ಪಾರ್ಟ್ ಎ ಬಂದು ವರ್ಕಿಂಗ್ ಕ್ಯಾಪಿಟಲ್, ಅಂದ್ರೆ ಫಿಶ್ ಸಾಕಾಣಿಕೆ ಮಾಡಕ್ಕೆ ಏನೇನ್ ಖರ್ಚಾಗತ್ತೆ ನಿಮ್ಗೆ.
ಅದು ಪಾರ್ಟ್ ಎ. ಪಾರ್ಟ್ ಬಿ

0: ಏನಂತ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳದ್ನಲ್ವಾ, ಅದ್ರ ಪಾರ್ಟ್ ಎ ನಲ್ಲಿ ಫಿಶ್ ಸಾಕಾಣಿಕೆ ಮಾಡಕ್ ಮಾತ್ರ, ಪಾರ್ಟ್ ಬಿ ಬಂದು ಇನ್ಫ್ರಾಸ್ಟ್ರಕ್ಚರ್ಗೆ. ಆ ಕಾರ್ಪನಲ್ಲೇನೆ ರೋಹು, ಕಾಟ್ಲಾ, ಕಾಮನ್, ಸಿಲ್ವರ್, ಗ್ರಾಸ್ ಇಂಥವೆಲ್ಲ ಕಾರ್ಪಲ್ಲೇ ಬರುತ್ತೆ. ನೀವ್ ಯಾವ್ದನ್ನ ನೀವ್ ಕಲ್ಟಿವೇಶನ್ ಮಾಡ್ತಾ ಇದ್ದೀರಾ ಆ ಫಿಶ್ ಬಗ್ಗೆ ನಮ್ಗೆ ಹೇಳಿದ್ರೆ ನಾವು ಇವಾಗ ನಮ್ದ್ರಲ್ಲಿ ಆರ್ ಟೈಪ್ ಇದೆ, ರೋಹು, ಕಾಟ್ಲಾ, ಗ್ರಾಸ್ ಮತ್ತೆ ಕಾಮನ್, ಸಿಲ್ವರ್, ಅಂದ್ರೆ ಕಾರ್ಪಲ್ಲೇ ವಿಧಗಳಿದ್ದು. ಪಮಾಸಿಯಸ್ ಒಂದೇ ಸರ್, ಕಾಂಟ್ಯಾಕ್ಟ್ ನಂಬರ್ ಬರ್ಕೊಳ್ಳಿ 9972632104. ಇವಾಗ ಸ್ನೇಕ್ ಏನಾದ್ರು ಬೈಟ್ ಮಾಡಿದೆ ಅಂತಂದ್ರೆ ಅದೆಲ್ಲ ಲ್ಯಾಬ್ ರಿಪೋರ್ಟ್ ನಲ್ಲಿ ಬಂದು ಅದು ಫಿಶರಿ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಮೇಲೆ ನಾವು ಕ್ಲೇಮ್ ಮಾಡ್ಬಿಡ್ತೀವಿ. ಡಾಕ್ಯುಮೆಂಟ್ಸ್ ನಿಮ್ಗೆ ಕ್ಲೇಮ್ ಮಾಡ್ಬೇಕಾದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ, ತೊಂದರೆ ಇಲ್ಲ. ಇವಾಗ ಏನಂದ್ರೆ ಎಲ್ಲ ಲ್ಯಾಬ್ ರಿಪೋರ್ಟೇ ಮೇನ್ ಸರ್. ಅದಾದ್ಮೇಲೆ ನೀವು ಹ್ಯಾಚರಿಗೆ ಪರ್ಚೇಸ್ ಮಾಡಿದ್ದಿರಲ್ಲ, ಫಿಶಸ್ ಎಲ್ಲ ಪರ್ಚೇಸ್ ಮಾಡಿರ್ತಿರಲ್ಲ, ಅದ್ರದ್ದು ಇನ್ವಾಯ್ಸ್ ಇಟ್ಕೊಂಡಿರ್ ಅಂದ್ರೆ ಬಿಲ್ಸ್ ಇಟ್ಕೊಂಡಿರ್ಬೇಕು. ಹಾ, ಇನ್ಫ್ರಾಸ್ಟ್ರಕ್ಚರ್ ಮಾಡಿರೋದಾದ್ರೆ ಅದ್ರ ಬಿಲ್ಸ್ ಕೇಳ್ತಾರೆ. ಅದೆಲ್ಲ ಡಿಪಾರ್ಟ್ಮೆಂಟ್ ಇಂದಾನೆ ತಗೊಳ್ತಾರೆ. ರಿಪೋರ್ಟ್ ಮಾತ್ರ 24 hours ಒಳಗೆ ಮಾಡ್ಬೇಕು.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಮೀನುಗಾರಿಕೆಯ ಇನ್ಸೂರೆನ್ಸ್ ಸೌಲಭ್ಯಗಳ ಕುರಿತು ಬೆಂಗಳೂರು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ತಾಂತ್ರಿಕ ಅಧಿಕಾರಿಗಳಾದ ವಿನುತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ನ ಸಿಬ್ಬಂದಿ ವರ್ಗದವರಾದ ಜಯಶ್ರೀ ರೇಣುಕಾರವರು ಹುಟ್ಟುಹಬ್ಬದ ಸಂಭ್ರಮ

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು

0: ನಿಜವಾದ ವಿಳಾಸವನ್ನ ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನ ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದ್ರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಪ್ರೀತಿ ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿ 65 ರೂಪಾಯಿ, ಪೆನ್ಸಿಲ್ ಬೀನಿ 65 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ, ಕೆಳವನ 4 ರೂಪಾಯಿ, ಗುಂಟು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 17 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 13 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/6/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಜೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ನಮೋ ನಮೋ ನಮೋ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ವಂದನಂ ಶುಕ್ಲಾಂಬರದರ ಪ್ರಸನ್ನ ಸುಂದರ ಶುಕ್ಲಾಂಬರದರ ಪ್ರಸನ್ನ ಸುಂದರ ಗೌರವ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ಚಿತ್ರಕಲಾವಿದ MF ಹುಸೇನ್ರವರ ಪುಣ್ಯಸ್ಮರಣೆ ಹಾಗೂ ಬಿರ್ಸಾ ಮುಂಡಾ ಸ್ವಾತಂತ್ರ್ಯ ಹೋರಾಟಗಾರ ಬುಡಕಟ್ಟು ನಾಯಕ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಆದಿವಾಸಿ ಜನಾಂಗದ ಬಿರ್ಸಾ ಮುಂಡಾ ಸ್ವತಂತ್ರ ಚಳವಳಿಯಲ್ಲಿ ಮಹತ್ವ ಪಾತ್ರ ನಿರ್ವಹಿಸಲು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ದೊಡ್ಡ ದೊಡ್ಡ ದುಸ್ವಪ್ನದಂತಿದ್ದರು. ಬಿರ್ಸಾ ಮುಂಡಾರವರು ನವೆಂಬರ್ 15 1875 ರಾಂಚಿಯಲ್ಲಿ ಜನಿಸಿದರು. ಅವರು ಬದುಕಿದ್ದು ಕೇವಲ 25 ವರ್ಷ. ತನ್ನ ಜನಾಂಗಕ್ಕಾಗಿ ಹೋರಾಟದಲ್ಲಿ ಆತ ಸೆರೆಮನೆಯಲ್ಲಿ ತಮ್ಮ ಜೀವವನ್ನು ಕಳೆದುಕೊಂಡರು. June 9, 1900 ಭಾರತದ ಪಾರ್ಲಿಮೆಂಟ್ ಭವನದಲ್ಲಿ ರಾರಾಜಿಸುತ್ತಿರುವ ಏಕೈಕ ಆದಿವಾಸಿ ಜನಾಂಗೀಯ ಭಾವಚಿತ್ರ ಬಿರ್ಸಾ ಮುಂಡಾರವರದು. ಬಿರ್ಸಾ ಮುಂಡಾ ಎಂಬುದು ಆತನು ಹುಟ್ಟಿದ ಮುಂಡಾ ಆದಿವಾಸಿ ಗುಂಪಿನ ಪದ್ಧತಿಗಳಂತೆ ಆತ ಹುಟ್ಟಿದ ದಿನದಂದು ಗುರುವಾರದ ಸೂಚಕವಂತ. ಬ್ರಿಟಿಷರು ಅಪಾರ ಸಂಪತ್ತಿನ ಬೀಡಾಗಿದ್ದ ಭಾರತದ ಮಧ್ಯಭಾಗದಲ್ಲಿರುವ ಕಾಡುಗಳ ಮೇಲೆ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಹೊರಟರು. ಆ ಕಾಡುಗಳಲ್ಲಿ ವಾಸಿಸುತ್ತಿದ್ದ ಆದಿವಾಸಿಗಳು ಇನ್ನು ಮುಂದೆ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸುತ್ತಿಲ್ಲ ಎಂದು ಆಜ್ಞೆ ಹೊರಡಿಸಿದರು. ಅದೇ ಸಮಯದಲ್ಲಿ ಈ ಆದಿವಾಸಿಗಳು ವ್ಯಾಪಾರಸ್ಥರು ಮತ್ತು ಲೇವಾದೇವಿಗಾರರು ಸುಲಿಯಲು ಆರಂಭಿಸಿದರು. ಇವೆರಡರ ಮಧ್ಯೆ ಮತಾಂತರಗಳು ಮತ್ತು ಧಾರ್ಮಿಕ ಮೂಲಭೂತವಾದಿಗಳು ಆದಿವಾಸಿಗಳು ತಮ್ಮ ಧರ್ಮಕ್ಕೆ ಮತಾಂತರಿಸಲು ಹೊಂಚು ಹಾಕುತ್ತಿದ್ದರು. ಭೇದಭಾವ ಎಂಬುದೇ ಗೊತ್ತಿಲ್ಲದ ಈ ಜನರು ತಮ್ಮ ಮೇಲೆ 3 ದಿಕ್ಕುಗಳಿಂದ ದಾಳಿಗಳು ಪ್ರಾರಂಭವಾದಾಗ ವಿವಿಧ ಪ್ರದೇಶಗಳಲ್ಲಿ ವಿವಿಧ ನಾಯಕರ ನೇತೃತ್ವದಲ್ಲಿ ಪ್ರತಿಭಟಿಸಲಾರಂಭಿಸಿದರು. ಇಂತಹ ಸಂದರ್ಭದಲ್ಲಿ ಓರ್ವ ರೈತ ಗುತ್ತಿಗೆದಾರನ ಕುಟುಂಬದಲ್ಲಿ ಸುಗನಾ ಮುಂಡಾ ಮತ್ತು ಕರ್ಮಿ ಹಾತೂರವರ ಮಗನಾಗಿ ಬಿರ್ಸಾ ಮುಂಡಾರವರು ಜನಿಸಿದರು. ಛತ್ತೀಸ್ಗಢದ ಜಾನಪದಗಳ ಪ್ರಕಾರ ಬಿರ್ಸಾನ ಬಾಲ್ಯ ಎಲ್ಲ ಮಕ್ಕಳಂತೆ ಸಹಜವಾಗಿಯೇ ಇತ್ತು. ಇತರ ಹುಡುಗರಂತೆ ಆಟವಾಡಿದ ಈ ಹುಡುಗ ಬೋಹುಂಡ ಕಾಡುಗಳಲ್ಲಿ ಕುರಿ ಕಾಣುತ್ತಿದ್ದರು. ಹೀಗೆ ಆಟವಾಡಿಕೊಂಡು ಬೆಳೆಯುತ್ತಿದ್ದಾಗಲೇ ಬಿರ್ಸನಿಗೆ ಕೊಳಲಿನ ಬಗ್ಗೆ ಆಸಕ್ತಿ ಹೆಚ್ಚಿತು. ಅದನ್ನು ಆತ ಎಷ್ಟು ಚೆನ್ನಾಗಿ ನುಡಿಸುತ್ತಿದ್ದನೆ ಎಂದರೆ ಎಲ್ಲರೂ ಅದನ್ನು ಕೇಳಲೆಂದು ಮುಗಿ ಬೀಳುತ್ತಿದ್ದರು. ಬಡತನದ ಅಸಹಾಯಕತೆಯಿಂದ ಬಿರ್ಸನ ತಂದೆ ಸುಗನ ತನ್ನ ಇಡೀ ಕುಟುಂಬವನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳಿಸಿದರು. ಈ ದೆಸೆಯಿಂದ ಬಿರ್ಸನಿಗೆ ಪ್ರಾಥಮಿಕ ಶಾಲೆ, ಆತನ ಕ್ರಿಶ್ಚಿಯನ್ನರು ನಡೆಸಿದ ಶಾಲೆಗಳಲ್ಲಿ ವಿದ್ಯೆ ಪಡೆಯುವ ಅವಕಾಶ ಸಿಕ್ಕಿತು. ಕ್ರಿಶ್ಚಿಯನ್ನರಿಗಿದ್ದಾಗ ಬಿರ್ಸನಿಗೆ ದೌದ್ ಪೂರ್ತಿ ಎಂದು ಮರುನಾಮಕರಣ ಮಾಡಲಾಗಿದೆ. ಆಗ ಬಿರ್ಸನಿಗೆ 13 ವರ್ಷ ಆಗಿರಲಿಲ್ಲ. ಧರ್ಮ ಪ್ರಚಾರಕರು ತಮ್ಮ ಧರ್ಮದ ಶ್ರೇಷ್ಠತೆಯನ್ನು ಕೊಂಡೊಯ್ಯುತ್ತಲೇ ಆದಿವಾಸಿಗಳ ಸಂಸ್ಕೃತಿಯನ್ನು ಹಲ್ಲೆಗಿಳಿಯುವವರ ವಿರುದ್ಧ ಆಗಲೇ ಆತ ಆಕ್ರೋಶ ಕಂಡಿದ್ದ. ಮತ್ತೊಂದೆಡೆ ಬಿಳಿಯರ ಕಾನೂನುಗಳು ಮತ್ತು ವ್ಯಾಪಾರಸ್ಥರ ಕಪಟತನಗಳ ನಡುವೆ ತನ್ನ ಜನ ತಮ್ಮ ಭೂಮಿಯನ್ನು ಕಳೆದುಕೊಂಡು ದಿನಗೂಲಿಗಳಾಗಿರುವುದನ್ನು ನೋಡಿ ಆತ ಆತಂಕಗೊಂಡಿದ್ದ. ಇಂತಹ ದಿನಗಳಲ್ಲಿ ಬ್ರಿಟಿಷರ ವಿರುದ್ಧ ಆದಿವಾಸಿಗಳು ದಂಗೆ ಏಳಲು ಆರಂಭಿಸಿದರು. ದಂಗೆ ಆದ ನಂತರ ಈ ವೇಳೆಗೆ ಬ್ರಿಟಿಷ್ ಸೈನ್ಯ ರಾಂಚಿಗೆ ಆಗಮಿಸಿತು. ಅವರ ಬಂದೂಕುಗಳ ಮುಂದೆ ಬಿರ್ಸನ ಆದಿವಾಸಿಗಳ ಸೈನ್ಯದ ಬಿಲ್ಲು ಪಾಣಿಗಳು ಯಾವ ಲೆಕ್ಕಕ್ಕೂ ಇರಲಿಲ್ಲ. ದುಬಾರಿ ಬೆಟ್ಟದ ಹತ್ತಿರ ಬಿರ್ಸಾ ಮತ್ತು ಬ್ರಿಟಿಷರ ಸೈನ್ಯದ ಮುಖಾಮುಖಿಯಾಯಿತು. ಬ್ರಿಟಿಷರ ಬಂದೂಕುಗಳಿಗೆ 100 ಆದಿವಾಸಿಗಳ ಹೆಣಗಳು ಉರುಳಿದವು. ದುಬಾರಿ ಬೆಟ್ಟದ ಮೇಲೆ ಹೆಣಗಳ ರಾಶಿ ಬಿತ್ತು. ಈ ಹತ್ಯಾಕಾಂಡದ ನಂತರ ಜನ ಈ ಬೆಟ್ಟವನ್ನ ಹೆಣಗಳ ಬೆಟ್ಟ ಎಂದು ಕರೆಯಲಾರಂಭಿಸಿದರು. ಬಿರ್ಸಾ ಮತ್ತು ಆತನ 482 ಸಂಗಡಿಗರ ವಿರುದ್ಧ ಹಲವಾರು ಆರೋಪಗಳನ್ನು ದಾಖಲಿಸಿ ವಿಚಾರಣೆಗಳನ್ನು ಪ್ರಾರಂಭಿಸಲಾಯಿತು. ಈ ಪ್ರಕರಣಗಳ ವಿಚಾರಣೆ ನಡೆಯುತ್ತಿದ್ದಾಗಲೇ ಬಿರ್ಸಾ ಜೈಲಿನಲ್ಲಿ ರಕ್ತವನ್ನು ವಾಂತಿ ಮಾಡಿಕೊಳ್ಳಲು ಆರಂಭಿಸಿದ. 1900 June 9 ಬ್ರಿಟಿಷ್ ಜೈಲಿನಲ್ಲಿ ಕೊನೆಯುಸಿರೆಳೆದ. ಆಗ ಅವನಿಗೆ ಕೇವಲ 25 ವರ್ಷ ವಯಸ್ಸು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ 1915 June 9 MS ಹುಸೇನ್ ರವರು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ಭಾರತದ ಮುಂಬೈ ಪ್ರಾಂತ್ಯದ ಪಂಡರಾಪುರದಲ್ಲಿ ಜನಿಸಿದರು. MF ಎಂಬ ಹೆಸರಿನಿಂದ ಇವರು ಜನಪ್ರಿಯರಾಗಿದ್ದರು. ಇವರು ಭಾರತೀಯ ಮೂಲದ ಕಲಾವಿದರಾಗಿದ್ದಾರೆ. ಫೋರ್ಬ್ಸ್ ನಿಯತಕಾಲಿಕೆಯ ಪ್ರಕಾರ ಇವರನ್ನ ಭಾರತದ ಫ್ಲಾಬೋ ಪಿಕಾಸೋ ಎಂದು ಕರೆಯಲಾಗುತ್ತದೆ. 1970 ಹೊತ್ತಿನಲ್ಲಿ ರಚಿಸಲಾದ ವರ್ಣಚಿತ್ರಗಳ ಮೇಲೆ 1996 ವಿವಾದವು ಹುಟ್ಟಿಕೊಂಡಿದೆ.

ಹೋಗಿತ್ತು. ಈ ಚಿತ್ರಗಳನ್ನು ಹಿಂದೂ ಧರ್ಮದ ವಿರುದ್ಧವಾಗಿ ಚಿತ್ರಿಸಲಾಗಿದೆ ಎಂದು ಅರ್ಥೈಸಲಾಯಿತು. ಅವರ ತಾಯ್ನಾಡಿನಲ್ಲಿ ಹೂಡಲಾದ ಕಾನೂನು ಮೊಕದ್ದಮೆಗಳು ಮತ್ತು ಜೀವ ಬೆದರಿಕೆಗಳ ನಂತರ ಅವರು 1906 ತಮಗೆ ತಾವೇ ವಿಧಿಸಿಕೊಂಡ ವನವಾಸದಲ್ಲಿದ್ದಾರೆ. 1910 ಜನವರಿ ತಿಂಗಳಲ್ಲಿ ಅವರಿಗೆ ಕತಾರ್ನ ಪೌರತ್ವವನ್ನು ನೀಡಲಾಯಿತಲ್ಲದೆ ಅವರು ಅದನ್ನು ಸ್ವೀಕರಿಸಿದರು. ಮರು ವರ್ಷದಲ್ಲಿ ಲಂಡನ್ನಲ್ಲಿ ಕೊನೆ ಉಸಿರೆಳೆದರು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೆ 65 ರೂಪಾಯಿ, ಪೆನ್ಸಿಲ್ ಬೇನೆ 65 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ, ಕೆಳವನ 4 ರೂಪಾಯಿ, ಗುಂಟು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 17 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 13 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/6/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಜೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 39 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
1: ಸೆಳೆಯುತ್ತಿರ್ಪುವದೊಂದು
3: ಹೊರಬೆಡಗಿನೆಳೆಗಳ್ ಎನ್ನೊಳಗಿನಸುವೆಲ್ಲ ವನು ಕಟ್ಟಿನಿಂಬಿಗಿದು
1: ಎಳೆದಾಟವೇಂ ಋಣ
3: ಆಕರ್ಷಣೆಯೋ ಸೃಷ್ಟಿವಿಧಿಯ
1: ಒಳತಂತ್ರವೋ ನೋಡು ಮಂಕುತಿಮ್ಮ.
3: ಸೊ ಇಲ್ಲಿ ನಮ್ಮ ಅನುಭವಗಳ ಮೂಲವನ್ನ ಎಲ್ಲಿಂದ ಬರ್ತಾ ಇದೆ ಅದು ಅನ್ನೋಂಥ ಹುಡುಕಾಟದಲ್ಲಿ ಆಲೋಚನೆಗಳನ್ನ ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೊರಗಡೆ ಕಾಣುವಂಥ ಜಗತ್ತು ಯಾವಾಗಲೂ ಥಳಥಳಿಸ್ತಾ ಇರುತ್ತೆ. ನಮ್ಮ ಇಂದ್ರಿಯಗಳು ಹೊರಗಡೆ ಏನು ಕಾಣಿಸ್ತಾ ಇದೆಯೋ ಅದನ್ನು ಗ್ರಹಿಸ್ಕೊಳ್ಳೋದಿಕ್ಕೆ ಕಾಯ್ತಾ ಇರುತ್ತೆ. ಬಹಳ ದಾಹ, ಅದಕ್ಕೆ ಬಹಳ ಹಸಿವು. ಎಷ್ಟು ನೋಡಿದರೂ ಸಾಲದು, ಎಷ್ಟು ಕೇಳಿಸ್ಕೊಂಡ್ರೂ ಸಾಲದು ಅನ್ನೋ ರೀತಿಯಲ್ಲಿ ಕಂಡಿದ್ದನ್ನೆಲ್ಲ ನೋಡ್ತಾ ಇರುತ್ತೆ. ಏನೇನು ನೋಡುತ್ತೋ ಅದನ್ನೆಲ್ಲ ಮೆದುಳಿಗೆ ರವಾನಿಸ್ತಾ ಇರುತ್ತೆ. ಮೆದುಳು ಅದನ್ನೆಲ್ಲ ಗ್ರಹಿಸ್ಕೊಂಡು ಮನಸ್ಸಿಗೆ ತಿಳಿಸ್ತಾ ಇರುತ್ತೆ. ಮನಸ್ಸು ಆ ಗ್ರಹಿಸಿದಂಥ ವಸ್ತುವಿನ ಬಗ್ಗೆ ಕೆಲವು ಭಾವನೆಗಳನ್ನು ಸ್ಫುರಿಸಿಕೊಳ್ಳುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ, ನಮಗೆ ಕಣ್ಣಿಗೆ ಕಂಡಂಥ ವಸ್ತು ಅದು ಏನೇ ಆಗಿದ್ರು, ವಸ್ತುವಾಗಿ ಏನೇ ಆಗಿದ್ರು, ಈಗ ಉದಾಹರಣೆಗೆ ಒಂದು ಜಾಮೂನ್ ಅಂತ ಅಂದ್ಕೊಳ್ಳೋಣ. ಜಾಮೂನ್ ನೋಡಿದ್ವಿ, ಆ ಜಾಮೂನು ಕಣ್ಣಿಗೆ ಯಾವ ಭಾವನೆಯೂ ಇರಲ್ಲ, ಜಾಮೂನು ಅಂತ ಮಾತ್ರ ಅದು ಮೆದುಳಿಗೆ ರವಾನೆ ಮಾಡ್ತಾ ಇದೆ. ಮೆದುಳಿಗೂ ಬರೀ ಜಾಮೂನ್ ಅಂತ ಮಾತ್ರ ಗೊತ್ತಾಗುತ್ತೆ. ಅದು ಮನಸ್ಸಿಗೆ ಓ ಇಲ್ಲಿ ಜಾಮೂನ್ ಇದೆ ಅನ್ನೋದನ್ನು ಮೆದುಳು ಮನಸ್ಸಿಗೆ ತಿಳಿಸಿದ ತಕ್ಷಣ ಮನಸ್ಸಿಗೆ ಏನೇನೋ ಭಾವನೆಗಳು ಉಂಟಾಗಕ್ಕೆ ಶುರುವಾಗುತ್ತೆ. ಇದು ನನಗೆ ಬಹಳ ಇಷ್ಟ, ನಾನು ಮೊದಲು ತಿಂದಿದ್ದೆ, ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಸೊ ಹೊರಗಡೆ ಇರೋಂಥ ಬೆಡಗುಗಳು ಕಣ್ಣಿಂದ ಮೆದುಳಿಗೆ ಹೋಗಿ ಮೆದುಳಿನಿಂದ ಮನಸ್ಸಿಗೆ ಹೋಗ್ತಾ ಇದ್ದಂತೆ ಆ ವಸ್ತುವನ್ನು ನನ್ನ ಒಳ ಹೃದಯಕ್ಕೆ ಅದು ಕಟ್ಟಿ ಹಾಕ್ತಾ ಇದೆ. ಹೊರಗಿನ ಇದು ಈಗ ಜಾಮೂನಿನ ಉದಾಹರಣೆ. ಅದೇ ರೀತಿ ನನಗಿಷ್ಟವಾದಂಥ ಐಸ್ ಕ್ರೀಮ್ ಇರ್ಬೋದು, ಇನ್ಯಾವುದೋ ಒಂದು ಸುಂದರವಾದಂಥ ಸೂರ್ಯೋದಯದ ಅಥವಾ ಸೂರ್ಯಾಸ್ತಮಾನದ ಒಂದು ದೃಶ್ಯ ಇರಬಹುದು, ಯಾವುದೋ ಒಂದು ವಸ್ತು, ಯಾವುದೋ ಒಂದು ಸನ್ನಿವೇಶ ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ಅದು ನನ್ನ ಮನಸ್ಸಿನಲ್ಲಿ ಇಷ್ಟ ಅನಿಷ್ಟಗಳನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಆ ವಸ್ತುವಿಗೂ ನನಗೂ ಒಂದು ರೀತಿಯ ಬಂಧನವನ್ನು ಸೃಷ್ಟಿ ಮಾಡುತ್ತೆ. ಆ ಬಂಧನಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದಕ್ಕೆ ಇವಾಗ ಎಷ್ಟೋ ಸರ್ತಿ ಅದನ್ನು ನಾವು ಆ ಬಂಧನ ನನಗೇನೋ ಒಂದು ಏಕಾಗ್ರತೆಯನ್ನು ಭಂಗ ಮಾಡುವಂಥ ರೀತಿಯಲ್ಲಿ ತೊಂದರೆ ಆಗಬಹುದು ಅಂತೆಲ್ಲ ಅಂದ್ಕೊಳ್ಳುವಾಗ ನಾವು ಇಂದ್ರಿಯಗಳನ್ನು ನಿಗ್ರಹಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಸಣ್ಣ ಉದಾಹರಣೆ, ಸಪೋಸ್ ನಾವು ಧ್ಯಾನಕ್ಕೆ ಕೂತ್ಕೋಬೇಕು ಅಂತ ಅಂದ್ಕೊಳ್ಳೋಣ. ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಈ ಹೊರಗಿನ ಬೆಡಗುಗಳು ನಮ್ಮನ್ನು ವಿಚಲಿತರನ್ನಾಗಿ ಮಾಡಬಾರ್ದು ಅಂತ. ಅದಕ್ಕೆ ನಾವೇನು ಹೇಳ್ತೀವಿ, ಧ್ಯಾನ ಮಾಡುವಾಗ ನೀವು ಕಣ್ಣು ಮುಚ್ಕೋಬೇಕು ಅಂತ. ಹೊರಗಿನ ಕಣ್ಣೇನೋ ಮುಚ್ಕೊಂಬಿಡ್ತೀವಿ, ಆದರೆ ಬೇರೆ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತವೆ. ಹೊರಗಿನ ಕಣ್ಣು ಮುಚ್ಕೊಳ್ಳೋದು ಹೊರಗಿಂದ ಮಾತ್ರ ನಾನು ಪ್ರಪಂಚ ನೋಡ್ತಾ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ ಹೊರತು ನನ್ನ ಒಳ

0: ಕಡೆ ಇರುವಂತ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆ ನಾಗಾಲೋಟಕ್ಕೂ ಕೂಡ ಇಂದ್ರಿಯಗಳೇ ಕಾರಣ. ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ಎದುರುಗಡೆ ಏನಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಆದರೆ ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ ನನ್ನ ಮನೆಯಲ್ಲಿ ಅಂದರೆ ಅಲ್ಲೆಲ್ಲೋ ಕಿಟಕಿ ಶಬ್ದ ಆಯಿತು, ಇನ್ನೆಲ್ಲೋ ಬಾಗಿಲು ತೆಗೆದ್ರು, ಇನ್ಯಾರೋ ಬೆಲ್ ಮಾಡಿದ್ರು, ಯಾವುದೋ ಫೋನ್ ಬಂತು. ಸೊ ಇವೆಲ್ಲ ನನ್ನ ಕಿವಿಯ ಮೂಲಕ ನನ್ನ ಮನಸ್ಸಿಗೆ ತಲುಪ್ತಾ ಇದೆ. ಸೊ ಅದು ತಿರ್ಗಾ ಇದೇ ಪ್ರಕ್ರಿಯೆಯನ್ನು ಉಂಟು ಮಾಡುತ್ತೆ. ಸೊ ಅದು ನನ್ನ ಮನಸ್ಸನ್ನು ಅಥವಾ ನನ್ನನ್ನು ಆ ಶಬ್ದದ ಹೊರ ಬೆಡಗಿನ ಮೂಲಕ ಆ ವಸ್ತುವಿಗೆ ನನ್ನನ್ನು ಕಟ್ಟಾಕ್ತಾ ಇದೆ. ಸೊ ಹೀಗೆ ನಾವು ಗಮನಿಸಿದ್ರೆ ನಮ್ಮ ನಿತ್ಯ ಬದುಕಿನ ಹಲವಾರು ಘಟ್ಟಗಳಲ್ಲಿ ಪ್ರತಿನಿತ್ಯ ಈ ಥರ ಹೊರಗಿನ ವಸ್ತುಗಳ ಜೊತೆ ನಮ್ಮ ಬಂಧನ ಇದೆ ಅನ್ನೋದು ನೋಡೋದು ನಮಗೆ ಸ್ಪಷ್ಟವಾಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ನೋಡಿದ ತಕ್ಷಣ ನಮ್ಗೆ ಅದೇನೋ ಆಕರ್ಷಣೆ, ಒಂದು ಬಾಲ್ ಇರ್ಬೋದು, ಬ್ಯಾಟ್ ಇರ್ಬೋದು, ಏನೋ ಒಂದು ಆಟದ ಸಾಮಾನು ಇರ್ಬೋದು, ಅದು ನೋಡಿದ ತಕ್ಷಣ ನಮ್ಗೆ ಅದ್ರ ಬಗ್ಗೆ ಆಕರ್ಷಣೆ. ಸೊ ವಿ ಗೆಟ್ ಅಟ್ಯಾಚ್ಡ್, ಫಸ್ಟ್ ವಿ ಗೆಟ್ ಅಟ್ರಾಕ್ಟೆಡ್, ನಮ್ಗೆ ಅದ್ರ ಬಗ್ಗೆ ಆಕರ್ಷಣೆ ಉಂಟಾಯಿತು. ನಂತರ ಅದರ ಜೊತೆ ನಾವು ಒಂದು ರೀತಿಯ ಸಂಘವನ್ನು ಬೆಳೆಸ್ಕೊಳ್ತಾ ಬಂದ್ವಿ. ಇದು ನನ್ನದು, ಇದು ನನಗಿಷ್ಟ, ಅಥವಾ ಇದು ನನ್ನದಲ್ಲ ಆದರೂ ನನಗಿಷ್ಟ, ಅದು ನನಗೆ ಬೇಕು. ಸೊ ಹೀಗೆ ಒಂದಾದ್ಮೇಲೆ ಒಂದರಂತೆ ಈ ಆಸೆಗಳು ಭಾವನೆಗಳು ನಮ್ಮಲ್ಲಿ ಸ್ಫುರಿಸ್ತಾ ಹೋಗ್ತವೆ. ಅದೇ ರೀತಿ ನಕಾರಾತ್ಮಕವಾದಂಥವು ಕೂಡ ಇರ್ತವೆ. ಇದು ನನಗಿಷ್ಟ ಇಲ್ಲ, ಕೆಲವು ಮಕ್ಕಳಿಗೆ ಸಿಹಿ ತಿಂದರೆ ಇಷ್ಟ, ಕೆಲವ್ರಿಗೆ ಸಿಹಿ ಇಷ್ಟನೇ ಇಲ್ಲ. ಸೊ ಇದು ಯಾರಿಗೆ ಯಾವಾಗ ಯಾವ ವಸ್ತುವಿನ ಮೇಲೆ ಆಸೆ ಉಂಟಾಗುತ್ತೆ ಅದು ಎಲ್ರಿಗೂ ಒಂದೇ ರೀತಿ ಇರಲ್ಲ. ಸೊ ಆ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ವಿಜ್ಞಾನವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಇಂಥವ್ರಿಗೆ ಇಂಥದ್ದನ್ನೇ ನೋಡಿದರೆ ಇಷ್ಟ ಅನ್ನೋದಕ್ಕೆ ಯಾವ ಸಿದ್ಧಾಂತದ ಮೂಲಕ ಕೂಡ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ. ಅದನ್ನೇ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಈ ಎಳೆದಾಟ ನನ್ನನ್ನು ಸೆಳಿತಾ ಇರುವಂಥ ಹೊರಗಿನ ವಸ್ತುವಿನ ಶಕ್ತಿ ಎಲ್ಲಿಂದ ಬಂತು? ಅದು ಋಣ, ನಾವು ಹೇಳ್ತೀವಲ್ವ ಋಣ, ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅನ್ನೋಂಥ ಭಾವನೆ ನಿನಗಿದ್ರೆ ನೀನು ನನಗೆ ಮತ್ತೆ ಸಹಾಯ ಮಾಡೋಣ ಅಂತ ಪ್ರಯತ್ನ ಪಡ್ತೀಯ. ಯಾಕೆ ನಿನ್ನಲ್ಲಿ ನನ್ನ ಋಣ ಅನ್ನೋಂಥದ್ದು ಇರುತ್ತೆ. ಋಣ ಶೇಷ ಅಂತಂದರೆ ಏನೋ ಒಂದು ಕೊರತೆ, ಒಂದು ನಾನು ನಿನಗೆ ಮತ್ತೆ ಕೊಡಬೇಕಾದಂಥ ಒಂದು ಉಪಕಾರ, ಒಂದು ಹಣ ಏನೋ ಒಂದಿದೆ ಅಂತ. ಸೊ ಹಾಗೆ ಆ ಋಣದ ಆಕರ್ಷಣೆಯಿಂದಾಗಿ ನಾನು ಹೊರಗಿನ ಪ್ರಪಂಚದಲ್ಲಿ ಕಾಣಿಸುವಂಥ ಬೆಡಗುಗಳಿಗೆ ಆಕರ್ಷಿತನಾಗ್ತಾ ಇದ್ದೀನಾ? ಸೊ ಆ ಋಣದ ಆಕರ್ಷಣೆಯ ಒಳಗುಟ್ಟೇನು? ಸೃಷ್ಟಿಯ ಒಂದು ಒಳತಂತ್ರ, ಕಣ್ಣಿಗೆ ಕಾಣದೇ ಏನೋ ಒಂದು ತಂತ್ರವನ್ನು ಮಾಡಿ ಮನುಷ್ಯರನ್ನು ಸುತ್ತಮುತ್ತ ಇರೋವಂಥ ಪ್ರಪಂಚದ ಬೇರೆ ಬೇರೆ ಬೆಡಗುಗಳಿಗೆ ಸಿಕ್ಕಾಕ್ಕೊಳ್ಳೋ ಹಾಗೆ ಮಾಡ್ತಾ ಇದೆಯಾ ವಿಧಿ? ಸೊ ಇದು ಮುಕ್ತಕದಲ್ಲಿರುವಂಥ ಮುಖ್ಯವಾದಂತಹ ಒಂದು ಪ್ರಶ್ನೆ. ಸೊ ಇದನ್ನು ಯಾರಿಗೆ ಯಾವಾಗ ಯಾವುದರಿಂದ ಈ ರೀತಿಯ ಒಂದು ಭಾವನೆ ಬರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಅದನ್ನೇ ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಮುಂದಿನ ಮುಕ್ತಕದಲ್ಲಿ ಬಹಳ ಸುಂದರವಾದಂಥ ಒಂದು ಉದಾಹರಣೆಯೊಂದಿಗೆ ಡಿ ವಿ ಜಿ ಅವರು ವಿವರಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 39 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೆ 65 ರೂಪಾಯಿ, ಪೆನ್ಸಿಲ್ ಬೇನೆ 65 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಇಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ.

0: ಲವಣ 4 ರೂಪಾಯಿ, ಗುಂಟು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 17 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 13 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಜೂನ್ ತಿಂಗಳ 9 ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಶಕ್ತಿಗೆ ಶೀಘ್ರ ಸ್ಮಾರ್ಟ್ ಕಾರ್ಡ್, ಸಂಘರ್ಷ ಶಮನಕ್ಕೆ ಯತ್ನ. ಎಲ್ಪಿಜಿ ಸಿಲಿಂಡರ್ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಕೇಂದ್ರದಿಂದ ನಿರ್ಧಾರ, ಉಜ್ವಲ ಸಿಲಿಂಡರ್ 4 ಕಡಿತ. 5 ಜಿಲ್ಲೆಗೆ ರೆಡ್ ಅಲರ್ಟ್, ಸಾವಯವ ಗೊಬ್ಬರ ಖರೀದಿ ಹೆಚ್ಚಳ. 11 ಲಕ್ಷ ಟನ್ಗೆ ಜಿಗಿದ ಸಾವಯವ ಗೊಬ್ಬರ ಖರೀದಿ ಕೇಂದ್ರ ಸರ್ಕಾರ. ಮತ್ತೆ ಯುದ್ಧ, ನಿಲ್ಲದ ಕುಸಿತ. ಇಸ್ರೇಲ್ ಹಡಗುಗಳ ಮೇಲೆ ದಾಳಿ ನಡೆಸುವುದಾಗಿ ಎಚ್ಚರಿಕೆ, ಇರಾನ್ ಇಸ್ರೇಲ್ ದಾಳಿ, ಪ್ರತಿದಾಳಿ. ಭಾರತ ಯೋಗ ತಂಡಕ್ಕೆ ಸಮಗ್ರ ಪ್ರಶಸ್ತಿ, ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ಗೆ ತೆರೆ. 102 ಚಿನ್ನ ಪದಕ ಗೆದ್ದ ಆತಿಥೇಯರು. ಗ್ರ್ಯಾಂಡ್ ಮಾಸ್ಟರ್ ಜೊತೆ ಆಡಿದ ಚೀಫ್ ಮಿನಿಸ್ಟರ್, ಪ್ರಜ್ಞಾನಂದಗೆ 50 ಲಕ್ಷ ಬಹುಮಾನ. ಕುಸ್ತಿ, ಭಾರತಕ್ಕೆ 17 ಪದಕ. ಭಾರತಕ್ಕೆ ಸುಲಭ ತುತ್ತಾದ ಅಫ್ಘಾನಿಸ್ತಾನ, 3 ದಿನದಲ್ಲಿ ಮುಗಿದ ಟೆಸ್ಟ್. ಪಾದರ್ಪಣೆ ಪಂದ್ಯದಲ್ಲಿ ಮಿಂಚಿದ ಮಾನವ್ ಸುತಾರ್. ಪ್ರಮುಖಾಂಶಗಳ ವಿವರಣೆ: ಶಕ್ತಿಗೆ ಶೀಘ್ರ ಸ್ಮಾರ್ಟ್ ಕಾರ್ಡ್, ಮಹಿಳೆಯರಿಗೆ ಉಚಿತವಾಗಿ ವಿತರಣೆ. 3 ಕೋಟಿ ಕಾರ್ಡ್ ಅಗತ್ಯ, ಬೈರತಿ ಸುರೇಶ್, ಬೆಂಗಳೂರು. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಕಲ್ಪಿಸುವ ಶಕ್ತಿ ಯೋಜನೆಯಡಿ ಶೀಘ್ರದಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದ ಡಿಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸುವ 5 ಗ್ಯಾರಂಟಿ ಯೋಜನೆಗಳು ಅರ್ಹರಿಗೆ ತಲುಪಬೇಕು ಎಂಬ ಕಾರಣಕ್ಕೆ ಫಲಾನುಭವಿಗಳ ಮಾಹಿತಿಯನ್ನು ಸಂಗ್ರಹಿಸಬೇಕು ಎಂದು ಸೂಚಿಸಿದ್ದರು. ಹೀಗೆ ನಿರ್ದೇಶನ ನೀಡುವ ಮುಖೇನ ಅರ್ಹರನ್ನು ಪಟ್ಟಿಯಿಂದ ಹೊರಗಿಡುವ ಬಗ್ಗೆಯೂ ಸುಳಿವು ನೀಡಿದ್ದರು. ಇದರ ಮುಂದಿನ ಹೆಜ್ಜೆಯಾಗಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡುವ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ನೀಡುವ ಮೂಲಕ ಶಕ್ತಿ ಯೋಜನೆ ಸೌಲಭ್ಯ ಅರ್ಹರಿಗಷ್ಟೇ ತಲುಪಿಸುವತ್ತ ಇಲಾಖೆ ಹೆಜ್ಜೆ ಇಡತೊಡಗಿದೆ. ಸಂಘರ್ಷ ಶಮನಕ್ಕೆ ಯತ್ನ, ಇರಾನ್ ಮೇಲೆ ದಾಳಿ ಬೇಡ, ಇಸ್ರೇಲ್ಗೆ ಟ್ರಂಪ್ ತಾಕೀತು. ದುಬೈ, ವಾಷಿಂಗ್ಟನ್. ಇರಾನ್ ಹಾಗೂ ಇಸ್ರೇಲ್ ಪರಸ್ಪರ ತೀವ್ರ ದಾಳಿ ಪ್ರತಿದಾಳಿ ನಡೆಸಿದ್ದ ಬೆನ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಪ್ರವೇಶದಿಂದ ಸೋಮವಾರ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆ ಶಮನಗೊಂಡಿದೆ. ಇಸ್ರೇಲ್ ಮೇಲೆ ಆಕ್ರಮಣಕಾರಿ ದಾಳಿ ನಡೆಸುವುದನ್ನು ನಿಲ್ಲಿಸುವುದಾಗಿ ಇರಾನ್ ಸೇನೆ ಘೋಷಿಸಿದೆ. 2 ತಿಂಗಳ ಹಿಂದೆ ಅಮೆರಿಕ ಹಾಗೂ ಇರಾನ್ನೊಂದಿಗೆ ಕದನ ವಿರಾಮ ಒಪ್ಪಂದ ಏರ್ಪಟ್ಟ ಬಳಿಕ ಇತ್ತೀಚೆಗೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತೆ ತೀವ್ರಗೊಂಡಿತ್ತು. ಈ ಉದ್ವಿಗ್ನತೆಯ

ಪಶ್ಚಿಮ ಏಷ್ಯಾವನ್ನು ಮತ್ತೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಎಳೆದೊಯ್ಯುವ ಆತಂಕ ಎದುರಾಗಿತ್ತು. ಎಲ್ಪಿಜಿ ಸಿಲಿಂಡರ್ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಕೇಂದ್ರದಿಂದ ನಿರ್ಧಾರ, ಉಜ್ವಲ ಸಿಲಿಂಡರ್ 4ಕ್ಕೆ ಕಡಿತ. ನವದೆಹಲಿ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ವರ್ಷ ನೀಡುತ್ತಿದ್ದ ಸಬ್ಸಿಡಿ ಸಹಿತ ಎಲ್ಪಿಜಿ ಸಿಲಿಂಡರ್ ಸಂಖ್ಯೆಯನ್ನು ಕೇಂದ್ರ ಸರ್ಕಾರವು 4ಕ್ಕೆ ಇಳಿಕೆ ಮಾಡಿದೆ. ಪಿಎಂಯುವೈ ಯೋಜನೆಯನ್ನು 2016ರಲ್ಲಿ ಆರಂಭಿಸಲಾಗಿದೆ. ಇದರ ಅಡಿಯಲ್ಲಿ ಬಡ ಕುಟುಂಬಗಳಿಗೆ ಸೇರಿದ ಮಹಿಳೆಯರಿಗೆ ಠೇವಣಿ ಇಲ್ಲದೆ ಎಲ್ಪಿಜಿ ಸಂಪರ್ಕ ಒದಗಿಸಲಾಗುತ್ತದೆ. ಆರಂಭದಲ್ಲಿ ಈ ಯೋಜನೆಯ ಅಡಿ ಫಲಾನುಭವಿಗಳಿಗೆ ವರ್ಷವೊಂದರಲ್ಲಿ 14.2 kg ತೂಕದ 12 ಸಿಲಿಂಡರ್ಗಳನ್ನು ಸಬ್ಸಿಡಿ ಸಹಿತವಾಗಿ ಒದಗಿಸಲಾಗುತ್ತಿತ್ತು. ಕಳೆದ ವರ್ಷ ಇದನ್ನು ವರ್ಷಕ್ಕೆ 9 ಸಿಲಿಂಡರ್ಗೆ ಇಳಿಸಲಾಯಿತು. ಈಗ ಅದು 4ಕ್ಕೆ ತಗ್ಗಿದೆ. ಬೆಳಗಾವಿ ಕರಾವಳಿಯಲ್ಲಿ ಮಳೆಯ ಅಬ್ಬರ, ಧಾರಾಕಾರ ಮಳೆ, ತೇಲಿಯೋದ ವಾಹನಗಳು, ಹಲವೆಡೆ ಉರುಳಿದ ಮರಗಳು. ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ ಧಾರಾಕಾರ ಮಳೆ ಸುರಿಯಿತು. ಗಂಟೆ ಕಾಲ ಸುರಿದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿತು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ, ಚಿನ್ನಮ್ಮನ, ಕಿತ್ತೂರು, ಯರಗಟ್ಟಿ ಹಾಗೂ ಸವದತ್ತಿ ತಾಲೂಕುಗಳಲ್ಲಿ 3 ಗಂಟೆಗೂ ಹೆಚ್ಚು ಹೊತ್ತು ಸುರಿದ ಮಳೆಯಿಂದ ಹಲವೆಡೆ ಮರ, ವಿದ್ಯುತ್ ಕಂಬಗಳು ಉರುಳಿದವು. ಬೈಕ್, ಆಟೋ, ಟ್ರ್ಯಾಕ್ಟರ್, ಕಾರುಗಳು ತೇಲಿದವು. ಬೈಲಹೊಂಗಲದಲ್ಲಿ ಗುಡುಗು ಸಿಡಿಲು ಸಹಿತ ಆರಂಭವಾದ ಮಳೆ ಬಳಿಕ ಬಿರುಸು ಪಡೆಯಿತು. ಬಸ್ ನಿಲ್ದಾಣದ ಚರಂಡಿಗಳು ತುಂಬಿದವು. ರಭಸಕ್ಕೆ ಚಾಲನೆಯಲ್ಲಿದ್ದ ಟ್ರ್ಯಾಕ್ಟರ್ ಹಿಂದಕ್ಕೆ ಜರಿದು ಕಾರಿಗೆ ಡಿಕ್ಕಿ ಹೊಡೆಯಿತು. 5 ಜಿಲ್ಲೆಗೆ ರೆಡ್ ಅಲರ್ಟ್, ಬೆಂಗಳೂರು. ರಾಜ್ಯದ ಹಲವೆಡೆ ಮಂಗಳವಾರ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಕೊಡಗು, ಹಾಸನ, ಬೆಳಗಾವಿ, ಹಾವೇರಿ, ಧಾರವಾಡ ಜಿಲ್ಲೆಗಳಿಗೆ ಗಾಳಿ ಸಹಿತ ಜೋರು ಮಳೆಯಾಗುವ ಸಾಧ್ಯತೆ ಇದ್ದು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಗದಗ, ರಾಯಚೂರು, ಬಾಗಲಕೋಟೆ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಸಾವಯವ ಗೊಬ್ಬರ ಖರೀದಿ ಹೆಚ್ಚಳ, 11 ಲಕ್ಷ ಟನ್ ಜಿಗಿದ ಸಾವಯವ ಗೊಬ್ಬರ ಖರೀದಿ ಕೇಂದ್ರ ಸರ್ಕಾರ. ನವದೆಹಲಿ, ಪ್ರಸಕ್ತ ಮುಂಗಾರು ಹಂಗಾಮಿನ ಬಿತ್ತನೆ ಅವಧಿಯಲ್ಲಿ ದೇಶದ ರೈತರು 11.17 ಲಕ್ಷ ಟನ್ನಷ್ಟು ಸಾವಯವ ಗೊಬ್ಬರ ಖರೀದಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ಸೋಮವಾರ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ 3.2 ಲಕ್ಷ ಟನ್ನಷ್ಟು ಸಾವಯವ ಗೊಬ್ಬರ ಖರೀದಿಸುತ್ತಿದ್ದರು. ಇದಕ್ಕೆ ಹೋಲಿಸಿದರೆ ಈ ಬಾರಿ ಖರೀದಿ ಪ್ರಮಾಣ 3.5 ಪಟ್ಟು ಹೆಚ್ಚಳವಾಗಿದೆ. ರೈತರು ರಾಸಾಯನಿಕ ಗೊಬ್ಬರದ ಬದಲು ಸಾವಯವ ಗೊಬ್ಬರ ಬಳಕೆಗೆ ಒತ್ತು ನೀಡುತ್ತಿರುವುದನ್ನು ಇದು ಸೂಚಿಸುತ್ತದೆ ಎಂದು ಹೇಳಿದೆ. ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಕೂಡ ಉತ್ತಮ ಮಟ್ಟದಲ್ಲಿ ಇದ್ದು ಲಭ್ಯತೆಯಲ್ಲಿ ಸಮಸ್ಯೆ ಉಂಟಾಗಿಲ್ಲ ಎಂದು ಕೇಂದ್ರವು ಪುನರುಚ್ಚರಿಸಿದೆ. ರಸಗೊಬ್ಬರದ ಅಗತ್ಯ ಮಟ್ಟದ ಪೂರೈಕೆ ಖಚಿತಪಡಿಸಿಕೊಳ್ಳಲು ಕಾಲಕಾಲಕ್ಕೆ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದೆ. ಇಸ್ರೇಲ್ ಹಡಗುಗಳ ಮೇಲೆ ದಾಳಿ ನಡೆಸುವುದಾಗಿ ಎಚ್ಚರಿಕೆ. ಇರಾನ್ ಇಸ್ರೇಲ್ ದಾಳಿ, ಪ್ರತಿದಾಳಿ. ದುಬೈ, ಇಸ್ರೇಲ್ ಮೇಲೆ ಇರಾನ್ ಸೋಮವಾರ ಕ್ಷಿಪಣಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಪಶ್ಚಿಮ ಹಾಗೂ ಮಧ್ಯ ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷ ಸಂಬಂಧ ಏಪ್ರಿಲ್ 8ರಂದು ಕದನ ವಿರಾಮ ಏರ್ಪಟ್ಟ ನಂತರ ಮೊದಲ ಬಾರಿಗೆ ದಾಳಿ ಪ್ರತಿದಾಳಿ ನಡೆದಿದೆ. ಇಸ್ಫಹಾನ್, ಕರಾಜ್, ಕಬ್ರಿಜ್ ಮತ್ತು ಟೆಹರಾನ್ನಲ್ಲಿ ಸ್ಫೋಟಗಳ ಶಬ್ದ ಕೇಳಿ ಬಂದಿದೆ ಎಂದು ಇರಾನ್ನ ದೂರದರ್ಶನ ವರದಿ ಮಾಡಿದೆ. ಇಸ್ರೇಲ್ ದಾಳಿಯ ನಂತರ ಟೆಹರಾನ್ನ ಇಮಾಮ್ ಕೊಮೇನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಲಿನ ವಾಯು ಪ್ರದೇಶವನ್ನು ಇರಾನ್ ಮುಚ್ಚಿದೆ. ಮಹಾಶಿಗರ್ ನಗರದ ಪೆಟ್ರೋಕೆಮಿಕಲ್ ಕಾರ್ಖಾನೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಗೆ ಅಗತ್ಯವಿರುವ ಉಪಕರಣಗಳನ್ನು ತಯಾರಿಸುವ ತಾಣ ಹಾಗೂ ಟ್ರಕ್ ಆಧಾರಿತ ಕ್ಷಿಪಣಿ ಉಡಾವಣಾ ಕೇಂದ್ರಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದೆ ಎಂದು ಇರಾನ್ ಹೇಳಿದೆ. ಭಾರತ ಯೋಗ ತಂಡಕ್ಕೆ ಸಮಗ್ರ ಪ್ರಶಸ್ತಿ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ಗೆ ತೆರೆ. 102 ಚಿನ್ನದ ಪದಕ ಗೆದ್ದ ಆತಿಥೇಯರು ಅಹಮದಾಬಾದ್. ಇತಿಹಾಸ ಪ್ರಸಿದ್ಧ ಕಾಂಕಾಡಿಯ ಕೆರೆಯ ದಡದಲ್ಲಿರುವ ಏಕ ಅರೇನಾದಲ್ಲಿ 5 ದಿನ ನಡೆದ ಮೊಟ್ಟ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ಗೆ ಸೋಮವಾರ ತೆರೆ ಬಿದ್ದು ಆತಿಥೇಯ ಭಾರತವು ನಿರೀಕ್ಷೆಯಂತೆ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿತ್ತು. 79 ದೇಶಗಳ 500ಕ್ಕೂ ಅಧಿಕ ಯೋಗಪಟುಗಳು ಈ ಯೋಗಾಸನ ಸಂಭ್ರಮದಲ್ಲಿ ಉತ್ಸಾಹದಿಂದ ಭಾಗಿಯಾದರು. ಜಗತ್ತಿಗೆ ಯೋಗದ ಮಹತ್ವ ಪರಿಚಯಿಸಿದ ಭಾರತವು ಸ್ವರ್ಣ ಶತಕ ಸಾಧಿಸಿತು. 9 ಬೆಳ್ಳಿ ಸೇರಿ 114 ಪದಕಗಳನ್ನು ಗೆದ್ದು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿತು. ಜಪಾನ್ನ ತಲಾ 3 ಚಿನ್ನ ಬೆಳ್ಳಿಯೊಂದಿಗೆ ರನ್ನರ್ಸ್ ಅಪ್ ಆಯಿತು. ಗ್ರ್ಯಾಂಡ್ ಮಾಸ್ಟರ್ ಜೊತೆ ಆಡಿದ ಚೀಫ್ ಮಿನಿಸ್ಟರ್ ಪ್ರಜ್ಞಾನಂದಗೆ 50 ಲಕ್ಷ ಬಹುಮಾನ. ಚೆನ್ನೈ, ಓಸ್ಲೋದಲ್ಲಿ ಪ್ರತಿಷ್ಠಿತ ನಾರ್ವೆ ಚೆಸ್ ಟೂರ್ನಿ ಗೆದ್ದುಕೊಂಡ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಸೋಮವಾರ ಸಚಿವಾಲಯದಲ್ಲಿ ನಡೆದ ಸಮಾರಂಭದಲ್ಲಿ 50 ಲಕ್ಷ ಬಹುಮಾನ ನೀಡಿ ಗೌರವಿಸಿದರು. ಮುಖ್ಯಮಂತ್ರಿ ವಿಜಯ್ ಅವರು ಸಚಿವಾಲಯದ ತಮ್ಮ ಕಚೇರಿಯಲ್ಲಿ 20 ವರ್ಷ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಜೊತೆ ಒಂದು ಆಟವನ್ನು ಆಡಿದರು. ಆಟದಲ್ಲಿ ಸಂಪೂರ್ಣ ಮಗ್ನರಾಗಿದ್ದ ಮುಖ್ಯಮಂತ್ರಿ ಬೇಗನೆ ಚೆಕ್ಮೇಟ್ಗೆ ಒಳಗಾದರು. ಮುಖ್ಯಮಂತ್ರಿಯವರು ತಮ್ಮತ್ತ ನೋಡಿದ ಪ್ರಜ್ಞಾನಂದ ಕಡೆ ಮುಗುಳ್ನಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕ್ರೀಡಾಭಿವೃದ್ಧಿ ಸಚಿವ ಆದವ್ ಅರ್ಜುನ್ ಆದರೂ ಕುತೂಹಲದಿಂದ

ಪಂದ್ಯ ವೀಕ್ಷಿಸಿದ್ದರು. ಈ ದಿನದ ಶುಭಾಷಿತ: ಅಂದಂದಿನ ಕೆಲಸವನ್ನು ಅಂದಂದೇ ಮಾಡಿ, ಅದರ ವಿಷಯ ಬಹಳವಾಗಿ ಚಿಂತನೆ ಮಾಡದೇ ಇರಬೇಕು, ಇದೇ ಒಳ್ಳೆಯ ಜೀವನ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್.

0: ಐತ್ರಿ. ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ.
6: ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾ ಕುಮಾರ ಮಾತು ಅಂದ್ರೆ,
7: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/6/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು,

ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಜೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಅಂಗವಿಕಲತೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಜಿಎಸ್ ಪಾಲಕ್ಸರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಇಂದಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುತ್ತದೆ. ಕೇಳಿ ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಮನೋಚಿಂತನ ಕಾರ್ಯಕ್ರಮಕ್ಕೆ ಆತ್ಮೀಯರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನಸಿಕ ಅಂಗವಿಕಲತೆ ಈ ಬಗ್ಗೆ ನಮಗೆ ಮಾಹಿತಿ ನೀಡಲು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮನೋವೈದ್ಯರು ಹಾಗೂ ವೈದ್ಯ ಸಾಹಿತಿ ಬೆಂಗಳೂರು ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು. ನಮಸ್ಕಾರ ಪಾಲಾಕ್ಷ ಅವರಿಗೆ.
1: ನಮಸ್ಕಾರ.
0: ಸ್ನೇಹಿತರೆ, ಇಂದಿನ ಈ ವಿಷಯ ನಿಮ್ಗೆ ಗೊತ್ತಿದೆ, ಮಾನಸಿಕ ಅಂಗವಿಕಲತೆ ಬಗ್ಗೆ ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು ನಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ಮಾನಸಿಕ ಅಂಗವಿಕಲತೆ ಬಗ್ಗೆ ನಾವು ಕಾರ್ಯಕ್ರಮವನ್ನ ಈಗ ಅನೇಕ ಪ್ರಶ್ನೆಗಳನ್ನ ನಾವು ತಮಗೆ ಕೇಳ್ತಾ ಇದ್ದೀವಿ. ಈ ಮಾನಸಿಕ ಅಂಗವಿಕಲತೆ ಅನ್ನೋದು ಒಂದು ರೋಗ, ಈ ರೋಗ ಅಂದ್ರೆ ಏನು ಅಂತ ನಮ್ಗೆ ಸ್ವಲ್ಪ ಹೇಳ್ತೀರಾ?
1: ಮೆದುಳು ಅಥವಾ ಮನಸ್ಸಿನ ರೋಗ ಅಥವಾ ತೊಂದರೆಗಳಿಂದ ಯಾವುದೇ ವ್ಯಕ್ತಿಯ ಭಾವನೆ, ಯೋಚನೆ ಅಥವಾ ವರ್ತನೆಯಲ್ಲಿ ಬದಲಾವಣೆಗಳು ಕಂಡು ಬಂದು ಇದರಿಂದ ವ್ಯಕ್ತಿಯ ವೈಯಕ್ತಿಕ, ಸಾಂಸಾರಿಕ, ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನಗಳಿಗೆ ತೊಂದರೆಯಾದಲ್ಲಿ ಅಂತಹ ವ್ಯಕ್ತಿಗೆ ಚಿಕಿತ್ಸೆ ಬೇಕಾಗುತ್ತದೆ. ಇದಕ್ಕೆ ಮಾನಸಿಕ ಅಸ್ವಸ್ಥತೆ ಎನ್ನುತ್ತಾರೆ.
0: ಅಲ್ಲ, ಇದು ಮಾನಸಿಕ ಅಂಗವಿಕಲತೆ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀರಾ ಅಂತ. ಅದು ಒಂದು ಮಾನಸಿಕ ರೋಗನೇ ಅಂದ್ರೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತ? ಮಾನಸಿಕ ಬೇರೆ ರೋಗಕ್ಕೂ ಮಾನಸಿಕ ಅಂಗವಿಕಲತೆ ರೋಗಕ್ಕೂ ಏನಾದರೂ
1: ಇಲ್ಲ? ಅಂತಹ ವ್ಯತ್ಯಾಸ ಏನಿಲ್ಲ,
0: ಏನೂ ಇಲ್ಲ. ಮಾನಸಿಕ ರೋಗಿಗಳಿಗೆ ಕೊಡುವಂತಹ ಚಿಕಿತ್ಸೆನೇ ಈ ರೋಗಿಗಳು?
1: ಹೌದು.
0: ಸರಿ. ಮಾನಸಿಕ ರೋಗಗಳು ಎಷ್ಟು ಸಾಮಾನ್ಯ ಇರುತ್ತೆ ಅಂತ?
1: ಭ್ರಾಂತ ರೋಗ ಅಂದ್ರೆ ಸಿಜೋಫ್ರಿನಿಯಾ ಅಂತೀವಿ, ಇದು ಶೇಕಡ ಒಬ್ಬರಲ್ಲಿ, ಖಿನ್ನತೆ ಅಂದ್ರೆ ಡಿಪ್ರೆಷನ್ ಶೇಕಡ 10-20 ವ್ಯಕ್ತಿಗಳಲ್ಲಿ, ಆತಂಕ ಅಂದ್ರೆ ಟೆನ್ಷನ್ ಅಂತಾರೆ ಇಂಗ್ಲಿಷ್ನಲ್ಲಿ, ಇದು ಶೇಕಡ 7 ಸ್ತ್ರೀಯರಲ್ಲಿ, ಶೇಕಡ 1 ಪುರುಷರಲ್ಲಿ, ನಿದ್ರಾಹೀನತೆ ಶೇಕಡ 15 ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ. ಒಟ್ಟಾರೆ ಹೇಳುವುದಾದ್ರೆ ಮಾನಸಿಕ ರೋಗಗಳು ಅಪರೂಪವಲ್ಲ.
0: ನೀವು ವೈದ್ಯ ಸಾಹಿತಿಯಾಗಿ ಸಾಹಿತ್ಯ ರಚನೆ ಏನ್ ಮಾಡಿದೀರಾ ನೀವು ವೈದ್ಯಕೀಯ ವಿಭಾಗದಲ್ಲಿ?
1: ಸಾಹಿತ್ಯ ಅಂದ್ರೆ ಸುಮಾರು 300 ಲೇಖನಗಳನ್ನು ಬರೆದಿದ್ದೀನಿ, ಕಿರು ಪುಸ್ತಕಗಳನ್ನು ಬರೆದಿದ್ದೀನಿ ಮಾನಸಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಅನಾರೋಗ್ಯದ ಬಗ್ಗೆ ಮತ್ತು ಮಾನಸಿಕ

0: ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದೇನೆ.
1: ಇಷ್ಟು ಸಾಹಿತ್ಯದ ಬಗ್ಗೆ ಎಷ್ಟು ಮಾಡಿ.
2: ಅದೇ ಅದೇ, ನೀವು ವೈದ್ಯರಾಗಿದ್ದರಿಂದ ಆ ವಿಷಯ ನೀವು ಚೆನ್ನಾಗಿ ತಿಳ್ಕೊಂಡ್ರಿಂದ ನಿಮ್ಮ ಬರವಣಿಗೆಯಲ್ಲಿ ಸ್ವಲ್ಪ ಸರಳ ಆಗಿರಬಹುದು ಅಂತ. ಡಾಕ್ಟರ್, ಈಗ ಮಾನಸಿಕ ರೋಗ ಅಂತ ನಾವೆಲ್ಲ ಮಾತಾಡ್ತೀವಿ, ಆದ್ರೆ ಕಾರಣಗಳು ಅನೇಕ ಇರಬಹುದಲ್ವಾ? ಏನೇನ್ ಕಾರಣಕ್ಕೆ ಈ ರೋಗ ಬರುತ್ತೆ ಅಂತ.
3: ನೋಡಿ, ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸ್ ಮುಂತಾದ ದೈಹಿಕ ರೋಗಗಳು

0: ದೇಹದಲ್ಲಿ ಯಾವುದೇ ಒಂದು ಮಹತ್ವದ ಘಟನೆ ಅಥವಾ ಆಘಾತ ದೈಹಿಕ ರೋಗ ಉಂಟು ಮಾಡುವಂತೆ, ಉದಾಹರಣೆಗೆ ಅಪಘಾತವಾದಾಗ ಅಥವಾ ಗರ್ಭಿಣಿಯರಿದ್ದಾಗ ಸಕ್ಕರೆ ರೋಗ ಬರಬಹುದು, ಅದು ಒಂದು ಆಘಾತನೆ ಅಥವಾ ಒಂದು ಘಟನೆ. ಇದೇ ರೀತಿ ಮಾನಸಿಕ ರೋಗವನ್ನು ಈ ರೀತಿ ಈ ಘಟನೆಗಳು ಮತ್ತು ಆಘಾತಗಳು ಉಂಟು ಮಾಡಬಹುದು. ಉದಾಹರಣೆಗೆ ಆಸ್ತಿ ನಷ್ಟ, ಕೆಲಸ ಕಳ್ಕೊಳ್ಳೋದು, ಭೂಕಂಪ ಆದಾಗ ಆಗ್ತಕ್ಕಂತ ಕಷ್ಟ ನಷ್ಟಗಳು, ಕೆಲಸದಿಂದ ನಿವೃತ್ತರಾಗುವುದು ಮುಂತಾದವುಗಳಿಂದ ಬರಬಹುದು. ಅಂದರೆ ದುರ್ಘಟನೆಗಳು ಮಾತ್ರ ಮಾನಸಿಕ ರೋಗ ಬರಿಸುತ್ತವೆ ಅಂತ ಅರ್ಥ ಅಲ್ಲ. ಒಳ್ಳೆಯ ಘಟನೆಗಳು ಅಂದ್ರೆ ಉದಾಹರಣೆಗೆ ಮಕ್ಕಳ ಮದುವೆ, ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಉನ್ನತ ನೌಕರಿಗೋಸ್ಕರ ಮನೆ ಬಿಟ್ಟು ಹೋಗೋದು, ನಮಗೆ ಸಿಕ್ತಕ್ಕಂತ ನೌಕರಿಯಲ್ಲಿ ಬಡ್ತಿ ಮುಂತಾದವುಗಳಿಂದ ಮಾನಸಿಕ ರೋಗಗಳು ಬರಬಹುದು. ಯಾವುದೇ ದೈಹಿಕ ತೊಂದರೆ ಮಾನಸಿಕ ರೋಗವನ್ನು ಬರಿಸಬಹುದು. ಮತ್ತು ಇದೇ ರೀತಿ ಒಂದು ಮಾನಸಿಕ ರೋಗವಿರುವ ವ್ಯಕ್ತಿಗಳಲ್ಲಿ ಮತ್ತೊಂದು ಮಾನಸಿಕ ರೋಗ ಬರಬಹುದು.
1: ಓ, ಒಂದು ಮಾನಸಿಕ ರೋಗ ಮೊದಲೇ ಇರುತ್ತೆ, ಅದ್ರ ಜೊತೆ ಮತ್ತೊಂದು
0: ಅಂದ್ರೆ ಡಬಲ್ ಮೆಂಟಲ್ ಇಲ್ನೆಸ್ ಅನ್ನ. ಉದಾಹರಣೆಗೆ ನಾನು ನಿಮಗೆ ಸಿಜೋಫ್ರೀನಿ ಅಂತ ಅವಾಗ ಹೇಳಿದೆ, ಶೇಕಡ ಒಬ್ಬರಲ್ಲಿ ಇರುತ್ತೆ ಅಂತ. ಅನೇಕ ಅಂದ್ರೆ 10-30 ವ್ಯಕ್ತಿ ಸಿಜೋಫ್ರೀ ರೋಗ ಇರತಕ್ಕಂತ ವ್ಯಕ್ತಿಗಳಲ್ಲಿ ಖಿನ್ನತೆಯನ್ನು ಸೇರ್ಕೋಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮದ್ಯ ಮತ್ತು ಗಾಂಜಾ ಮುಂತಾದ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಮಾದಕ ವಸ್ತು ಸೇವನೆಗಳಿಂದ ಕೂಡ ಖಿನ್ನತೆ, ಸೈಕೋಸಿಸ್ ಮುಂತಾದ ಮಾನಸಿಕ ರೋಗಗಳು ಕಂಡುಬರಬಹುದು. ಇತ್ತೀಚೆಗೆ ವೇಗವಾಗಿ ಓಡುತ್ತಿರುವ ನಾಗರಿಕತೆಯಿಂದ ಆತ್ಮಹತ್ಯೆ ಮುಂತಾದ ಅನೇಕ ಮಾನಸಿಕ ರೋಗಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಮನೆಯ ವಾತಾವರಣ ಸರಿ ಬರದಿದ್ದಲ್ಲಿ, ಕುಟುಂಬದ ವ್ಯಕ್ತಿಗಳ ನಡುವಣ ಸಂಬಂಧ ಸರಿ ಬರದಿದ್ದಲ್ಲಿ ಈ ರೋಗಗಳು ಕಂಡುಬರಬಹುದು. ಕೆಲವು ದೈಹಿಕ ರೋಗಗಳಿಗೆ ಸಲುವಾಗಿ ಉಪಯೋಗಿಸುವ ಔಷಧಿಗಳಿಂದ ಸಹ ಮಾನಸಿಕ ರೋಗ ಉಂಟಾಗಬಹುದು. ಉದಾಹರಣೆಗೆ ಹೃದಯ ರೋಗಕ್ಕೆ ಅಂತ ನಾವು ಹಲವಾರು ಶತಮಾನಗಳಿಂದ ಒಂದು ಡಿಜಿಟಾಲಿಸ್ ಅಂತ ಒಂದು ಔಷಧವನ್ನು ಉಪಯೋಗಿಸ್ತೀವಿ, ಇದರಿಂದ ಖಿನ್ನತೆ ಬರಬಹುದು. ಅನೇಕ ರಕ್ತದೊತ್ತಡ ಚಿಕಿತ್ಸೆಗೆ ಉಪಯೋಗಿಸುವ ಕೆಲವು ಔಷಧಿಗಳು, ಆಸ್ಮಾ ರೋಗಕ್ಕೆ ನಿದ್ದೆ ಮಾತ್ರೆಗಳು, ಕೆಲವು ಕ್ಷಯರೋಗ ಮುಂತಾದ ದೈಹಿಕ ರೋಗ ಉಪಯೋಗಿಸತಕ್ಕಂಥ ಔಷಧಗಳು ಮತ್ತು ಸ್ಟೀರಾಯ್ಡ್ಸ್ ಮುಂತಾದ ಔಷಧಗಳಿಂದ ಮಾನಸಿಕ ರೋಗ ಕಂಡು ಬರಬಹುದು. ಇನ್ನೊಂದೇನಂದ್ರೆ ಈ ರಕ್ತದಂಶ ಅಂದ್ರೆ ಅನಿಮಿಯಾ ಅಂತಾರೆ, ಅನಿಮಿಯಾ ಇರೋದ್ರಿಂದ ವೈಟಮಿನ್ಸ್ ಮತ್ತು ಖನಿಜಗಳ ಕೊರತೆಯಿಂದಲೂ ಕಂಡು ಬರಬಹುದು. ಕೆಲವು ಬಾಣಂತಿಯರಲ್ಲಿ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂದ್ರೆ ನಮ್ಮ ಹಳ್ಳಿ ಕಡೆ ಸನ್ನಿ ಅಂತಾರೆ, ಈ ರೋಗ ಕೂಡ ಕಂಡು ಬರಬಹುದು. ಲೈಂಗಿಕ ಅಸ್ವಸ್ಥತೆಯಿಂದ ಖಿನ್ನತೆ ಮತ್ತು ಆತಂಕ ಉಂಟಾಗಬಹುದು. ಇದೇ ರೀತಿ ಖಿನ್ನತೆ ಮತ್ತು ಆತಂಕ ಲೈಂಗಿಕ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ನಮ್ಮೆಲ್ಲರ ಮೆದುಳಿನಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿರುತ್ತೆ, ಇದು ಸಮತೋಲನದಲ್ಲಿ ಯಾವಾಗಲೂ ಇರಬೇಕಾಗ್ತದೆ. ಇದರಲ್ಲಿ ಕೊಂಚ ಏರುಪೇರಾದರೂ ಸಹ ಮಾನಸಿಕ ರೋಗಗಳು ಕಂಡು ಬರುತ್ತೆ. ಉದಾಹರಣೆಗೆ ಖಿನ್ನತೆಯ ರೋಗದಲ್ಲಿ ಸೆರಟೋನಿನ್, ನಾರೆಪಿನಫ್ರಿನ್, ಡೋಪಮಿನ್ ಎಂಬ ಮೂರು ರಾಸಾಯನಿಕ ಪದಾರ್ಥಗಳಲ್ಲಿ ಯಾವುದಾದ್ರೂ ಒಂದು, ಎರಡು ಅಥವಾ ಮೂರು ಕಡಿಮೆ ಇದ್ರೆ ಖಿನ್ನತೆ ಬರುತ್ತೆ. ಇದೇ ರೀತಿ ಸಿಜೋಫ್ರೀನಿಯನ್ ರೋಗದಲ್ಲಿ ಡೋಪಮಿನ್ ಅಂತ ರಾಸಾಯನಿಕ ಪದಾರ್ಥ ಹೆಚ್ಚಿರುತ್ತೆ, ಅದರಿಂದ ಮಾನಸಿಕ ರೋಗ ಬರಬಹುದು.
1: ಬಹಳ ವಿವರವಾದ ಮಾಹಿತಿಯನ್ನ ಕೊಟ್ಟರಿ ಡಾಕ್ಟರ್. ನನಗೆ ಮಾನಸಿಕ ಕಾಯಿಲೆ ಇದೆ, ವೈದ್ಯರು ನೀಡಿದ ಮಾತ್ರೆ ಕ್ರಮವಾಗಿ ತೆಗೆದುಕೊಳ್ತಾ ಇದ್ದೀನಿ, ಈಗ ಬಿಡಲು ತಿಳಿಸಿದ್ದಾರೆ, ಆದರೆ ನನಗೆ ಮಾತ್ರ ಬಿಡಲು ಆಗುತ್ತಿಲ್ಲ, ಮಾತ್ರೆ ನಿಲ್ಲಿಸಿದರೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಇದಕ್ಕೇನು ಪರಿಹಾರ ಅಂತ ಕೇಳ್ತಾರೆ.
0: ನೋಡಿ, ಅವರು ಯಾವ ಮಾತ್ರೆ ತಗೊಳ್ತಾರೆ ಅಂತ ಮಾತ್ರೆ ಹೆಸರು ಸೂಚಿಸಿದ್ರೆ ಒಳ್ಳೇದಿತ್ತು. ಇರ್ಲಿ, ನಿದ್ದೆ ಮಾತ್ರ ಬರದಲೆ ಬೇರೆ ಎಲ್ಲಾ ತೊಂದರೆಗಳು ಅವರಿಗೆ ವಾಸಿಯಾಗಿದ್ದ ಪಕ್ಷದಲ್ಲಿ ಆ ಮಾತ್ರೆ ಬಿಟ್ಟು ಬೇರೆ ನಿದ್ದೆ ಮಾತ್ರೆ ಕೆಲವು ದಿವಸ ತಗೊಂಡು ಅದಂತರ ನಿಲ್ಲಿಸಬಹುದು.
1: ಆಮೇಲೆ ಡಾಕ್ಟರ್ ಹೇಳಿದ್ರು ಡಿಪ್ರೆಷನ್ ನ ಲಕ್ಷಣ ಟೆನ್ಷನ್ ಅಂತ, ನನಗೆ ಅತಿಯಾದ ಟೆನ್ಷನ್ ಇದೆ, ಇದು ಡಿಪ್ರೆಷನ್ ಕಾಯಿಲೆಯೇ ಅಂತ ತಿಳಿಸಿ ಅಂತ ಕೇಳ್ತಾ.
0: ಇಲ್ಲ, ನಾನು ಡಿಪ್ರೆಷನ್ ಲಕ್ಷಣ ಆತಂಕ ಅಂತ ಹೇಳಿಲ್ಲ, ಖಿನ್ನತೆ ಮತ್ತು ಆತಂಕ ಅಂತ ಹೇಳಿದೆ. ಅಂದ್ರೆ ಅವರು ಪ್ರಶ್ನೆನೂ ಸರಿಯಾಗಿ ಸೂಕ್ತವಾಗಿದೆ, ಯಾಕಂದ್ರೆ ಶೇಕಡ 95% ಈ ಖಿನ್ನತೆ ವ್ಯಕ್ತಿಗಳಲ್ಲಿ ಆತಂಕ ಕೂಡ ಕಂಡು ಬರುತ್ತೆ. ಎರಡು ಅಂತ ಗಾಢ ಪ್ರೇಮಿಗಳಿದ್ದ ಒಂದು ಬಿಟ್ಟು ಒಂದಿರಲ್ಲ.
1: ಮತ್ತೊಂದು ಪ್ರಶ್ನೆ ಡಾಕ್ಟರ್, ಇಲ್ಲಿ ನಿನ್ನೆ ಒಬ್ಬ ವೈದ್ಯರು ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಈ ರೀತಿ ಒಬ್ಬ ವೈದ್ಯರಾಗಿ ಖಿನ್ನತೆಗೊಳಗಾಗಿರುವುದಕ್ಕೆ ಕಾರಣ ಏನಿರಬಹುದು ಅಂತ ಕೇಳ್ತಾರೆ. ಇದು ಬಹುಶಃ ಅವರೊಬ್ಬರಿಗೆ ಅಲ್ಲ, ಬಹಳಷ್ಟು ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಮೂಡಿದೆ ಡಾಕ್ಟರ್. ವೈದ್ಯರು ಬೇರೆಯವರಿಗೆಲ್ಲ ಕಷ್ಟಗಳ ನಿವಾರಣೆ ಮಾಡಿ ಮನಸ್ಥೈರ್ಯವನ್ನ ಮನೋಬಲವನ್ನ ಹೆಚ್ಚಿಸುವಂತಹ ಆ ಉದ್ಯೋಗದಲ್ಲಿ ಇರುವವರೇ ಇಂಥ ಕೆಲಸ ಮಾಡಿಕೊಂಡಿದ್ದಾರಲ್ಲ ಅಂತ ಸಾಮಾನ್ಯ ಜನರಲ್ಲಿ ಬಹಳ ದೊಡ್ಡ ಒಂದು ಆಘಾತ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಏನ್ ಹೇಳ್ತೀರಾ ನೀವು?
0: ಮೊದಲು ವ್ಯಕ್ತಿ ಮನುಷ್ಯನಾಗಿರ್ತಾನೆ, ಆಮೇಲೆ ವೈದ್ಯನಾಗ್ತಾನೆ. ಅಲ್ಲಿ ಏನ್ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂದ್ರೆ, ನಾವು ವೈದ್ಯರು ಮನುಷ್ಯರೇ ಕೂಡ, ನಮ್ಮಲ್ಲಿ ಇತರರಿಗೆ ಅವರೆಲ್ಲರಿಗೂ ಇರುತ್ತೆ, ನಮ್ಮಲ್ಲಿ ಭಾವನೆಗಳಿಗಿರುತ್ತೆ, ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿ ಸ್ಪಂದಿಸಬಾರದು ಅಂತಂದು ನಮಗೆ ಗೊತ್ತಿರುತ್ತೆ. ಅಂದ್ರೆ ಅವರು ಈ ವೈದ್ಯರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂದ ತಕ್ಷಣ ಅವರು ಖಿನ್ನತೆಯಿಂದ ನರಳುತ್ತಿದ್ರು ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದ್ರೆ ಎಲ್ಲಾ ಖಿನ್ನತೆ

0: ರೋಗಿಗಳು ಆತ್ಮಹತ್ಯೆ ಮಾಡ್ಕೊಳಲ್ಲ, ಎಲ್ಲಾ ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ಲಿ ಖಿನ್ನತೆ ಇರಲ್ಲ. ಯಾವುದೋ ಒಂದು ಕಷ್ಟಕ್ಕೆ, ಒಂದು ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಗ ಬೇರೆ ಮಾರ್ಗ ಕಾಣದಲ್ಲಿ ಹತಾಶರಾಗಿ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ.
1: ಹತಾಶೆಯಿಂದ ಈ ಕಾರ್ಯ ನಡೆದಿದೆ, ರೋಗದಿಂದ ಅಲ್ಲ ಅಂತ ಅನ್ನೋ ಮಾತನ್ನ ತಾವು
0: ಇರಲಾರದು.
1: ಡಾಕ್ಟರ್, ಇದೀಗ ನೀವು ಮಾತಾಡುವಾಗ ಹೇಳಿದ್ರಿ ಬಾಣಂತಿಯರಿಗೆ ಮಾನಸಿಕ ಕಾಯಿಲೆಗಳು ಬರುತ್ತೆ ಅಂತ ಹೇಳಿದ್ರೆ, ನೀವು ಬಾಣಂತರಲ್ಲಿ ಯಾವ್ಯಾವ ಕಾರಣಕ್ಕೆ ಈ ಮಾನಸಿಕ ರೋಗಗಳು ಬರಲಿಕ್ಕೆ ಸಾಧ್ಯತೆ ಇದೆ?
0: ನೋಡಿ, ಒಂದು ಇಲ್ಲಿ ಪೋಸ್ಟ್ಮಾರ್ಟಮ್ ಬ್ಲೂಸ್ ಅಂತ ಒಂದು ರೋಗ ಕಂಡು ಬರುತ್ತೆ. ಇದು ಮಗು ಜನಿಸಿದ 5-10 ದಿವಸಗಳ ಒಳಗಡೆ ಕಂಡು ಬರಬಹುದು. ಬಾಣಂತಿಗೆ ಆತಂಕ ಉಂಟಾಗಬಹುದು, ಹಸಿವು ಕುಗ್ಗುತ್ತೆ, ಕೋಪ ಮತ್ತು ದುಃಖ ಬರಬಹುದು. ಈ ತೊಂದರೆ 2-14 ದಿನಗಳಲ್ಲಿ ಮಾಯವಾಗುತ್ತೆ. ಪೋಸ್ಟ್ಮಾರ್ಟಮ್ ಬ್ಲೂಸ್ 26-85% ಬಾಣಂತಿಯರಲ್ಲಿ ಕಂಡು ಬರುತ್ತೆ. ಇದು ಒಂದು ಲಘು ಮಾನಸಿಕ ತೊಂದರೆ, ಇದರಿಂದ ಬೇರೆ ಏನು ಹೆಚ್ಚು ತೊಂದರೆ ಬರಲ್ಲ. ಔಷಧೋಪಚಾರ ಇದಕ್ಕೆ ಬೇಕಿಲ್ಲ. ಬಾಣಂತಿಗೂ ಮತ್ತು ಅವರ ಮನೆಯವರಿಗೂ ಧೈರ್ಯ ಹೇಳಿದ್ರೆ ಸಾಕಾಗ್ತದೆ. ಎರಡನೇದು ಪೋಸ್ಟ್ಮಾರ್ಟಮ್ ಸೈಕೋಸಿಸ್. ಅವಲೇ ನಾನು ಹೇಳಿದಾಗೆ ನಮ್ಮ ಹಳ್ಳಿ ಕಡೆ ಇದಕ್ಕೆ ಸನ್ನಿ ಅಂತಾರೆ. ಇದು ಮಗು ಜನಿಸಿದ 1 ತಿಂಗಳೊಳಗೆ ಕಂಡು ಬರುತ್ತೆ. ಈ ತೊಂದರೆಗೆ ತುತ್ತಾದ ಬಾಣಂತಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಬಹುದು, ಕೋಪಿಸಿಕೊಳ್ಳೋದು, ಇತರರ ಮೇಲೆ ಹಲ್ಲೆ ಮಾಡಬಹುದು, ಮಗುವಿನ ಪಾಲೆಯನ್ನು ನಿರ್ಲಕ್ಷಿಸಬಹುದು. ಈ ಮಗು ನಂದೇ ಅಲ್ಲ, ನಾನು ಬಸರೆ ಆಗಿರ್ಲಿಲ್ಲ, ನಾನು ಹಡದೇ ಅಲ್ಲ, ಈ ಮಗು ನಂದೇ ಆಗ ಸಾಧ್ಯ, ಮಗುನ ಕೊಲ್ಲೋದಕ್ಕೂ ಪ್ರಯತ್ನ ಮಾಡಬಹುದು. ಇದಕ್ಕೆ ಔಷಧಿ ಮತ್ತು ವಿದ್ಯುತ್ ಚಿಕಿತ್ಸೆ ಬೇಕಾಗುತ್ತೆ. ಹೌದು. ಮೂರನೇದು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂದ್ರೆ ಖಿನ್ನತೆ. ಇದು 7-24 ಬಾಣಂತಿಯರಲ್ಲಿ ಕಂಡು ಬರುತ್ತೆ. ಈ ಮೂರು ಮಾನಸಿಕ ತೊಂದರೆಗಳು ಬಾಣಂತಿಯಲ್ಲಿ ಕಂಡು ಬರೋದಕ್ಕೆ ಕಾರಣ ಏನಂದ್ರೆ, ಈ ಗರ್ಭಿಣಿಯರಿದ್ದಾಗ ನೀರಿನಂಶ ಜಾಸ್ತಿ ಇರುತ್ತೆ ಅವ್ರ ದೇಹದಲ್ಲಿ. ಮಗು ಹುಟ್ಟುತ್ತಾನೆ, ದಿಢೀರಂತ ಇದ್ದಕ್ಕಿದ್ದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ದೇಹದಿಂದ. ಇದೊಂದು. ಇದ್ರ ಜೊತೆಗೆ ಹಾರ್ಮೋನ್ಸ್ ರಥದೂತಗಳು ಅಂತ ಇರುತ್ತೆ, ಅದು ದಿಢೀರಂತ ಕಮ್ಮಿ ಆಗುತ್ತೆ. ಗರ್ಭಿಣಿಯರದ್ದು ಹೆಚ್ಚಾಗಿದ್ದು ಕಮ್ಮಿ ಆಗುತ್ತೆ. ಈ ಎರಡು ಕಾರಣಗಳಿಂದ ಅದು ಬರುತ್ತೆ. ಇನ್ನೊಂದೇನಂದ್ರೆ, ಅವ್ರು ವಂಶಪಾರಂಪರ್ಯವಾಗಿಂತ ಅವಲೇ ನಾನು ಹೇಳಿದಾಗೆ, ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಈ ರೀತಿ ಯಾವ್ದಾದ್ರು ಮಾನಸಿಕ ರೋಗ ಇದ್ರೆ, ಇವರು ಗರ್ಭಿಣಿಯರಾದಾಗ ಅಥವಾ ಬಾಣಂತಿಯರಾದಾಗ ಬರೋ ಸಾಧ್ಯತೆ ಹೆಚ್ಚಿರುತ್ತೆ.
1: ಮಾನಸಿಕ ರೋಗ ಯಾವ ವಯಸ್ಸಿನವರಿಗೆ ಅವರಲ್ಲಿ ಕಾಣಿಸಿಕೊಳ್ಳುತ್ತದೆ? ವೃದ್ಧರಲ್ಲೂ ಮಾನಸಿಕ ಕಾಯಿಲೆ ಕಂಡು ಬರುತ್ತದೆಯೇ ಅಂತ ಕೇಳ್ತಾರೆ.
0: ಬಹಳ ಒಳ್ಳೆ ಅತ್ಯುತ್ತಮವಾದ ಪ್ರಶ್ನೆ. ಮಾನಸಿಕ ರೋಗಕ್ಕೆ ಒಂದು ಈ ವಯಸ್ಸಿನ ಇತಿಮಿ
1: ತಡೆ ಇಲ್ಲ.
0: ಅಂದ್ರೆ ಯಾವುದೇ ವಯಸ್ಸಿನಲ್ಲಾದರೂ ಮಾನಸಿಕ ರೋಗ ಕಂಡು ಬರಬಹುದು. ವೃದ್ಧರಲ್ಲಿ ಹೌದು, ವೃದ್ಧರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ವೃದ್ಧರು ಹೆಚ್ಚಾಗಿರೋದನ್ನ ನಾವು ಹೆಚ್ಚು ದಾಖಲೆ ಪಡಿಸ್ತಾ ಇದೀವಿ. ವೃದ್ಧರಲ್ಲಿ ಜಿರಿಯಾಟಿಕ್ ಡಿಪ್ರೆಷನ್ ಅಂತೀವಿ ನಾವು, ವೃದ್ಧರಲ್ಲಿ ಕಂಡು ಬರತಕ್ಕಂತ ಖಿನ್ನತೆ. ಈ 10-20 ವರ್ಷ ವಯಸ್ಸಿನಲ್ಲಿ ಆತ್ಮಹತ್ಯೆ ಹೆಚ್ಚುತ್ತೆ, ಆಮೇಲೆ ಒಂದೇ ಸಮನಾಗಿರುತ್ತೆ. ವೃದ್ಧರಲ್ಲಿ ಮತ್ತೆ ಹೆಚ್ಚುತ್ತೆ, ಖಿನ್ನತೆ ಜಾಸ್ತಿ, ಅನುಮಾನ ಬರಬಹುದು ವೃದ್ಧರಲ್ಲಿ, ಡೆಮೆನ್ಷಿಯಾ ಅನ್ನೋದು ಜಾಸ್ತಿ ಕಂಡು ಬರಬಹುದು.
1: ನನಗೆ 5 ವರ್ಷದಿಂದ ಸಂಶಯ ಕಾಯಿಲೆ ಇದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ವೈದ್ಯರು ಈಗ ಮಾತ್ರೆ ನಿಲ್ಲಿಸಲು ಹೇಳಿದ್ದಾರೆ, ಆದರೆ ನನಗೆ ಬಿಡಲು ಭಯ, ಎಲ್ಲಿ ಕಾಯಿಲೆ ಹೆಚ್ಚಾಗುತ್ತದೋ ಅನ್ನೋ ಆತಂಕ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಇದ್ದಾರೆ.
0: ಮಾತ್ರೆಯನ್ನು ನಿಲ್ಲಿಸಿದ ಮೇಲೆ ಬಂದೇ ಬರ್ತದೋ ಅಥವಾ ಬರಲು ಅಂತ ಹೇಳೋದು ಕಷ್ಟ ಆಗ್ತದೆ. ಇದಕ್ಕೆ ಯಾವ ಮನೋವೈದ್ಯನ ಪ್ರಪಂಚದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಯಾವ ಪರೀಕ್ಷೆಗಳು ಇಲ್ಲ, ಎಕ್ಸ್ರೇ ರಕ್ತ ಪರೀಕ್ಷೆ ಆ ರೀತಿ ಇಲ್ಲ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಇಷ್ಟು ವರ್ಷಗಳು ಕೊಟ್ಟಾದ್ಮೇಲೆ ರೋಗಿ ಪೂರ್ತಿ ಗುಣಮುಖನಾಗಿದ್ದಾನೆ ಅಂತ ತಿಳಿದ ಮೇಲೆ ಇದು ನಿಲ್ಲಿಸಿ ಅಂತ ನಾವು ಆದೇಶವನ್ನು ಕೊಡ್ತೀವಿ. ಭಯ ಪಡಬಾರದು ರೋಗಿಗಳು, ಇದನ್ನು ವ್ಯಕ್ತಿಗಳು. ಅಕಸ್ಮಾತ್ ನಿಲ್ಲಿಸಿದ ಮೇಲೆ ಕೆಲವು ತಿಂಗಳು ಕೆಲವು ವರ್ಷಗಳು ಆದ್ಮೇಲೆ ಏನಾದರೂ ಒಂದು ಪ್ರಾರಂಭದಲ್ಲಿ ಹಿಂದೆ ಇರತಕ್ಕಂತ ಒಂದು ಸೂಚನೆಗಳು ಲಕ್ಷಣಗಳು ಕಂಡು ಬಂದಲ್ಲಿ ಅವಾಗ ಮತ್ತೆ ನಾವು ಔಷಧಗಳನ್ನು ಚಾಲು ಮಾಡಬೇಕಾಗ್ತದೆ.
1: ಡಾಕ್ಟರ್, ಒಂದು ಬ್ರೇಕ್ ತಗೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.

0: ಸ್ನೇಹಿತರೆ, ವಿಶ್ವ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿ ಎಸ್ ಪಾಲಾಕ್ಷ ಅವರು, ಮನೋವೈದ್ಯರು ಮತ್ತು ವೈದ್ಯ ಸಾಹಿತಿ ಇವರು. ಡಾಕ್ಟ್ರೆ, ನಾವು ಪ್ರಶ್ನೆ ಮಾತಾಡ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಜನರಲ್ಲಿ ಈ ಸಕ್ಕರೆ ಕಾಯಿಲೆ ಬಹಳ ಹೆಚ್ಚಾಗಿ ಬರ್ತಾ ಇದೆ ಡಾಕ್ಟ್ರೆ. ವಯಸ್ಸಿನ ಇತಿಮಿತಿ ಇಲ್ಲದೇ ಸಕ್ಕರೆ ಕಾಯಿಲೆ ಒಂಥರ ಆವರಿಸ್ಕೊತಾ ಇದೆ. ವಯಸ್ಸಾದವರು ತೊಂದರೆಗೊಳಗಾಗಿದ್ದಾರೆ, ಚಿಕ್ಕವರು ಮಕ್ಕಳಲ್ಲೂ ಇದ್ದಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಸಕ್ಕರೆ ಕಾಯಿಲೆ ಹೆಚ್ಚಾಗೋದ್ರಿಂದ ಮಾನಸಿಕ ಕಾಯಿಲೆ ಉಂಟಾಗಲು ಸಾಧ್ಯತೆ ಇದೆಯೇ ಅಂತ?
1: ಉಂಟಾಗಬಹುದು. ಸಕ್ಕರೆ ರೋಗ ವಾಸಿಯಾಗುವ ಕಾಯಿಲೆ ಅಲ್ಲ ಅದು. ಆದ್ರೆ ದೇಹದಲ್ಲಿನ ಸಕ್ಕರೆಯನ್ನ ಊಟದ ಪಥ್ಯ, ಔಷಧ ಮತ್ತು ವ್ಯಾಯಾಮಗಳಿಂದ ಹತೋಟಿಯಲ್ಲಿಡಲು ಮಾತ್ರ ಸಾಧ್ಯ. ಸಕ್ಕರೆ ರೋಗದಿಂದ ನರ ದೌರ್ಬಲ್ಯ, ಮೂತ್ರಪಿಂಡದ ತೊಂದರೆ, ಕೀಲು ಮತ್ತು ಮಾಂಸಖಂಡಗಳ ತೊಂದರೆ, ಕಣ್ಣಿಗೆ ಮತ್ತಿತರ ಅಂಗಗಳಿಗೆ ತೊಂದರೆ ಉಂಟಾಗಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ವೈದ್ಯರಿಗೆಲ್ಲ, ವೈದ್ಯರ ಅಲ್ಲದರಿಗೂ ಗೊತ್ತಿದೆ. ಈ ತೊಂದರೆಗಳಿಂದನೋ ಮತ್ತು ಈ ಭಯದಿಂದ ನನಗೇನಾದ್ರು ಬರಬಹುದೇನೋ ಅನ್ನೋ ಭಯದಿಂದ ಸಹ ಸಕ್ಕರೆ ರೋಗಿಗಳಲ್ಲಿ ನಿದ್ರಾಹೀನತೆ, ಆತಂಕ, ಮುಂಗೋಪ, ಖಿನ್ನತೆ ಇಂತಹ ಅನೇಕ ಮಾನಸಿಕ ರೋಗಗಳು ಕಂಡುಬರಬಹುದು.
0: ಅಲ್ಲ, ಸಕ್ಕರೆ ಒಂದೇ ಅಂತಲ್ಲ ಸರ್, ಹೃದ್ರೋಗದವರಿಗೂ ಈ ಸಮಸ್ಯೆ ಕಾಣಬಹುದಲ್ವಾ?
1: ಕಾಣಬಹುದು. ನೀವ್ ಹೇಳೋ ಸರಿ, ಹೃದ್ರೋಗದಲ್ಲೂ ಕಾಣಬಹುದು, ಪಾರ್ಶ್ವವಾಯು ಆದ್ರೂ ಕಾಣಬಹುದು, ಕ್ಯಾನ್ಸರ್ ರೋಗಿಗಳು ಕಂಡುಬರಬಹುದು
0: ಅಲ್ವಾ?
1: ಖಂಡಿತವಾಗಲು.
0: ಯಾಕಂದ್ರೆ ಆ ರೋಗದ ಒಂದು ಭಯ ಹೆಚ್ಚಾಗಿ ಅದೇ ಒಂದು ಟೆನ್ಷನ್ ಮಾಡಿಕೊಂಡು ಅವರು ಬೇರೆ ರೀತಿ ಮಾನಸಿಕ ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಇದೆ ಅಂತ. ಡಾಕ್ಟರ್, ಈಗ ಸ್ಕಿಜೋಫೋನಿಯಾ ಅಂತ, ಸ್ಕಿಜೋಫ್ರೀನಿಯಾ ಅನ್ನೋ ರೋಗ ಇದೆ, ಇದರ ಲಕ್ಷಣಗಳೇನು ಅಂತ ಸ್ವಲ್ಪ ತಿಳ್ಕೊಳಕ್ ನಮಗೆ ಬೇಕಾಗಿದೆ.
1: ವ್ಯಕ್ತಿ ಯಾರ ಜೊತೆ ಬೆರೆಯದೆ ಇರಬಹುದು, ತನ್ನಷ್ಟಕ್ಕೆ ತಾನೇ ಪಿಸಿ ಪಿಸಿ ಮಾತಾಡಬಹುದು, ಪಿಸುಗುಟ್ಟಿ ಅಂತ, ತನ್ನಷ್ಟು ತಾನೇ ನಗುವುದು ಕಂಡುಬರಬಹುದು, ಮಾತು ಕಡಿಮೆ ಇರಬಹುದು, ಎಲ್ಲದರಲ್ಲೂ ನಿರಾಸಕ್ತನಾಗಿರಬಹುದು, ಕೆಲಸ ಮಾಡದೇ ಇರಬಹುದು, ಮಾಡೋ ಕೆಲಸ ಬಿಟ್ಬಿಡಬಹುದು, ಕಾರ್ಯ ದುಡಿಯೋದು ತಾನು ದುಡಿದಲ್ಲಿದ್ರೆ ಸಂಸಾರ ಕುಟುಂಬ ಸಾಗಲ್ಲ ಅಂತ ಗೊತ್ತಿದ್ರು ಕೂಡ ಕೆಲಸವನ್ನು ನಿರ್ಲಕ್ಷಿಸಬಹುದು. ಯಾರೋ ತನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಬಗ್ಗೆ ಇತರರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅಂತ ಸಂಶಯ ಪಡಬಹುದು. ಅವನ ಸುತ್ತಮುತ್ತ ಯಾರು ಇಲ್ಲದಿದ್ರು ಸಹ ಯಾರೋ ಮಾತನಾಡಿದಾಗೆ ಕಿವಿಗಳಲ್ಲಿ ಧ್ವನಿ ಕೇಳುತ್ತೆ, ಇವನು ಇತರರ ಮೇಲೆ ಹಲ್ಲೆ ಮಾಡಬಹುದು ಸಹ. ಇದು ಕೆಲವು ಲಕ್ಷಣಗಳು.
0: ನಾನು ಸುಮ್ಮನೆ ಕೂತಾಗ ಬೇಡವಾದ ಆಲೋಚನೆಗಳು ಬರ್ತಾ ಇರುತ್ತೆ, ಓದಲಿಕ್ಕೆ ಏಕಾಗ್ರತೆ ಇಲ್ಲ, ಮನಸ್ಸು ಚಂಚಲವಾಗಿದೆ, ಈ ಮನಸ್ಸನ್ನ ಹೇಗೆ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಹೇಳಿ ಡಾಕ್ಟರ್ ಅಂತ ಕೇಳ್ತಾರೆ.
1: ಬಹುಶಃ ಅವರಿಗೆ ಗೀಳು ರೋಗ ಇದ್ದಂತ ಕಾಣುತ್ತೆ ನನಗೆ ಬಹುಶಃ. ಈಗ ಪ್ರಶ್ನೆ ಅಪೂರ್ಣವಾಗಿದೆ. ಒಂದೇನು ಅಂದ್ರೆ, ಅವರು ಓದೋದು ಕುಳಿತಾಗ ಕಣ್ಣು ಮತ್ತು ಮನಸ್ಸು ಏಕಕಾಲದಲ್ಲಿ ಕೆಲಸ ಮಾಡಬೇಕು, ಅದೆರಡಕ್ಕೂ ಹೊಂದಾಣಿಕೆ ಇರಬೇಕು. ಕಣ್ಣು ಪುಸ್ತಕದ ಮೇಲಿದ್ದು ಮನಸ್ಸು ಸಿನಿಮಾಗಳು, ಹೀರೋಯಿನ್ಗಳು, ಅವ್ರ ಬಗ್ಗೆ ಆ ವಯಸ್ಸಿನ ಸಾಮಾನ್ಯ ನೋಡಿ ಹೋದ್ರೆ ಆಗಲ್ಲ, ಅದು ಮನಸ್ಸಿಗೆ ನಾಟಲ್ಲ ಅದು. ಅದಕ್ಕೋಸ್ಕರ ಕಣ್ಣು ಓದ್ತಾ ಇರಬೇಕು, ಮನಸ್ಸು ಏನು ಓದಿದ್ರು ಗ್ರಹಿಸ್ತಾ ಇರಬೇಕು, ಅದು ಮಾಡಬೇಕು. ಅದನ್ನ ನೋಡಿ, ಯಾವುದೇ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಒಂದಕ್ಕಿಂತ ಹೆಚ್ಚು ಯೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದ್ರ ಬಗ್ಗೆ ಮಾತ್ರ ಒಂದು ಸಾರಿ ಯೋಚನೆ ಮಾಡಬಹುದು, ಅದೇ ಬ್ಯೂಟಿ ಇರೋದನ್ನು. ಅವಾಗ ಒಂದು ವಿಷಯದ ಬಗ್ಗೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾವು ದೃಢ ನಿರ್ಧಾರ ಮಾಡಿದಾಗ ಬೇರೆ ಬೇರೆ ಮನಸ್ಸಿಗೆ ಬಂದ್ಬಿಟ್ಟು ಚಂಚಲಗೊಳ್ಳೋದು ಆಗಲ್ಲ, ಬರಲ್ಲ ಅದು.
0: ಅಂದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಹೇಳಿದ್ರಿ ಡಾಕ್ಟರ್. ಈಗ ಮನಸ್ಸು ಯಾರ ಹಿಡಿತದಲ್ಲೂ ಇಲ್ಲ ಅನ್ನೋ ಮಾತಿದೆ, ಬಹಳ ಚಂಚಲ, ಒಂದೇ ಕಡೆ ನಿಲ್ಲಲ್ಲ, ಅದು ಅಲ್ಲಿ ಸುತ್ತಾಡುತ್ತೆ ಅನ್ನೋ ಮಾತಿದೆ. ಈಗ ಇದು ಒಂದಾಗ ಹೊಸದ ಅನಿಸ್ತಾ ಇದೆ, ಯಾಕಂದ್ರೆ ಮನಸ್ಸಲ್ಲಿ ಒಂದೇ ಯೋಚನೆ ಇರುತ್ತೆ,
1: ಒಂದು ಸಾರಿ ಒಂದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಕ್ಕೆ ಸಾಧ್ಯ.
0: ಈಗ ಆಲೋಚನೆ ಮನಸ್ಸು ಯೋಚನೆ ಮಾಡುವಾಗ ಬೇರೆ ಬೇರೆ ಇದೊಂದು ಕ್ಷಣ ಇನ್ನೊಂದು ಕ್ಷಣ ಹೀಗೆ ಹೋಗ್ಬಹುದು.
1: ಅದನ್ನ ನಾವೇನ್ ಮಾಡಬೇಕು ಅಂದ್ರೆ, ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಡಬೇಕು. ಅಂದ್ರೆ ನಮ್ಮ ಮನಸ್ಸಿಗೆ ನಾವು ಗುಲಾಮರಾಗಬಾರದು, ನಮ್ಮ ಗುಲಾಮನ ಮನಸ್ಸಾಗಬೇಕು.
0: ನನ್ನ ತಾಯಿ ಸುಮಾರು ಒಂದು ವರ್ಷದಿಂದ ಬೆಳಗ್ಗೆ ಎದ್ದ ತಕ್ಷಣ ಅತಿಯಾಗಿ ಬೈಯುತ್ತಾಳೆ, ಆಮೇಲೆ ಕೋಪ ಜಾಸ್ತಿ, ಇದು ಮಾನಸಿಕ ಕಾಯಿಲೆ?
1: ಹೌದು, ಖಂಡಿತವಾಗ್ಲೂ ಮಾನಸಿಕ ಕಾಯಿಲೆನೇ ಇದು. ಮತ್ತೊಬ್ಬರ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೈಯೋದು, ಕೋಪ ಮಾಡಿಕೊಳ್ಳೋದು, ಮುಂಗೋಪ, ಇದೆಲ್ಲ ಒಂದು ತೊಂದರೆನೇ ಇದು. ಅಂದ್ರೆ ಪೂರ್ತಿ ವಿವರ ಹೇಳಿಲ್ಲ ಅವರು, ಅಂದ್ರೆ ಇದು ಮಾನಸಿಕ ತೊಂದರೆ ಅಂತ ಅದು ಕಾಯಮಾಯ್ತು. ಅದು ಅದನ್ನ ಅವರು ಮನೋವೈದ್ಯರಲ್ಲಿ ಹೋಗಿ ಅಲ್ಲಿ ಹೋಗಿ ತೋರಿಸಬೇಕು ಅಂತ ನನ್ನ ಸಲಹೆ ಇದೆ.
0: ಈಗ

0: ಎಷ್ಟೋ ಸಲ ಅನ್ಕೋತೀವಿ ಡಾಕ್ಟ್ರೆ, ಏನ್ ಬೈತಾರಪ್ಪ ಅದು ಸ್ವಭಾವ ಅಂತ ಅನ್ಕೋತೀವಿ ನಾವು. ಬೆಳಗ್ಗೆ ಇದ್ದ ತಕ್ಷಣ ಜಾಸ್ತಿ ಬೈತಾರೆ, ರೇಗೋ ಜಾಸ್ತಿ ಅಂತ ಅಂದಾಗ ನಮಗೆ ಅನ್ಸುತ್ತೆ ಅದು ಅವ್ರ ಸ್ವಭಾವ ಆಗಿರ್ಬೋದು ಅಂತ.
1: ಇಲ್ಲ, ಕೆಲವರಲ್ಲಿ ಸ್ವಭಾವ ಇರುತ್ತೆ. ಬಟ್ ಇವರು ಪ್ರಶ್ನೆ ಕೇಳಿರೋದು ಏನಂದ್ರೆ, ಅವ್ರ ಸ್ವಭಾವ ಆಗಿದ್ರೆ ಅವ್ರ ಈ ರೀತಿ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಅದು ಇತ್ತೀಚೆಗೆ ಬಂದಿರತಕ್ಕಂತ ವರ್ತನೆ ಅಲ್ಲಿರತಕ್ಕಂತ ಬದಲಾವಣೆ ಅವ್ರು ಕೇಳಿರೋ ಪ್ರಕಾರ.
0: ಸರಿ ಸರಿ ಸರಿ, ಸ್ವಭಾವ ಇದ್ರೆ ಮೊದಲಿಂದಾನು ಬೈಕೋತಾನೆ ಇರ್ತಿದ್ರು.
1: ಸ್ವಭಾವ ಆದ್ರೂ ಕೂಡ ನಾವು ಅದನ್ನು ಕೂಡ ಬದಲಾಯಿಸಬಹುದು ಮೇಡಮ್.
0: ಹೌದಾ?
1: ವ್ಯಕ್ತಿ ನಾನು ಮುಂಗೋಪಿ, ನಾನು ಸಿಕ್ಕಾಪಟ್ಟೆ ರೇಗ್ತೀನಿ, ಅದರಿಂದ ಅನೇಕ ಜನ ನಾನು ಇಷ್ಟಪಡಲ್ಲ ಅಂತ ಬಂದ್ರೆ ಮುಂದಾಗಿ ನಾವು ಖಂಡಿತ ಅವನಿಗೆ ಆಪ್ತ ಸಮಾಲೋಚನೆ ಮೂಲಕ ಅದನ್ನು ಸರಿಪಡಿಸಬಹುದು.
0: ಸರಿಪಡಿಸಬಹುದು. ಸೊ ಕೋಪದ ಹತೋಟಿ ಸಹ ಮಾಡಬಹುದು,
1: ನಿಗ್ರಹಿಸಬಹುದು
0: ಅಂತ. ಡಾಕ್ಟರ್, ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ, ಈ ವಿಷಯ ಬಗ್ಗೆ ತಿಳ್ಕೊಂಡಿದೀವಿ. ಇಷ್ಟೊತ್ತು ತುಂಬಾ ಮಾಹಿತಿಯನ್ನ ನೀವು ಕೊಟ್ರಿ, ನೀವು ಹೇಳಿಕೇಳಿ ಸಾಹಿತಿಗಳಿದ್ದೀರಿ, ವಿಷಯಗಳನ್ನ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ ನಮ್ಮ ಸ್ನೇಹಿತರಿಗೆ. ಆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಅಂಗವಿಕಲತೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾ ಜಿಎಸ್ ಪಾಲಾಕ್ಷರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೆ 65 ರೂಪಾಯಿ, ಪೆನ್ಸಿಲ್ ಬೇನೆ 65 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ, ಕೆಳವನ 4 ರೂಪಾಯಿ, ಗುಂಟು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 15 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 13 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ.

ಕೇಳುಗರೇ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ತಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಬಣ್ಣದ ರಾಯಭಾರಿಗಳು ಚಿಟ್ಟೆಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಬಣ್ಣದ ರಾಯಭಾರಿಗಳು ಚಿಟ್ಟೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಿಶ್ಚಲವಾಗಿ ನಿಂತ ಹೂಗಿಡ ಪೊದೆ ಸಸ್ಯಗಳನ್ನ ಅಪ್ಪಿ ಕುಳಿತು ಚಿಟ್ಟೆಗಳು ಮಕರಂದ ಹೇರುವ ದೃಶ್ಯ ಕಣ್ಣಿಗೆ ಒಂದು ಅದ್ಭುತ ದೃಶ್ಯ ಕಾವ್ಯ. ಆದರೆ ಹೀಗೆ ಎಲ್ಲರ ಕಣ್ಮನ ಸೆಳೆಯುವ ಮೋಹನ ಪರಾಭವಗೊಳಿಸುವ ಚಿಟ್ಟೆಗಳ ಬದುಕು ಮಾತ್ರ ಬಹಳ ಚಿಕ್ಕದು. ಅದರಲ್ಲಿ ಇತ್ತೀಚೆಗೆ ಸಸ್ಯವರ್ಗವನ್ನ ವಿಷಮಗೊಳಿಸಿರುವ ಮಾನವ ಪ್ರವೃತ್ತಿಯಿಂದ ಚಿಟ್ಟೆ ಸಂಕುಲವೇ ಅಳಿವಿನತ್ತ ಸಾಗಿವೆ. ತನ್ನ ಬಣ್ಣದ ಮೂಲಕವೇ ಮನಮೋಹಕಗೊಳಿಸುವ ಚಿಟ್ಟೆಗಳು ನಮ್ಮ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಜೀವಿಗಳ ಪೈಕಿ ವಿಶಿಷ್ಟವಾಗಿದೆ. ಬಣ್ಣ ಬಣ್ಣದ ರೆಕ್ಕೆಗಳನ್ನು ಹರಡಿಕೊಂಡು ಹೂವಿನಿಂದ ಹೂವಿಗೆ ಮಕರಂದ ಹೇರುತ್ತಾ ಹಾರಾಡುವ ಇವುಗಳನ್ನು ನೋಡುವುದು ಕಣ್ಣಿಗೆ ಹಬ್ಬ. ಇವು ಮಕ್ಕಳಿಂದ ಹಿರಿಯರ ತನಕ ಎಲ್ಲರ ಮನಸ್ಸನ್ನು ಸೆಳೆಯುತ್ತವೆ. ಚಿಟ್ಟೆಗಳು ಕೇವಲ ಸೌಂದರ್ಯದ ಪ್ರತೀಕಗಳಲ್ಲ, ಅವು ಪರಿಸರ ಸಮತೋಲನದ ಸೂಚಕಗಳು. ಚಿಟ್ಟೆಗಳು ಜೀವ ಜಗತ್ತಿನ ಅತಿ ನಾಜೂಕಾದ ಹಾಗೂ ಆಕರ್ಷಕ ಕೀಟಗಳಲ್ಲಿ ಒಂದು. ಅವುಗಳ ಬಣ್ಣ ಬಣ್ಣದ ರೆಕ್ಕೆಗಳು, ಹಾರಾಟ ಮತ್ತು ಹೂಗಳ ಸುತ್ತಲೂ ತೇಲಾಡುವ ರೀತಿ ಪ್ರಕೃತಿಯ ಒಂದು ಅದ್ಭುತ ಕಲಾಕೃತಿ. ಜಗತ್ತಿನಾದ್ಯಂತ ಸಾವಿರಾರು ವಿವಿಧ ಚಿಟ್ಟೆಗಳಿವೆ. ಭಾರತದಲ್ಲೂ ಅನೇಕ ಅಪರೂಪದ ಮತ್ತು ವಿಶಿಷ್ಟ ಚಿಟ್ಟೆ ಪ್ರಭೇದಗಳಿವೆ. ಪಶ್ಚಿಮ ಘಟ್ಟಗಳು, ಹಿಮಾಚಲ ಪ್ರದೇಶಗಳು ಮತ್ತು ಕಾಡು ಪ್ರದೇಶಗಳಲ್ಲಿ ಚಿಟ್ಟೆಗಳ ವೈವಿಧ್ಯತೆ ಹೆಚ್ಚು. ಮೊಟ್ಟೆಯಿಂದ ಹುಳು, ಹುಳುವಿನಿಂದ ಕೋಶ ಮತ್ತು ನಂತರ ಸುಂದರ ಚಿಟ್ಟೆಯಾಗಿ ರೂಪಾಂತರಗೊಳ್ಳುವ ಅದರ ಪಯಣವು ಜೀವನದ ಬದಲಾವಣೆಯ ಪ್ರತೀಕ ಎನ್ನಬಹುದು. ಯಾವ ಪ್ರದೇಶದಲ್ಲಿ ಚಿಟ್ಟೆಗಳ ಸಂಖ್ಯೆ ಹೆಚ್ಚಿರುತ್ತದೆಯೋ ಅಲ್ಲಿ ಪರಿಸರ ಆರೋಗ್ಯಕರವಾಗಿದೆ ಎಂಬುದು ವಿಜ್ಞಾನಿಗಳ ಅಭಿಪ್ರಾಯ. ಏಕೆಂದರೆ ಚಿಟ್ಟೆಗಳು ಹೂಗಳು, ಸಸ್ಯಗಳು ಮತ್ತು ಹವಾಮಾನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಪರಿಸರ ಮಾಲಿನ್ಯ, ಕೀಟನಾಶಕಗಳ ಬಳಕೆ, ಅರಣ್ಯ ನಾಶ ಮತ್ತು ಹವಾಮಾನ ಬದಲಾವಣೆಗಳಿಂದ ಚಿಟ್ಟೆಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವ ಚಿಟ್ಟೆಗಳು ಹೂವಿನ ಮಕರಂದವನ್ನು ಹೀರುವಾಗ ಒಂದು ಹೂವಿನ ರೇಣುಗಳನ್ನು ಮತ್ತೊಂದು ಹೂವಿಗೆ ಸಾಗಿಸತೊಡಗುತ್ತವೆ. ಇದರಿಂದ ಸಸ್ಯಗಳ ಸಂತಾನೋತ್ಪತ್ತಿಗೆ ಸಹಾಯವಾಗುವುದರೊಂದಿಗೆ ಕೃಷಿಯಲ್ಲಿಯೂ ಇದರ ಪರೋಕ್ಷ ಲಾಭ ದೊರೆಯುತ್ತದೆ. ಆಧುನಿಕ ಜೀವನ ಶೈಲಿ ಮತ್ತು ನಗರೀಕರಣದ ಪರಿಣಾಮವಾಗಿ ಚಿಟ್ಟೆಗಳ ವಾಸಸ್ಥಾನ ಕಡಿಮೆಯಾಗಿದೆ. ಕಾಡುಗಳನ್ನು ಕಡಿದು ಕಟ್ಟಡ ನಿರ್ಮಿಸಲಾಗುತ್ತಿದೆ. ಉದ್ಯಾನಗಳು ಮತ್ತು ತೋಟಗಳ ಸ್ಥಳದಲ್ಲಿ ಕಾಂಕ್ರೀಟ್ ಕಾಡು ಬೆಳೆಯುತ್ತಿವೆ. ಹೂವಿನ ಸಸ್ಯಗಳ ಕೊರತೆ ಮತ್ತು ರಾಸಾಯನಿಕಗಳ ಕೀಟನಾಶಕಗಳ ಅತಿಯಾದ ಬಳಕೆ ಚಿಟ್ಟೆಗಳ ಜೀವಕ್ಕೆ ಅಪಾಯ ತಂದೊಡ್ಡಿದೆ. ಅನೇಕ ಚಿಟ್ಟೆ ಜಾತಿಗಳು ಅವನತಿಯ ಹಂಚಿನಲ್ಲಿದ್ದು ಇದು ಪರಿಸರದ ಬಗ್ಗೆ ಆತಂಕ ಮೂಡಿಸುವ ಸಂಗತಿಯಾಗಿದೆ. ಮನೆಯ ಸುತ್ತಮುತ್ತಲು ಚಿಟ್ಟೆಗಳಿಗೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸುವುದು, ಹೂ ಹರಳುವ ಗಿಡಗಳನ್ನು ನೆಡುವುದು, ರಾಸಾಯನಿಕ ಕೀಟನಾಶಕಗಳ ಬಳಕೆ ಕಡಿಮೆ ಮಾಡುವುದು ಮತ್ತು ಸಣ್ಣ ತೋಟಗಳನ್ನು ಬೆಳೆಸುವುದು ಚಿಟ್ಟೆಗಳನ್ನು ಆಕರ್ಷಿಸುವ ಪ್ರಕ್ರಿಯೆಯಾಗಿದೆ. ತುಳಸಿ, ಚೆಂಡು ಹೂವು, ಕನಕಾಂಬರ ಮತ್ತು ಇತರೆ ಮಕರಂದಯುಕ್ತ ಹೂಗಳು ಚಿಟ್ಟೆಗಳಿಗೆ ನೆಚ್ಚಿನವು. ಪ್ರತಿಯೊಬ್ಬರೂ ತಮ್ಮ ಮನೆಯ ಆವರಣದಲ್ಲಿ ಒಂದು ಚಿಕ್ಕ ಚಿಟ್ಟೆ ತೋಟ ನಿರ್ಮಿಸಿದರೆ ಚಿಟ್ಟೆಗಳ ಸಂರಕ್ಷಣೆಗೆ ದೊಡ್ಡ ಕೊಡುಗೆಯನ್ನು ನೀಡಿದಂತಾಗುತ್ತದೆ. ಚಿಟ್ಟೆಗಳನ್ನು ರಕ್ಷಿಸುವುದು ಏಕೆ ಎಂದರೆ ಕೇವಲ ಒಂದು ಕೀಟವನ್ನು ಉಳಿಸುವುದಲ್ಲ, ಅದು ನಮ್ಮ ಪರಿಸರ ವ್ಯವಸ್ಥೆಯನ್ನು ಉಳಿಸುವ ಕಾರ್ಯವಾಗಿದೆ. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಮಹತ್ವವಿದ್ದು ಚಿಟ್ಟೆಗಳಿಲ್ಲದ ಪ್ರಕೃತಿ ತನ್ನ ಬಣ್ಣ ಮತ್ತು ಜೀವಂತಿಕೆಯನ್ನು ಕಳೆದುಕೊಳ್ಳುತ್ತದೆ. ಮೊಬೈಲ್ ಮತ್ತು ತಂತ್ರಜ್ಞಾನದ ಜಗತ್ತಿನಲ್ಲಿ ಬೆಳೆಯುತ್ತಿರುವ ಇಂದಿನ ಮಕ್ಕಳಿಗೆ ಪ್ರಕೃತಿಯ ಜೊತೆಗಿನ ನಂಟು ಕಡಿಮೆಯಾಗುತ್ತಿದೆ. ಅವರಿಗೆ ಚಿಟ್ಟೆಗಳ ಲೋಕವನ್ನು ಪರಿಚಯಿಸುವುದು ಅತಿ ಅಗತ್ಯವಾಗಿದೆ. ಪ್ರಕೃತಿ ವೀಕ್ಷಣೆ, ತೋಟಗಾರಿಕೆ ಮತ್ತು ಪರಿಸರದ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಜೀವ ಜಗತ್ತಿನ ಬಗ್ಗೆ ಪ್ರೀತಿ ಬೆಳೆಸುವುದು, ಚಿಟ್ಟೆಗಳನ್ನು ನೋಡುವ ಅನುಭವ ಮಕ್ಕಳ ಮನಸ್ಸಲ್ಲಿ ಸಂವೇದನೆ ಮತ್ತು ಪರಿಸರ ಜಾಗೃತಿಯನ್ನು ಮೂಡಿಸುತ್ತದೆ. ಜೊತೆಗೆ ಪ್ರಕೃತಿಯನ್ನು ಪ್ರೀತಿಸುವ ಮನೋಭಾವನೆಯನ್ನು ಬೆಳೆಸುತ್ತದೆ. ಚಿಟ್ಟೆ ಉಳಿದರೆ ಪ್ರಕೃತಿ ಉಳಿಸುತ್ತದೆ, ಪ್ರಕೃತಿ ಉಳಿದರೆ ನಾವು ಉಳಿಯುತ್ತೇನೆ ಎಂಬ ಸತ್ಯವನ್ನು ನಾವು ಮರೆಯಬಾರದು. ಚಿಟ್ಟೆಗಳು ಪ್ರಕೃತಿಯ ನಗುವಿನಂತೆ, ಅವುಗಳ ಹಾರಾಟದಲ್ಲಿ ನಮ್ಮ ಜೀವನದ ಹರ್ಷ ಅಡಗಿದೆ. ಭೂಮಿಯ ಸೌಂದರ್ಯ ಹೆಚ್ಚಿಸುವ

0: ಭೂಮಿಯ ಸೌಂದರ್ಯ ಹೆಚ್ಚಿಸುವ ಬಣ್ಣ ಬಣ್ಣದ ಚಿಟ್ಟೆಗಳ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಆದ್ದರಿಂದ ಹೂ ಬಿಡುವ ಗಿಡಗಳನ್ನು ಬೆಳೆಸೋಣ, ಮರಗಳನ್ನು ಉಳಿಸೋಣ, ಚಿಟ್ಟೆಗಳಿಗೆ ಬದುಕಲು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸೋಣ. ಆ ಮೂಲಕ ಪ್ರಕೃತಿಯ ಈ ಸುಂದರ ರಾಯಭಾರಿಗಳನ್ನು ಕಾಪಾಡೋಣ. ಕೇಳುಗ್ರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಬಣ್ಣದ ರಾಯಭಾರಿಗಳು ಚಿಟ್ಟೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಬಣ್ಣದ ರಾಯಭಾರಿಗಳು ಚಿಟ್ಟೆಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
4: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
4: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
5: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
4: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ SSV ಸೋಲಂಕಿ ಇತಿಹಾಸ ಬರೆದ ಹೆಣ್ಣು ಮಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಚುಕ್ಕಿ 8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ, ಇತಿಹಾಸ ಬರೆದ ಹೆಣ್ಣುಮಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಕತ್ತಲ ಹಾದಿಯಲ್ಲಿ ಬೆಳಕಿನ ಕಿರಣದಂತೆ ಓಡಿಬಂದು ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ ಭಾರತೀಯ ನೌಕಾಪಡೆಯ ಧೀರ ಅಧಿಕಾರಿ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಅವರ ಯಶೋಗಾಥೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ. ಗುಜರಾತ್ನ ಭರೂಚ್ ಜಿಲ್ಲೆಯ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಯಶಸ್ವಿ ಜನಿಸಿದರು. ಆಕೆಯ ತಂದೆ ಒಬ್ಬ ಶಾಲಾ ಶಿಕ್ಷಕರು ಹಾಗೂ ತಾಯಿ ಗೃಹಿಣಿ. ತಂದೆ ಶಾಲೆಯ ಮಕ್ಕಳಿಗೆ ಅಕ್ಷರ ಕಲಿಸುತ್ತಾ ದೇಶದ ಭವಿಷ್ಯವನ್ನು ರೂಪಿಸುತ್ತಿದ್ದರೆ, ಮಗಳು ಯಶಸ್ವಿ ಮಾತ್ರ ದೇಶದ ರಕ್ಷಣೆಯನ್ನೇ ತನ್ನ ಜೀವನದ ಪರಮ ಗುರಿಯಾಗಿಸಿಕೊಂಡಿದ್ದಳು. ಕೇವಲ ಒಂದು ಸಣ್ಣ ಕೋಣೆಯ ಓದಿನಿಂದ ಹಿಡಿದು ಭಾರತೀಯ ರಕ್ಷಣಾ ಪಡೆಯ ಅತ್ಯುನ್ನತ ಕಚೇರಿಯವರೆಗೆ ಯಶಸ್ವಿ ನಡೆದು ಬಂದ ಹಾದಿ ಸುಲಭದ್ದಾಗಿರಲಿಲ್ಲ. ಕಠಿಣ ಪರಿಶ್ರಮ, ಅಚಲ ಶಿಸ್ತು ಮತ್ತು ದೇಶಸೇವೆಯ ತೀವ್ರ ಹಂಬಲವೇ ಅವರನ್ನು ನೌಕಾಪಡೆಯಲ್ಲಿ ಒಬ್ಬ ಸಮರ್ಥ ಅಧಿಕಾರಿಯನ್ನಾಗಿ ರೂಪಿಸಿತು. ಭಾರತದ ಸಶಸ್ತ್ರ ಪಡೆಗಳ ಇತಿಹಾಸದಲ್ಲೇ ಮೇ 2025 ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಕ್ಷಣಕ್ಕೆ ಸಾಕ್ಷಿಯಾಯಿತು. ಭಾರತದ ಸೈನಿಕ ಇತಿಹಾಸದಲ್ಲಿ ಇದುವರೆಗೆ ಕೇವಲ ಪುರುಷ ಅಧಿಕಾರಿಗಳಷ್ಟೇ ಸೀಮಿತವಾಗಿದ್ದ ಅತ್ಯಂತ ಪ್ರತಿಷ್ಠಿತ ಹುದ್ದೆಯೊಂದರ ಹೆಬ್ಬಾಗಿಲನ್ನು ಯಶಸ್ವಿ ಸೋಲಂಕಿ ಯಶಸ್ವಿಯಾಗಿ ತೆರೆದರು. ಭಾರತದ ಸಶಸ್ತ್ರ ಪಡೆಗಳ ಮಹಾದಂಡನಾಯಕರಾದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮೊದಲ ಮಹಿಳಾ ಎ ಡಿ ಕ್ಯಾಂಪ್ ವೈಯಕ್ತಿಕ ಮಿಲಿಟರಿ ಸಹಾಯಕರಾಗಿ ನೇಮಕಗೊಳ್ಳುವ ಮೂಲಕ ಅವರು ಹೊಸ ಇತಿಹಾಸ ಸೃಷ್ಟಿಸಿದರು. ಎ ಡಿ ಕ್ಯಾಂಪ್ ಹುದ್ದೆ ಎನ್ನುವುದು ಕೇವಲ ಒಂದು ಗೌರವವಲ್ಲ, ಅದು ಅತ್ಯುನ್ನತ ಶಿಸ್ತು, ರಕ್ಷಣಾ ಕಾರ್ಯತಂತ್ರದ ಜ್ಞಾನ, ಅಪ್ರತಿಮ ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿಯ ಸಂಕೇತ. ಸಾಮಾನ್ಯವಾಗಿ ರಾಷ್ಟ್ರಪತಿಗಳ ರಕ್ಷಣೆ ಮತ್ತು ಕಾರ್ಯವಿಧಾನಗಳ ಉಸ್ತುವಾರಿಯಾಗಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಗಳಿಂದ ಅತ್ಯುತ್ತಮ ಅಧಿಕಾರಿಗಳನ್ನು ಆ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಬಿಳಿ ಬಣ್ಣದ ಗರಿಗರಿಯಾದ ನೌಕಾಪಡೆಯ ಸಮವಸ್ತ್ರ ಧರಿಸಿ ಹೆಗಲ ಮೇಲೆ ಚಿನ್ನದ ಬಣ್ಣದ ಗುಹಿಲೆಟ್ ಅಂದರೆ ಗೌರವದ ಹಗ್ಗ ಧರಿಸಿದ ಯಶಸ್ವಿ ಸೋಲಂಕಿ ಅವರು ರಾಷ್ಟ್ರಪತಿ ಭವನದಲ್ಲಿ ಕರ್ತವ್ಯಕ್ಕೆ ನಿಂತಾಗ ಅದು ಕೇವಲ ಒಬ್ಬ ಶಿಕ್ಷಕನ ಮಗಳ ಯಶಸ್ಸಾಗಿರಲಿಲ್ಲ. ಬದಲಿಗೆ ಇಡೀ ದೇಶದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸದ ಪ್ರತೀಕವಾಗಿತ್ತು. ರಾಷ್ಟ್ರಪತಿಗಳ ವೈಯಕ್ತಿಕ ಮಿಲಿಟರಿ ಸಹಾಯಕರಾಗಿ ಕಾರ್ಯನಿರ್ವಹಿಸುವ ಇವರು ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಪದ್ಮ ಪ್ರಶಸ್ತಿ ಪ್ರದಾನದಂತಹ ಅತ್ಯುನ್ನತ ಸಮಾರಂಭಗಳು ಮತ್ತು ವಿದೇಶಿ ಗಣ್ಯರ ಭೇಟಿಯ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾದ ಮಿಲಿಟರಿ ಶಿಷ್ಟಾಚಾರವನ್ನು ಉಸ್ತುವಾರಿ ನೋಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ರಾಷ್ಟ್ರಪತಿಗಳ ದೇಶ ವಿದೇಶಗಳ ಪ್ರವಾಸದ ವೇಳಾಪಟ್ಟಿಯನ್ನು ನಿಖರವಾಗಿ ರೂಪಿಸಿ ಸ್ಥಳೀಯ ರಕ್ಷಣಾ ಪಡೆಗಳೊಂದಿಗೆ ಭದ್ರತೆಯನ್ನು ಸಮನ್ವಯಗೊಳಿಸುವ ನೆರಳಿನಂತಹ ಜವಾಬ್ದಾರಿ ಇವರ ಮೇಲಿದೆ. ಗಣರಾಜ್ಯೋತ್ಸವದಂತಹ ಐತಿಹಾಸಿಕ ಸಂದರ್ಭಗಳಲ್ಲಿ ಗಾರ್ಡ್ ಆಫ್ ಆನರ್ ಗೌರವ ವಂದನೆಯ ಉಸ್ತುವಾರಿಯನ್ನು ಹೊರುವ ಯಶಸ್ವಿ ಸೋಲಂಕಿ ಅವರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಹಾಗೂ ರಾಷ್ಟ್ರಪತಿಗಳ ಕಚೇರಿಯ ನಡುವೆ ರಕ್ಷಣಾ ವಿಷಯಗಳ ತುರ್ತು ಸಂವಹನ ಸೇತುವೆಯಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಅವರ ಜೀವನ ನಮಗೆ ಕಲಿಸುವುದು ಒಂದೇ, ಹಿನ್ನೆಲೆಯಷ್ಟೇ ಸಾಮಾನ್ಯವಾಗಿದ್ದರೂ ನಮ್ಮ ಕನಸು ಮತ್ತು ಪರಿಶ್ರಮ ಅಸಾಧಾರಣವಾಗಿದ್ದರೆ ದೇಶದ ಅತ್ಯುನ್ನತ ಶಿಖರವನ್ನು ತಲುಪಬಹುದು ಎಂದು ಅವರು ದೇಶದ ಕೋಟ್ಯಾಂತರ ಯುವತಿಯರಿಗೆ, ವಿಶೇಷವಾಗಿ ಭಾರತೀಯ ರಕ್ಷಣಾ ಪಡೆಗೆ ಸೇರಿ ದೇಶ ಸೇವೆ ಮಾಡಬೇಕೆಂದು ಬಯಸುವ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಆದರ್ಶಪ್ರಾಯರಾಗಿದ್ದಾರೆ. ಹೆಣ್ಣು ಮಕ್ಕಳು

ಅವರು ದೈಹಿಕವಾಗಿ ಸದೃಢರಲ್ಲ, ಅವರು ಎಲ್ಲ ಪದವಿಗಳಿಗೂ ಅರ್ಹರಾಗುವುದಿಲ್ಲ ಎಂದು ಹಣೆಪಟ್ಟೆ ಕಟ್ಟಿ ಅವರನ್ನು ಹಗುರವಾಗಿ ಕಾಣುವ ಅನೇಕರಿಗೆ ಯಶಸ್ವಿ ಸೋಲಂಕಿ ಪ್ರತ್ಯುತ್ತರವಾಗಿ ನಿಲ್ಲುತ್ತಾರೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಇತಿಹಾಸ ಬರೆದ ಹೆಣ್ಣುಮಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಇತಿಹಾಸ ಬರೆದ ಹೆಣ್ಣು ಮಗಳು ಎಂಬ ವಿಷಯವನ್ನ ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚಿತ್ರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ. ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ

ತಮ್ಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿಗಳು ದರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳುವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು. ಅವರು ಜಲ, ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ಧ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳುವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ್ರ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೇ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟ್ರೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2016 ಜೂನ್ 9ರಂದು ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7.50 ಕೋಟಿಗೂ ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ 100,000 ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯ

0: ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ್ರ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
1: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
0: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ರಜತಗಿ ಬಿಗೊಡಯನ ಕುಮಾರನೇ ನಿತ್ಯ ವಾರಿಗಿಯೇ ಅದನು ಹರಿ ರುದ್ರಾದಿಗಳು ಕೆರೆ ಬದಿಸುತ್ತಿದರು ಅನವರತ ನಿನ್ನನು ನಿಜಗ ಬಂದಿತ ಗಣಪ ಮಾಡುವುದು ಮತಿಗೆ ಮಂಗಳವ
1: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
6: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
6: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
5: ಸಿದ್ದಣ್ಣ

0: ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
4: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಬೇಸಾಯ, ಹಸು ಮತ್ತು ಕೋಳಿ ಸಾಕಾಣಿಕೆ ಕುರಿತು ಸರ್ಗೂರು ತಾಲೂಕಿನ ನಿಮ್ಮನಹಳ್ಳಿ ಹಾಡಿಯ ಕೃಷಿಕರಾದ ಶ್ರೀಯುತ ಮಲ್ಲೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
5: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
6: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
5: ಸಾವಯವ ಕೃಷಿಗೆ ಉತ್ತೇಜನ,
6: ಬಿತ್ತನೆ ಬೀಜ, ರಸಗೊಬ್ಬರ,
5: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
6: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
5: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
6: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
7: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಹಾಡಿಯ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ ಮಲ್ಲೇಶ್ ಅವರು. ಇವರು ಕಳೆದ 12 ವರ್ಷಗಳಿಂದ ಸ್ವತಂತ್ರವಾಗಿ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದು, ಇರುವಂತಹ 4 ಎಕರೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಗಿ, ಜೋಳ, ಮೆಣಸಿನಕಾಯಿ, ಸಿರಿಧಾನ್ಯ ಈ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಜೊತೆಗೆ ಸಾವಯವ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಎರೆಹುಳ ಗೊಬ್ಬರವನ್ನು ಸಹ ಮಾಡ್ತಾ ಕೃಷಿ ಚಟುವಟಿಕೆಗಳಲ್ಲಿ ಬಳಸ್ತಾ ಒಂದು ಸಾವಯವ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಒಟ್ಟಾರೆ ಈ ಮಿಶ್ರ ಬೆಳೆ ಬೇಸಾಯ ಹಾಗೂ ಸಾವಯವ ಕೃಷಿಯ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮಲ್ಲೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
8: ನಮಸ್ಕಾರ ಸರ್. ನನಗೆ
7: ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಾ, ಆರಂಭದಿಂದ ಯಾವ ರೀತಿಯೆಲ್ಲ ಕೃಷಿಯನ್ನ ಮಾಡ್ತಾ ಇದ್ರಿ?
8: 12 ವರ್ಷದಿಂದ ಮಾಡ್ತಾನೆ ಸರ್ ಅನುಭವಗಾದ. ಈಗ ಪರವಾಗಿಲ್ಲ, ಒಟ್ಟಿನಲ್ಲಿ ವ್ಯವಸಾಯದಲ್ಲಿ ಒಳ್ಳೆ ಸಂಪಾದನೆ ಐತೆ. ಮಾಡ್ಬೇಕು ಅಷ್ಟೇ ಕಷ್ಟಪಟ್ಟು.

0: ಹಂಗೆ ಮೂರ್ ತಿಂಗಳು ಬೆಳೆ ಬೆಳಿತೀವಿ, ಆರು ತಿಂಗಳು ಬೆಳೆ ಬಂತು ಆಗರ ನಂಬಿಕೆ ಇದೆ.
1: ಆರಾಮದಿಂದ ಏನೆಲ್ಲ ಬೆಳೆಗಳನ್ನ ಬೆಳಿತಾ ಇದ್ರಿ ಮೊದ್ಲೆಲ್ಲ?
0: ರಾಗಿ ಹತ್ತಿ ಎರಡು ಬಿಟ್ರೆ ಏನು ಬೆಳಿತಿಲ್ಲ. ಈಗ ನಮ್ಮ ಸಂಸ್ಥೆ ಕಡೆಯಿಂದ ಮೂರು ತಿಂಗಳು ಬೆಳೆಯಿಂದ ಬೆಳೆದು ಹತ್ತಿ ಜೋಳ ಮೆಣಸಿ ಸಿರಿಧಾನ್ಯಗಳು ಇದರಿಂದ ಸಲಹೆ ಪಡ್ಕೊಂಡು ಮಾಡ್ತಾ ಇದ್ದೇವೆ ನಾವು.
1: ಒಟ್ಟು ಎಷ್ಟು ಎಕರೆ ಭೂಮಿ ಇದೆ ತಮ್ಮ ಹತ್ರ?
0: 4 ಎಕರೆ ಐತೆ ಸರ್.
1: ಇರುವಂತ 4 ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆ ಹೇಗಿದೆ?
0: ಚೆನ್ನಾಗೈತೆ ಸರ್. ಈಗ ಮಳೆ ಕಮ್ಮಿ ಆದ್ರೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ, ಮಳೆ ಬತ್ತ ಜಾಸ್ತಿ ಆಯ್ತೆ.
1: ಬೋರ್ವೆಲ್ ವ್ಯವಸ್ಥೆ ಇದೆ?
0: ಬೋರ್ವೆಲ್ ವ್ಯವಸ್ಥೆ ಐತೆ ಸರ್.
1: ಎಷ್ಟು ವರ್ಷದಿಂದ ಈ ಬೋರ್ವೆಲ್ ವ್ಯವಸ್ಥೆ
0: ಮಾಡ್ಕೊಂಡಿದ್ರೆ? ಅದು ಒಂದು ನಮ್ಮ ಅಪ್ಪನವ್ರ ಕಾಲದಿಂದ ಅವರು ಒಂದು 30-40 ವರ್ಷದಿಂದ ಐತೆ. ಅದು
1: ತಾವು ಮೊದ್ಲಿಂದನೂ ಕೂಡ
0: ನೀರಾವರಿ ವ್ಯವಸ್ಥೆ ಐತೆ.
1: ಆರಂಭದಲ್ಲೆಲ್ಲ ವರ್ಷಕ್ಕೆ ಎಷ್ಟು ಬೆಳೆಗಳನ್ನ ತೆಗಿತಾ ಇದ್ರಿ? 4 ಎಕರೆ ಭೂ ಪ್ರದೇಶದಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳಿತಾ ಇದ್ರಿ? ಒಂದೇ ಬೆಳೆ ಬೆಳಿತೀರ ಅಥವಾ ಬೇರೆ ಬೇರೆ ಬೆಳೆ ಬೆಳಿತೀರ?
0: ಇದೊಂದು 15-20 ವರ್ಷದಿಂದ ಬರೀ ಒಂದೇ ಬೆಳೆ ಬೆಳಿತೀನ ಸ. ಈಗ ಒಂದು 12 ವರ್ಷದಿಂದ ಈಗ ಮೂರು ಎರಡೆರಡು ಬೆಳೆ ತೆಗಿತಿರ್ತೀನಿ ಈಗ. ಅದರಿಂದ ಬಿಟ್ರೆ ಏನು ಇಲ್ಲ. ಈಗ ಈ ಮೂರು ಬೆಳೆ ತೆಗಿಯಕ ಟ್ರೈ ಮಾಡ್ತಾ ಇದ್ದೀನಿ ಈಗ.
1: ಯಾವ ರೀತಿಯಾದಂತ ಮಣ್ಣು ತಮ್ಮ ಜಮೀನು?
0: ನಮ್ದು ಕಲ್ಲು ಮಿಶ್ರಣ ಚೆನ್ನಾಗಿ ಕಣ್ಣು ಮಣ್ಣು ಆಗದ ಸರ್. ಆಮೇಲೆ ಕಲ್ಲು ಮಿಕ್ಸ್ ಐತೆ, ಒಂದು ಎರಡು ತರ ಭೂಮಿ ಐತೆ ನಮ್ಮ ಹತ್ರ. ಅವೆಲ್ಲ ಒಳ್ಳೆ ಫಲವತ್ತತೆ ಮಣ್ಣುಗಳೇ. ಒಳ್ಳೆ ಗೊಬ್ಬರ ಗಿಬ್ಬರ ಹಾಕೊಂಡು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಬೆಳೆಬೋದು.
1: ಈಗ 4 ಎಕರೆ ಭೂ ಪ್ರದೇಶದಲ್ಲಿ ತಾವು ಕಾಲಕ್ಕೆ ತಕ್ಕಂತೆ ಯಾವ ಯಾವ ರೀತಿ ಬೆಳೆಗಳನ್ನ ಹಾಕ್ತಾ ಇದ್ರಿ?
0: ಇವಾಗ ಈ ಟೈಮಲ್ಲಿ ಈಗ ಮಾರ್ಚ್ ಏಪ್ರಿಲ್ ಇವಾಗ ಮೆಣಸಿ ಹಾಕತೀವಿ, ಮುಗ್ದಾದ್ಮೇಲೆ ರಾಗಿ ಹಾಕ್ತೀವಿ, ಅದಾದ್ಮೇಲೆ ಗೇಲು ಈ ಸಿರಿಧಾನ್ಯ ಪುನಃ ನಾವಣ ಗಿವಣ ಶ್ಯಾಮ ಇವನ್ನೆಲ್ಲ ಹಾಕ್ಬೋದು ಸರ್. ಅವನು ಆ ರೀತಿ ನಮ್ಮ ತಂದೆ ಕಾಲದಲ್ಲಿ ಆ ರೀತಿ ಅಷ್ಟು ಅನುಭವ ಐತಿತ್ತಿಲ್ಲ. ಆಮೇಲೆ ಮೈಂಡ್ಗಳು ವರ್ಕ್ ಆಯ್ತಿತ್ತಿಲ್ಲ ಅವಾಗ. ಈವಾಗ ಬೆಳವಣಿಗೆ ಜನ್ರೇಷನ್ ನೋಡಿ ಈಗ ಆ ರೀತಿ ಮಾಡ್ತಿರೋದು ನಾವು.
1: ಈಗ ಮೊದ್ಲೆಲ್ಲ ತಾವು ಧಾನ್ಯ ಬೆಳೆಗಳನ್ನೇ ಬೆಳಿತಾ ಇದ್ರಿ, ಹೆಚ್ಚಿನದಾಗಿ ಅದು ಮನೆ ಉಪಯೋಗಕ್ಕೆ ಬರ್ತಾ ಇತ್ತು.
0: ಈ
1: ವಾಣಿಜ್ಯ ಬೆಳೆಗಳು ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ಅದ್ರಿಂದ ಏನಾದ್ರು ಆದಾಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ವಾಣಿಜ್ಯ ಬೆಳೆಗಳೇನಾದ್ರೂ ಬೆಳಿತಾ ಇದ್ರ?
0: ಈ ನಾವಣ ಬೆಳೆದೀಗ ನಾವು ವ್ಯವಸ್ಥೆ ಮಾಡಿಕೊಂಡು ಸಂಸ್ಥೆಗೆ ಕೊಟ್ಬಿಡ್ತೀವಿ ನಾವು. ಈ ರಾಗಿನೂ ಅಷ್ಟೇ ಸಹ, ರಾಗಿನೂ ಬೆಳೆದ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಸಂಸ್ಥೆ ಕಡೆಗೆ ಕೊಟ್ಬಿಡ್ತೀವಿ ನಾವು. ಜಾಸ್ತಿ ಮಾಡಿಕೊಳ್ಳಲ್ಲ ನಾವು, ನಮ್ಗೆ ಎಷ್ಟು ಬೇಕು ವರ್ಷಕ್ಕೆ ಅಷ್ಟು ಮಾಡಿಕೊಳ್ತೀವಿ ಅಷ್ಟೇ ಸರ್.
1: ಅಂದ್ರೆ ಮನೆಗೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳೆ ಇಟ್ಕೊಂಡು
0: ಬೇಕಾದ್ರೆ ಸಂಸ್ಥೆ ಕೊಟ್ಬಿಡ್ತೀವಿ ಮಾರಾಟಕ್ಕೆ.
1: ಈಗ ತಾವು ಪ್ರಮುಖವಾಗಿ ಧಾನ್ಯ ಬೆಳೆಗಳಲ್ಲಿ ರಾಗಿ ಜೋಳ ಹಾಗಿನ ತರಕಾರಿನಲ್ಲಿ ಮೆಣಸಿನಕಾಯಿ ಬೆಳಿತಾ
0: ಇದ್ದೀವಿ.
1: ಈ ಬೆಳೆಗಳ ಬೇಸಾಯ ಕ್ರಮ ಆಗಿರ್ಬೋದು, ವ್ಯವಸಾಯ ಪದ್ಧತಿ ಆಗಿರ್ಬೋದು, ಯಾವ ರೀತಿ ಅನುಸರಿಸ್ತಾ ಇದೀರ?
0: ಏನು ಇಲ್ಲ ಸರ್, ಮಾಮೂಲಿ ಗೊಬ್ಬರ ಇವು ಕೊಡ್ತಾ ಇರ್ತಾರ, ಅವನ್ನ ಹಾಕೊಂಡು ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಯ್ತಾ ಇರ್ತೇವೆ. ಅವ್ರು ಹೇಳಿದ ಸಲಹೆಗಳನ್ನು ಪಡ್ಕೊಂಡು ಮಾತ್ರ ಮಾಡ್ತಾ ಇರ್ತೀನಿ ಸರ್. ಅದ್ರ ತಕ್ಕಂತ ಇಳುವರಿ ಚೆನ್ನಾಗೂ ನಮಗೆ ಬರುತ್ತೈತೆ. ಅದರಲ್ಲಿ ಏನೂ ಇಲ್ಲ. ಸಂಸ್ಥೆ ಏನಿಗೆ ಸಲಹೆ ಕೊಡ್ತಾ ಅದರಿಂದ ಮಾಡ್ತೀನಿ.
1: ರಾಸಾಯನಿಕ ಗೊಬ್ಬರಗಳು ಹೊರಗಡೆ ಅಂಗಡಿಯಿಂದ ತಂದು ಬಳಸುವಂಥದ್ದು ಅದನ್ನಾದ್ರೂ
0: ಅದು ಇಲ್ಲ. ದನ ಗೊಬ್ಬರ ಹಾಕ್ತೀವಿ ನಾವು. ದನ ಗೊಬ್ಬರ ಈಗ ಬಯೋಗ್ಯಾಸ್ನದ್ ಬರ್ತದಲ್ಲ, ಅವನ್ನೆಲ್ಲ ಹಾಕೊಂಡ್ರೆ ಅವು ಚೆನ್ನಾಗಿ ಇಳುವರಿ ಬರ್ತೈತೆ ನಮಗೆ ಗಿಡಗಳೆಲ್ಲ. ಈ ರಾಸಾಯನಿಕ ಗೊಬ್ಬರಗಳ ಕೆಮಿಕಲ್ ಮಿಕ್ಸ್ ಅದರಲ್ಲಿ ಅಷ್ಟೇನು ಬರಲ್ಲ ಸರ್ ಅದರಲ್ಲಿ.
1: ಈಗ ತಾವು ಕಳೆದ 12 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಾ. ತಾವು ಆರಂಭದಲ್ಲಿ ಮಾಡ್ತಿದ್ದಂತ ಕೃಷಿ ಚಟುವಟಿಕೆಗೂ ಮತ್ತೆ ಆಗಿದ್ದಂತ ಅನುಭವ ಮತ್ತೆ ಈಗ ಮಾಡ್ತಿರೋ ಕೃಷಿ ಚಟುವಟಿಕೆಗೂ ಎಷ್ಟೆಲ್ಲ ಬದಲಾವಣೆಗಳು ಮಾಡ್ಕೊಂಡಿದ್ದೀರ?
0: ಸುಮಾರು ಬದಲಾವಣೆ ಮಾಡ್ಕೊಂಡಿವಿ ಸರ್. ಮೊದ್ಲೆಲ್ಲ ಸಿ ಕಮ್ಮಿ, ಈಗ ನಮ್ಮ ಸಂಸ್ಥೆ ಕಡೆ ಬಂದ ತೊಡಿಂದ ಈಗೀಗ ಅದರಿಂದ ಜಾಸ್ತಿನೇ ಮಾಡ್ತೇನೆ ಹೊರತು ಕಮ್ಮಿ ಮಾಡ್ತಾ ಇಲ್ಲ ನಾವು. ಮೊದ್ಲು ಕಮ್ಮಿ ಮಾಡ್ತಿದ್ನೋ, ಇವಾಗ ಗೊಬ್ಬರ ಗಿಬ್ಬರ ಗೋಡ ಹಂಸ್ತಿ ಎಲ್ಲ ಚೆನ್ನಾಗಿ ಹಾಕೊಂಡು ಈಗ ಚೆನ್ನಾಗಿ ಮಾಡ್ತಾ ಇರ್ತೀನಿ, ಬೆಳಿತಾ ಇರ್ತೀವಿ. ಈಗ ಮೊದ್ಲು ಅಷ್ಟೇನೆ ಒತ್ತು ಕೊಡ್ತಿತ್ತಿಲ್ಲ ಅವಕ್ಕ, ಆ ಖರ್ಚು ಕಮ್ಮಿ ಐತಿ, ಈಗ ಖರ್ಚು ಜಾಸ್ತಿ, ಆದ್ರೂ ಪರವಾಗಿಲ್ಲ ಮಾಡ್ತಾ ಇರ್ತೀವಿ ನಾವು.
1: ಈಗ ಬೆಳೆದಂತ ಬೆಳೆಗಳು ಜೋಳ ಆಗಿರ್ಬೋದು ಮೆಣಸಿ ಆಗಿರ್ಬೋದು, ಈ ಬೆಳೆದಂತ ಬೆಳೆಗಳನ್ನ ತಮ್ಮ ಮನೆ ಉಪಯೋಗಕ್ಕೆ ಬಳಸ್ಕೊಂಡು ಇನ್ ಮಿಕ್ಕಿದ್ದನ್ನ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ವಿ.
0: ಈ ಮೆಣಸಿ ಗಿಣಸಿ ಎಲ್ಲ ಗುಂಡ್ಲುಪೇಟೆ ಮಾರ್ಕೆಟ್ ಸರ್. ಇನ್ ರಾಗಿ ಗೀಗೆ ಇವೆಲ್ಲ ನಾವು ಮಡಿಕೊಂಡು ಇನ್ನು ಸಂಸ್ಥೆಗೆ ಬರ್ತಾರ, ಸಂಸ್ಥೆಗೆ ಕೊಟ್ಬಿಡ್ತೀವಿ. ಬೇರೆ ಕಡೆ ನಾವು ಯಾರೋ ದಲ್ಲಾಳಿ ಕೊಡೋಲ್ಲ ನಾವು. ಇದ್ರ ಮುಖಾಂತರ ನಮ್ಮ ಸಂಸ್ಥೆಯವ್ರಿಗೆ ಕೊಡ್ತೀವಿ ಅಷ್ಟೇ, ಅವರು ಕರೆಕ್ಟಾಗಿ ನಮಗೆ ಇದು ಮಾಡ್ತಾರೆ ನಾವು.
1: ಈಗ ಮೊದ್ಲೆಲ್ಲ ತಮಗೆ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಈ ತರ ಯಾವುದೇ ಸಂಘ ಸಂಸ್ಥೆಗಳಿಂದ ಸೌಲಭ್ಯ ಸಿಗ್ತಾ ಇದ್ರು, ಅದು ನಿಮ್ಗೆ ನೇರವಾಗಿ ತಲುಪ್ತಿತ್ತೋ ಅದು ಅನುಕೂಲ ಆಗ್ತಿತ್ತೋ ಒಂದು ಮಾತು. ಆದ್ರೆ ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಕಡೆಯಿಂದ ವಿವಿಧ ರೀತಿಯ ಯೋಜನೆಗಳ ಮುಖಾಂತರ ತಮಗೆ ವಿವಿಧ ರೀತಿಯ ಕೃಷಿ ಸೌಲಭ್ಯಗಳು ಸಿಗ್ತಾ ಇದೆ. ಅದು ಬಿತ್ತನೆ ಬೀಜದಿಂದ ಹಿಡಿದಾಗಿರ್ಬೋದು, ಕೃಷಿ ಸಲಕರಣೆಗಳಿಂದ ಆಗಿರ್ಬೋದು, ಬೇರೆ ರೀತಿಯ ಕೃಷಿ ಉಪಕರಣಗಳು ನಿಮ್ಗೆ ಸಿಗ್ತಾ ಇದೆ. ಆಗ ತಮಗೆ ಸಿಕ್ಕಿದಂತ ಸೌಲಭ್ಯಗಳಿಗೂ ಈಗೇನೆಲ್ಲ ಸೌಲಭ್ಯಗಳು ನಿಮ್ಗೆ ಸಿಗ್ತಾ ಇದೆ, ಇದರಿಂದ ನಿಮ್ಮ ಕೃಷಿ ಚಟುವಟಿಕೆ ಎಷ್ಟೇ ಅನುಕೂಲ ಆಗಿದೆ?
0: ಸುಮಾರು ಜನಕ್ಕೆ ರೈತರುಗಳೆಲ್ಲ ಅನುಕೂಲ ಆಗದ ಸರ್. ಮೊದಲು ನಮ್ಗೆ ಈ ರೀತಿ ತಾರ್ಪಲು ಗೀರ್ಪಲು ಬಿತ್ತನೆ ಬೀಜಗಳು ಎಲ್ಲ ನಾವೇ ಅಂಗಡಿಗೆ ಹೋಗ್ಬೇಕು, ನಾವೇ ಕೊಂಡ್ಕೋತಿದ್ವು. ಈಗ ನಮಗೆ ಸಂಸ್ಥೆ ಕಡೆಯಿಂದ ಅವರೇ ಬಂದು ಬಿತ್ತನೆ ಬೀಜ ತಾರ್ಪಲು ಈ ಮೌಂಟಿಗಳು ಬಾಂಡ್ಲಿಗಳು ಎಲ್ಲಾನು ಪ್ರತಿಯೊಂದು ಕೊಡ್ತಾವ್ರ ನಮ್ಗೆ ಅವಾಗ. ಅದರಿಂದ ಫುಲ್ಲು ನಮ್ಗೆ ಉಪಯೋಗ ಆಯ್ತೈತೆ.
1: ಅದನ್ನೆಲ್ಲ ಕೊಂಡ್ಕೊಳ್ಳೋದು ಎಷ್ಟು
0: ಸುಮಾರು ಆಗದ ಸರ್? ತಾರ್ಪಲ್ ಗೀರ್ಪಲ್ ಇವಕ್ಕೆಲ್ಲ 3,000-4,000 ಆಗ್ಬೋದು. ಇದ್ರ ಅದರಿಂದ ಸಬ್ಸಿಡಿ ಮುಖಾಂತರ ನಮಗೂ ಅದ್ರ ಅರ್ಧಕ್ಕರ್ಧ ಇರ್ಬಿಟ್ಟು ಕೊಡ್ತಾ ಇದ್ರ. ಇನ್ನು ಸುಮಾರು ದುಡ್ಡಾಯ್ತ ಅಂಗಡಿಯಲ್ಲೇ ತರ್ಬೇಕಾದ್ರೆ ಸರ್, ಸಂಸ್ಥೆ ಕಡೆಯಿಂದ ಚೆನ್ನಾಗಿ ಒಳ್ಳೆ ಹೆಲ್ಪ್ ಮಾಡ್ತಾರೆ ನಮ್ಗೆ ರೈತರುಗಳು.

0: ಯಾವ್ಯಾವ ರೀತಿಯಾದಂತಹ ಬಿತ್ತನೆ ಬೀಜಗಳನ್ನ ಪ್ರಸ್ತುತವಾಗಿ ಪಡ್ಕೋತಾ ಇದ್ರ?
1: ನಮಗ್ ಬೇಕಾದ ಅವರು ಎಲ್ಲಾನು ಕೊಡ್ತಾರ ಅಂದ್ರ ನಾವು ನಮಗ್ ಬೇಕಾದ ನಾವು ತಗೋತೀವಿ ಸರ್. ಈಗ ಹತ್ತಿ ರಾಗಿ ಜೋಳ ಎಲ್ಲ ಕೊಡ್ತಿದ್ರು, ನಾವು ಜೋಳ ತಕೊಂಡು ಕಾಳುಗಳು ಕೊಡ್ತಿದ್ರು, ಸಿರಿಧಾನ್ಯ ಕೊಡ್ತಾರ, ಅವನ್ನೆಲ್ಲ ಬೇಕಾದಂತ ಇಸ್ಕೋತೀವಿ ಅಷ್ಟೇ. ನಾವು ಇನ್ ಬೇರೆ ಇಸ್ಕೊಳ
0: ಹಾಗೇನೆ ಪ್ರಮುಖವಾಗಿ ಗಮನಿಸ್ತು ಅಂದ್ರೆ ತಾವು ಸಿರಿಧಾನ್ಯಗಳನ್ನ ಬೆಳಿತೀವಿ
1: ಸರ್.
0: ತಂದೆ ಕಾಲದಲ್ಲಿ ತಾವು ಆದಿವಾಸಿ ಆಗಿರೋದ್ರಿಂದ ಅವರೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಸಿರಿಧಾನ್ಯಗಳನ್ನ ಬೆಳೆದು ಅದನ್ನ ಬಳಸ್ತಾ ಇದ್ರು, ಅದರಲ್ಲಿ ಬಹಳಷ್ಟು ಆರೋಗ್ಯಯುತ ಅಂಶಗಳು
1: ಇರ್ತಿತ್ತು.
0: ಈಗ ಪ್ರಸ್ತುತ ಸಿರಿಧಾನ್ಯಕ್ಕೆ ಬೇಡಿಕೆಯನ್ನು ಕೂಡ ಇದೆ. ತಾವು ಈ ಸಿರಿಧಾನ್ಯಗಳನ್ನ ಬೆಳೆದದ್ದು ಯಾವ್ಯಾವ ರೀತಿಯ ಸಿರಿಧಾನ್ಯಗಳನ್ನ ಬೆಳೆದಿದ್ರಿ, ಈ ಬೇಸಾಯ ಕ್ರಮ ಆಗಿರ್ಬೋದು, ಇದರಿಂದ ಬಂದಂತ ಇಳುವರಿ ಆಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ನಂಚ್ಕೊಳಿ
1: ಸರ್. ಸಿರಿಧಾನ್ಯಗಳಲ್ಲಿ ಬೇಸಿಗೆ ದೀಪಾವಳಿ ಕಳೆದಾದ್ಮೇಲೆ ರಾಗಿ ಹಾಕ್ತೀವಲ್ಲ, ಆ ರಾಗಿ ಜೊತೆಗೆ ನವಣನು ಬಿಡ್ಕೋತೀವಿ. ಅವೆರಡು ಕಡೆನೂ ಇದು ಮಾಡ್ಕೊಂಡಾಗ ರಾಗಿ ನವಣೆಗಳು ಚೆನ್ನಾಗಿ ಇಳುವರಿ ಬರ್ತವೆ ಬೇಸಿಗೆ ಟೈಮಲ್ಲಿ. ಈಗ ಮಳೆಗಾಲದಲ್ಲೂ ಟೈಮ್ ಜಾಸ್ತಿ ಆದ್ರೆ ಅಷ್ಟೇನು ಬರಲ್ಲ, ಅವು ಸೊಪ್ಪು ಕಟ್ಬಿಡ್ತೈತೆ. ಆವ ಟೈಮಲ್ಲಿ ಆದ್ರೆ ಮಳೆ ಕಂಡಮ್ಮ ಇರುತ್ತೆ, ನೀರಾವರಿಗೆ ಅದಕ್ಕೂ ಅಡ್ಜಸ್ಟ್ಮೆಂಟ್ ಆಗಿ ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ಪಕ್ಷಿಗಳು ನೋಡ್ಕೋಬೇಕು ಅಷ್ಟೇ. ನಾವು
0: ಅಧಿಕವಾಗಿ ಏನಾದರೂ ವ್ಯವಸಾಯ ಕ್ರಮ ಅನುಸರಿಸಬೇಕಾ ಈ ಸಿರಿಧಾನ್ಯಕ್ಕೆ?
1: ಮಾಡ್ಬೇಕು ಸರ್, ಸಾಲರಾಗಿ ರೀತಿ ಮಾಡ್ಕೊಂಡು ಒಂದೊಂದು ಅಡಿಗೆ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಳುವರಿ ಬರ್ತೈತೆ. ಮಾಮೂಲಿ ಚೆಲ್ದಾಗಿ ರೀತಿ ಮಾಡಿದ್ರೆ ಅದನ್ನೇನು ಅಷ್ಟೇನಲ್ಲ, ಅಲ್ಲಲ್ಲಿಗೆ ಕಚ್ಚಾಕೊಂಡು ಅಂಟಾಕೊಂಡ್ರೆ ಬೇಗ ಬರಲ್ಲ, ಅದು ಅಲ್ಲಲ್ಲೇ ಅವ್ರು ಬಿಡ್ತಾ ಗಿಡಗಳನ್ನ. ಅವನನ್ನು ಬಿಡಿಗೆ ಒಂದೊಂದು ಸಾಲರ ರೀತಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತೈತೆ ಸರ್.
0: ಏನಾದ್ರು ಹೆಚ್ಚಿಗೆ ಖರ್ಚು ಅನ್ಸುತ್ತಾ?
1: ಇಲ್ಲ ಇಲ್ಲ, ಖರ್ಚಿಲ್ಲ ಸರ್. ಅದ್ರಲ್ಲಿ ಏನು ಸುಲಭವಾಗಿ ಅದನ್ನ ಬೆಳಿಬೋದು, ಯಾರು ಬೇಕಾದ್ರೂ ಬೆಳಿಬೋದು ಸರ್. ಅದು ಖರ್ಚು ಇಲ್ದೇನೆ ಬೆಳೆಯೋದು,
0: ಕೆಲಸನೂ ಕಡಿಮೆ ಇರುತ್ತೆ,
1: ಕೆಲಸ ಕಮ್ಮಿ, ಖರ್ಚು ಕಮ್ಮಿ, ಒಣ ಬೆಳಿಬೋದು. ಅದ ಸಿರಿಧಾನ್ಯಗಳು ಯಾರು ಬೇಕಾದ್ರೂ ಮಾಡ್ಬೋದು, ಗೊಬ್ಬರ ಗಿಬ್ಬರ ಅನ್ಸ್ತೆ ಏನು ಬೇಕಾಗಿಲ್ಲ ಸರ್. ಅದು ನೀರು ರಾಗಿ ಒಂದು ಬಿಟ್ರೆ ಇನ್ನು ಎಲ್ಲ ನಾವು ಕಳೆ ಗಿಡ ನಾವೇ ರೈತರುಗಳೇ ಮಾಡ್ಕೋಬೋದ.
0: ಎಷ್ಟು ಎಕರೆ ಈ ಸಿರಿಧಾನ್ಯಗಳನ್ನ ಬೆಳೆದಿರಿ?
1: ಕಳೆದ ವರ್ಷ 2 ಎಕರೆ ಹಾಕಿದ್ನ ಸರ್, 2 ಎಕರೆ ರಾಗಿ, 2 ಎಕರೆ ಸಿರಿಧಾನ್ಯಗಳು ಹಾಕಿದ್ನು ನವಣೆಗಳ. ಅದರಲ್ಲಿ ಎಲ್ಲಾನು ಕೊಟ್ಟಿ, ಸುಮಾರು ಒಂದು 10-20 ಕ್ವಿಂಟಲ್ ರಾಗಿ ಅಲ್ಲಿಗೆ ಸಂಸ್ಥೆಗೆ ಕೊಟ್ಟಿವಿ. ನಾವೊಂದು 5-6 ಕ್ವಿಂಟಲ್ ಮಡಿಕೊಂಡಿವಿ. ಇನ್ನು ಅಷ್ಟು ಬಿಟ್ರೆ ಇನ್ನು ನವಣೆ ಅವು ಕಮ್ಮಿ ಅವು ಸರ್. ಅಕ್ಕಿ ಪಕ್ಷಿಗಳು ತಿನ್ಕೊಬಿಟ್ಟು ಒಂದು 60-70 ಕೆಜಿ ಗಟ್ಟು ಕೊಟ್ಟಿವಿ ಅಷ್ಟೇ, ಒಂದು ಜಾಸ್ತಿ ಕೊಟ್ಟಿದೆ.
0: ಈಗ ಈ ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಬಿತ್ತನೆ ಬೀಜನ ಕೂಡ ಸಂಸ್ಥೆಯಿಂದನೇ ನಿಮ್ಗೆ ಸಿಕ್ಕಿದ್ದು, ಅದಕ್ಕೆ ಬೇಕಾದಂತ ಕೃಷಿ ಉಪಕರಣಗಳು ಕೂಡ ಸಂಸ್ಥೆ ಕಡೆಯಿಂದನೇ ಸಿಕ್ತು, ಹಾಗೆ ಆ ಬೆಳೆದಂತ ಬೆಳೆಗಳನ್ನು ಕೂಡ ಸಂಸ್ಥೆಗೇನೆ ಮಾರಾಟ ಮಾಡಿದ್ದೀರಾ, ಇದರಿಂದ ತಮ್ಗೆ ಎಷ್ಟು ಅನುಕೂಲ ಆಯ್ತು, ಆ ಬೆಳೆದಂತ ಬೆಳೆಗೆ ಎಷ್ಟೆಲ್ಲ ಆದಾಯ ತಮಗೆ ಸಿಕ್ತು?
1: ಸುಮಾರು ಸಿಕ್ಕದ ಸರ್. ನಾವು ಈಗ ಮಳೆ ಸರ್ಗೂರು ಮಳಿಗೆಗಳಿಗೆ ಮಾಡೋದಕ್ಕಿಂತ ಸಂಸ್ಥೆ ಕೊಟ್ರೆ ನಮ್ಗೆ ಅದರಲ್ಲಿ ಹೆಚ್ಚು ಲಾಭ. ಅಲ್ಲಿ ದಲ್ಲಾಳಿಗಳಿಂದ ನಮ್ಗೆ ರೈಟೇ ಸರಿ ಸಿಕ್ಕಲ್ಲ, ಅರ್ಧಕ್ಕರ್ಧನೇ ಸಿಕ್ಕದ. ಅಲ್ಲಿ ಇಲ್ಲಿ ನಮ್ಮ ಏನ್ ರೈಟ್ ಅದ ಅದರಲ್ಲಿ ಎಲ್ಲಾನು ಇಲ್ಲಿ ಪಕ್ಕ ಕೊಡ್ತಾರೆ ನಮ್ಗೆ ಸಂಸ್ಥೆ ಕಡೆಯಿಂದ.
0: ಹಾಗೇನೆ ತಾವು ಹಸು ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ
1: ಇದ್ದೀರಾ,
0: ಎಷ್ಟು ಹಸುಗಳನ್ನ ಸಾಕ್ತಾ ಇದ್ದೀರಾ, ಅದರಿಂದ ಹಾಲು ಉತ್ಪಾದನೆ ಆಗಿರ್ಬೋದು, ತಮ್ಮ ಮನೆ ಬಳಕೆಗಾಗಿರ್ಬೋದು, ಮಾರಾಟಕ್ಕಾಗಿರ್ಬೋದು, ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ?
1: ಒಂದು ಹಸು ಸಾಕಿ ಸರ್ ಇಲ್ಲ ತೀರ್ಸನ, ಅದು ಅದು ಬೆಳಿಗ್ಗೆ ಒಂದು 4 ಲೀಟ್ರು, ಸಾಯಂಕಾಲ ಒಂದು 4 ಲೀಟ್ರ್ ಕೊಡ್ತೈತೆ. ಅದರಲ್ಲೇ ಒಂದೊಂದು ಮಡಿಕೊಂಡು ಇನ್ ಬಾಕಿ ಅದೆಲ್ಲ ಡೈರಿಗೆ ಹಾಕತ್ತೇವೆ. ಇನ್ ಮೇಕೆ ಒಂದೇ ಸಾಕಿರೋದು, ಅದು ನಮ್ಗೆ ಇರ್ಲಿ ಅನ್ಬಿಟ್ಟು ಸಾಕ್ತಿರೋದು ಸರ್.
0: ತರಬೇತಿ ಏನಾದ್ರು ಪಡ್ಕೊಂಡಿದ್ದೀರಾ ಮೇಕೆ ಸಾಕಾಣಿಕೆ?
1: ಮೇಕೆ ಹಸು ಸಾಕಾಣಿಕೆ ತರಬೇತಿ ಪಡ್ಕೊಂಡಿವಿ, 3 ದಿನ ಟ್ರೈನಿಂಗ್ ಹೋಗಿವಿ. ಅದ್ರ ಬಗ್ಗೆ ಎಲ್ಲ ರೋಗ ಈಗ ಎಲ್ಲ ಅದ್ರ ಬಗ್ಗೆ ತಿಳಿಸ್ತಾರ ನಮ್ಗ. ಹಾಗಾಗಿ ಹೋಯ್ತಿದ್ರ ಇನ್ನು ಮಾಡ್ತಿದ್ರ ಅನುಭವ ಏನ್ ಮಾಡ್ತಾ ಇದ್ರ ಅವಾಗೆಲ್ಲ ಗೊತ್ತಾಯ್ತ ನಮ್ಗೆ.
0: ಇನ್ನು ಹೆಚ್ಚಿನದಾಗಿ ಹಸುಗಳನ್ನ ತಗೊಂಡು ಸಾಕೋದ್ ಏನಾದ್ರು ಯೋಜನೆ ಇದೆ?
1: ಈ ವರ್ಷ ಒಂದು ತಗೊಂಡಿವಿ, ಅದ್ರ ಮೇಲೆ ನೋಡ್ಕೊಂಡು ಹೋಯ್ತಾ ಹೋಯ್ತಾ ಯಾವ ರೀತಿ ಇದ್ದ ನೋಡ್ಬಿಟ್ಟು ಅದು ತಗೋತೀವಿ ಸರ್ ಅದ್ರ ಮೇಲೆ ಅನುಭವದ ಮೇಲೆ.
0: ಹಾಗೆ ಈ ಕೃಷಿ ಚಟುವಟಿಕೆಗಳಲ್ಲಿ ಅಂದ್ರೆ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಈ ರೀತಿ ಹಸು ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆಯನ್ನ ಜೊತೆಗೂ ಮಾಡೋದು ಎಷ್ಟು ಅನುಕೂಲ ಆಗುತ್ತೆ ರೈತನಿಗೆ?
1: ರೈತನಿಗೆ ಅನುಕೂಲ ಏನೇ ಸರ್, ಯಾವ್ದು ಅನುಕೂಲ ಆಗ್ತದೆ ಯಾವ್ದು ಇಲ್ಲ, ಎಲ್ಲ ಅನುಕೂಲನೇ ಆಗೋದು, ಲಾಸ್ ಏನೂ ಆಗಲ್ಲ. ಆದ್ರೆ ಆ ರೀತಿ ಯಾವ ರೀತಿ ಪಡ್ಕೋಬೇಕು, ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಕೈಲಿ ಇರ್ಬೇಕಷ್ಟೇ ರೈತರಲ್ಲಿ. ಹೆಂಗೆ ಅಂದ್ರೆ ಸರ್, ಈಗ ಕಾಡು ದಿಕ್ಕು ಬಿಟ್ಟಿದ್ರ ಅರಣ್ಯ ದಿಕ್ಕ ಮೇಕೆ ಸಾಕಣೆ ಅನ್ಬೋದು ಇನ್ನು ಸುಲಭ ಆಗೋದು. ಈಗೆಲ್ಲ ಬರೀ ಕಾಡು ಪ್ರಾಣಿಗೆ ಬಿಡಲ್ವಲ್ಲ, ಎಲ್ಲ ಜಮೀನಲ್ಲಲ್ವಾ, ಅದರಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಸಾಕಣಗಳಾಗೋದು. ಈಗ ಹಸು ಎಲ್ಲ ಹಾಕೊಂಡು ಸೀಮೆ ಹುಲ್ಲು ಹಾಕೊಳ್ತೀವಿ ನಾವು, ಇಲ್ಲತೆ ಹಸುಗೆ ರೆಡಿ ಆಯ್ತದ. ಇವು ಮೇಕೆ ಸಾಕಣೆ ಇದರಲ್ಲಿ ಬೇಸಿಗೆ ಟೈಮಿಗೆ ಮಾತ್ರ ಉಪಯೋಗ ಜಾಸ್ತಿ ಆಯ್ತು. ಈಗ ಫಸಲು ಟೈಮಿಗೆಲ್ಲ ಜಮೀನಲ್ಲಿ ಜಾಸ್ತಿ ಬಿಡಲ್ಲ, ಒಂದು ಗಿಡ ಇದ್ರೆ ಮತ್ತು ಸೊಪ್ಪು ಮುರಿದು ಹಾಕಬೇಕು ಅಷ್ಟೇ ಸರ್. ಅನುಕೂಲ ಐತೆ ಅಂದ್ರೆ ಭಾರಷ್ಟು ಬಿಡಬೇಕು, ಹಂಗಾದ್ರೆ ಸಾಕಣಕ್ಕೆ ಇನ್ನೂ ಹೆಚ್ಚಾಗಿ ಬೆಳೆ ಸಾಕಬೋದು. ಅದು
0: ಇವುಗಳಿಗೆಲ್ಲ ಮೇವೆಲ್ಲ ಹೇಗೆ ಒದಗಿಸ್ತಾ ಇದ್ದೀರಿ?
1: ಈ ಮೇವೆಲ್ಲ ಅಂದ್ರೆ ಸರ್, ಒಂದು ಅಲ್ಲೇ ಬೇಲಿ ಗೀಲಿ ಗಣ ಮರ ಇರೋದ್ರಲ್ಲಿ ತಂದು ಹಾಕೊಂಡು ಹೆಂಗೆ ಸುಮಂದ 2 ಸಾಕತ್ತೇವೆ ಅಷ್ಟೇ.
0: ಹಸುಗೆ
1: ಹಸುಗೆ ಜಮೀನಲ್ಲೇ ಹುಲ್ಲು ಹಾಕತ್ತೀವಿ, ಹಿಂಡಿ ಗಿಂಡಿ ಅಂಗಡಿ ಗಿಂಡಿ ತಂದು ಹಾಕತ್ತೀವಿ.

0: ಜೊತೆಗೆ ತಾವು ಮನೆಗೆ ಬಯೋಗ್ಯಾಸ್ ಅನ್ನು ಕೂಡ ಪಡ್ಕೊಂಡು ಬಯೋಗ್ಯಾಸ್ ಅನ್ನ ಉಪಯೋಗಿಸ್ತಾ ಇದ್ದೀರಾ. ಈ ಎಲ್ ಪಿ ಜಿ ಗ್ಯಾಸ್ ಬಳಸ್ತಾ ಇದ್ದಂತ ಸಂದರ್ಭದಲ್ಲಿ ಆಗಿನ ಒಂದು ಖರ್ಚು ಹೇಗಿರ್ತಿತ್ತು, ಈಗ ಬಯೋಗ್ಯಾಸ್ ಅನ್ನ ಬಳಸ್ತಾ ಇದ್ದೀರಾ, ಇದು ಹೇಗನ್ನಿಸ್ತಾ ಇದೆ?
1: ಎಲ್ ಪಿ ಜಿಲಿ ಆರೋಗ್ಯನೂ

0: ಸ್ವಲ್ಪ ಎಡವಟ್ಟ ಸಹ ಈ ಬಯೋಗ್ಯಾಸ್ ಅಲ್ಲಿ ಫುಡ್ ಚೆನ್ನಾಗಿದೆ ತಿನ್ಬೋದು, ಆರೋಗ್ಯನೂ ಅಷ್ಟೇನು ಕೆಡಲ್ಲ. ಆದ್ರೆ ಅದ್ರಲ್ಲಿ ಇದು ವರ್ಷಕ್ಕೆ 12-12 ಸಾವಿರ, ಇದ್ರಲ್ಲಿ ನಮ್ಗೆ ಇಲ್ಲಿ ವರ್ಷಕ್ಕೆ ಒಂದು 3-4 ಏನ ಬರ್ತದೆ. ಇದ್ರಲ್ಲಿ ಸುಮಾರು ಅರ್ಧಕ್ಕರ್ಧ ದುಡ್ಡು ಬಯೋಗ್ಯಾಸ್ ಇಂದ ಉಳಿತಾಯ ಇದೈತೆ ಸರ್. ನಮ್ಗೆ ಎಲ್ ಪಿ ಜಿಲಿ ವರ್ಷಕ್ಕೆ 12 ಸಾವಿರ ಬೇಕಾಗಿತ್ತು, ಇದ್ರಲ್ಲಿ ಅದ್ರಲ್ಲಿ ಅರ್ಧಕ್ಕರ್ಧ ನಮ್ಗ ಒಂದು ಉಳಿತಾಯ ಆಯ್ತೈತೆ ಬಯೋಗ್ಯಾಸ್. ಅಷ್ಟು ಪರವಾಗಿಲ್ಲ, ಚೆನ್ನಾಗಿ ಅಡುಗೆನು ಹೋದ್ರೆ ಆರೋಗ್ಯ ಮನಸ್ಸನ್ನು ಆರೋಗ್ಯವಾಗಿರ್ಬೋದು, ಎಲ್ಲರಿಗೂ ಅನುಕೂಲ ಆದ ಸರ್. ಬಯೋಗ್ಯಾಸು ದಿನಕ್ಕೆ ಒಂದೊಂದು ಬಾಂಡ್ಲಿ ಗೊಬ್ಬರ ಹಾಕೊಂಡು ಕಲ್ಸ್ಕೊಂಡು ನೀರು ಚೆನ್ನಾಗಿ ಬಿಟ್ಕೋದ್ರೆ ಬಯೋಗ್ಯಾಸು ಚೆನ್ನಾಗಿ ದಿನಕ್ಕೆ 3 ಟೈಮ್ ಅಡುಗೆ ಮಾಡ್ಬೋದು. ಮಳೆಗಾಲದಲ್ಲಿ ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ, ಸ್ಟಾರ್ಟ್ ಆಗ್ಬೇಕು ನೋಡ್ಬೇಕು. ಒಟ್ಟು ಬೇಸಿಗೆ ಕಾಲದಿಂದ ಒಳ್ಳೆ ಸಕದಾಗೆ ಎಲ್ ಪಿ ಜಿ ಗ್ಯಾಸ್ಗಿಂತ ಚೆನ್ನಾಗಿ ಬದ ಬಯೋಗ್ಯಾಸು ಸೂಪರ್.
1: ಎಲ್ ಪಿ ಜಿ ಬಳಸೋದನ್ನೇ ಬಿಟ್ಬಿಟ್ಟಿದ್ದೀನಿ
0: ಈಗ ನಾನು ಬಯೋಗ್ಯಾಸ್ನೇ ಉಪಯೋಗಿಸ್ತೀನಿ ಜಾಸ್ತಿ ಈಗ. ಅದೇ ಯಾವಾಗ ಬೇಕೋ ಅಷ್ಟು ಮಾತ್ರ ಎಲ್ ಪಿ ಜಿ ಅಷ್ಟೇ, ಬಯೋಗ್ಯಾಸ್ನೇ ಜಾಸ್ತಿ ಸಹ ಈಗ ಉಪಯೋಗಿಸ್ತಾರೆ ನಾವು.
1: ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಎಲ್ ಪಿ ಜಿ
0: ಅಷ್ಟೇ.
1: ಸರ್ವೇ ಸಾಮಾನ್ಯವಾಗಿ
0: ಬಯೋಗ್ಯಾಸ್
1: ಬಯೋಗ್ಯಾಸ್ನೇ ಅವಲಂಬಿಸಿದ್ರೆ
0: ಈಗ
1: ಹೇಗಿರ್ತಿ ಅದ್ರದ್ದು ನಿರ್ವಹಣೆ?
0: ಅದ್ರಲ್ಲಿ ಏನು ನಿರ್ವಹಣೆ ಇಲ್ಲ ಸರ್, ಒಟ್ಟನ ಆರೋಗ್ಯ ಚೆನ್ನಾಗಿರುತ್ತೆ, ಒಟ್ಟ ಕಮ್ಮಿ ಖರ್ಚು ಜಾಸ್ತಿ ಉಪಯೋಗ ಅದ ನಮ್ಗೈತೆ. ಅದ್ರಲ್ಲಿ ಮಾಡೋರ್ಗು ಮಾಡೋದು ಸರಿ.
1: ಈಗ ಹಸು ಕೂಡ ತಾವೇ ಸಾಕಿರೋದ್ರಿಂದ ಬಯೋಗ್ಯಾಸ್ ಬೇಕಾದಂತ ಗೊಬ್ಬರನು ಕೂಡ
0: ಆಮೇಲೆ ಗ್ಯಾಸ್ಗೂ ಆಯ್ತದೆ, ಆಮೇಲೆ ಜಮೀನ್ಗೂ ಗೊಬ್ಬರ ಅದರಿಂದ ತಕೊಂಡು ಜಮೀನ್ಗೂ ಆಯ್ತು, ಎರಡ್ ಕಡೆನು ಇದೈತೆ ಉಪಯೋಗ ಆಯ್ತ. ಅದ್ರಲ್ಲಿ ಭೂಮಿಗೆಲ್ಲ ಬಳಸ್ಕೋಬಹುದು ಗೊಬ್ಬರನ, ವೇಸ್ಟ್ ಆಗಿ ಬಂದದ್ನ ಪರವಾಗಿಲ್ಲ ಸರ್. ಒಳ್ಳೆ ಇಡ್ಡೆ ಮಾಡಿ ನಮ್ಗೂ ರೈತರಿಗೆ ಉಪಯೋಗ ಅಲ್ಲಿ ಅಂದ್ಬಿಟ್ಟು ಬಳಸ್ಕೊಟ್ರೆ ನಮ್ಗೆ ಅದನ್ನ ಕರೆಕ್ಟ್ ಆಗಿ ನಾವು ಉಪಯೋಗಿಸ್ಕೋತ.
1: ಜೊತೆಗೆ ತಾವು ಎರೆಹುಳು ಘಟಕದ ಗೊಬ್ಬರದ ತಯಾರಿಯನ್ನ ತರಬೇತಿಯನ್ನ ಪಡ್ಕೊಂಡಿದ್ದೀರಾ. ಪ್ರಸ್ತುತ ತಾವು ಎರೆಹುಳು ಘಟಕವನ್ನ ಮಾಡ್ಕೊಂಡು ಗೊಬ್ಬರವನ್ನ ತಯಾರಿಸಿ ತಮ್ಮ ಒಂದು ಕೃಷಿ ಚಟುವಟಿಕೆ ಬಳಸ್ತಾ ಇದ್ದೀರಾ. ಈ ತರಬೇತಿಯನ್ನ ಯಾವಾಗ ಪಡ್ಕೊಂಡ್ರಿ? ಈ ಗೊಬ್ಬರವನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನ ಬಳಸೋದಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ಳಿ.
0: ಎರೆಹುಳು ಗೊಬ್ಬರ ಮಾಮೂಲಿ ಕಸ ಗೊಬ್ಬರ ಇವೆಲ್ಲ ಹಾಕೊಂಡು ಸಹ ಸೊಪ್ಪಿಗಿಪ್ಪ ಹಾಕೊಂಡು ಅವೆಲ್ಲ ಕೊಳತು ಬೀಳ್ತಾ ಇದೆಲ್ಲ ಮುಣ್ಣ ಇದಾಯ್ತದಲ್ಲ, ಗೊಬ್ಬರ ಮಿಕ್ಸ್ ಮಾಡಿ ಅದನ್ನ ಗಿಡಗಳು ಹಾಕಿದ್ರೆ ಚೆನ್ನಾಗಿ ಇನ್ನೂ ಗಿಡಗಳು ಎಲ್ಲ ಅಂಗಡಿಗಳು ಕೊಂಡೋದಕ್ಕಿಂತ ಇದರಲ್ಲಿ ಚೆನ್ನಾಗಿ ಬೆಳೆ ಬೆಳಗೋದು ನಾವು. ಅವರಲ್ಲಿ ಅದಕ್ಕೂ ಅಂಗಡಿ ಗೊಬ್ಬರಕ್ಕೂ ಗೌರ್ಮೆಂಟ್ ಗೊಬ್ಬರಕ್ಕೂ ನಾವು ತಯಾರು ಮಾಡೋ ಎರೆಹುಳ ಗೊಬ್ಬರಕ್ಕೂ ಭಾಳ ವ್ಯತ್ಯಾಸ ಐತೆ ಸರ್. ಅದರಲ್ಲಿ ಒಟ್ಟು ಎರೆಹುಳ ಗೊಬ್ಬರನೇ ಬೆಸ್ಟ್ ಸಹ ಅಂಗಡಿ ಗೊಬ್ಬರಕ್ಕಿಂತ.
1: ತರಬೇತಿ ಯಾವಾಗ ಪಡ್ಕೊಂಡಿದ್ದೀನಿ?
0: ಕಳೆದ ವರ್ಷ.
1: ಎಷ್ಟು ಬಾರಿ ಮಾಡ್ಕೊಂಡಿದ್ದೀರಾ ಈಗ 1 ವರ್ಷದಿಂದ ಈ ಗೊಬ್ಬರನ?
0: 1 ವರ್ಷ ಈಗ 2 ಬಾರಿ ಮಾಡ್ತೇವೆ, 6 ತಿಂಗಳಿಗೆ ಮಾಡ್ಕೊತಿರ್ತೀವಿ ತುಂಬ ತುಂಬದಾಗ. ಹಾಗಾಗಿ ಅಲ್ಲಲ್ಲೇ ಉಪಯೋಗಿಸ್ಕೊಂಡು ಗಿಡಗಳಿಗೆ ಅಲ್ಲಲ್ಲೇ ಮಾಡ್ಕೊಂಡು ಚೆನ್ನಾಗಿ ಬೆಳೀತಿದ್ದೀನಿ ಸರ್.
1: ಪ್ರಸ್ತುತ ಎಷ್ಟು ಚೀಲ ಅಂದ್ರೆ ಎಷ್ಟು ತೊಟ್ಟಿಗೆ ಗೊಬ್ಬರವನ್ನು ಮಾಡ್ಕೋತೀರಾ?
0: 10 ಚೀಲ ಆಯ್ತವ ಸರ್.
1: 10 ಚೀಲ ಆಗುತ್ತೆ.
0: 10 ಚೀಲ ಆಯ್ತು.
1: ಒಂದು ತೊಟ್ಟಿನಲ್ಲಿ ಮಾಡ್ಕೋತು ಅಂದ್ರೆ 10 ಚೀಲ ನಿಮ್ಗೆ ಗೊಬ್ಬರ ಸಿಗುತ್ತೆ. ಅದೇ 10 ಚೀಲ ಗೊಬ್ಬರವನ್ನು ನೀವು ಹೊರಗಡೆ ಕೊಂಡ್ಬೇಕು ಅಂದ್ರೆ ಎಷ್ಟಾಗ್ತಿತ್ತು?
0: ಸುಮಾರು ದುಡ್ಡು ಆಗೋದು ಸರ್. ಈಗಿನ ರೇಟ್ ನೋಡಿದ್ರೆ ಸುಮಾರು 15,000 ಮೇಲೆ ಉಂಟಾಯ್ತಾ ಸರ್. ಆ ದುಡ್ಡೆಲ್ಲ ನಮ್ಗೆ ಉಳಿತಾಯ ಆಯ್ತಾಯ್ತು.
1: ಏನೇನ್ ಪದಾರ್ಥಗಳನ್ನ ಹಾಕ್ತೀರಾ?
0: ಮಾಮೂಲಿ ಸೊಪ್ಪು ಇವೆಲ್ಲ ಹುಲ್ಲು ಗಿಲ್ಲು ಈ ದನು ಗೊಬ್ಬರ ಇವನ್ನೆಲ್ಲ ಇಟ್ಕೊಂಡು ಎರೊಳಗಿರೋಳು ಅಲ್ಲೇ ಹಾಕ್ದೇ ಇರ್ತವೆ, ಅಲ್ಲೇ ಮೇಯ್ಕೊಂಡು ಇದು ಮಾಡಿ ಮಿಕ್ಸ್ ಆಗಿರ್ತ ಸರ್. ಏನು ಕಲ್ಸ್ಕೊಂಡು ತಗೊಂಡು ತಾರ್ಪಲ್ ಮಿಕ್ಸ್ ಮಾಡ್ಕೊಂಡು ಚೀಲಕ್ಕೆ ಹಾಕೊಂಡು ಗಿಡಗಳಿಗೆ ಹಾಕ್ತೀವಿ ಅಷ್ಟೇ.
1: ಈಗ ಸಂಪೂರ್ಣವಾಗಿದ್ದಾವೆ ಎರೆಹುಳ ಗೊಬ್ಬರ ಹಾಗೆ ಮತ್ತೆ ಏನ್ ದನದ ಗೊಬ್ಬರ ಬರ್ತಾ ಅದನ್ನೇ ಸಂಪೂರ್ಣವಾಗಿ ಬಳಸ್ತಾ ಇದ್ರ?
0: ಹೌದೌದು ಸರ್.
1: ಅಂಗಡಿಯಿಂದ ಯಾವ್ದು
0: ಬಳಸ್ತಾ ಇಲ್ಲ, ಎಲ್ಲರೂ ಔಷಧಿ ಗಿಂಸ್ತಿ ಬೇಕಂದ್ರೆ ಎಲ್ಲ ಬೇಕಾದಾಗ ಹೋಯ್ತೀವಿ, ಇಲ್ಲಾರ ಅದಕ್ಕೂ ಹೋಗಾರ ಸರ್. ಅದನ್ನ
1: ಈಗ ಕೆಲವೊಂದು ರೈತರ ಮನಸ್ಥಿತಿ ಹೇಗಿರ್ತಂದ್ರೆ ಅಂಗಡಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಹೆಚ್ಚಾಗಿ ಇಳುವರಿ ಕೊಡುತ್ತೆ, ಹೆಚ್ಚಾಗಿ ಫಲ ಸಿಗುತ್ತೆ ಅನ್ನೋದು ಮನಸ್ಥಿತಿ ಇರುತ್ತೆ. ಆದ್ರೆ ಈ ರೀತಿಯ ಸಾವಯವ ಗೊಬ್ಬರಗಳನ್ನ ಬಳಸಿ ಕೃಷಿ ಮಾಡೋದ್ರಿಂದ ಅಲ್ಲಿ ಬರುವಂತ ಫಲ ಬಹಳ ಫಲವತ್ತತೆಯಾಗಿರುತ್ತೆ, ಮನುಷ್ಯನ ಆರೋಗ್ಯಕ್ಕೂ ಕೂಡ ಅದು ಹಾನಿಯನ್ನ ಉಂಟು ಮಾಡೋದ್ರಿಂದ ಬಹಳಷ್ಟು ಆರೋಗ್ಯಕರವಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ ಸಾವಯವ ಗೊಬ್ಬರವನ್ನ ಬಳಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಮತ್ತೆ ಈ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಭೂಮಿಗೆ ಎಷ್ಟು ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳೋ ನಿಟ್ಟಿನಲ್ಲಿ ಇದು ಮಾರಕ ಆಗಿದೆ?
0: ಈ ಅಂಗಡಿ ಗೌರ್ಮೆಂಟ್ ಗೊಬ್ಬರಗಳು ತಂದ್ರೆ ಭೂಮಿ ಹಾಳಾಯ್ತು ಅಷ್ಟೇ ಸರ್. ಈ ನಮ್ಮ ಎರೆಹುಳ ಗೊಬ್ಬರಗಳು ಹಾಕಿದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಆಯ್ತು ಹೊರತು ಕಮ್ಮಿ ಆಗಲ್ಲ, ಅದರಿಂದ ಹೆಚ್ಚಿನ ಬೆಳೆನೂ ಬೆಳಿಬಹುದು, ಭೂಮಿನೂ ಹಾಳಾಗಲ್ಲ, ಎಲ್ಲ ಚೆನ್ನಾಗಿ ನಾವು ಆರೋಗ್ಯ ಇರ್ಬೋದು, ಭೂಮಿನೂ ಆರೋಗ್ಯವಾಗಿರುತ್ತೆ ನಮ್ಗೆ. ಅದರಿಂದ ಚೆನ್ನಾಗಿ ಉಪಯೋಗ ಐತೆ ನಮ್ಗೆ. ಈಗ ರಾಸಾಯನಿಕ ಅದ್ರಲ್ಲಿ ಎಲ್ಲ ಬರೀ ಕೆಮಿಕಲೇ ಸೈರ, ಈ ಎರೆಹುಳ ಗೊಬ್ಬರದಿಂದ ನಮ್ದು ನಾವೇ ತಯಾರು ಮಾಡೋ ರೈತರೇ ತಯಾರು ಮಾಡೋದ್ರಿಂದ ಏನು ಉಪಯೋಗ ಚೆನ್ನಾಗೈತೆ ಇದರಲ್ಲಿ.
1: ಈಗ ನಾನೇ ಸ್ವತಃ ಗೊಬ್ಬರ ತಯಾರಿ ಮಾಡ್ಕೋಬೇಕು ಅಂದ್ರೆ ನನ್ನ ಹತ್ರ ಹಸು ಇಲ್ಲ, ನನಗೆ ಜಾಗ ಇಲ್ಲ, ನಾನು ಯಾವ ರೀತಿ ಗೊಬ್ಬರ ತಯಾರಿ ಮಾಡಿ ನಾನು ಜಮೀನಿಗೆ ಬಳಸ್ತೀನಿ ಮನಸ್ಥಿತಿ ಕೆಲವರಲ್ಲಿ ಇರುತ್ತೆ. ಅಂತವ್ರಿಗೆ ಇರುವಂತ ಕಡಿಮೆ ಭೂಪ್ರದೇಶದಲ್ಲಿ ಇರ್ತಿ ಯಾವ ರೀತಿ ಎಲ್ಲ ಗೊಬ್ಬರ ತಯಾರಿ ಮಾಡ್ಕೊಂಡು ಸ್ವತಃ ಸಾವಯವ ಕೃಷಿಯನ್ನು ಮಾಡಬಹುದು ಅನ್ನೋ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ಒಟ್ಟು ರೈತರು ಈ ಎರೆಹುಳ ಸಾವಯವ ಗೊಬ್ಬರ ಮಾಡಿದ್ರೆ ಒಳ್ಳೇದು. ಈಗ ಅಂಗಡಿಯಿಂದ ತರೋದಕ್ಕಿಂತ ನಮ್ಮ ಹಸುಗಳು ನಮ್ಮ ಹತ್ರನೇ ಎಲ್ಲ ಯಾವ್ದು ದುಡ್ಡು ಕೊಟ್ಟು ತಗೊಂಡಂಗಿಲ್ಲ, ಎಲ್ಲ ನಮ್ಮ ಹತ್ರದಿಂದ ಸ್ವಂತ ಇರೋದ್ರಿಂದ ಎಲ್ಲ ಉಪಯೋಗ ಆಯ್ತಾ ಇದ್ರಲ್ಲಿ. ಮಾಡ್ಕೊಂಡು ಒಂದು ಖರ್ಚು ಇಲ್ಲ, ಏನಿಲ್ಲ, ನಾವು ನಾವೇ ಮಾಡ್ಕೊಂಡು ನಾವು ಉಪಯೋಗಿಸ್ಕೊಂಡು ಮಾಡ್ಕೊಂಡು ಮಾಡ್ಬೋದು. ಅದು ಆಗಲ್ಲ ಅಂದ್ರು ಜಾಸ್ತಿ ಮಾರಾಟ ಮಾಡ್ಕೊಂಡ್ರು ಇದ್ರ ಎರೆಹುಳ ಗೊಬ್ಬರಲ್ಲೂ ಮಾಡ್ಕೋಬಹುದು ನಾವು, ಬೇರೆ ರೈತರುಗಳೆಲ್ಲ ಕೊಡ್ಬೋದು, ಅವ್ರಿಗೂ ಉಪಯೋಗ ಆಯ್ತದೆ. ಅವ್ರು ಒಂದ್ಸಲ ನೋಡ್ಬಿಟ್ಟು ಅವ್ರು ನೋಡ್ಬಿಟ್ಟು ಅವರು ನಮ್ಮನ್ನ ನೋಡಿ ಇನ್ನೊಬ್ರು ಕಲಿಬಹುದು, ಅದರಲ್ಲಿ ಎಲ್ಲ ಅನುಭವ ಆಯ್ತೆ ಸರ್.

0: ಮಾಡೋರ್ ಬೇಕಷ್ಟೇ
1: ಅಂದ್ರೆ ನಮ್ಮ ಸ್ವಂತಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಬಹುದು,
0: ಮಾರಾಟನೂ ಮಾಡಬಹುದು,
1: ಅದರಿಂದ ಆದಾಯ ಗಳಿಸಬಹುದು.
0: ಹೌದು ಸರ್.
1: ಈಗ ತಾವು ಕಳೆದ 12 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ, ಮತ್ತೆ ಪ್ರಸ್ತುತ ತಾವು ಮಾಡ್ತಿರೋ ಕೃಷಿ ಸಂದರ್ಭ ಆಗಿರ್ಬೋದು, ಬಹಳಷ್ಟು ಬದಲಾವಣೆಗಳಾಗಿದೆ, ಬಹಳಷ್ಟು ಸೇವಾ ಸೌಲಭ್ಯಗಳು ತಮಗೆ ತಲುಪ್ತಾ ಇದೆ. ಪ್ರಸ್ತುತ ತಮ್ಮ ಒಂದು ಈ ಕೃಷಿ ಚಟುವಟಿಕೆಯಿಂದ ಆದಾಯದ ಸ್ಥಿತಿಗತಿ ಆಗಿರ್ಬೋದು, ತಮ್ಮ ಜೀವನ ಆಗಿರ್ಬೋದು, ಎಷ್ಟೆಲ್ಲ ಸುಧಾರಿಸಿದೆ?
0: ಸುಮಾರು ಸುಧಾರಿಸ್ತದೆ ಸರ್. ಮೊದ್ಲಿಗಿಂತ ಕಮ್ಮಿ ಆಗ ಖರ್ಚು, ಈ ಕಡಿಮೆ ಇದರಿಂದ ಜಾಸ್ತಿ ಅದಕ್ಕಿಂತ ತಕ್ಕಂತ ಸಿಗ್ತಿತ್ತು. ಈಗ ಖರ್ಚು ಜಾಸ್ತಿ ಆದ್ರೆ ಹೆಚ್ಚು ಲಾಭನೂ ಗಳಿಸ್ತಾವೆ ನಾವು, ಇದರಿಂದ ಎಲ್ಲದಕ್ಕೂ ನಮಗೂ ಅನುಕೂಲ ಆಯ್ತೈತೆ. ನಾವು ಎಷ್ಟು ಪಡ್ಕೋಬೇಕು ಅಷ್ಟು ಮಾಡ್ಬೋದು, ಅತಿ ಹೆಚ್ಚಾಗಿ ಅವ್ರು ಮಾಡಂಗಿಲ್ಲ, ಮಾಡೋ ಅಷ್ಟು ನಾವು ಆಡ್ಬಿದ್ದೈತೀವಿ ಅಷ್ಟೇ. ಎಷ್ಟು ತಕ್ಕಂತ ನಮ್ಮ ಮೈಂಡ್ ಎಷ್ಟು ಸರಿಟ್ ಐತೆ ಅಷ್ಟು ಮಾಡ್ಕೊಂಡು ರೈತರು ನಮಗೂ ಅನುಕೂಲ ಆಗಿ ಬೆಳ್ಕೊಂಡು ಮಳೆ ಬದಸ್ತದೆ, ಲಾಭದಾಯಕ ಅದ ಒಟ್ಟಿನಲ್ಲಿ.
1: ಅಂದ್ರೆ ನಮ್ಮ ಆಸಕ್ತಿ ಮತ್ತು ನಮ್ಮ ಪರಿಶ್ರಮದ ಮೇಲೆ ನಿಂತಿದೆ.
0: ಹೌದು ಸರ್.
1: ನಾವು ಆಸಕ್ತಿ ಇಟ್ಟು ಏನು ಅಗತ್ಯ ತರಬೇತಿಗಳನ್ನಾಗಿರ್ಬೋದು, ಮಾಹಿತಿಯನ್ನು ಪಡ್ಕೊಂಡು ಮಾಡಿದ್ರೆ ಖುಷಿ ಅನ್ನೋದು
0: ಎಲ್ಲರೂ ರೈತರು. ಹೌದು ಸರ್.
1: ಈಗ ಬಹಳಷ್ಟು ಕಡೆಗಳನ್ನ ನೋಡ್ತಿರ್ತೀವಿ, ಕಡಿಮೆ ಭೂ ಪ್ರದೇಶ ಇರುತ್ತೆ, ಅದ್ರಲ್ಲಿ ನಾನು ಏನ್ ಕೃಷಿ ಮಾಡಕ್ಕಾಗುತ್ತೆ, ಇದರಿಂದ ನನಗೆ ಏನ್ ಲಾಭ ಮಾಡಕ್ಕಾಗುತ್ತೆ ಅಂತ ಕೆಲವರು ಕಡಿಮೆ ಭೂ ಪ್ರದೇಶವನ್ನ ತುಂಬಾ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಇರುವಂತ ಕಡಿಮೆ ಭೂ ಪ್ರದೇಶದಲ್ಲಿ ಯಾವ ರೀತಿಯಾದಂತ ಉತ್ತಮ ಕೃಷಿಯನ್ನ ಮಾಡಬಹುದು ಅನ್ನೋದ್ ಕುರಿತು ತಮ್ಮ ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರ?
0: ಈಗ 4 ಎಕರೆ ಇದ್ರು ಮಾಡಬಹುದು, 1 ಎಕರೆ 20 ಗುಂಟೆ ಇದ್ರು ಮಾಡಬಹುದು ಸರ್. ಅದರಲ್ಲಿ ಅದು 10 ಗುಂಟೆ 20 ಗುಂಟೆ 1 ಎಕರೆ ಒಳಗೆ ಇದ್ರು ನಾವು ಯಾವ ರೀತಿ ಹೈನುಗಾರಿಕೆ ಹಸುಗಿಸೋ ಸಾಕಣೆ ಏರೋಳ ಗೊಬ್ಬರ ಇವೆಲ್ಲ ಮಾಡೋದ್ರಿಂದ ನಮಗೂ ಲಾಭದಾಯಕ ಮಾಡಬಹುದು, ಮಾಡಬೇಕು ಅಷ್ಟೇ ಶ್ರಮ ಬಿದ್ದವರು ರೈತರುಗಳು. ಯಾವ್ದು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದು ನಿರ್ಲಕ್ಷ್ಯವಾಗಿ ಇರ್ತಾರೆ ಅಷ್ಟೇ. ನಾವು ಮಾಡಲೇ ಮಾಡೋದೇ ಜಯ ಸಿಗ್ತದೆ ಅನ್ನೋದ್ರ ಜಯ ಸಿಕ್ಕೇ ಸಿಗುತ್ತೆ, ಭೂಮಿಲಿ ಯಾವುದೇ ಜೀವನಕ್ಕೂ ಮೋಸ ಇಲ್ಲ ಸರ್.
1: ಹಾಗೇನೆ ನಾವು ತಾಲೂಕಿನ ಬಹಳಷ್ಟು ಹಾಡಿಗಳಲ್ಲಿ ನಾವು ಗಮನಿಸಿರ್ತೀವಿ, ಆದಿವಾಸಿಗಳು ಸ್ವಂತವಾಗಿ ಜಮೀನನ್ನ ಹೊಂದಿದ್ರು, ಅದನ್ನ ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು, ತಾವು ಇನ್ನೊಂದ್ ಕಡೆ ಹೋಗಿ ಕೂಲಿ ಮಾಡೋದಾಗಿರ್ಬೋದು, ಈ ಕೇರಳದಿಂದ ಬರೋಂತವ್ರಿಗೆ ಶುಂಠಿ ಮಾಡ್ಲಿಕ್ಕೆ ಕೊಟ್ಬಿಡೋದಂತಾಗಿರ್ಬೋದು, ಆತರ ಮಾಡೋದನ್ನ ನಾವು ಗಮನಿಸ್ತೀವಿ. ಆ ನಿಟ್ಟಿನಲ್ಲಿ ಇರೋಂತ ಸ್ವಂತ ಭೂಮಿಯನ್ನೇ ಬಳಸ್ಕೊಂಡು ಬೇರೆ ಕಡೆ ಕೂಲಿಗೆ ಹೋಗದೆ ನಾವೇ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ತಾಲೂಕಿನ ಆದಿವಾಸಿಗಳಿಗೆ ತಾವೇ ಹೇಳಕ್ಕೆ ಇಷ್ಟಪಡ್ತೀರ?
0: ಅದು ರೈತರುಗಳು ನಮ್ಮ ಆದಿವಾಸಿಗಳು ಮಾಡ್ತಿರೋದು ಮೊದಲನೇ ತಪ್ಪು ಸರ್. ಅದು ನಮ್ಮ ಜಮೀನ ನಾವೇ ಆದಿವಾಸಿಗಳು ನಾವೇ ಶ್ರಮ ಬಿದ್ದು ಬೇರೆ ರೈತರ ಜೊತೆ ಹೋಗಿದ್ರು ನಾವೇ ಶ್ರಮ ಬಿದ್ದು ನಾವೇ ಅದರಲ್ಲಿ ಕಷ್ಟಪಟ್ಟು ಬೆಳೆದ್ರೆ ನಮಗೆ ಸರ್ ಇನ್ನು ಬೇರೆಯವ್ರ ಹತ್ರ 1-2 ಎಕರೆ 3 ಎಕರೆ ಮಾಡ್ಕೊಂಡು ಮಾಡ್ಬೋದು. ಈಗ ನಾವೀಗ ನಮ್ಮ ಜಮೀನ ಜೊತೆಗೆ ಬೇರೆಯವ್ರ ಹತ್ರ ಗುತ್ತಿಗೆ ಹಾಕೊಂಡು 10 ಎಕರೆ ಎಕ್ಸ್ಟ್ರಾ ಮಾಡ್ತೀವಿ, ನಾವೇ 10 ಎಕರೆ ಮೇಲೆ ಹೋಯ್ತೀವಿ ನಾವೇ. ಅದೇ ರೀತಿ ಬೇರೆ ನಮ್ಮ ಆದಿವಾಸಿಗಳು ಅದೇ ರೀತಿ ಮಾಡಿದ್ರೆ ಅವ್ರಿಗೂ ಒಳ್ಳೇದು, ಬೇರೆಯವ್ರಿಗಿಂತ ಶುಂಠಿ ಕೊಡೋದು ಅದೇ ಮಾಡೋದು ನಾವೇ ಬಂಡವಾಳ ಹಾಕೊಂಡು ಮಾಡಿದ್ರೆ ನಮಗೆ ಲಾಭದಾಯಕ ಮಾಡ್ಬೋದು. ಅವನ್ನೆಲ್ಲ ತಪ್ಪಿಸಿದ್ರೆ ನಮ್ಮ ಆದಿವಾಸಿಗಳು ಇನ್ನು ಮೇನ್ ಮುಂದೆ ಬರ್ಬೋದು. ಅವರು
1: ಸಂಸ್ಥೆ ಕಡೆಯಿಂದ ಕೂಡ ಸೌಲಭ್ಯಗಳು
0: ಸಿಗ್ತೈತೆ, ಎಲ್ಲಾನು ಸಿಗ್ತೈತೆ. ಅವನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಆದಿವಾಸಿಗಳು ಬೇರೆ ಕಡೆ ಕೊಡದೇನೆ ನಾವೇ ಸ್ವಂತವಾಗಿ ಮಾಡಿದ್ರೆ ಇನ್ನು ಒಳ್ಳೇದೇ ಸರ್.
1: ಅಂದ್ರೆ ಸೌಲಭ್ಯಗಳು ಒಂದಲ್ಲ ಒಂದು ಮಾರ್ಗದ ಮುಖಾಂತರ ತಲುಪುತ್ತೆ, ಅಂದ್ರೆ ಮಾಡುವಂತ ಆಸಕ್ತಿ ಶ್ರದ್ಧೆ
0: ಇರ್ಬೇಕು,
1: ಆ ರೈತರಲ್ಲಿ ಇರ್ಬೇಕು, ಆದಿವಾಸಿಗಳಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ರೆ.
0: ಹೌದು ಸರ್.
1: ಹಾಗಿದ್ರೆ ತಾವು ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಇನ್ನೇನೆಲ್ಲ ಅಳವಡಿಸಿಕೊಂಡು ಈ ಕೃಷಿ ಚಟುವಟಿಕೆನ ಇನ್ನು ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರ?
0: ಮುಂದೆ ಇನ್ನು ಹೋಗ್ಬೇಕು ಅಂತ ಆಸೆ ಇದೆ, ಬೆಳಿಬೇಕು. ಈಗ ಹಾಕಿರೋ ಫಸಲು ಬುಟ್ಟಿನ ಬೇರೆ ಸಿರಿಧಾನ್ಯಗಳು ಹಾಕಬೇಕು, ಇನ್ನು ಅವನ್ನ ಹಾಕೊಂಡು ಮುಂದೆ ಬೇರೆ ಬೆಳೆಗಳು 3 ತಿಂಗಳು ಬೆಳೆ ಹಾಕೊಂಡು ಚೇಂಜ್ ಮಾಡ್ಕೊ ಹೋಯ್ತಿರ್ತೀವಿ. ಇನ್ನು ಯಾವ್ದು ಲಾಭ ಜಾಸ್ತಿ ಸಿಗ್ತದೆ ಅದ್ರ ಮೇಲೆ ಡಿಪೆಂಡ್ ಸರ್. ನಮ್ದು
1: ಟೋಟಲಿ ಸಂಪೂರ್ಣವಾಗಿ ಕೃಷಿನಲ್ಲೇ ತೊಡಸ್ಕೊಂಡು ಕೃಷಿನಲ್ಲೇ ತಮ್ಮ ಜೀವನವನ್ನ ಕಳಿಬೇಕು ಅಂತ ಅನ್ಕೊಂಡು
0: ತೀರ್ಮಾನ ಮಾಡಿದ್ವಿ ಸರ್.
1: ಬಹಳ ಸಂತೋಷ ಮಲ್ಲೇಶ್ ಅವರ, ಇಷ್ಟೊತ್ತು ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 12 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಅದರಲ್ಲಿ ತಾವಿರುವಂತಹ 4 ಎಕರೆ ಭೂ ಪ್ರದೇಶದಲ್ಲಿ ಒಂದು ವ್ಯವಸ್ಥಿತವಾದ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡು ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ, ಪ್ರಮುಖವಾಗಿ ಧಾನ್ಯ ಬೆಳೆಗಳಾಗಿರ್ಬೋದು, ವಿಶೇಷವಾಗಿ ಸಿರಿಧಾನ್ಯಗಳನ್ನ ಬೆಳೀತಾ, ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆಯನ್ನ ಮಾಡ್ತಾ, ತಮಗೆ ಮನೆ ಉಪಯೋಗಕ್ಕೆ ಬಯೋಗ್ಯಾಸ್ ಅನ್ನ ಬಳಸ್ತಾ, ಎರೆಹುಳ ಗೊಬ್ಬರ ಹಾಗೂ ಇತರ ಸಾವಯವ ಗೊಬ್ಬರವನ್ನ ಬಳಸ್ತಾ ಒಂದು ಸಾವಯವ ಕೃಷಿಯಲ್ಲಿ ತಮ್ಮ ಒಂದು ಉತ್ತಮವಾದ ಯಶಸ್ಸನ್ನ ಕಾಣದಿರೋದ ಕುರಿತು ಸಂಸ್ಥೆ ಕಡೆಯಿಂದ ಹಾಗೂ ಇಲಾಖೆ ಕಡೆಯಿಂದ ಸಿಗ್ತಿರುವಂತಹ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ತಾಲೂಕಿನ ಆದಿವಾಸಿ ರೈತರುಗಳು ಹೇಗೆಲ್ಲ ಮುಂದೆ ಬಂದು ತಮ್ಮ ಒಂದು ಸುಸ್ಥಿರ ಕೃಷಿ ಜೀವನವನ್ನ ಕಟ್ಟಬೇಕು ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು ಸರ್. ಈ ರೀತಿ ಎಲ್ಲರೂ ರೈತರುಗಳು ಮಾಡಿದ್ರೆ ತುಂಬಾ ಉಪಯೋಗ ಆಯ್ತು. ಸಂಸ್ಥೆ ಕಡೆಯಿಂದ ಉಪಯೋಗಿಸ್ಕೋಬೇಕು ಅಷ್ಟೇ ರೈತರುಗಳು, ಬೇರೆ ಕಡೆ ಜಮೀನು ಕೊಟ್ಟು ಮಟ್ಟು ಮಾಡೋದಕ್ಕಿಂತ ನಾವಾಗಿ ಸ್ವಂತ ಮಾಡೋದ್ರಿಂದ ಎಲ್ಲಾ ರೈತರುಗಳು ಮುಂದುವರೆದು ಇದೇ ರೀತಿ ಎಲ್ಲಾನು ಉಪಯೋಗ ಮಾಡ್ಕೊಂಡು ಬೇರೆಯವ್ರಿಗೆ ನಮ್ಮ ಅನಿಸಿಕೆಗಳು ಬೇರೆಯವ್ರಿಗೆ ರೈತರುಗಳು ಹೇಳ್ಕೋಬಹುದು. ಅದರಿಂದ ಈ ಕಾರ್ಯಕ್ರಮದ ಪರವಾಗಿ ನಾವು ಧನ್ಯವಾದಗಳಂತ ತಿಳಿಸ್ತೇವೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಹಾಡಿಯ ಸಾವಯವ ಮಿಶ್ರ ಬೆಳೆಗಾರರಾದಂತಹ ಶ್ರೀಯುತ ಮಲ್ಲೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು

0: ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 98.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಬೇಸಾಯ, ಹಸು ಮತ್ತು ಮೇಕೆ ಸಾಕಾಣಿಕೆ ಕುರಿತು ಸರ್ಗೂರು ತಾಲೂಕು ನೆಮ್ಮನಳ್ಳಿ ಹಾಡಿಯ ಕೃಷಿಕರಾದ ಶ್ರೀಯುತ ಮಲ್ಲೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು, ತರ್ತೀನಿ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ, ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ, ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
6: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಇಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our an economic size of more than 50

0: $50 trillion will get over. Areas such as textile, engineering goods, marine products, plantation items will see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
1: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಎಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಮ್ಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆಯ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು. ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ

0: ಉಂಟಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ.
2: ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 6 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವಣ್ಣ ತನ್ನ ಮನೆಯವರೊಡನೆ ಕಲ್ಯಾಣಕ್ಕೆ ಬಂದು ನೆಲೆಸಿ ಹಲವಾರು ದಿನಗಳು ಉರುಳಿವೆ. ಹೊಸತನದ ಅಪರಿಚಿತತೆ ಮರೆಯಾಗಿ ಇವರು ನಮ್ಮವರು ಎನ್ನುವ ಸವಿಭಾವ ಕಂಡರಿಯದ ಊರಿನಲ್ಲಿ ಇಲ್ಲ. ಇದು ನಮ್ಮದೇ ಊರು, ಇಲ್ಲಿರುವ ಎಲ್ಲರೂ ನಮ್ಮವರೇ. ನಮ್ಮ ದಿನಗಳಿನ್ನು ಹೊಲಬುಗೆಡದು ಇಂದು ನೆಲೆಯೂರಿದ್ದೇವೆ, ನಾಳೆ ಫಲ ಸಿಕ್ಕೇ ಸಿಗುತ್ತದೆ ಎಂಬ ಭಾವ ತುಂಬಿದಂತೆ ಎಲ್ಲರೂ ನಮ್ಮವರು ಎನ್ನುವ ಆಮೋದ ಎಲ್ಲರ ಮೈ ಮನಗಳಲ್ಲಿ ಬಂದವರು ಇದ್ದವರಿಗೆ ಇವರಾರೋ ಅಪರಿಚಿತರು ಎಂಬ ಭಾವ ಮೂಡಲೇ ಇಲ್ಲ. ಚೆಲುವಿನ ತವರಿನವರು, ಒಲವಿನೆದೆ ಬಂಧುಗಳು, ನಮ್ಮವರು ಇವರು ಇಂದಿನಿಂದಿಲ್ಲ ಎಂದಿನಿಂದಲೋ ಎಂಬ ಭಾವ ಎಲ್ಲರಲ್ಲಿ ತುಂಬಿತ್ತು. ಬಸವಣ್ಣನ ಮನೆಯವರೆಲ್ಲರೂ ಕಲ್ಯಾಣದ ಪರಿಸರಕ್ಕೆ ಬೇಗನೆ ಹೊಂದಿಕೊಂಡರು. ಬಸವಣ್ಣನ

ಇವ ಯಾರವ ಎನ್ನದಿರು, ಇವ ನಮ್ಮವನೆನ್ನು ನುಡಿಯೇ ಎಲ್ಲರೆದೆ ಬಡಿತವಾಗಿತ್ತು. ಮನೆ ತೊಳೆದು ಬೆಳಗಿ ಮನವರಳಿ ಹೊಸ ಬೆಳಗ ದಿಕ್ಕಿನಲ್ಲಿ ಕಣ್ದೆರೆದು ಎಲ್ಲರನ್ನು ಮುತ್ತಿಕೊಂಡಿತ್ತು. ಬಸವಣ್ಣನವರ ಎದೆಯಲ್ಲಿ ರಾಜಕಾರ್ಯದ ಜೊತೆಗೆ ಹೊಸ ಹೊಸ ಜಗದ ಓಡಾಟ, ಹೊಸ ಬಗೆಯ ಒಡನಾಟ, ಇಲ್ಲಿ ಸಲ್ಲುವರು ಎಲ್ಲೆಲ್ಲೂ ಭಾವ ತುಂಬಿ ತುಳುಕುತ್ತಿತ್ತು. ಬಸವಣ್ಣನವರ ಮನದಲ್ಲಿ ನನ್ನ ಸಂಗಮನು ಸರ್ವಾಂತರಿಯಾಮಿ, ಇಹನಿಲ್ಲಿ ನನ್ನೊಡನೆ ಕಪ್ಪಡಿ ಸಂಗಮದಲ್ಲಿ ಇದ್ದಂತೆಂಬ ಹರುಷ ಅನುಭೂತಿ ಚೆನ್ನ ಬಸವಣ್ಣನ ಮನದಲ್ಲಿ ಮಾತ್ರ ಅನಿಶ್ಚಿತತೆ ಆತಂಕ. ಮಾಡುವುದೇನು ನಾನೊಬ್ಬನೇ ಇಲ್ಲಿ, ಕಲಿಯುವುದು ಯಾರಲ್ಲಿ ಎಂಬ ನೋವು ಚಿಂತೆಗಳ ಆರ್ಭಟ, ನಾನು ಒಬ್ಬಂಟಿ ಎಂಬ ಕೊರಗು, ಇದು ಬಸವಣ್ಣನ ಗಮನಕ್ಕೂ ಬಂತು. ಬಸವಣ್ಣನಿಗೆ ತನ್ನಳಿಯ ನಾಳೆಯ ಭರವಸೆ ಆಗಬೇಕೆನ್ನುವ ಆಸೆಯಿತ್ತು. ಹಾಗಾಗಿ ಕೆಡಬಾರದಿವನು, ನಡೆವ ದಾರಿಯು ಕುಂಠಿತವಾಗದಿರಲಿ, ಅವನಲ್ಲಿ ಅರಳಿ ಬೆಳಕ ತೋರುವ ಪ್ರಭೆ ಬೆಳಗಬೇಕಿದೆ ಪ್ರಜ್ವಲತೆಯಲ್ಲಿ. ಸಂಗಮದ ಕೂಸಿಗೆ ಮಂಗಳವಾಡೆಯ ಜ್ಞಾನ ಮಜ್ಜನದ ಅನುಭವ ಮರೆಯಾಗುವ ಮೊದಲೇ ತೋರಬೇಕಿದೆ ಹೊಸ ದಿಕ್ಕನ್ನು ಎಂಬಾಸೆಯಲ್ಲಿ ಗುರುಗಳ ಹುಡುಕಾಟ ನಡೆಸಿದ್ದ, ಬಿಜ್ಜಳರಸರ ನೆರವನ್ನು ಪಡೆದ, ಶಿವಬ್ರಹ್ಮ ಭಟ್ಟಾಚಾರ್ಯರ ಪರಿಚಯ ಮಾಡಿಕೊಂಡು ಅವರಲ್ಲಿ ಸ್ವೀಕರಿಸಲು ತಾವು ನನ್ನ ಅಳಿಯ ಚನ್ನ ಬಸವನನ್ನು ನಿಮ್ಮೆದೆಯ ಶಿಶುವಾಗಿಯವನು ಬೆಳಗುವನು ಎಂದು ಭಿನ್ನವಿಸಿದಾಗ ಗುರುಗಳೆದೆ ನಗೆ ಮಲ್ಲಿಗೆ ಹೂವಾಗಿ ಅರಳಿ ಘಮಿಸಿ ಬೆಳಗಿತು. ಯುಗ ಯುಗದಲ್ಲಿ ಜಗದಲ್ಲಿ ಹೊಸ ಹೊಸ ಅವತಾರವನ್ನೆತ್ತಿ ಪರಮಾತ್ಮ ಭಕ್ತರನ್ನು ಸಲಹುತ್ತಿರುವಂತೆ ಬಸವಾವತಾರವಾಗಿದೆ ನಮ್ಮ ಬದುಕನ್ನು ಉದ್ಧರಿಸಲು ಎನ್ನುವ ಭಾವ ಎಲ್ಲರಲ್ಲೂ ದಿನೇ ದಿನೇ ಗಟ್ಟಿಯಾಗುತ್ತಿತ್ತು. ಅದು ಹಾಡಾಗಿ ಹಾಡು ಹೊಗಳಿಕೆಯಾಗಿ ಎಲ್ಲೆಲ್ಲೂ ಸುತ್ತ ತೊಡಗಿತ್ತು. ಕೆಲವರಿಗೆ ಮುಂಗಾರಧಾರಿ, ಕೆಲವರಿಗೆ ಬೆಂಕಿ ಕಿಡಿಯನ್ನು ಎಬ್ಬಿಸಿದ ಮರುತ, ತನ್ನೊಳಗೆ ಬೆಳಕಾಗಿ ಕಿಡಿಯ ಜ್ವಾಲೆಯು ಕುಡಿಯಾಗಿ ಬೆಳೆ ಬೆಳೆದು ವಿಸ್ಫುರಣದ ವಿಸ್ತಾರದಲ್ಲಿ ವಿಹರಿಸಲು ಸಮಯ ಬಂದಿದೆ. ಈಗ ಅವತಾರಿಯ ದಿವ್ಯ ಸಂಕಲ್ಪ ಜ್ಯೋತಿಯಾಗಿ ಅರಳಲು ಪಡೆದದರ ಪೂರ್ಣತೆಯ ವಿಭಾವವನ್ನು ವಿಶ್ವಜ್ಯೋತಿಯ ವಿಶ್ವಾತೀತ ಪ್ರಭೆ ಅಲಸಿದೆ ವರ್ಣ ವರ್ಣದ ಜೀವ ಸಂಕುಲ ರಾಗಿಸುವೆಲ್ಲೆಡೆಯಲ್ಲಿ ಎಂದರಿವಾಗಿ ಜನಸಮೂಹ ಬಸವ ನೆರಳಾಗಿ ಬಸವನನ್ನು ಹಿಂಬಾಲಿಸುತ್ತಿತ್ತು. ಒಮ್ಮೆ ನೂರಾರು ಮಂದಿ ಬಸವಣ್ಣನ ಭೇಟಿಯಾಗಿ ಅವರ ಮನೆಯ ಅಂಗಳದಲ್ಲಿ ಕಾಯುತ್ತಿದ್ದರು. ಬಂದಂತೆ ಬಸವಣ್ಣ ಅವರೆಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸಿ ತಮ್ಮ ಮನೆಯ ಸಭಾಭವನಕ್ಕೆ ಕರೆದೊಯ್ದರು. ಸರಳ ಸೊಬಗ ಮಾತುಕತೆಯಲ್ಲಿ ಎಲ್ಲರಿದ್ದಂತೆ ನಗೆ ಪರಿಮಳವ ಬೀರಿ ಆನಂದೋಕುಳಿಯಲ್ಲಿ ಮೀಯಿಸಿದರು. ಸಿರಿಗಂಧ ಹರಿದಾರಿ ದೂರ ಹರಡಿತು. ಎಲ್ಲರೂ ಭಾವ ಪರವಶತಾ ಮೋಹ ಕಂಗಳಲ್ಲಿ ಬಸವಣ್ಣನನ್ನೇ ದಿಟ್ಟಿಸುತ್ತಿದ್ದರು. ಉತ್ತಣ್ಣ, ಶಾಂತಯ್ಯ, ಕೇತಯ್ಯ, ಚಂದಯ್ಯ, ನರಸಾಚಾರಿ, ತಳವಾರ ಚೆನ್ನ, ಮಡಿವಾಳರಾಮ, ಸಿಂಪಿಗ ಸೋಮ, ಚಮ್ಮಾರಿಕೆಯ ಕೂಸ, ಕುಂಬಾರಮಾದ, ಬಣ್ಣದ ಭೀಮ ತಮ್ಮ ಹೆಸರನ್ನು ತಿಳಿಸಿ ಪರಿಚಯಿಸಿಕೊಂಡರು. ಅವರವರ ವೃತ್ತಿಯ ಪರಿಚಯವೂ ಆಯಿತು. ಪರಿಚಯವಾದಂತೆ ಬಸವಣ್ಣನವರ ಮನದಲ್ಲಿ ಇವರೆಲ್ಲರೂ ದುಡಿಮೆಯಲ್ಲಿ ತೊಡಗಿದ್ದರೂ ಸುತ್ತಲ ಜಗದ ಅರಚಾಟ ಕಿರುಚಾಟಗಳಿಂದ ಕಂಗೆಟ್ಟಿದ್ದಾರೆ. ತಮ್ಮ ಬದುಕಿಗೆ ಬೆಲೆಯೇ ಇಲ್ಲವೆಂದು ಪರಿತಪಿಸುತ್ತಿದ್ದಾರೆ. ಕತ್ತಲ ಕೂಪದಲ್ಲಿ ಬಿದ್ದು ಹೊರಳಾಡುತ್ತಿರುವ ಇವರನ್ನೆಲ್ಲ ಮೇಲೆತ್ತಿದರೆ ದುಡಿಮೆಗಿರುವ ಬೆಲೆ, ನೆಲೆ, ಅರ್ಥವನ್ನು ಒಂದಾಗಿ ಬಾಳಿ ನೆಮ್ಮದಿಯನ್ನು ಕಂಡ ಬದುಕಿಗಂಟಿದ ದುಗುಡವನ್ನು ಮರೆಯುವರು ಎಂದು ನಿರ್ಧರಿಸಿ ನಿಧಾನವಾಗಿ, ಆತ್ಮೀಯ ಶರಣ ಬಂಧುಗಳೇ, ದುಡಿಮೆ ಎಂಬುದು ಕಾಯಕ ಎಂದಾಗಬೇಕು. ಕಾಯಕವೇ ಕೈಲಾಸ ಮಾತಿನ ಅರ್ಥವನ್ನು ಮನಗಾಣಿಸಿಕೊಳ್ಳಿ. ನಂಬಿ ನಡೆಯುವವರಿಗೆ ಇಂಬು ನೀಡುವ ನನ್ನ ಸಂಗಮನು, ಮಾಡುವ ಕೆಲಸದಲ್ಲಿ ನಿಷ್ಠೆಯನ್ನು ತೋರಿದರೆ ಸೊಗದಲ್ಲಿ ಬದುಕನ್ನು ಸಾಗಿಸಬಹುದು, ಇತರರ ಬದುಕನ್ನೂ ಸೊಗಸಾಗಿಸಬಹುದು ಎಂದವರು ಬಂದವರನ್ನು ಬಂದಂತೆ ಹಿಂದಕ್ಕೆ ಕಳುಹಿಸಬಾರದೆಂದು ನಾಗಮ್ಮ ಗಂಗೆ ನೀಲೆಯರ ಮೇಲುಸ್ತುವಾರಿಯಲ್ಲಿ ದಾಸೋಹವನ್ನು ಸಿದ್ಧಪಡಿಸಿದರು. ಬಂದವರೆಲ್ಲರೂ ಒಂದೇ ಸಾಲಿನಲ್ಲಿ, ಬಸವಣ್ಣನೂ ಅವರೊಡನೆ. ಆಸಕ್ತರಿಗೆ ಲಿಂಗದೀಕ್ಷಾ ಸಮಾರಂಭ, ಶಿವನಾಮ ಸಂಕೀರ್ತನೆ ತುಂಬಿ

ಮೊರೆಯ ತೊಡಗಿತು. ಬಸವಣ್ಣನವರ ಹಿರಿತನದಲ್ಲಿ ನೂರಾರು ಮಂದಿ ಲಿಂಗದೀಕ್ಷೆಯನ್ನು ಸ್ವೀಕರಿಸಿದರು. ಎಲ್ಲರಲ್ಲೂ ಧನ್ಯತಾಭಾವ. ಎಲ್ಲರೂ ಒಂದಾಗಿ ಅಣ್ಣನವರಿಂದ ಮಾತ ದಾಸೋಹ ಬೇಕು ಎಂದರು. ಬಸವಣ್ಣನವರು ಅಂದಣವ ನೇರಿದ ಸೊಣಗನಂತೆ ಕಂಡುಬಿಡದು ತನ್ನ ಮುಂದಿನ ಸ್ವಭಾವವ. ಸುಡುಸುಡೀ ಮನವನು ವಿಷಯಕ್ಕೆ ಹರಿವುದು ಮೃಡ ನಿಮ್ಮ ನೆನೆಯಲೀಯದು. ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆದಂತೆ ಸೆರಗೊಡ್ಡಿ ಬೇಡುವೆ ನಿನ್ನ ಎಂದಂತೆ ಎಲ್ಲರೂ ಆನಂದ ತುಂಬಿರರು. ಶರಣನೊಬ್ಬ ಮನದಲ್ಲಿ ಇಂತೆಂದ, ಇನ್ನೀ ದಿನದಲ್ಲಿ ರವಿ ಇಲ್ಲ, ಬರಲು ನಿಶ್ಚಿತವಾಗಿ ನಾಚುವನು. ಅವನ ಮನ ಅವನಿಗೆ ಅರಹುವುದು ಇದಕ್ಕಿಂತ ಮಿಗಿಲಾದ ಪ್ರಕಾಶವನ್ನು ನಾನು ಬೀರಲಾರೆನೆಂದು. ನಾನಿಲ್ಲಿ ಬದುಕ ನಿಜಾನಂದವನ್ನು ಅನುಭವಿಸಿದೆ. ಬಸವಣ್ಣ ಅವರಿಂದಲೇ ನಮ್ಮ ಜಗಕ್ಕಿನ್ನು ಬೆಳಕು. ಆದರೆ ಎಲ್ಲ ಸಂಭ್ರಮ ಸಂತೃಪ್ತಿಯ ನಡುವೆಯೂ ಎಲ್ಲೋ ಮೂಲೆಯಲ್ಲಿ ಅಪಸ್ವರವು ದನಿಸಿತ್ತು. ಬಸವಣ್ಣನ ಕಿವಿ ಎದೆಯ ಚುಚ್ಚಿತ್ತು, ರಿಂಗಣಿಸುತ್ತಿತ್ತು ಮನದಲ್ಲಿ. ಗೆದ್ದವನು ನಾನೆಂದು ಮೈ ಮರೆತು ಇನ್ನು ಕೂರುವಂತಿಲ್ಲ. ಇಂದಿನದು ಮೊದಲು, ಮುಂದಿನದು ಹತ್ತು ನೂರು ಸಾವಿರ. ಹಲವರು ಮರುಳನಿವ ಕಟ್ಟಿದರ ಎಲ್ಲರ ಕೊರಳಿಗೆ ಲಿಂಗವನ್ನು ಬರುವ ಭಾಗ್ಯವೇನಿದೆ ಎಂದು ನಗುತ್ತ ಲೇವಡಿಸುತ್ತಿದ್ದರೆ ಇನ್ನಷ್ಟು ಮಂದಿ ಕೆಡುಕಿದೆ ಬಸವನಿಂದ ನಾವೆಲ್ಲರೂ ನಂಬಿ ಆಚರಿಸುತ್ತಿರುವ ಧರ್ಮಕ್ಕೆ. ಇವನೀಗ ಕೊಡಲಿ ಕಾವು ಕುಲಕ್ಕೆ ಮೃತ್ಯು ಎಂದಾಗಿದ್ದಾನೆ ಎಂದು ಗಳಹುತ್ತಿದ್ದರು. ಬಸವಣ್ಣ ಮನದಲ್ಲೇ ನನ್ನದು ಮರಳು ಪಯಣದ ಕನಸಲ್ಲ, ಅರಿತೆಲ್ಲವನ್ನು ಕಂಡ ದಾರಿಯಲ್ಲಿ ದಿಟ್ಟ ಹೆಜ್ಜೆಯನ್ನಿಡುವೆ ಎಂಬ ನಿರ್ಧಾರ ಭಾವ. ಬಿಜ್ಜಳ ಸಭೆ ಕರೆದಿದ್ದ. ತನ್ನ ಮನದ ಬಾಗಿಲಲ್ಲಿ ಬಸವ ಹೊಸ ಬೆಳಕು ತೋರುತ್ತಿದ್ದಾನೆ ಎಂದೆನಿಸುತ್ತಿದ್ದರು. ರಾಜಕೀಯ ಬೆಳವಣಿಗೆಗಳ ಭೀತಿಯೂ ಆವರಿಸುತ್ತಿತ್ತು. ತನ್ನಾಪ್ತ ವರ್ಗಕ್ಕೆ ಮಂತ್ರಿ ಪಂಡಿತರಿಗೆ ವಿಷಯಗಳನ್ನು ಸಮಗ್ರವಾಗಿ ತಿಳಿಸಿದ. ಸಭೆಗೆ ಬಂದ ಆಹ್ವಾನ ಪಂಡಿತರು ತಳಮಳಿಸುತ್ತಿದ್ದರು. ಬಸವನ ಆಗಮನವಾದಂತೆ ಒಲವ ಸ್ವಾಗತ. ಬಸವನ ಅಭಿಮಾನಿಗಳ ಮನದಲ್ಲಿ ಜಗದ ಅಸಮತೆಯ ನಿವಾರಿಸುವ ನಾಯಕನಿವನು, ರಾಜ್ಯ ಭಂಡಾರವನ್ನು ನುರ್ಮಡಿಸುವ ಭಂಡಾರಿ, ಬಳಲಿರುವ ಮನದವರಿಗೆಲ್ಲ ವಚನಗಳಿಂದ ಆನಂದ ಪೋಣಿಸುವವನು, ಎಲ್ಲರನ್ನು ಉದ್ಧರಿಸುವಲ್ಲಿ ಮಗ್ನನಾಗಿರುವ ದೇವಮಾನವ. ಮಾತು ರಿಂಗಣಿಸುತ್ತಿತ್ತು. ಬಸವಣ್ಣನವರನ್ನು ಕಂಡಂತೆ ನೆರೆದಿದ್ದ ರಾಜ್ಯ ಭಂಡಾರದ ಹಿರಿಯ ಕಿರಿಯ ಅಧಿಕಾರಿಗಳ ಮನ ರಿಂಗಣಿಸತೊಡಗಿತು. ಇವ ಅಧಿಕಾರಿಯಲ್ಲ, ಗೆಳೆಯ, ಸಹೋದರ, ಸಹೋದ್ಯೋಗಿ, ಪರಮಾಪ್ತ, ಕುಟುಂಬದ ಸರ್ವಸ್ವ, ಸರಿ ಸಮದಿ ದುಡಿದು ಕೈ ಜೋಡಿಸುವವನು. ಅಧಿಕಾರಿಯಾದವರು ಬಸವನಂತೆಯೇ ಇರಬೇಕು. ಬಸವನ ಹುಬ್ಬು ಗಂಟು ಕಟ್ಟಿದ್ದನ್ನು ನಾವು ಕಂಡೂ ಇಲ್ಲ, ಕೇಳಿಯೂ ಇಲ್ಲ. ತಮ್ಮೆದೆಯ ಮೋಡಿಯಾಟದ ಬಂಧಿಯಾಗಿಸಿ ನಗು ನಗುತ್ತಾ ನಮ್ಮವರಿಂದೆಲ್ಲ ಕೆಲಸಗಳನ್ನು ಮಾಡಿಸುವನು ಬಸವಣ್ಣ. ಜೊತೆಯಲ್ಲಿದ್ದರೆ ಸಾಕು, ಮಾಡಬೇಕಾಗಿರುವ ಯಾವುದೇ ಕೆಲಸ ದುಸ್ಸಾಧ್ಯ ಎಂದೆನಿಸುವುದೇ ಇಲ್ಲ. ಆದರೆ ಬಸವಣ್ಣ ಜೊತೆಯಲ್ಲಿ ಇರದಿದ್ದರೆ ಆ ಸಮಯ ಸತ್ತ ಹೆಣ, ಮುಂದಕ್ಕೆ ಹೋಗದು. ಬಸವ ಎಂದರೆ ಪರುಷಮಣಿ. ಎಲ್ಲಿ ಬಸವಣ್ಣ ಇರುವರೋ ಅಲ್ಲಿ ಸದ್ಭಾವ ಸದ್ಬುದ್ಧಿ ಸತ್ಕೃತಿಗಳು ನರುಗಂಪ ಬೀರುತ್ತ ನಿಜ ಬದುಕಿಗೆ ಬದ್ಧರಾಗಿರಬೇಕು ಎನ್ನುತ್ತವೆ. ಎಲ್ಲರ ಅಭಿಮಾನ ಅಪರಿಮಿತವಾಗುತ್ತಿದ್ದಂತೆ ಹಲವರಿಗದು ಅತಿರೇಕ ಎಂದೆನಿಸತೊಡಗಿತು. ಬಸವಣ್ಣನ ನಾವೆಲ್ಲರೂ ಸಮಾನರು ಎಂಬ ಏಕಮನ ಭಾವ ಧೋರಣೆಯು, ನಾವು ಮೇಲೆ ನೀವೆಲ್ಲರೂ ಕೆಳಗೆ ಎಂಬ ಮನೋಭಾವದವರಿಗೆ ಒಪ್ಪುವುದು ಬಹಳ ಕಷ್ಟವಾಯಿತು. ಅರಸರಲ್ಲಿ ದೂರಿತ್ತರು. ಬಿಜ್ಜಳ ಬಸವಣ್ಣನವರನ್ನು ಬರಹೇಳಿ ಬಂದಂತೆ ತಮ್ಮೆದೆಯ ನೋವು ಆಕ್ರೋಶ ಹಾಗೂ ಕಿವಿ ತುಂಬಿದ ದೂರನ್ನು ಅರುಹಿದರು. ಬಸವಣ್ಣ ತಮ್ಮ ಕಾರ್ಯದ ಉದ್ದೇಶವನ್ನು ಮತ್ತಷ್ಟು ಸ್ಪಷ್ಟವಾಗಿ ತಿಳಿಸಿದರು. ತಮ್ಮ ಸರ್ವ ಸಮಾನ ಭಾವನಾ ಧೋರಣೆಯು ತಾವು ಮೇಲು ಎಂದು ಬೀಗುವವರಿಗೆ ಅಪಥ್ಯವಾಗಿದೆ ಎಂದರು. ಮಾತು ಮುಂದುವರಿದಂತೆ ಇಬ್ಬರು ಮತ್ತಷ್ಟು ಹತ್ತಿರವಾದರು.

ಅವರ ಮನದಲ್ಲೂ ಚಿರವಾಗಿರಲಿ ನಗುವು, ಎದೆ ತುಂಬ ಎಂಬ ಸದ್ಧರ್ಮ ಸರ್ವ ಸಮಾನತಾ ಒಲವ ಪ್ರಾರ್ಥನೆಯು ಅನುರಣಿಸುತ್ತಿತ್ತು. ಅನುಭವ ಮಂಟಪದಲ್ಲಿ ಎಂದಿನಂತೆ ಶರಣಗೋಷ್ಠಿ. ಬಸವಣ್ಣನವರ ಅಪೇಕ್ಷೆಯ ಮೇರೆಗೆ ಹರಳಯ್ಯ ಅಳುಕಳುಕಿ ಒಳಬಂದ. ಬಂದವನನ್ನು ನೋಡಿ ಒಳಗಿದ್ದವರು ಅಸಹನೆಯಿಂದ ಕ್ರೋಧಿತರಾದರು, ಹೊರಬಂದರು. ವಿಷಯವನ್ನು ಅರಿತ ಬಸವಣ್ಣ ಅವರೆಲ್ಲರೂ ಇರುವಲ್ಲಿ ತೆರಳಿ ಕೈ ಮುಗಿದ, ಪ್ರಾರ್ಥಿಸಿದ. ಮನದಲ್ಲಿ ಇವರೆಲ್ಲರಿಗೆ ಶರಣಧರ್ಮದ ಇಷ್ಟಲಿಂಗಾರಾಧನೆಯ ಮಹತ್ವವನ್ನು ಅರುಹಲೇಬೇಕು ಎನ್ನುವ ನಿರ್ಧಾರ ಮೂಡಿತು. ನುಡಿದರು, ಹೊಲೆಯ ಹೊಲೆಯ ಎನ್ನುತ್ತ ಹೊಲೆತನವನ್ನು ಹೊರಿಸಬೇಡಿ. ಹೊಲೆತನವೆಂಬುದು ಜಾತಿಯಲ್ಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಿರಿ. ಕೊಲ್ಲುವವನು ಹೊಲೆಯ, ಹೊಲಸ ತಿನ್ನುವವನು ಹೊಲೆಯ, ಸತ್ಯ ಧರ್ಮದ ದಾರಿಯಲ್ಲಿ ನಡೆಯದಿರುವವನು ಹೊಲೆಯ. ಮನದಲ್ಲಿ ಅಹಿತ ಭಾವವನ್ನಿರಿಸಿ ಕಪಟನಾಟಕ ಆಡುವವನು ಹೊಲೆಯ, ನಂಬಿದ ತತ್ವಗಳಿಗೆ ಎದುರು ನಿಂತವನು ಹೊಲೆಯ, ಹಿತಶತ್ರುವಾಗಿ ಬದುಕ ಕೊಲ್ಲುವವನು ಹೊಲೆಯ, ಜಾತಿ ನೀತಿ ಭೇದವ ಮಾಡುವವನು ಹೊಲೆಯ. ಒರೆಗಲ್ಲಿಗೆ ತಿಕ್ಕಿ ಪರೀಕ್ಷಿಸಿರಿ ಎಲ್ಲರನ್ನು. ನನ್ನಲ್ಲಿ ಹೊಲೆತನ ಇದ್ದಲ್ಲಿ ನನ್ನಲ್ಲೂ ನಿಮ್ಮಲ್ಲಿ ಒಬ್ಬನೆಂದು ಪರಿಗಣಿಸಿರಿ. ಹೊಕ್ಕು ನಿಮ್ಮಳು ನೀವು, ಕಂಡು ನಿಮ್ಮನ್ನು ನೀವೇ ಅರಿವಾಗಿಸಿರಿ. ಮೆತ್ತಿಹುದೇ ಹೊಲೆತನವು ನಮ್ಮ ಮತಿಗೆಂದು, ಜಾತಿಯಲ್ಲಿ ಹೊಲೆತನ ಇದೆ ಎಂಬುದನ್ನು ಮರೆತು ಬದುಕ ರೀತಿ ನೀತಿ ಪ್ರೀತಿಗಳ ನಕಾರಾತ್ಮಕ ಧೋರಣೆಯೇ ಹೊಲೆತನ ಎಂದರಿತು. ಇಂದಿನಿಂದಲೇ ಹೊರಹಾಕಿ ಮನದ ಹೊಲೆತನವನ್ನು. ಬಸವಣ್ಣನವರ ಮಾತು ಧಾರಾ ನುಡಿಯಾಗಿ ಸುರಿಯುತ್ತಲೇ ಇತ್ತು. ನೆರೆದವರಲ್ಲಿ ಕೆಲವರಿಗೆ ಒಂದಷ್ಟು ಚಡಪಡಿಕೆ, ಅಂತರಂಗದಲ್ಲಿ ತಳಮಳ ಕಸಿವಿಸಿ ಎಲ್ಲರೂ ಮೌನಧಾರಿಗಳಾದರು. ಮೇಲೆದ್ದ ಕಾಮಿದೇವ ತನ್ನ ಒಣಗಿದ ನಾಲಿಗೆಯನ್ನು ಬಲವಂತದಿಂದ ಆಡಿಸಿದ. ಅರಿತು ಸತ್ಯ ಧರ್ಮವನ್ನು ಮುನ್ನಡೆವೆವು ನಾವಿನ್ನೂ ನೀವು ತೋರುವ ದಾರಿಯಲ್ಲಿ, ನೀಗಿಸಿಕೊಳ್ಳುವೆವು ಮನದ ಬೇಗೆಯನ್ನು. ಬೇಗೆ ಸರಿಸಿ ಬೆಳಕು ಆಗಿಸಿದ ತಮಗೆ ಚಿರಋಣಿಗಳು ನಾವು. ನಮ್ಮ ನಾಳೆಗಳ ಏಕಮೇವಾದ್ವಿತೀಯ ಸಿರಿಗುರುವು ನೀವು. ವಿಶ್ವಧರ್ಮವ ಬೋಧಿಸಿದ ವಿಶ್ವಾತ್ಮರು ನೀವು. ಇಂದಿನಿಂದ ನಿಮ್ಮೊಡನೆ ನಾವು, ನಿಮ್ಮಂತೆಯೇ ನಾವು. ಇದರಿಂದ ನಮ್ಮ ಬದುಕ ಅಭ್ಯುದಯ. ಎಲ್ಲರೂ ದನಿಗೂಡಿಸಿದರು. ಒಳಬಂದು ಒಲವಿನಿಂದ ಅಲ್ಲಿದ್ದ ಹರಳಯ್ಯನನ್ನು ಅಪ್ಪಿಕೊಂಡರು. ನೀನು ನಮ್ಮವನು, ನಾವು ನಿನ್ನವರು ಎಂದರು. ನೀರಾಡಿದ ಕಂಗಳಲ್ಲಿ ಬಸವ ರೂಪ ಪ್ರತಿಫಲಿಸಿತು. ವಸಂತಾಹ್ಲಾದ ತುಂಬಿ ಮರೆಯಿತು. ಗೋಷ್ಠಿ ಬಲು ಸೊಗದಲ್ಲಿ ನಡೆಯಿತು. ಕಲ್ಯಾಣದಲ್ಲಿ ಯುದ್ಧ ಭೀತಿ ನಿರಂತರವಾಗಿತ್ತು. ಬಿಜ್ಜಳ ಯುದ್ಧದಲ್ಲಿ ಗೆದ್ದಿದ್ದರೂ ಎಚ್ಚರಿಕೆಯಿಂದಿದ್ದ. ರೇಚರಸ, ಮಂಚರಸ, ಮಧುಸೂದನ, ಕಸಪಯ್ಯ, ಬೊಮ್ಮರಸಾದಿ ನಾಯಕರನ್ನು ಕರೆಸಿ ಸಮಾಲೋಚನೆ ನಡೆಸಿದ. ಎಲ್ಲರ ಮನದಲ್ಲೂ ಕತ್ತಿ ಯಾರ ಕತ್ತಿನ ಮೇಲೆ ತೂಗುತ್ತಿದೆ ಎಂಬ ಯೋಚನೆ. ಮುಂದೆ ಬಸವಣ್ಣನೊಡನೆ ಮಾತುಕತೆ. ತನ್ನ ಅಂತರಂಗದ ತಳಮಳವನ್ನು ಅರುಹಿದ. ಬಸವ ಮೌನದಲ್ಲಿ ಆಲಿಸಿ ಬಿಜ್ಜಳನ ಮನಬೇಗೆಯನ್ನು ಅರಿತ, ಸಂತೈಸಿದ. ಆದರೂ ಬಸವನ ಅಂತರಂಗದಲ್ಲಿ ನಿಲ್ಲದ ತಳಮಳ. ನಮಗಿರುವ ಅಲ್ಪಾಯುಷ್ಯದ ಅವಧಿಯಲ್ಲಿ ಏಕಿಂತಹ ಆಟಾಟೋಪ? ಎಲ್ಲರೂ ಅವರವರ ಪಾಡಿಗಿದ್ದು ಬಾಳ ಹರುಷವ ತೋರಿದರೆ ಆನಂದ ರಸವಾರಿದಿಯಾಗ. ಆದರೆ ನಾನು ಮೆರೆಯುವುದನ್ನೇ ಉಸಿರಾಗಿಸಿಕೊಂಡಿರುವ ಮನುಕುಲದ ಮತಿಹೀನರಿಗೆ ಬುದ್ಧಿ ಎಂದು ಬಂದೀತು ಎಂದು ವಿಷಾದಿಸಿದರು. ನಾವೆಲ್ಲ ಒಂದೇ ಎಂಬ ಭಾವವನ್ನು ಉಕ್ಕಿಸುವಲ್ಲಿ ಮುಂದಾಗಬೇಕೆಂದು ನಿರ್ಧರಿಸಿದರು. ಅವರ ಚಲನೆಗೆ ಸಹಚರರು ಸ್ಪಂದಿಸುತ್ತಿದ್ದರು. ಬಸವ ತತ್ವ ಎಂದರೆ ನಾವೆಲ್ಲರೂ ಒಂದೇ ಎಂಬ ಶರಣ ತತ್ವ ಎಂದು ಅರುಹತೊಡಗಿದರು. ಎಲ್ಲರೆದೆ ರಾಗವು, ಪಾಷಾಣ ಹೃದಯದಲ್ಲಿ ಮಧುರತೆಯು ಇನಿದಿನಿದು ಬಾಂಧವ್ಯ ನೆಲೆಸಿರಲು. ಅದು ಸೌಹಾರ್ದದ ಸಾಮರಸ್ಯ, ಅದು ಸ್ನೇಹ ಬಂಧುತ್ವವ ಬೆಳೆಸುತ್ತದೆ. ಎಲ್ಲರೂ ನಾವೆಲ್ಲ ಒಡನಾಡಿ ಬಾಂಧವರು ಭಾವದವರಾದಂತೆ ಹರುಷ ಮುಂಗಾರ ಮಳೆಯ ಧಾರೆಯಾಗುತ್ತದೆ ಎಂದಾಗಿತ್ತು. ಬಸವಣ್ಣನವರು ನೆಟ್ಟ ಬೀಜದಲ್ಲಿ ಶರಣ ಸಂಕುಲವು ಹೊಸ ಹಸಿರಿನಲ್ಲಿ ನಳನಳಿಸಿ ಬೆಳೆಯತೊಡಗಿತು. ಆನಂದಿಸುವವರೊಡನೆ ಆಕ್ರೋಶಿಸುವವರೂ ಇದ್ದರು.

ಅವರವರ ಲೋಕದಲ್ಲಿ ಅವರವರು, ಅವರವರ ಚಿಂತೆಯಲ್ಲಿ. ಒಮ್ಮೆ ಅನುಭವ ಮಂಟಪದಲ್ಲಿ ಶರಣರೆಲ್ಲರೂ ಸೇರಿದ್ದರು. ಬಸವಣ್ಣನವರು, ನನ್ನೊಲವ ಶರಣ ಬಂಧುಗಳೇ, ನಿಮ್ಮೆಲ್ಲರ ಉಪಸ್ಥಿತಿಯು ಧನ್ಯತೆಯನ್ನು ತಂದಿದೆ. ನುಡಿದಂತೆಯೇ ನಡೆವ, ನಡೆವಂತೆ ನುಡಿವ ರುಜು ಮಾರ್ಗವನ್ನು ಕಂಡು ನನ್ನಾತ್ಮ ಪಾವನತೆಯಿಂದಿದೆ. ನೀವೆಲ್ಲರೂ ಒಲವಿನಿಂದಲೇ ಬಂದು ನನಸಾಗಿದಿರಿ ಸರ್ವ ಜೀವನದ ಕನಸನ್ನು. ಸುಖ ದುಃಖದಲ್ಲಿ, ನೋವು ನಲಿವಿನಲ್ಲಿ, ಸುಗ್ಗಿ ಹಿಗ್ಗಿನಲ್ಲಿ, ಪ್ರೀತಿ ಪ್ರಣಯದಲ್ಲಿ, ಪ್ರಜ್ಞೆ ಪೂಜೆಯಲ್ಲಿ ಸಮಾನ ಮನೋಭಾವದವರಿರಲು ಬಾಳು ಸುಂದರ. ನಾವೀಗ ವಿಶ್ವ ವಿಕಸನ ಪಥದ ಏರಿಳಿತವನ್ನರಿತು ನುಗ್ಗಬೇಕಿದೆ. ಎಲ್ಲರೂ ಒಂದೆನ್ನುವ ಸವಿಭಾವದಲ್ಲಿ ಯಾರ ಊಹೆಗೂ ನಿಲುಕದ ರೀತಿಯಲ್ಲಿ ಬೆಳೆಯೋಣ. ಶ್ರದ್ಧೆ ಅಚಲವಾಗಿರಲಿ, ಗುರಿ ನೇರವಾಗಿರಲಿ. ಒಳಗನ್ನು ತೊಳೆದಂತೆ ಹೊರಗನ್ನೂ ತೊಳೆಯಬೇಕು. ಕಣ್ಣೆದುರ ಕೊಚ್ಚೆ ಹಿತ ತರುವಂತೆ ಬದಲಾಗಬೇಕು. ಅಂತರಂಗದ ಶುದ್ಧಿಯೊಡನೆ ಬಹಿರಂಗ ಶುದ್ಧಿಗೂ ಮುಂದಾಗೋಣ. ಲೌಕಿಕ ಜಗವ ಶುದ್ಧಿಗೊಳಿಸೋಣ. ಮನದ ಆರೋಗ್ಯಕ್ಕೆ ಬೇಕೇ ಬೇಕಿರುವುದು ದೈಹಿಕದ ಆರೋಗ್ಯ. ಸುತ್ತಲಿನ ಪರಿಸರ ಶುದ್ಧವಾಗಿದ್ದರೆ ನಮಗದು ಲಭ್ಯ. ಮುಂಜಾನೆ ಎದ್ದು ಹೊರ ಕೆಲಸಕ್ಕೆ ಹೊರಡುವ ಮೊದಲೊಮ್ಮೆ ಮನೆಯನ್ನು ಸ್ವಚ್ಛ ಮಾಡೋಣ. ಆಗ ಮೂಡುವ ಭಾವವೇ ಇವನ ಮನೆ ಚಂದ, ಮನ ಚಂದ, ನುಡಿ ಚಂದ, ಚಂದವಿವನ ಅಂತರಂಗವೂ ಎಂದು. ಬಸವಣ್ಣನವರೆದೆ ನುಡಿಯು ಎಲ್ಲರಲ್ಲೂ ಹೊಸ ಪ್ರಭೆಯನ್ನು ಉಕ್ಕಿಸಿತು. ಹೃದಯಕ್ಕೆ ಹಿತವಾಯಿತು, ಉತ್ಸಾಹ ಮೈದುಂಬಿತು. ದಿನ ಉರುಳುತ್ತಿದ್ದಂತೆ ಅವರ ಕೇರಿಗಳು ಬದಲಾದವು, ಇಂದ್ರನಂದನದಂತಾದವು. ಹೊಲಗೇರಿಗಳು ಶಿವಶರಣ ಕೇರಿಗಳಾಗಿ ಕಂಗೊಳಿಸತೊಡಗಿದವು. ಆದರೆ ಮೇಲ್ಜಾತಿಯವರು ಇನ್ನಿಲ್ಲ ನಮಗೆ ಉಳಿಗಾಲವೆಂದು ಕೆರಳಿದರು. ಬಸವಣ್ಣನಿಗೆ ಪುತ್ರ ಜನನವಾಗಿದೆ. ಮಹಾಮನೆಯಲ್ಲಿ ಸಡಗರದ ಓಡಾಟ. ನೀಲಾಂಬೆ ತನ್ನ ಸುತನ ನಾಮಕರಣ ಮಹೋತ್ಸವಕ್ಕೆ ಕಾಯುತ್ತಿದ್ದಳು. ಗಂಗೆಯ ಸಂತೋಷಕ್ಕೆ ಮೀರೆಯೇ ಇರಲಿಲ್ಲ. ಜಗದ ಒಲವೆಲ್ಲವೂ ಸುತನ ಸಾಕ್ಷಾತ್ಕಾರದಿಂದ ತುಂಬಿ ಬಂತೆಂದು ಬೀಗಿದಳು. ಗಂಗೆ, ನೀಲೆ, ನಾಗವೇ, ಮೂವರಿಗೂ ಸಹಸ್ರ ಚಂದ್ರ ದರ್ಶನದ ಖುಷಿ. ಬಸವಣ್ಣನೂ ಇವರೊಡನೆ ಸೇರಿದ್ದ. ಹೊತ್ತೇರುತ್ತಿದ್ದಂತೆ ನಾಮಕರಣಕ್ಕೆ ತಾವು ಸಾಕ್ಷಿಯಾಗುವ ಆಸೆಯಿಂದ ಒಬ್ಬೊಬ್ಬರೇ ಬರಲಾರಂಭಿಸಿದರು. ಬರುವವರಿಗೆ ಒಲವ ಸ್ವಾಗತ ಕೋರಲು ಎಲ್ಲ ಶರಣರು ಮನೆ ಬಾಗಿಲಲ್ಲಿ. ರಾಜ ಬಿಜ್ಜಳ ಬಂದಂತೆ ಮಹಾಮನೆಯ ಸಂಭ್ರಮಕ್ಕೆ ಹೊಸ ಕಳೆ. ಬೆಳಗಿತು ಮನೆ, ಬಸವಣ್ಣನ ಹಿಗ್ಗಿಗೆ ಹೊಸರಕ್ಕೆ. ಮನೆಯ ಮನೆಗೆ ಬಂದ ಪ್ರತಿಯೊಬ್ಬರೂ ಅವರವರ ಆನಂದ ಲೋಕದಲ್ಲಿ. ದಿನಗಳು ಉರುಳುತ್ತಿವೆ. ಒಮ್ಮೆ ಕಲ್ಯಾಣದ ರಾಜ ಬೀದಿಯಲ್ಲಿ ಶರಣನೊಬ್ಬ ಕಿನ್ನರಿ ನುಡಿಸುತ್ತ ಹಾಡುತ್ತಿದ್ದ. ಎತ್ತೆತ್ತ ನೋಡಿದ ಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತ ನೋಡಿದೊಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಸ್ವಾಯತವು ಸನ್ನಿಹಿತವು ಬಸವಣ್ಣನಿಂದ. ಇದ ಬಲ್ಲಿರೆ ನೀವು, ಹೇಳಿರೆ. ಇತ್ತ ಬಲ್ಲಿರೆ ನೀವು, ಕೇಳಿರೆ. ಬಸವ ಬಸವ ಎಂದವನ ಭಕ್ತಿ ಶೂನ್ಯ ಕಾಣ. ಕಲಿ ದೇವರ ದೇವ. ಆಲಿಸುತ್ತಿದ್ದ ಎಲ್ಲರ ಮನದಲ್ಲಿ ಹಿಂದೆಮಗೆ ಸುದಿನ. ಬಂದಿಹನು ಓರುವ ಅಪ್ರತಿಮ ವಚನಗಾಯಕ. ಮನದಣಿ ಅವನ ಹಾಡನ್ನು ಕೇಳುತ್ತಿರಬೇಕು ಎಂಬ ಭಾವ. ಅಚ್ಚರಿ ಆನಂದ ಮೈ ತುಂಬಿದಂತೆ ಅವನ ಹಾಡನ್ನು ಕೇಳುವ ಆಸೆಯಲ್ಲಿ ಹಿಂಬಾಲಿಸತೊಡಗಿದರು. ಒಂದೊಂದು ದಿನ ಒಬ್ಬೊಬ್ಬರು ಎನ್ನುವಂತಾದರು. ಎಲ್ಲರಂತರಂಗದ ಆಲಾಪ ಬಸವಣ್ಣ, ಬಸವಣ್ಣ, ಬಸವಣ್ಣ, ಬಸವಣ್ಣ ಎಂಬುದೇ ಆಗಿತ್ತು. ಬಸವಣ್ಣನವರ ಅರಿವಿಗೆ ಬರದಂತೆ ಅವರ ಒಲವ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಅದರಂತೆ ಬಸವಣ್ಣನವರನ್ನು ಕಂಡರೆ ಆಗದವರ ಸಂಖ್ಯೆಯೂ ಹೆಚ್ಚುತ್ತಿತ್ತು. ಬಸವಣ್ಣನೆಂಬ ಬಳ್ಳಿ ಹರಡಿ ಸುತ್ತಲ ಜಗದತ್ತ ಅರಳಿಸುತ್ತ ಹೊಸ ಹೂವುಗಳ ಕರೆಯುತ್ತಿದೆ ತಮ್ಮೆಡೆಗೆ ಮರಿದುಂಬಿಗಳ ಸಾಲನ್ನು ಎಂಬ ಅನಿಸಿಕೆ ಹೂವ ಮಂದಾರವಾಗಿ ಹರಡುತ್ತಿದ್ದವು. ಹಲ ಕೆಲವು ಪಿಸುಣದ ಮನವ ಇರಿಯುವಂತಹ ಮಾತೂ ದನಿಸುತ್ತಿತ್ತು. ಆದರೂ ಬಸವ ದರ್ಶನ, ಬಸವ ಭೇಟಿ, ಬಸವ ಮಿತ್ರತ್ವದಾಸೆಯಲ್ಲಿ ಕಲ್ಯಾಣಕ್ಕೆ ಧಾವಿಸುತ್ತಾ ಬರುತ್ತಿರುವವರು ಅಗಣಿತರು ಎಂದಾದರು. ದರ್ಶಿಸಿ ಬಸವಣ್ಣನನ್ನು ಪುನೀತವು ನಮ್ಮ ಬಾಳು ಎಂಬುದೆಲ್ಲರ ಮನದ ಮಹಾ ಆಸೆಯಾಗಿತ್ತು. ಒಮ್ಮೆ ಬಸವಣ್ಣನವರ ವಿರೋಧಿಗಳೆಲ್ಲರೂ ಒಂದೆಡೆ ಸೇರಿದರು. ತಾವು ಕೈಗೊಂಡ

ಬೇಕಾಗಿರುವ ಕುತಂತ್ರಗಳ ಕುರಿತು ಚರ್ಚಿಸತೊಡಗಿದರು. ಬಸವಣ್ಣನವರ ಜನಾನುರಾಗ ಹಾಗೂ ಜನಪ್ರಿಯತೆಯನ್ನು ಇಳಿಸಲೇಬೇಕೆಂದು ಹಠತೊಟ್ಟಂತಿದ್ದರು. ಅವರೆಲ್ಲರ ಮನದ ಉಲಿತವು ಬೆಳೆದರೆ ಬಸವ ನಿಂತು, ಕಡೆಗಣಿಸುವರೆಲ್ಲರೂ ನಮ್ಮನ್ನು, ಆಗ ನಮಗಿರುವ ಅಧಿಕಾರ ಶ್ರೇಷ್ಠತೆಯು ನಿರ್ನಾಮ ಎಂದೇ ಆಗಿತ್ತು. ಕೃಷ್ಣರಸ ಬಂದು ದಾಮೋದರ ಪಂಡಿತರನ್ನು ಭೇಟಿಯಾಗಿ ತನ್ನ ಅಳಲನ್ನು ತೋಡಿಕೊಂಡನು. ಬೆಲೆಯಿಲ್ಲ ನಮಗೀ ಊರಿನಲ್ಲಿ, ಎಲ್ಲರಿಗೂ ಬೇಕು ಬಸವ ಮಾತ್ರ. ಬಸವ ಹೊರತಾದ ಜಗತ್ತೆಲ್ಲವೂ ಶೂನ್ಯ ಎಂಬಂತಿಹರು ನಡೆನುಡಿಯಲ್ಲಿ. ನಾನು ಕರೆದರೂ ಬರದವರು ಬಸವನನ್ನು ದೂರದಲ್ಲಿ ಕಂಡರೂ ಸಾಕು, ಅವನೆಡೆಗೆ ಧಾವಿಸುವರು. ಕೃಷ್ಣರಸನ ಮಾತುಗಳನ್ನು ಆಲಿಸಿ ದಾಮೋದರ ಪಂಡಿತರು ಹಳಹಳಿಸಿದರು, ಹೆಡೆತೆರದ ಹಾವಾಗಿಯೂ ಮುದುರಿದರು. ತಮ್ಮ ಎದೆಯ ಆವೇಶವನ್ನು ಹಿಡಿದಿರಿಸಲಾಗದೆ, ಬಸವನಾಟ ಇನ್ನೆಷ್ಟು ದಿನ ಎಂಬುದನ್ನು ನಾನೂ ಕಾಯುತ್ತಿರುವೆ, ಆದರೆ ನಾನೀಗ ಹಲ್ಲು ಕಿತ್ತ ಹಾವು ಎಂದಾಗಿರುವೆ. ಎತ್ತೆತ್ತ ಹೋದರೂ ಕೇಳುವುದು ಬಸವ ನಾಮಾಮೃತ ಮಾತ್ರ. ನನಗವನು ಶವ, ಅವರಿಗವನು ಭವ. ಆದರೆ ತೋರಿದರೆ ನಮ್ಮ ಎದೆಯ ಕಿಚ್ಚನ್ನು ಹುಚ್ಚದ್ದ ರೋಷದಲ್ಲಿ ಕೊಚ್ಚಿ ತರಿದಾರು ನಮ್ಮೆಲ್ಲರನ್ನು. ಸಹಿಸಿಕೋ ಕೆಲ ದಿನಗಳ ತನಕ ನೀನಿದನ್ನು, ನಿನ್ನ ತಂಡವನ್ನು ಕಟ್ಟು. ಶತ್ರುವಿನ ಶತ್ರು ನಮ್ಮ ಮಿತ್ರ ಎಂಬುದನ್ನು ಮರೆಯದಿರು. ಇಂದಲ್ಲ ನಾಳೆ ಅವನೊಡನೆ ಇರುವವರು ನಮ್ಮೆಡೆಗೆ ಬಂದಾರು. ಎಲ್ಲರಿಗೂ ಬೇಕಿರುವುದು ವೈಯಕ್ತಿಕ ಲಾಭ ಮಾತ್ರ. ಹೆಚ್ಚು ಯೋಚಿಸದಿರು, ಆತಂಕದಲ್ಲಿ ಇರದಿರು, ಕಾಯೋಣ ಒದಗಿ ಬರುವ ಶುಭ ಕಾಲಕ್ಕಾಗಿ. ಕಾಲ ಕೂಡಿ ಬಂದಂತೆ ಬಸವ ನಿರ್ನಾಮಕಾರಿಯ ಖಚಿತ. ಬಸವನನ್ನು ಮೆಚ್ಚದಿರುವವರು ಬಹಳಷ್ಟು ಇರಬಹುದು, ಅವರೆಲ್ಲರೂ ಬೂದಿ ಮುಚ್ಚಿದ ಕೆಂಡ. ಹುಡುಕುತ್ತಿರು ನೀನವರ, ನಿನ್ನ ಹುಡುಕಾಟ ಯಾರ ಗಮನಕ್ಕೂ ಬರದಂತೆ ಎಚ್ಚರದಿಂದಿರು. ಬಸವ ಕೋಟೆಯಲ್ಲಿ ಬಿರುಕೊಂದ ಕಂಡಂತೆ ನುಗ್ಗೋಣ. ಬಿರುಕನ್ನು ಅಗಲವಾಗಿಸಲು ಹುಮ್ಮಸ್ಸಿನಲ್ಲಿ, ಬೆಳಕ ಕೆಳಗೆ ಹೂದು ಕತ್ತಲೆ ಎಂಬಂತೆ ಬಿರಿದ ಬೆಳಕಲ್ಲಿ ಇರದ ಕತ್ತಲೆಯ ಸೃಷ್ಟಿಸುವ ಬ್ರಹ್ಮರಾಗೋಣ ನಾವು. ಅವನಾಟವೆಷ್ಟು ದಿನ ನಡೆಯಬಹುದೆಂದು ಕಾಯೋಣ. ಕಾಯುವಿಕೆಗಿಂತನ್ಯ ತಪವು ಬೇರಿಲ್ಲ, ಪ್ರಯತ್ನವೂ ಇಲ್ಲ. ಬಸವನನ್ನು ಒಪ್ಪದ ಈ ಜಗದ ಜನರ ಗುಂಪಿಗೆ ನಾವೇ ನಾಯಕರಾಗಿ ಇನಿತಿನಿತು ಕೆರಳಿಸುತ್ತ ಶುಕ್ಲ ಚಂದಿರನಂತೆ ದಿನ ದಿನಕ್ಕೂ ಬೆಳೆದಂತೆ ನಾವು ವಿಕಸಿಸತೊಡಗಿದರೆ ಬಸವನಾಗುವನು ಅಮಾವಾಸ್ಯೆಯ ಚಂದ್ರ. ಹಸಿರ ಕಾನನದಲ್ಲಿ ಮುಳ್ಳು ಕಡ್ಡಿಗಳು ಬೆಳೆಯುವಂತೆ ಬಸವ ವಿರೋಧಿ ಪಡೆ ಬೆಳೆಯತೊಡಗಿತ್ತು. ಆದರೆ ಇದರರಿವೇ ಇರದಂತೆ ಗಮನಕ್ಕೆ ಬಂದರೂ ನಿರ್ಲಕ್ಷ್ಯದಿಂದೆಂಬಂತೆ ಶರಣರೆಲ್ಲರ ಎದೆಯಲ್ಲಿ ಹಾಲ್ಗನಸ ಹೊಳೆಯ ಉಕ್ಕುವಿಕೆ. ಬಸವನೆಂಬುದು ಸತ್ಯ, ಬಸವನೊಬ್ಬನೇ ನಿತ್ಯ, ಬಸವ ವಚನವೇ ಪವಿತ್ರ, ಇದು ಸಾರ್ವಕಾಲಿಕ ಸತ್ಯ ಎಂಬುದು ಅನುರಣಿಸುತ್ತಿತ್ತು. ಬಸವಾಭಿಮಾನಿ ಶರಣ ಪಡೆಯು ಬಸವನನ್ನು, ವಚನಗಳನ್ನು, ಶರಣರನ್ನು, ಶರಣತನವನ್ನು, ಕಾಯಕ ದಾಸೋಹವನ್ನು ತಮ್ಮೆದೆಯ ಉಸಿರಾಗಿಸಿಕೊಂಡು ಬೆಳೆಯುತ್ತಿದ್ದಂತೆ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ ಹಾಡುತ್ತ ಬಂದವನು ಕಿನ್ನರಿ ಬೊಮ್ಮಯ್ಯ ಎಂಬುದು ಶರಣ ಬಂಕಣ್ಣನಿಂದ ಅರಿವಾಯಿತು. ಅವನು ಹಾಡಿದ ವಚನವು ಮಡಿವಾಳ ಮಾಚಿದೇವರು ಬರೆದಿರುವಂಥದ್ದೆಂದು ಅರಿವಿಗೆ ಬಂತು. ಅನುಭವ ಮಂಟಪದಲ್ಲೊಮ್ಮೆ ಶರಣಗೋಷ್ಠಿ. ಶರಣನೋರುವ ನುಡಿದ, ಜಗದೆಲ್ಲ ಧರ್ಮಗಳಲ್ಲಿ ಶರಣ ಧರ್ಮವೇ ಶ್ರೇಷ್ಠವಾದುದು. ತಕ್ಷಣ ಇನ್ನೊಬ್ಬ, ಶ್ರೇಷ್ಠ ಕನಿಷ್ಠದ ಹಂಗಿನಲ್ಲಿ ಜಂಜಾಟಕ್ಕೆ ಒಳಗಾಗಿ ಸಿಲುಕಿ ಬಳಲುವುದು ಬೇಡ. ಬಸವಣ್ಣ ತೋರಿದ ದಾರಿಯೇ ನಮಗೆ ಶ್ರೇಷ್ಠವಾದುದು. ನಾವು ಬಸವಣ್ಣನನ್ನು ಒಪ್ಪಿರುವೆವು. ಅವರ ಅನುಯಾಯಿಗಳಾಗಿ ತೋರಿದ ದಾರಿಯಲ್ಲಿ ನಡೆಯುವ ಮನದವರು ಆಗಿರುವೆವು. ನಮ್ಮ ನಡೆ ನುಡಿಗಳಿಂದ ಬಸವಣ್ಣ ಅರಳಬೇಕೇ ಹೊರತು ನರಳಬಾರದು. ನಮ್ಮ ಬದುಕ ರೀತಿ ನೀತಿಯನ್ನು ಒಪ್ಪಿ ಬಸವಣ್ಣ ಹರಸಿದರೆ ಒಂದೊಮ್ಮೆ ನಮ್ಮ ಮಾನವ ಧರ್ಮಕ್ಕೆ ಬೆಲೆ. ಎಲ್ಲರೊಳಗೆ ಒಂದಾಗಿ ಬದುಕಿ ಎಲ್ಲರೊಳಿತನ್ನು ಆಶಿಸುತ್ತ ಸದ್ಧರ್ಮ ದಾರಿಯಲ್ಲಿ ಸಾಗುವುದು ನಮ್ಮ ಬದುಕ ನಿಜ ಧ್ಯೇಯವ ಆಗಿಸಿಕೊಂಡಂತೆ ಶರಣತನದ ಅನುಭೂತಿ. ನಾವಾಗ ಮೂ ಜಗದ ಸುಖ ಕಲ್ಯಾಣಕ್ಕೆ ರಾಯಭಾರಿಗಳು.
ಬಸವಣ್ಣನವರಿಗೆ ವಿಷಯವೆಲ್ಲ

ಎಲ್ಲವೂ ತಿಳಿಯುತ್ತಲೇ ಇತ್ತು. ಹೇಳುವವರು ಕಡಿಮೆ, ಆದರೆ ತಮ್ಮ ಬದುಕ ಚಟುವಟಿಕೆಗಳಿಂದ ತೋರುತ್ತಿದ್ದವರನ್ನು ಕಂಡು ಸಂಭ್ರಮಿಸುತ್ತಿದ್ದರು. ತಮ್ಮ ಸ್ನೇಹಾಭಿಮಾನಿಗಳು ಸೇರಿರುವ ಒಂದು ಸಂದರ್ಭದಲ್ಲಿ ಹೀಗೆಂದರು: ಧರ್ಮ ಯಾವುದೇ ಇರಲಿ, ಯಾರನ್ನು ನರಳಿಸದಿರಿ. ಕಾಣದಿಹ ಮಾಯಾವಿದ್ಯೆಗೆ ತಲೆದೂಗಿ ಕಷ್ಟಪಟ್ಟವರನ್ನು ಅದರ ಕರಾಳ ಶಕ್ತಿಗೆ ಮಾನವನ ಹೀಗೆಳೆದು ನರಕಕ್ಕೆಳೆದರೆ ಧರ್ಮ ಎಂದೆನಿಸದು. ಭಕ್ತಿ ಎಂಬುದು ಧರ್ಮ ಜಾದುವನ್ನು ಬಗ್ಗಿಸಲು ಸಶಕ್ತ. ನಂಬಿದ ದೈವದಲ್ಲಿ ಭಕ್ತಿ ಇದ್ದರೆ ಅದೇ ಧರ್ಮ. ನಿಜಭಕ್ತಿ ಇಲ್ಲದೆಯೇ ಮಂತ್ರ ಮಾಟಾದಿಗಳಿಗೆ ಪ್ರಾಶಸ್ತ್ಯ ನೀಡಿದರೆ ಅದು ಜಾದು. ಭಕ್ತಿಯ ತಂತ್ರ ಮಂತ್ರಗಳಲ್ಲಿ ಸಮನ್ವಿತವಾದರೆ, ನಾವು ತೋರುವ ಭಕ್ತಿಯು ತಂತ್ರ ಮಂತ್ರಗಳಲ್ಲಿ ಸಮನ್ವಿತವಾದರೆ ಅದು ಧರ್ಮಾಚರಣೆ. ನಾವು ನಮ್ಮಿಷ್ಟ ಲಿಂಗನನ್ನು ನಂಬೋಣ, ಗುರುಲಿಂಗ ಜಂಗಮವ ಆರಾಧಿಸೋಣ, ಸದ್ಧರ್ಮದಲ್ಲಿ ನಡೆದು ಬಾಳಿನ ಆನಂದ ಕಾಣೋಣ. ನನ್ನ ಕೊನೆಯ ನುಡಿಗಳಿವು: ದಯವಿಲ್ಲದ ಧರ್ಮ ಬಾವುದಯ್ಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯನಂತ ಬಸವಣ್ಣ ವಚನ ಹೇಳಿ ಮಾತು ಮುಗಿಸಿದಂತೆ ಅಂಬಿಗರ ಚೌಡಯ್ಯ: ನಮ್ಮ ಅಣ್ಣನವರ ವಚನಗಳು ಇಂದಿಗೆ 300, ಪ್ರತಿಯೊಂದನ್ನು ಬರೆದು ಇರಿಸಿರುವೆ. ನಾವು ಈ ವಚನಗಳ ಸಂಖ್ಯೆಯನ್ನು 100 ಪಟ್ಟು ಹೆಚ್ಚಾಗಿಸಿ ಮುಂದಿನ ದಿನಗಳಲ್ಲಿ ಕೇಳಲಿದೆ ಎಂದು ನುಡಿದಂತೆ ಎಲ್ಲರಲ್ಲೂ ಸಂತಸ ಸಂಭ್ರಮದ ಮನದೋಕುಳಿಯಾಟ. ವಯೋ ಹಿರಿಯರು ಶರಣರೊಬ್ಬರು ಮೇಲೆದ್ದು ಇಂತೆಂದರು: ನಮ್ಮೀ ಜಗದಲ್ಲಿ ಸಾಧನೆಗೆ ಮಿಗಿಲಾದುದು ಬೇರೇನಿಲ್ಲ. ಯಾರಿವರು ಯಾರಿವರು ಎಂದರಿಯದಿದ್ದ ಕತ್ತಲೆಯಲ್ಲಿ ಮುಳುಗಿದ್ದ ನಮ್ಮೆದೆಯ ಬೆಳಕಾಗಿ ಬಸವಣ್ಣರವರಿಂದು ಹೊಳೆಯುತ್ತಿಹರು. ನಾವು ಹೊಳೆಯುವಂತೆ ಪ್ರೇರೇಪಣೆ ನೀಡುತ್ತಿಹರು. ವಚನ ವೈಭವದ ಝೇಂಕಾರ ಆಲಿಸಿದಷ್ಟು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಎಂದು ಗುನುಗುವಂತಾಗಿಸುವಂಥದ್ದು ನಮ್ಮ ಭವಿತವ್ಯಕ್ಕೆ ನಿಶ್ಚಿತವಾಗಿ ನರಕದಾಸೆ ಮುಂದೆ ಇರದು. ಭವಭವಾಂತರಗಳಲ್ಲಿ ಶರಣಕುಲಕ್ಕೆ ದಾಸರೋ ಶಿವದಾಸರೋ ಆಗುವ ಭಾಗ್ಯ ನಮಗೆ ಒದಗಿ ಬಂದಿದೆ. ಬದುಕ ಪ್ರಳಯಾವೇಶ ನಮ್ಮನ್ನು ಕಂಗೆಡಿಸಬಹುದೆಂಬ ಭೀತಿ ನಮಗಿನ್ನು ಇರದು. ಶರಣರೆಂದರೆ ಮರ್ತ್ಯ ಹೃದಯವ ಹೊತ್ತ ದೇವಶಿಶುಗಳು. ನಾವು ನಮ್ಮ ಅಂತರಾತ್ಮಕ್ಕನುಸಾರ ಬದುಕನ್ನು ಸಾಗಿಸತೊಡಗಿದರೆ ಮುಂದೆ 7 ಜನ್ಮದಲ್ಲೂ ಶರಣ ಸಂತತಿಯಲ್ಲಿ ಜನಿಸುವವರು ನಾವಾಗುತ್ತೇವೆ. ಬಸವ ಎಂಬ 3 ನಾಮಸ್ಮರಣೆಯ ಹೊರತು ಮತ್ತೇನು ಬೇಕಾಗಿದೆ ನಮಗೆ? ಬಸವಾಭಿಮಾನಿಗಳಾಗೋಣ. ಬಸವ ಶರಣ ವಚನ ಕಾಯಕ ದಾಸೋಹವೆನ್ನುವ 3 ಶಿವ ಮಂತ್ರಗಳನ್ನು ಸದಾ ಗುನುಗುತ್ತಿರೋಣ. ಬಸವ ಹೆಸರೇ ನಮ್ಮ ಬದುಕ ದೇಗುಲ. ನೆರೆದವರೆಲ್ಲರೂ ಸಂತೃಪ್ತಿಯ ಮನಸ್ಸಿನವರಾದರು.

ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 6 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ ಜೀವನ ಮತ್ತು ಆರೋಗ್ಯ ಜೀವನದ ಸುಧಾರಣೆ ಕುರಿತು ಸರ್ಗೂರು ತಾಲೂಕಿನ ಹೊಸ ಹೆಗ್ಗುಡಿಲು ಗ್ರಾಮದ ಶ್ರೀಮತಿ ದೇವಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ

0: ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರಗೂರು ತಾಲೂಕಿನ ಹೆಗ್ಗಡಲು ಗ್ರಾಮದ ಶ್ರೀಮತಿ ದೇವಮ್ಮರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ನಮಸ್ಕಾರ ಅಮ್ಮ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ ಅಮ್ಮ. ಎಲ್ಲಿ ಅವರು, ಯಾವೂರು?
4: ಸೈಗೂಳು.
3: ಎಷ್ಟು ವರ್ಷ ಆಗಿದೆ ನಿಮ್ಗೆ?
4: 70 ಆಗಿರ್ಬೇಕು. ಹೋಗಿ ಪಡ್ತೀನಿ, ಹುಟ್ಟಿ ಐತಿಲ್ಲ, ಉದ್ದೇಶಕ್ಕೆ ಮಳಿತಿಲ್ಲ. ಚಕ್ಕ ಸೊಪ್ಪು ತಿಂತೀನಿ, ಆಲ ಸೊಪ್ಪು ತಿಂತೀನಿ, ಬೇರಿ ಸೊಪ್ಪು ತಿಂತೀನಿ, ಪರತ ಸೊಪ್ಪು ತಿಂತೀನಿ, ಬೇಯಿಸ್ಕೊಂಡು ತಿನ್ನು. ಹೊಟ್ಟ ತುಂಬಾಕ ಮಳ ಬೆಳೆ ಐತಿಲ್ಲ. ಆಗ ಯಾರ ಧರ್ಮರು ಅನ್ನ ಕೊಟ್ಟಾರ, ಅಕ್ಕಿ ಕೊಟ್ಟಾರ, ಅನ್ನ ಮಾಡ್ತೀವಿ. ಬಡಸ್ತನದಲ್ಲೆಲ್ಲ ಬೆಳೆದೀವಿ. ಈಗ ಅನ್ನ ಕೊಟ್ಟಾರ, ಧರ್ಮ ಕೊಟ್ಕೊಂಡವರು, ಇಷ್ಟು ಅನ್ನ ಉಣ್ತೀವಿ, ಕಾಫಿ ಕುಡಿತೀವಿ. ಬಡಸ್ತನದಲ್ಲೆಲ್ಲ 3 ರೂಪಾಯಿ, 7.5 ರೂಪಾಯಿ, 1.5 ರೂಪಾಯಿ. ಕಟ್ಟ ಮಣ್ಣು, ಕಾವಲಿ ಮಣ್ಣು, ಅಪ್ಪಿಯಂಜಿನ ಕಟ್ಟ ಅಂತದಲ್ಲಿ ನೋಡಿ, ಹೆಬ್ಬಾಳ, ಕೊಳ್ಳಗಾಲ, ಮತ್ತೆಗೆಲ್ಲ ನಂದಿಗಳು ಅಲ್ಲೆಲ್ಲ ಹೋಗಿ ಮುಂದೆ. ನಮ್ದು ಅಂತ ಹೆಗ್ಗುಳಿಯ
3: ಆಗಿಲ್ಲ, ಸ್ಕೂಲ್ಗಳಿಗಿಲ್ಲ.
4: ಆಗ ಇಂದವರೆಗೂ ನಮಗೆ ಗೊತ್ತೇ ಹಾಕಿದ್ರೆ ಹಾಕಿತಿಲ್ವ. ಆ 7 ಊರು ಅದ ಒಳ ಬಂದ್ಬಿಟ್ಟು ಇತ್ತಾಗ ಹಳ ಹೆಗ್ಗುಳು ಅಂತದ, ಹೊಸ ಹೆಗ್ಗುಳು ಅಂತದ. 1 ಊರು 7 ಭಾಗ ಆಗೋಯ್ತು, ಒಳ ತುಂಬಿಕೊತ್ತಲ್ಲ. ಆಗ ಅತ್ತಗೊಂಟು ಅರ್ಧ ಇತ್ತಾಗ ಅವರ ಸರ್ಬುರ್ದಿಂಕ ಇಲ್ಲಿ ನರಸೀಪುರ, ಇಲ್ಲಿ 7 ಊರು ಅಂತದ ನೋಡಿ. ಇತ್ತಾಗ ಅರ್ಧ, ಅತ್ತಾಗ ಅರ್ಧ, 1 ಊರು 7 ಊರು ಅದ. ಇಷ್ಟು ನಮ್ಮ ತಾಯಿ ತಂದೆ ಎಲ್ಲ ಸಾಕು ಸಂದ್ರು, ದೇಸಿಗೆ ಮಳಿತಿಲ್ಲ. ಆರ ಸೊಪ್ಪು, ಬೇರೆ ಸೊಪ್ಪು, ಚಕ್ಕ ಸೊಪ್ಪು ಎಲ್ಲ ತಿನ್ಕೊಂಡು ಕಾಲ ಮಾಡ್ಕೊಂಡು, ಸೊಪ್ಪು ಉಪ್ಪು ಐತಿಲ್ಲ, ಮೆಣಸಿಕಾಯಿ ಐತಿಲ್ಲ, ಬೇಯಿಸ್ಕೊ ತಿನ್ಕೋತೀನಿ. ಕಾಸು ಬೇಡುವ.
3: ಏನ್ ಕೆಲಸ ಮಾಡ್ತಿದ್ರಿ ನೀವು?
4: ಕೂಲಿಗೆ ಹೋಯ್ತೀನಿ, ಆವಾಗ್ಲೇ ಕೂಲಿಗೆ ಹೋಯ್ತೀನಿ. ಎಡೆಯಲ್ಲ ಅಂತದ,
3: ಚಿಕ್ಕ ವಯಸ್ಸಿನಿಂದಲೇ ಕೂಲಿಗೆ ಹೋಗ್ತಿದ್ರಿ, ಶಾಲೆಗೆ ಹೋಗ್ತಿರ್ಲಿಲ್ಲ.
4: ಇದು ಬೆಳೆದ್ಮೇಲೆ ಆಗ್ಲೂ ಹೋಯ್ತೀನಿ ಮಣ್ಗೆಸ್ಗ, ಕಟ್ಟಮಣ್ಗ ಅಲ್ಲೆಲ್ಲ ಹೋಯ್ತೀನಿ. ನಾವು ಮುಡುಗಿವಿ, ಹಣ ಮುಡುಗಿವಿ, ಕಳಗಲ್ ಚಿನ್ನ ಮುಡುಗಿವಿ, ಕೂಳ ಚಿನ್ನ ಮುಡುಗಿ ಅಂತ ಅನ್ನಕ್ಕೆ ಬಡಸ್ತಂದಲ್ಲೇ ಸಾಕಿ ಬೆಳೆದಿವಿ. ಈಗ ಏನು ಇಲ್ಲ.
3: ಈಗ ಚಿಕ್ಕ ವಯಸ್ಸಿನಿಂದನೂ ಕೂಲಿಗೆ ಹೋಗ್ತೀರಿ ಅಂತ ಹೇಳಿದ್ರಿ, ಆವಾಗೆಲ್ಲ ಏನ್ ಕೂಲಿ ಕೊಡ್ತಿದ್ರು ನಿಮ್ಗೆ?
4: ಈಚಿಚ್ಕ 5 ರೂಪಾಯಿ ಮಾಡಿದ್ರು, ಈಚಿಚ್ಕ 20 ಮಾಡಿದ್ರು. ಹತ್ತಿ ಬಿಡ್ಸಕ್ ಹೋಯ್ತೀನಿ, ಮೆಣಸಿನ ಬಿಡ್ಸಕ್ ಹೋಯ್ತೀನಿ, ಹುಣ್ಸಣ್ಣ ಯಾಕೆ ಹೋಯ್ತೀನಿ, ಒಳ್ಳೆ ಕಣಿ ನಮ್ಮೂರ್ ಗಣಿ ಕರೆದ್ರು ಹೋಯ್ತೀನಿ. ಹ್ಮ್, ಕೂಲಿ ಮಾಡ್ತೀನಿ. ನಾವು ಹೊಲ ಮಡಿ ಕಣಿ ಮನ ಕಟ್ಟಿವಿ ಅನ್ನಕ್ಕದ್ದ ಏನು ಇಲ್ಲ. ಮಟಾಳ ಸೊಡ್ಡಲ್ಲಿದ್ವು, ಈಗ ಸಟ್ಗ ಮೈಲಾಡ್ದ ಮನೆ ಬತ್ತಲ್ಲ, ಅದನ್ನು ಇಷ್ಟ ಹಾಕೊಂಡು ಒಂದು ಚಿಕಿಂಚು ಹಾಕೊಂಡು ನಾವು ಕಾಲ ಮಾಡ್ತೀವಿ. ಮೈಲಾಡ್ದ ಮನೇಲಿ ಮಟಾಳ ಸೊಡ್ಡಲ್ಲಿದ್ವು, ಮನಗ ಮಟಾಳ ಬಾಕಲ ಹಾಕೊಂಡು ಹಾಕೊಂಡು ಈ ಗರಿ ಎಣ್ಕೊಂಡು ಹೆಣ್ಕೊಂಡು ಬಾಕಲ ಹಾಕೊಂಡಿನೂ. ಆಗ ಮೈಲಾಡ್ದಲ್ಲಿ ಜಾಗ ಕೊಟ್ಟರು, ಒಂದಿಷ್ಟೆಲ್ಲ ಮನೆ ಕಟ್ಕೊಂಡಿ.
3: ಆಗಿಲ್ಲ, ಏನ್ ಕೆಲಸ ಮಾಡ್ತಿದ್ರಿ ನೀವು?
4: ಕೂಲಿಗೆ ಹೋಯ್ತೀನಿ ಕವ, ಕೂಲಿಗೆ ಹೋಯ್ತೀನಿ. ಕೂಲಿ ಅಂತದೆ ಅದೇ 5 ರೂಪಾಯಿ 3 ರೂಪಾಯಿ ಕೂಲಿ. ಆಗ ಈಗ ಜಾಸ್ತಿ ಮಾಡಾರ, ಈಗ ನಾವು ಜಾಸ್ತಿ ಮಾಡೋತ್ತಲ್ಲಿ ಎಲ್ಲಿ ಹೋಗೋ ನಾವೀಗ. ಈಗ 300 ರೂಪಾಯಿ ತರ್ತಾರ ಗೇಯವರು, ಗೆತ್ತವರು, ಆ ಕೂತಿರೋರು ನಮ್ಗೆ ಇಟ್ಟ ಹಾಕ್ತಾರ, 300 ರೂಪಾಯಿ ತಗೋಬತ್ತಾರ.
3: ಈಗ 3 ರೂಪಾಯಿ 2 ರೂಪಾಯಿ ಕೂಲಿ ಅಂತ ಹೇಳಿದ್ರಲ್ಲ, 3 ರೂಪಾಯಿ 2 ರೂಪಾಯಿ ಏಕ್ ಸಾಕ್ತಿತ್ತು ಜೀವನ? ಕಷ್ಟ ಆಗ್ತಿರ್ಲಿಲ್ವಾ?
4: ಈಗಿತ್ತು ರೈಟು, ಬೆಲ್ಲ, ಟೀ ಸೊಪ್ಪು. ಹ್ಮ್, 1 ರೂಪಾಯಿಗೆ ನಾನೇ ಕೊಟ್ಟಿನಿ, 4 ಸೀರೆ ಹಾಗೆ 1 ರೂಪಾಯಿಗೆ 4 ಸೀರೆ ಹಾಗೆ ಕೊಟ್ಟಿನಿ. ನೀವು ಮಾರವ್ರು ಬರ್ತಾರಲ್ಲ, ಅವ್ರಿಗೆ ನಾನೇ ಕೊಟ್ಟಿನಿ 1 ರೂಪಾಯಿಗೆ 4 ಸೀರೆ. ವ್ಯಾಪಾರಗಾರರು ಬೆಲ್ಲ ಟೀ ಸೊಪ್ಪು ತೀರಲ್ಲ, ಅವ್ರಿಗೆ ನಾನೇ ಕೊಟ್ಟಿನಿ 1 ರೂಪಾಯಿಗೆ 4 ಸೀರೆ ನಾನೇ ಕೊಟ್ಟಿನಿ. ಸುಳ್ಳಾಡ್ಬಾರ್ದು, ಅಲ್ಲಿಂದ ಈಚೆಗೆ ಮಳೆ ಬೀಳ್ದೋಯ್ತಲ್ವ.
3: ಈಗ ನೀವು ಕಡಿಮೆ ಇರ್ತಿತ್ತು ಬೆಲೆ ಅವಾಗೆಲ್ಲ ಅಂತ ಹೇಳಿದ್ರೆ
4: ಬೆಲ್ಲ ಕೊಡ್ತೀನಿ. ನಾಲ್ಕು ನಾಕಂಡ ಒಂದು ಟೀ ಸೊಪ್ಪು 5 ಪೈಸ, ಆಗ ನಾವು 5 ಪೈಸ, ಒಂದಾಣಿ 7 ಆಣಿ ಆಗಿನ ಕಾಲದಲ್ಲಿ. ನಮ್ಮ ಕಾಲದಲ್ಲಿ
3: ಗಟ್ಟಿ ಮುಟ್ಟಿಯಾಗಿ ಇರ್ತಿದ್ರು ನಿಮ್ಮ ಕಾಲದಲ್ಲಿ, ತುಂಬಾ ಆರೋಗ್ಯವಾಗಿರ್ತಿ. ಏನ್ ತಿಂತಿದ್ರಿ ಅವಾಗ ನೀವು?
4: ಏನ್ ತಿಂದ್ರು? ಅದೇ ರಾಗಿ ಇಟ್ಟು, ರಾಗಿ ಬೆಳಿತಿರು, ಜೋಳ ಬೆಳಿತಿರು, ತಿಂತೀನಿ. ಆಮೇಲೆ ಮುಳ್ಳೂರ್ದಿಂಕ ಚಾಮ್ರಪುರದಿಂಕ ಗತ ಕುಯ್ಲಿಗೆ ಹೋಯ್ತೀನಿ, ಭತ್ತ ತತ್ತೀನಿ. ಸನಾಟಕ್ಕೆ ಏದು ಕಳಸ್ಕನೆಲ್ಲ ಹಂಚ್ಕೊಳೋದು, ಸೀರ್ನೆಲ್ಲ ಹಂಚ್ಕೊಳೋದು, ಸನಾಟಕ್ಕೆ ಏದ್ಬಿಟ್ಟು ಬಂದು ಹಂಗೆ ಮಾಡ್ತೀನಿ. ಈಗ ನಮ್ಮ ಕಲ ಆಗಲ್ಲ, ಈಗ ಗದ್ದನೂ ಮಾಡಲ್ಲ, ಯಾವಾಗ ಕಿ ಬದಲು ಗದ್ದನೂ ಮಾಡಲ್ಲ. ಹೊಲನು ಮಾಡಲ್ಲ ಈಗ.
5: ಹಾಗೆಲ್ಲ ತಿಪ್ಪೆ ಗೊಬ್ಬರ

0: ಬೆಳೆಸ್ತಿದ್ರ ಎಲ್ಲ ಬೆಳಿತಿತ್ತು. ಈಗ ಎಂತ ಗೊಬ್ಬರ ಹಾಕಿ ಎಲ್ಲ ನೆಟ್ಬೇಕ ನಮ್ಗ. ಈ ಟಮಾಟೋ ಹಾಕ್ತಾರ, ಮೆಣಸು ಹಾಕ್ತಾರ, ಅದಕ್ಕ ಇದಕ್ಕ ಹಾಕ್ತಾರ.
1: ಅವಾಗೆಲ್ಲ ನೀವು ಮನೇಲಿ ಬೆಳ್ಕೋತೀರ ತರಕಾರಿಗಳನ್ನ?
0: ತರಕಾರಿ ನಾನು ಬೀರುವ ಕಟ್ ಮೆಣಸಿಕಾಯಿ ಮರ ಹಾಕೋತಿದ್ವಿ, ಬನ್ನಕಾಯಿ ಮರ ಹಾಕೋತಿದ್ವಿ, ಹೊಲ್ದಲ್ಲಿ ಬೆಳೆದವ್ನಿ ಇದನ್ನು ಗೊಬ್ಬರ ಹಾಕಿ ಹಾಕಿ ಅವಾಗ್ಲೇ ಗೊಬ್ಬರ ಕೋಳಿ ಗೊಬ್ಬರ ಮಟ್ನಿ ಗೊಬ್ಬರ ಅಂತಾರಲ್ಲ ಅದ ಹಾಕಿ ಹಾಕಿ ನಮ್ಮ ನೆಟ್ರು ಹೋಗ ಕುಂಡೆ ಕಂಡ್ರಾಗ.
1: ಒಂದು ಬೆಳಗ್ಗೆ

0: ಕೆಲವ ಅವಾಗ ಸ್ವಲ್ಪ ನಾನು ಕರ್ಕೊಂಡೆಲ್ಲ ಅಳ್ಕೊಂಡ್ ಬಿಡೋದು ಜೋಳ ತಿನ್ನಕ್ಕು ಎಲ್ಲ ಬರ್ತಿರೋ ಹುಡುಗರು ನೋಡ್ತೀನೋ ಹಿಂದ್ಲವ್ರು ಹಿಂದ್ಕೆ ಮುಂದ್ಲವ್ರು ಮುಂದ್ಕೆ ಜನ್ಮಲ್ ಜ್ಞಾನ ಐತಿಲ್ಲ ಹಂಗ ಓಡ್ ಮುಂದವ್ರು ಕರ್ಕೊಳೋದು ಹಿಂದ್ಲವ್ರ ಬೇಡ ಅನ್ನೋದು ಅಯ್ಯೋ ಕೊಡಿ ನಾವು ಇನ್ನೇನು ಮಾಡ್ದವ ನಾವು ಇನ್ನೇನು ಬರ್ತೀನಿ ಅವ್ರು ಮುಂದೆ ಮುಂದೆ ಬಂದ್ರು ಅನ್ನೋಟ ನಮ್ಮ ಮಟ್ಕ ಮೂರಾಳು ಬನ್ನಿ ಏಳಾಳು ಬನ್ನಿ ಅಂತ ಆಗಂತೀರು ಹಿರಿಯವರು.
1: ಅವಾಗ ನೀವು ಕೆಲಸ ಮಾಡಕ್ ಹೋಯ್ತಿದ್ರಿ
0: ಹೋಗಮ್ಮ ಸಾಕುವಳ ಅಂದ್ರೆ ಕರ್ಕೊಂಡು ಬರ್ತೀನಿ. ಹ್ಞೂ
1: ಹಿಂದೆ ಎಲ್ಲ ಜಮೀನ್ ಮಾಡ್ಬೇಕಾದ್ರೆ ಸಾಕಷ್ಟು ಮಳೆ ಎಲ್ಲ ಬರ್ತಿತ್ತು, ಹೆಂಗಿರ್ತಿತ್ತು ಆ ಒಂದು ಕಾಲ?
0: ನಮ್ಮ ಅಪ್ಪನ ಕಾಲದಲ್ಲಿ ಬೆಳಿತಿರು ಬಿತ್ತಿರು, ಈಗ ಏನು ಇಲ್ವಲ್ಲ ಮಳೆ ಬೆಳೆ ಇಲ್ವಲ್ಲ. ಹ್ಞೂ ಒಂದು ಪಲ್ಲ ರಾಗ ಅದೆಷ್ಟ ಕೊಡ್ತೀರಿ ಅಂತ ಆಗಿನ ಕಾಲದಲ್ಲಿ ಎಳ್ಳು ಬೆಳಿತಿರು, ಹಳ್ಳಿ ಬೆಳಿತಿರು, ರಾಗಿ ಬೆಳಿತಿರು, ಎಲ್ಲ ಬೆಳ್ಕೊಂಡು ಕಳಕ ಬೆಳಿತಿರು. ಈಗ ಯಾವಾಗ ಇದು ಬತ್ತಲ್ಲ ಹೊಲನೇ ಪಾಳಗಿಳ್ಬಿಟ್ರು. ಹ್ಞೂ ಇದ್ದವನ್ನೆಲ್ಲ ಮಾರಿ ಈ ಕಂಬಳಿಗೆ ಐತಾರ, 800 ರೂಪಾಯಿ ತತ್ತೀನಿ ಹೋಗೋ 600 ರೂಪಾಯಿ ತತ್ತೀನಿ ಹೋಗೋ ಅಂತಾರ ಗಂಡಸ್ಗಳು. ಈಗ 300 ರೂಪಾಯಿ ಮಾಡಾರ ದೇಶದ ಮೇಲೆ.
1: ಇನ್ನು ನಿಮ್ಮ ಕಾಲದಲ್ಲೆಲ್ಲ ಒಲೆಯಲ್ಲಿ ಅಡುಗೆ ಮಾಡೋಂಥದ್ದಾಗಿರ್ಬೋದು, ಒಳಕಳ ಕಾರಾಡ್ಸ ಮಿಷಿನ್ಗಳೇ ಇರಲಿಲ್ಲ.
0: ತಿಂದೇ ನಮ್ಗೆ ಆ ರೋಗ
1: ಮಡಿಕೆ
0: ಅಯ್ಯೋ ಮಿಷಿನ್ಲೇ ಹೋಗು, ಕೆಟ್ಟೈತು ಹೋಗು, ಗ್ಯಾಸ್ ಇಲ್ಲೇ ಹೋಗು, ಅವಳಿದ್ದೆ ನೋಡು ಇವಳಿದ್ದೆ ನೋಡು, ನಾವು ಹೊಲನೇ ಸಲ ಹೊಲನೇ ಕಿತ್ತಾಕ್ಬಿಟ್ಟಾರ. ನಾವು ಆಗ ಮನ ಕೊಣ ತಾರಿಸ್ಬಿಟ್ಟು ತಪ್ಪನೇ ಇಲ್ಲ ಗ್ವಾಡ್ಗಣಿ ಹೊರ್ಮನ್ ಕೊಟ್ಬಿಟ್ಟು ತಪ್ಪ ಹಾಕ್ಬಿಟ್ಟು ಒಂದು ಹಬ್ಬ ಮಾಡಲಿ ಹುಣ್ಮ ಮಾಡಲಿ ಇದನ್ನೆಲ್ಲ ಹೊರ್ಬಿಟ್ಟು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಹೊಸಲ್ಗ ಹೊಲಗ ಧೂಪ ಹಾಕ್ಬಿಟ್ಟು ಹೊಲ ಹಸ್ತೀನಿ. ಈಗೇನು ಇಲ್ಲ, ನಿಮ್ಮ ಮಟ್ಟಕ್ಕೆ ಬಂದರು ಮಡ್ಗಾಯಲ್ಲಿ ಗ್ಯಾಸ್ನವ್ರು ಅನ್ನೋದು, ನಮ್ಮ ಮಟ್ಟಕ್ಕೆ ಬಂದರು ಮಡ್ಗೆಯಲ್ಲಿ ಇಳಿಕಣಿ ಅವರು ಕೊಟ್ಟಿನಿ ಇವರು ಕೊಟ್ಟಿನಿ ಇವರು ಕೊಟ್ಬಿಟ್ಟು ನಾಯಿಸ್ಕೊಂಡಿನಿ ಅಂತಾರೆ. ಈಗೇನು ಇಲ್ಲ ಗ್ಯಾಸ್ ಬಿಟ್ಟು ಆಗ ರಾಗಿಕಲ್ ಪೂಜೆ ಮಾಡ್ತೀನಿ, ಗೌರಿ ಹಬ್ಬ ಮಾಡಿದ್ರೆ ಒಳ್ಕಲ್ ಪೂಜೆ ಮಾಡ್ತೀನಿ, ಗಂಗಂಗ ಸೊಪ್ಪು ತೊಗೊಬಂದು ಬ್ಯಾರ್ಕಾಯಿ ಹಾಕ್ತೀನಿ, ಜೋಳ ತಿನ್ನಕೊಡ್ತೀನಿ, ಪೋಟ್ಗಾಯಿ ಏನೂ ಇಲ್ಲ, ಎಲ್ಲ ಮೂಲಲ್ಲವ ಒಳ್ಕಲ್ ಗುಂಡ್ಕಲ್ ಎಲ್ಲ ಮೂಲಲ್ಲವ ತಕ್ಕಣಲ್ಲ, ಈಗ ಏನು ತಕ್ಕಣಲ್ಲ, ಅಲ್ಲಿ ಬಿದ್ದಿಲಿ ಬಾಯಿ ಎಲ್ಲ ಬರಿಯಾಗವ ಅಂತಾರೆ ಈಗಿನವರು.
1: ಹ್ಞೂ ಆಧುನಿಕ ಯುಗ ಅಂತ ಬಂದ ತಕ್ಷಣ ಆ ಕಲ್ಗಳ ಇಂದ್ರ ಸಂಪ್ರದಾಯಗಳೆಲ್ಲ ಮರ್ತೋದು ಅಂತ. ಈಗ ಒಳ್ಕಲ್ ಆಗಿರ್ಬೋದು ಒಲೆಗಳಾಗಿರ್ಬೋದು ಎಲ್ಲ ಇಂದ್ರ ಕಾಲದಲ್ಲೇ ಮರ್ತೋದ್ರು. ನೀವ್ ಅದ್ರಲ್ಲೆಲ್ಲ ಮಾಡ್ತಿದ್ರ?
0: ಬೀಸ್ಕೊಳ್ಳೋದು ರಾಗಿ ಒನ್ಕೊಳ್ಳೋದು ಬೀಸ್ಕೊಳ್ಳೋದು ಎಷ್ಟೊತ್ತ
1: ಮಿಲ್ ಇರ್ತಿರ್ಲಿಲ್ವ?
0: ಹಾಂಗ ಮಿಲ್ ಇತ್ತಿಲ್ಲ, ಬೀಸಿ ಇಟ್ಟು ಮಾಡಿ ಗಂಡಸ್ಗಳ್ಗ ಹೆಂಗಸ್ಗಳ್ಗ ಉಣ್ಕೊಂಡು ತಿನ್ಕೊಂಡು ಮನೆ ಕತ್ತಿನ ತಿರ್ಗಾ ಎದ್ದು ಕಸ ಗಿಸ ಸುರ್ಕೊಂಡು ಬಾಗಿಲು ನೀರು ಹಾಕೊಂಡು ಆ ಓಡ್ಬೇಕು ಕೆಲ್ಸ.
1: ನೀವೇ ಮಾಡ್ತಿದ್ರ?
0: ಇದನ್ನ ಮಣ್ಣು ಇರ್ತಿ.
1: ಒಂದೇ ಕುಟುಂಬದಲ್ಲಿ ಎಷ್ಟು ಜನ ಇರ್ತಿದ್ರಿ ಅವಾಗ?
0: ಅಣ್ಣ ತಮ್ಮರು 3 ಜನ, ಅಕ್ಕ ತಂಗರು 3 ಜನ, ನಮ್ಮ ಅವ್ವ ನಮ್ಮ ಅಪ್ಪ ಎಲ್ಲ ಒಂದಿಗೆ ಇದ್ದವು. ಈಗೆಲ್ಲ ಅವರು ಪಾಲ್ ಆದ್ರಲ್ಲ ಬೇರೆ ಬೇರೆ ಅವರ.
1: ಈ ಹಬ್ಬ ಹರಿದಿನಗಳನ್ನ ವಿಶೇಷವಾಗಿ ಈ ದವಸ ಧಾನ್ಯಗಳನ್ನ ಕಟ್ಟೋದಾಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ವಿಶೇಷವಾಗಿ ಮಾಡ್ತೀವಿ. ಈಗಲೂ ಹಂಗೆ ಪಾಲಿಸ್ತಾ ಬರ್ತಾ ಇದ್ದೀರಾ ನೀವು?
0: ಹಬ್ಬ ಮಾಡ್ತೀವಿ ಈಗಲೂ.
1: ಹಿಂದಿನ
0: ಕಾಲದಲ್ಲಿ ಏನು ಇಲ್ಲ, ಈಗಿನವರು ಬೇಡ ಅಂತಾರಲ್ಲ, ಈಗಿನವ್ರಂದ್ರೆ ಶಿವಪ್ಪ ಅಂತ ಮಾದಪ್ಪ ಸಿಗ್ರೀವಮ್ಮ ಮಾದಪ್ಪ ಅಂತ ಗಂಧದ ಕಡೆ ಹಿಡಿತೀವಿ. ಆಮ್ಯಾಕ ಮಾದಪ್ಪನ ಬೆತ್ತ ಮಡಗಿವಿ, ಕಳಸ ಪೂಜೆ ಬೆತ್ತ ತಂದು ಹಣ್ಣು ಕಾಯಿ. ಆಮ್ಯಾಕ ನಮ್ಗೆ ಯಾವಾಗ ಏನಾಗಬೇಕು ಮಾದಪ್ಪನಿಗೆ ಎಡ ಮಾಡ್ತೀವಿ. ಆಮೇಲೆ ಈ ಸಂಕ್ರಾಂತಿ ಹಬ್ಬಕ್ಕ ಈ ದೀಪಾವಳಿ ಹಬ್ಬಕ್ಕ ಸತ್ಕೆಟ ರಬ್ಬಿ ಅಂತ ಅವ್ರಿಗೊಂದು ಆಸೆ ತಂದೆ ಒಂದು ಧೂಪ ತಾನೆ ಮಾದಪ್ಪನ ಪೂಜೆ ಬಿಡೋದು ಕಳಸೆ ಕ್ವಾಣಲ್ಲಿ ತಿರ್ಗಾ ನಾವು ತಾರಸಿ ಗುಡಿಸಿ ಹೊಸ ನೀರು ತಗೊಬಂದು ಇಪ್ಪಟ್ಟು ಚಿರುಗಲ್ಲಿ ನೀರು ತಗೊಬಂದು ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಮಡಗಿ ಅವ್ರಿಗೂ ಎಡ ಮಡಗೋದು.
1: ಅಂದ್ರೆ ಈಗಲೂ ಅಷ್ಟೇ ನಿಯಮದಿಂದ ಮಾಡ್ತಿದ್ರಿ?
0: ಈಗಲೂ ಹಂಗೆ ಒಂದು ಸಾಪನ್ಕೆ ಬರ್ತಾರ, ಒಂದು ನುರ್ಲಾಗೆ ಬರ್ತಾರ, ನಮ್ಗೇನು ತೋರಿಸ್ಲಿಲ್ಲ ಅಂತಾರ ಉರ್ಸ್ಕೊಂಡ್ಸತಿ ನಾವು ಮಾಡ್ತೀವಿ ಕವ ಉರ್ಸ್ಕೊಂಡ್ಸತಿ ನಾವು ಮಾಡ್ತೀವಿ.
1: ನೀರೆಲ್ಲ ಸೌಖ್ಯವಾಗಿರ್ತಿತ್ತ ನಿಮ್ಗೆ?
0: ನೀರು ಬರ್ಕೊಬತ್ತಿನ ನೀರೇ ಐತಿಲ್ಲ, ಏನ ಬಾವಿ ಇಲ್ಲ, ಒಳ ನೀರಿಲ್ಲ, ಗುಂಡು ಗುಂಡಿಲ್ಲ ನೀರು ತುಂಬ್ಕೊಬತ್ತಿನೋ. ಆಗ ಒಲಲ್ ಕಣ್ಣಿ ನಿಂತ್ಕೊತಿತ್ತಲ್ಲ ಕೆರೆ ನೀರು, ಓ ಕೆರೆ ನೀರು ಸೋಸ್ಕೊಬತ್ತಿನ ಬಟ್ಟೆ ಹಾಕೋಣ ಬಟ್ಟೆ ತಕ ಸೋಸ್ಕೊಬತ್ತಿನ ಅವರು ಅಲ್ಲಿ ಆಚರಿ ಬೀರೋಳೆ ಕಟ್ಟದ ಆಚರಿ ಬೀರೋಳೆ ಕಟ್ಟದ ಹೋದ್ರೆ ಒಳಗೆ ಬಟ್ಟೆಗೆ ಕೊಯ್ತೀವಿ. ಈಗಿನವ್ರು ಒಪ್ಪಲ್ಲ, ಏನ ಅಯ್ಯೋ ಕೊಳೆ ಹೋಗಿಲ್ಲ ಕೆಬ್ಬ ನೀರು ಹೋಗಪ್ಪ ಅಂತ ನಮ್ಮ ಅಮ್ಮ ನಮ್ಮ ಅವ್ವ ಅಂತ ಆಗಂತ ಒಯ್ಕ ಅದಕ್ಕೆ ಸುಮ್ಮ ಒಳಗೊಂಡೋಗೋದು ಬೀರೋಳೊಳಗ ನಾನು. ಈಗ 2-3 ವರ್ಷದಿಂದ ಒಳನು ಬಿಟ್ಬಿಟ್ಟು ಹೊಟ್ಲಿ ತೀಡ್ಕೊಳೋದು ಸೋಪು ನೀರು ಹಾಕೊಂಡು ತೀಡ್ಕೊಂಡು ಒಗೆದು ತಂತಿ ಮೇಕೊಂಡು ಇಟ್ಕೊಳೋದು ಹಂಗೆ ಮಾಡ್ಕೊಂಡು ಹೆಚ್ಚಿಗೆ ಹೆಂಗು ಮಾಡ್ತೀವಿ ನಾವು.
1: ಮಾತಾಡ್ತಾ ಹೇಳ್ತಿದ್ರಿ ಹಿಂದೆ ಕೆರೆ ನೀರೆಲ್ಲ ಕುಡಿತಿದ್ವಿ ಅಂತ, ಇತ್ತೀಚಿನ ದಿನಗಳಲ್ಲಿ ಫಿಲ್ಟರ್ ವಾಟರು ನಲ್ಲಿ ನೀರು ಕುಡಿದ್ರು ಆತರ ನಿಮ್ ತರ ಆರೋಗ್ಯ ಇಲ್ವಲ್ಲ, ಏನಂತೀರ ಇದಕ್ಕೆ?
0: ಇದೆಂತ ಗೊಬ್ಬರ ಬತ್ತಲ್ಲ ಕೋಳಿ ಗೊಬ್ಬರ ಅದು ಇದು ಅಂತ ಆಗ್ತಲ್ಲ, ಅದು ಬನಕಾಯಿ ತಮಟ ಹಣ್ಣಿಲ್ಲ ಹೆಸರು ಮಾಡಲ್ಲ, ಆ ಬನಕಾಯಿಲ್ಲ ಹೆಸರು ಮಾಡಲ್ಲ, ಹೀರೆಕಾಯಿಲ್ಲ ಹೆಸರು ಮಾಡಲ್ಲ ಅಂತಾರ, ಕರ್ಬೇವಿನ ಸೊಪ್ಪು ತಕಬ ಅಂತಾರ. ಈಗ ಅದೆಂತ ಪಟ್ನೆವಲ್ಲ ತೊಂದ್ಮಡಿ ಕತ್ತಾರ ಇಷ್ಟು ಉದ್ದ ಬಾಲನೆ ನಾವು ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಜೀರ್ಗೆ ಮೆಣಸು ಕಳ್ಳ ಬೇಳ ಉದ್ದಿನ ಬೇಳ ಹಸಿ ಕಳ್ಳ ಎಲ್ಲನೂ ಹಾಕಿ ಎಲ್ಲನೂ ಆಡಿಸಿ ಮಿಲ್ಗ ಹಾಕ್ಸಿ ಮಡಿಕೋತೀನಿ, ಏನು ಆಗ್ತಿತ್ತಿಲ್ಲ. ಇದೆಂತ ಪಟ್ಟ ತಕಬಲ್ಲ ಅಂತಾರ ಈಗಿನವರು, ಅವೋ ನಾವು ಬೇಡ ನೀ ಬೇಡದ್ರೆ ಕೂತ್ಕತಾಗ ನಿಂಗೆ ಉಪ್ಸಾರು ಮಾಡಲಿ ಅಯ್ಯ ಬೇಡ.

0: ಇತ್ತೀಚಿನ ಊಟ ತಿಂಡಿ ಆಗಿರ್ಬೋದು ಅದನ್ನೆಲ್ಲ ತಿಂತೀರಿ, ಈಗಲೂ ತಿಂತೀರಿ ನೀವು?
1: ಸೇರದಷ್ಟು ಸೇರಲ್ಲ, ತುಂಬ
0: ಕಾಲದಲ್ಲಿ. ಈಗ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು,
1: ರೊಟ್ಟಿ ಇಲ್ಲ, ರಾಗಿ ರೊಟ್ಟಿ ಆಯ್ತು, ರಾಗಿ ಹಿಟ್ಟಾಯ್ತು, ಅದೇ ಇನ್ನೇನು ಇಲ್ಲ. ಈಗ ಚಪಾತಿ ಮಾಡ್ತಿಸ್ರು, ಗೋಧೋಸ್ ಹಿಟ್ಟು ತಂದಿನಿ ಸರು, ಅಮೃತ್ಲೋಸ್ ಹಿಟ್ಟು ತಂದಿನಿ ಅಂತ ಆಗಂತಾರ ಆಗೋಂತಾರ. ಆಗ ನಂಗೊಂದು ರಾಗಿ ರೊಟ್ಟಿ ಸುಡು ಅನ್ನೋದು, ಕುರುಕ್ಲಾದ್ರೂ ರಾಗಿ ರೊಟ್ಟಿ ಸುಡೋವ ಅನ್ನೋದು ನಾನು. ನೀವೇನಾರು ತಿನ್ನರಿ ಅಂತದ ನಾನು.
0: ಅಂದ್ರೆ ಈಗಲೂ ಅಷ್ಟೇ ಆರೋಗ್ಯವನ್ನ ಈಗಲೂ ಕಾಪಾಡ್ಕೊ ಬರ್ತಿದ್ರಿ?

0: ಈಗ ನಿಮ್ಗೆ ಎರಡು ಮಗು ಅಂತ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಮಕ್ಳು ಸಾಕ್ಬೇಕು ಎಷ್ಟೆಲ್ಲ ಕಷ್ಟ ಇರ್ತಿತ್ತು. ಅವಾಗ
1: ನೀರ್ನೇ ತೊಳಿತಿಲ್ಲ ಹಿಂದಿನ ಕಾಲದವ್ರು, ಏನ ಎಲ್ಲ ಒಗ್ರು ಮಣ್ಣಿತ್ತು, ಜೇಡ್ ಮಣ್ಣು ಅಂತ. ನಮಗ ಸೋಪು ಇಲ್ಲ ತಲಗ, ಅಥ ಮನಸ್ಸು ಸ್ವಲ್ಪ ಒಂದು ಕೆರ ಮಣ್ಣು ಅಂತ ತಕೊಬಂದು ಕಲ್ಸ್ಕೊಂಡು ಈಗ ನಾವು ಬಿಟ್ಕೋತೀವಿ. ಎಲ್ಲ ಶಾಂಪ್ನ ಬಿಟ್ಕೋತೀವಿ, ಬಿಟ್ಕೋತೀನಿ. ಆಮೇಲೆ ಈಗ ಸೋಪು, ಈಗ ಸೋಪು ಚೋಳ್ ಮಣ್ಣು ಅಂತದ ಅಲ್ಲಿ ಒಂದು ಕೆರ ಅಲ್ಲಿ ಹೊಸಟ್ ಕೆರ ಅಂತದ ಅಲ್ಲಿಗೆ ಹೋಗಿ ಇಪ್ಪು ಪಟ್ಟಿಪ್ಪು ಅಟ್ನ ತಕೋಯ್ತೀನಿ. ಕುಕ್ಕೆ ಮಣ್ಣೆ ತಕೊಬಂದು ಉನ್ಯಾಗ ಕೊಡೋದು, ಬೀರೊಳಗೆ ಹೋಗೋದು, ಒಗೆಯೋದು ಚೋಳ್ ಮಣ್ಣಲ್ಲಿ. ಅದು ಆದ್ಮೇಲೆ ಎಲ್ಲ ಬರಿತಿರ್ತಾರಿ, ಬರಿ ಮರಲು ಬರಿ ಮರಲು ಎಲ್ಲಾನು ಓದ್ಕೊಂಡು ಓದ್ಕೊಂಡು ಅದನ್ನೆಲ್ಲ ಮರ್ತ್ಬಿಡಕ್ಕದ್ದವ. ಚೋಳ್ ಮಣ್ಣಲ್ಲಿ ಹಾಕ್ಬಿಡೋದು ಒಂದು ಬೋಸ್ಗ ಉನ್ಯಾಗ ಕೊಟ್ಟು ಬಟ್ಟೆ ಬರಿನೆಲ್ಲ ಉನ್ಯಾಗ ಕೊಟ್ಟು ಅದ ತಕೊಂಡು ಬೀರೊಳಗೆ ಓದಿಲ್ವ ಊನಾಗಾಯ್ತಿತ್ತು. ಅದು ಆದ್ಮೇಲೆ ಬರಿ ಮರಲು ಬಟ್ಟೆ ಎಲ್ಲ ಓದ್ಕೊಂಡು ಓದ್ಕೊಂಡು ಬರ್ತೀನಿ. ಹಂಗೆಲ್ಲ ಮನೆ ಒಣಗಲ ಸೊಪ್ಪು ಎಲ್ಲ ತಿಂದಿಬೇಕು, ಒಣಗಲ ಸೊಪ್ಪು ಒಳಗಣಿ ಗಂಡು ಅಲ್ಗಲ್ಲ ಹೆಣ್ಣು ಅಲ್ಗಲ್ಲ ಅತ್ತಿಂದೆ ಒಳಗೆ ಹೋಗೋದು, ಅತ್ತಿಂದೆ ಕುಯ್ಕೊ ಬರೋದು. ಅದಕ್ಕೆ ಉಪ್ಪಿಲ್ಲ, ಮೆಣಸಿನ್ಕಾಯಿ ಇಲ್ಲ, ಅದನ್ನು ಕುಡುಗಲ ಕುಯ್ಕೊಳೋದು. ಸಾಸು ಸೊಪ್ಪನ್ನು ತಿಂದೀವಿ, ಅಲಸಂದ ಸೊಪ್ಪನ್ನು ತಿಂದೀವಿ.
2: ಆರೋಗ್ಯವಾಗಿ ಯಥೇಚ್ಛವಾಗಿ ಅವೆಲ್ಲ ಸೊಪ್ಪುಗಳು ಸಿಕ್ತು ಅದನ್ನೆಲ್ಲ ತಿಂತಿದ್ರಿ.
1: ದನ ಕಾವ್ರದನ್ನೆಲ್ಲ ಎತ್ಕೊಬತ್ತೀನಿ, ಇಷ್ಟೆಲ್ಲ ಚಿಪ್ ಚಿಪ್ ಇದ್ದಾಗ ಇಲ್ಲಿ ಬಂದು ಬಿಡಿಸ್ಕೊಂಡು ಎಲ್ಲ ಕುಡುಗಲ ಕುಯ್ಕೊಂಡು ಉಪ್ಪಾಕೊಂಡು ತಿಂತೀನಿ. ಈಗ ನಷ್ಟು
2: ಬಡತನ
1: ಈಗ ಅನ್ನ ಉಣ್ಕೊಬಂದ್ರು ನಂಗೆ ನಾನೇ ಅಂತೀನಿ, ಅಮ್ಮ ಅಲ್ಲಿ ಅನ್ನ ಮಾಡಿದ್ರೆ ಅಲ್ಲಿ ಇರಲಿ ಹೋಗು, ಯಾವ ಮಾಡಿದೆ ಚಿತ್ರಾನ್ನ ಮಾಡೀನಿ ಬಾತ್ ಮಾಡೀನಿ ಬೇಡ ಹೋಗವ, ಒಂದು ರೊಟ್ಟಿ ಸುಟ್ಟುಕೊಡು ರಾಗಿ ರೊಟ್ಟಿ ಅಂತೀನಿ. ನಾನು ಹಬ್ಬಕ್ಕ ಬಾಕಿ ರೊಟ್ಕೊಂಡೆ ಹಂಗಿಯ.
2: ಹಿಂದೆಲ್ಲ ಮಕ್ಳಿಗೆಲ್ಲ ಹುಷಾರಿರಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಅವಾಗ?
1: ಅದೇ ಹಂಗ ಮಾಡ್ಕೊತೀರ, ಅದೇ ತಟ್ಟಿ ತಟ್ಟಿ ತಟ್ಟಿ ಉಂಡ್ರು ಉಂಡಿರಂತ ತಟ್ಟಿ ಮಲಸ್ತೀನಿ ಗೊಣಚಿಲ ಆಚೆ ಆಚಿ. ಆವಾಗ ಈಗ ಮಾಡಿರವ ಹೊಸಿ ಕೆಂಬುಲ ಅಲ್ಲಿ ಹೊಸಿ ನುಗ್ಡಿ ಅಲ್ಲಿ ಅಯ್ಯೋ ಪಸ್ ಪಸ್ ಎತ್ಕೊಂಡು ಹೋಯ್ತಾರ ಮುಳ್ಳೂರ್ಗ ಸರ್ಗೂರ್ಗ ಎತ್ಕೊಂಡು ಓಡ್ ಬರ್ತಾರ. ಈಗ ಆಗ ತಟ್ಟಿ ತಟ್ಟಿ ಮನಿ ಕನ್ನಿ ತಿಂದೆ
2: ಮದ್ದೇನು ಕೊಡ್ತಿರ್ಲಿಲ್ವ? ಈಗ ಬೇರುಗು ಚಕ್ಕೆ ಆಯುರ್ವೇದಿಕ ಔಷಧಿ ಏನು ಕೊಡ್ತಿರ್ಲಿಲ್ವ ನೀವು?
1: ನಮಗೆ ಯಾನೋ ಆಗ ತಕೋಯ್ತಿತ್ತಿಲ್ಲಕ ಏನು ಏನು ತಕೋಯ್ತಿತ್ತಿಲ್ಲ. ನಮ್ ಚಿಕ್ಕರ ನಮ್ಗೆ ಗೊತ್ತವ ಇಲ್ಲ ಒಂಜಿನ ಕರ್ಕೋದವಳಲ್ಲ ಏ ಹುಷಾರ ಏನದೆ ಈಗ ಮದುವೆ ಮಾಡ್ಬಿಟ್ನಾರ ಚಿಕ್ಕದ ಮದುವೆ ಮಾಡ್ಬಿಟ್ಟು ಆಪರೇಷನ್ಗೆ 100 ರೂಪಾಯಿ ಖರ್ಚು ಮಾಡಿ ನನ್ನ ಮಗಳಗ. ಇಲ್ಲೇ ಸರ್ಗುಲಿ ಗೌರ್ಮೆಂಟ್ ಶಾಪ್ನಲ್ಲಿ ಆಪರೇಷನ್ ಮಾಡಿದ್ವಿ, ಒಂದು ಗಂಡು ಒಂದು ಗೆಂಡ್ವಿ ಗಂಡು ಮನೆಯವರು ಎಲ್ಲ ಬಡಿಸ್ತಾನೆ. ಆಗ ಅವ್ರು ತಿರುಗಿ ನೋಡಿಲ್ಲ ಗೊಂಡಿ ಎತ್ತಳವನ್ನಿಲ್ಲ ಎಣ್ಣೆ ಎತ್ತಳವನ್ನಿಲ್ಲ, ನಾನೇ ಕರ್ಕೊಬಂದೆ ತಿಂಗಳು ಕೂಸ ಹಿಂಗ ಹಂಗದೇವ್ ಮಡಿಕೊಂಡಿದ್ದೀಕವ ಇಷ್ಟಿದ. ಅಯ್ಯೋ
2: ಈಗ ಮನೇಲಿ ಯಾರ್ಯಾರು ಇದ್ದೀರಾ ನೀವು?
1: ನನ್ನ ಮಗ ಇಲ್ಲಿಗೆ ಬಂದ್ಬಿಟ್ಟಕವ, ನನ್ನ ಒಳಿಯ ನನ್ನ ಮಗ ನಾನು
2: ನೋಡ್ಕೋತಾರೆ ಅವ್ರು ನಿಮ್ಮನ್ನ.
1: ಅಯ್ಯೋ ಅದೇ ಗೇಜಿಂಕಿಟ್ಟು ಗೇಜಿಂಕಿಲ್ಲ ಉಣ್ಬೇಡ ಅನ್ನಲ್ಲ ನನಗೆ ಸೇರಲ್ಲ. ಮುಡ್ಗಂತ ಮುಡುಗ್ತಾರ ಮಾಡಂತ ಮಾಡ್ತಾರ, ಏನೋ ಕೊಡಲ್ಲ ಅಂತ ಸಿಂಹ ಉಪ್ಪಲ್ಲ ಮಾಡಿ ಇಟ್ಬಿಟ್ರೆ ಎಷ್ಟೊತ್ತಿಗೆ ತಿನ್ನು ಅವ್ರ ಕೆಲ್ಸರು ಕೂತಿದಾರವ ಮಾಡಿ ಮುಡ್ಬಿಟ್ಟು ಹೋಯ್ತಾರ.
2: ನೋಡ್ಕೋತಾರೆ ಒಟ್ಟಿನಲ್ಲಿ
1: ಹಿಂಗೆ ನಾನು ಹಿಂಗ್ ಮಾಡ್ಕೊಂಡು ಈ ಬಾವಳಿ ಮಾಡ್ಕೊ ಕೂತ್ಕೊಂಡಿ.
2: ಏನ್ ಸಮಸ್ಯೆ ಆಗಿದೆ ಆರೋಗ್ಯ ಸಮಸ್ಯೆ?
1: ಅವ್ರು ಹೇಳಿದ್ರು ನಿಮಗೆ ತೊಂಡಿರ್ ಮುಟ್ಬೇಡ, ಆಮೇಲೆ ಬಿಸಿಲುಗೋ ಬೇಡ, ಬೆಂಕಿಕಾಯಿ ಬೇಡ.
2: ಮೊದ್ಲು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ರ ನೀವು
1: ಬೆಂಗಳೂರಿಗೆ ಹೋಗಿದಾಗ? ಆಗ ಹೋಯ್ತಿದಾಗ ನಾ ಏನ್ ಮಾಡ್ದಿ, ಅಯ್ಯೋ ನನ್ ಮಗ ಇಲ್ಲಿ ಹೋಯ್ತಾಳ ಮುಳ್ಳೂರ್ಗ ಹೋಯ್ತಾಳ ಆಸ್ಪತ್ರಕ, ಈಗ ಈ ಕಡೆ ಪಾಠ ಹೇಳಕ್ ಹೋಯ್ತಾಳ ಚಂದ್ರಪುರ್ಕ. ಮಗ ಪಟ್ಟ ಹೊಲಿಯಕ್ ಹೋದ, ಆ ಗಂಡು ಹಿಡ್ದು ಹೊಲಕ್ ಹೋಯ್ತಾರ. ಅಯ್ಯೋ ನನ್ ಮಗ ಬಟ್ಟ ಕೊಳ ಬಟ್ಟೆ ಹೋಯ್ತಾನ, ನನ್ ಮಗ ಇದೇ ಬಟ್ಟಲ್ ಓದಾಳ ನಕ್ ಚೆನ್ನಾಗಿರೋ ತಾವು ಇಸ್ಕೂಲ್ ಮನಗನ್ಬಿಟ್ಟು ನಾ ಹೋಗಿ ಕುತ್ಕೊಂಡ್ರೆ ಅವ್ರು ಏನ್ ಮಾಡ್ತಾರವ? ಈಗ ನನ್ ಕಣ್ ಕಾಣಲ್ಲ ನೀನಾಗಿದ್ ಮಾಡ್ಕೊಂಡು ಮಾಡ್ಲಿಲ್ವ?
2: ಎರಡೂ ಕಣ್ ಕಾಣಿಸಲ್ವ ನಿಮ್ಗೆ?
1: ಅದೇನಾಯ್ತು ನೆನದಿನ ಇದು ಫೋಟೋ ಹಾಡ್ಕೊಂಡಾರ ಇದಕ್ಕೂ ಫೋಟೋ ಹಾಡ್ಕೊಂಡಾರ ಏನ್ ಮಾಡಿರ ಸಿಂಹ ಅದು ಏನ್ ಮಾಡಿನ
2: ಅಂದ್ರೆ ಎರಡೂ ಕಣ್ ಕಾಣಿಸಲ್ಲ ಕಣ್ ಸಮಸ್ಯೆ ಬಿಟ್ಟು ಇನ್ನೇನು ಸಮಸ್ಯೆ ಇರ ನಿಮ್ಗೆ?
1: ಅದೇ ಒಂದು ಬಂದ್ರೆ ಏನೇರಿ ಹೆಚ್ಚಿಕೊಂಡು ಪುರಿ ತಿನ್ನಕ್ಕಿಲ್ಲ, ಒಂದು ಏನು ತಿನ್ನಕ್ಕಿಲ್ಲ. ಅದೇ ಉಂಡ್ರು ಇಪ್ಪಟ್ಟಿ ಇಟ್ಟು ಇಷ್ಟ ಅನ್ನ ಸೇರದ ನೀವ್ ಹೇಳಾಗ ನೀವು ಕೇಳೋದಿಲ್ಲ ಮೂರ್ಗಳ ಕಾಫಿ.
2: ಈಗ ಮನೇಲಿ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿದ್ರಿ, ಈಗ ಬೆಳಗ್ಗೆ ಏನ್ ಸಂಜೆವರೆಗೂ ಮನೇಲಿ ಏನ್ ಮಾಡ್ತೀರಾ ನೀವು?
1: ಅಯ್ಯೋ ಕೇಳೋದು ತೊಳೆಯೋದು ಅದೆಲ್ಲ ಒಂದೊಂದಾಗಿ ಇಟ್ಬಿಟ್ಟು ಹೋಯ್ತಾರಲ್ಲ.

0: ಒಬ್ಳು ಹಿಂಸ ಅವ ಇಸ್ಕೊಲಿಂದ ಬತ್ತಾಳ, ಒಬ್ಬ ಹೊಲಕ್ಕೆ ಹೋಯ್ತಾಳ, ಇವ ಸರ್ಗುರ್ಗ್ ಹೋಯ್ತಾನ ನೋಡು, ಬಟ್ಟೆ ಎರ್ಕೋಕ್ ಎರ್ಕೊಂಡು ನೀರು ಬಿಡ್ತಾನಲ್ಲ, ನೀರು ತುಂಬ್ಕೊಳೋದು, ದಬ್ಬೆಕ ಚಿರ್ಕನೋಕ ಬಟ್ಟೆ ಹೋಕೊಳೋದು.
1: ಅಂದ್ರೆ ಈಗಲೂ ನಿಮ್ ಕೆಲಸ ನೀವೇ ಮಾಡ್ಕೋತೀರಿ?
0: ಸಣ್ಣ ಗಂಟ ಕೂತ್ಕೊಂಡ್ರೆ ಕಾಲು ಹೋಯ್ತದ, ಅವ್ರಿಗೆ ಜೀವ ಅಲ್ಲಿ ಬಂದ್ಬಿಟ್ಟು ಸಿಸಿ ಬಟ್ಟೆ ಹಾಕೊಳೋದು. ಏನ್ ಮಾಡಿ, ಕೂತ್ಕೊಂಡ್ರೆ ಕೂತೇ ಗತೀನಿ, ಯಾವಾಗ್ಲೂ ಇವಾಗ ಬಟ್ಟೆ ಹೋಗಿತ್ತಾಳ, ಇವಾಗ ಯಾವಾಗ್ಲೂ ಬಟ್ಟೆ ಹೋಗಿತ್ತು. ಅವ್ರು ಹೇಳಿದ್ರು ನಿಮಗೆ ಇದ್ರು ಅವರು ಇದೀ ಅಲ್ಲಿ ಬೆಂಗಳೂರಲ್ಲಿ, ಆಗ ಯಾರು ಇಲ್ಲ ಇಲ್ಲೇ ನಮ್ಮ ಜನರು ಅವ್ರ ಇಲ್ಲಿ ಯಾಕೆ ಅನ್ನೋರು ಇಲ್ಲ ಅಲ್ಲಿ ಮಾಗಪ್ಪಿದ್ದ ಚಿಕ್ಕದೇವಿದ್ದ ಏನ್ ಮಾಡಿಸ್ಕೊಂಡು ಹಿಂಗ ಹೋದ್ರ ಅನ್ನೋಕಣವ, ಯಾಕ ಬಾ ನಿಂತ್ಕೊಂಡು ಅನ್ನೋರು ಇಲ್ಲ
1: ಇಲ್ಲೇ ನೋಡ್ಕೋತಾರೆ.
0: ನೀವಿದ್ದಾರೆ ಕಷ್ಟ ಸುಖ ಕೇಳಿದ್ರಿ ಇಲ್ಲಿಗೆ ಅಂತ ಎಲ್ಲ ನೀವಿದ್ದಾರೆ, ಜನ ನೋಡ್ಕೋತಿದ್ದಾರೆ, ಅದು ಸರಿಯೇ.
1: ಪ್ರೀ ಕ್ಯಾಂಪ್ ಮಾಡಿಸ್ತಾ ಇರೋದು ಎಷ್ಟು ಖುಷಿ ಅನ್ಸುತ್ತೆ. ಈಗ ನಿನ್ ಜೊತೆನೆ ಸುಮಾರು ಜನ ಬಂದಿದಾರಲ್ಲ, ಅವ್ರಿಗೆಲ್ಲ ಆಪರೇಷನ್ ಮಾಡಿಸ್ತಾ ಇರೋದು ಎಷ್ಟು ಖುಷಿ ಅನ್ಸುತ್ತೆ.
0: ನಮ್ಗೆ ಖುಷಿ, ನಮ್ಗೆಲ್ಲ ಖುಷಿ, ಎಲ್ಲ ಅಕ್ಕ ತಂಗರು ತಾಯಿ ತಂದೆಗೆ ಎಲ್ಲ ನೆನಜಿನಿ ನೋಡ್ತೀನಿಲ್ಲ ಸಾಗರಲ್ಲಿ, ಅಲ್ಲಿಂದ ಬಂದಿವೆಲ್ಲ ಎಲ್ಲ ಒಂದೇ ತಪ್ಪವೆ, ಎಲ್ಲ ಒಂದೇ ತಪ್ಪಿಲ್ಲ. ನಮ್ಮ ಅಕ್ಕ ತಂಗರು ತಾಯಿ ತಂದೆಗೆ ಅವ್ರ ನಮ್ಮ ಒಡುಟ್ನಾಗೆ ಅವ್ರ ನಂಗೆ ಮುಟ್ಲಿ ನಿದ್ದೆ ಮಾಡ್ತಿದ್ದಿಲ್ಲ, ಏನ ಎಲ್ಲ ಅಲ್ಲ ಆಯ್ತಲ್ಲ ಅದ್ ನೆನ್ಸ್ಕೊಂಡು ನೆನ್ಸ್ಕೊಂಡು ನಿದ್ದೆ ಮಾಡ್ತಿದ್ದಿಲ್ಲ, ರಾತ್ರಿಯಿಂದ ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ಮುದ್ದಿಂದಲೂ ಮಾಡಿದೆ ಇಲ್ಲಿ
1: ಆಪರೇಷನ್ ಆದ್ಮೇಲೆ ಹಿಂಗೆ ಖುಷಿ ಖುಷಿ ನಗ್ನಗ್ತಾ ಕಣ್ಣು ತುಂಬ ನಿದ್ದೆ ಮಾಡಿ ಆಯ್ತಾ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ ಸ್ವಾಮಿ.

0: ಬೆಳಕು.
1: ತುಂಬಾ ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಷ್ಟೊತ್ತು ನಿಮ್ಮ ಒಂದು ಆರೋಗ್ಯ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳಮ್ಮ.
2: ನಮಸ್ಕಾರ.
1: ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೊಸಾಯಿಗುಡಿಲು ಗ್ರಾಮದ ಶ್ರೀಮತಿ ದೇವಮ್ಮರವರಾಜದಿಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಜೀವನ ಸುಧಾರಣೆ ಕುರಿತು ಸರ್ಗೂರು ತಾಲೂಕಿನ ಹೊಸ ಹೆಗ್ಗುಡಿಲು ಗ್ರಾಮದ ಶ್ರೀಮತಿ ದೇವಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.

0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹು ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ

0: ಸ್ಟಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಸ್ಟ್ ರೋ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಟ್ಟಿಂಗ್, ನಮ್ಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ,
1: ಸಿಗೋದಿಲ್ಲ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 38 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಮನೆಯಲ್ಲಿ ಸತ್ಯಕ್ಕೆ
5: ಶ್ರುತಿ ತರ್ಕ ಮಾತ್ರದೊಳೆ
4: ಅನುಭವಮುಂ ಅದರೊಂದು
5: ನೆಲೆಯಾಗದಿಹುದೇಂ
4: ಮನುಜ ಹೃದಯಾಂಗಣದೊಳ್
5: ಎನಿತೆನಿತೋ ದನಿಯುದಿಸಿ
4: ಅಣಕಿಪುವು ತರ್ಕವನು ಮಂಕುತಿಮ್ಮ.
3: ಸೊ, ಕಳೆದ ಮುಕ್ತಕದಲ್ಲಿ ಕಣ್ಣಿಗೆ ಕಾಣುವ, ಇಂದ್ರಿಯಗಳಿಗೆ ಗೋಚರವಾಗುವ, ಅಳತೆಗೆ ಒಳಪಡುವ

ವಸ್ತುಗಳನ್ನು ನಾವು ಸತ್ಯ ಅಂತ ನಾವು ನಂಬ್ಕೊಳ್ಳೋದು ಸರಿಯೇ, ಆದರೆ ನಮ್ಮ ಅಳತೆಗೆ ಮೀರಿದ ಅನುಭವಗಳನ್ನು ಕೂಡ ನಾವು ಗಣನೆಗೆ ತಗೋಬೇಕು. ಎಷ್ಟೋ ಸರ್ತಿ ಅದಕ್ಕೂ ಇದಕ್ಕೂ ಹೊಂದಾಣಿಕೆಯಾಗದೇ ಇರಬಹುದು ಅನ್ನೋದನ್ನು ನಾವು ಗಮನಿಸಿದ್ವಿ. ಅದನ್ನೇ ಮುಂದುವರಿಸ್ತಾ ಈ ಮುಕ್ತಕದಲ್ಲೂ ಕೂಡ ಡಿ ವಿ ಜಿ ಅವರು ಸತ್ಯ ಅಂತ ನಾವು ಯಾವುದನ್ನು ನಂಬ್ತೀವೋ ಅದು ಎಲ್ಲಿ ಸ್ಪಷ್ಟವಾಗಿ ನಿಂತಿದೆ, ಅದಕ್ಕೆ ನೆಲೆ ಯಾವುದು ಅನ್ನೋಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಕೆಲವು ವಿಚಾರಗಳನ್ನು ನಾವು ನಿಖರವಾಗಿ ಅಳೆದು ಪುನಃ ಅಳೆದು ಸ್ಪಷ್ಟವಾಗಿ ಇದಿಷ್ಟೇ ಅಂತ ಹೇಳಬಹುದು. ಆ ಸ್ಪಷ್ಟತೆ ಆ ಅಳತೆ ಮಾಡುವಂಥ ವ್ಯಕ್ತಿಯ ಕೈಯಲ್ಲೂ ಕೂಡ ಕೆಲವು ಸರ್ತಿ ಇರುತ್ತೆ. ತಮಾಷೆ ಅಂತಂದರೆ ಈ ನೋಟುಗಳನ್ನು ಎಣಿಸ್ತೀವಲ್ವ ಮೊದಲಿನ ಕಾಲದಲ್ಲಿ, ಇವಾಗೆಲ್ಲ ಬರೀ ಗೂಗಲ್ ಪೇ ಅದು ಇದು ಎಲ್ಲ ಬಂದುಬಿಟ್ಟು ನೋಟ್ ಎಣಿಸುವಂಥದ್ದು ಕಡಿಮೆ ಆಯಿತು. ಮೊದಲಿನ ಕಾಲದಲ್ಲಿ ನೋಟುಗಳನ್ನು ಎಣಿಸುವಾಗ ಸಪೋಸ್ 100 ರೂಪಾಯಿಯ 100 ನೋಟ್ ಇದೆ ಅಂತ ಯಾರಾದರೂ ನಮ್ಮ ಕೈಲಿ ಕೊಟ್ಟರೆ ನಾವು ಒಂದ್ಸತಿ ಎಣಿಸಿದಾಗ 99 ಅಂತ ಬಂದ್ಬಿಡುತ್ತೆ. ಒಂದು ನೋಟ್ ಕಡಿಮೆ ಇದೆಯಲ್ಲ, 99 ಇದೆಯಲ್ಲ, ಇನ್ನೊಂದು ಸತಿ ಎಣಿಸೋಣ ಅಂತ ಎಣಿಸ್ತೀವಿ. ಇನ್ನೊಂದು ಸತಿ ಎಣಿಸಿದಾಗ 101 ಬಂದ್ಬಿಡುತ್ತೆ. ಸೊ ಈಗ 99 ಸರಿಯೋ ಅಥವಾ ಅವರು ಎಣಿಸಿಕೊಟ್ಟಂಥ 100 ಸರಿಯೋ ಅಥವಾ ನಾನು 3ನೇ ಸತಿ ಎಣಿಸಿದಾಗ ಬಂದಂಥ 101 ಸರಿಯೋ, ಸೊ ಈ ಸಮಸ್ಯೆ ಶುರು ಆಯ್ತು. ಯಾವುದು ಮೊದಲು ನೋಡಿ, 3 ಸರ್ತಿ ನಾವು ಎಣಿಸಿರೋಂಥದ್ದೇ, ಆ ಎಣಿಸಿರೋಂಥದ್ರಲ್ಲೇ ಈ ರೀತಿಯ ಏರುಪೇರುಗಳು ಬರ್ತಾ ಇದೆ. ಸೊ ನಮಗೆ ಸಂಶಯ ಶುರುವಾಗುತ್ತೆ ಯಾವುದು ಸರಿ. ಸೊ ಆವಾಗ ನಾವೇನು ಮಾಡ್ತೀವಿ, ಒಂದು ಮಿಷಿನ್ ಬರುತ್ತೆ, ಆ ಮಿಷಿನಲ್ಲಿ ಇಟ್ಟಾಗ ಆ ಮಿಷಿನ್ ಸರಿಯಾಗಿ ಎಣಿಸುತ್ತೆ ಅಂತ ಅಂದ್ಬಿಟ್ಟು ಓಕೆ ಈಗ 100 ನೋಟ್ ಇದೆ ಅಂತ ನಾವು ತೆಗೆದು ಪಕ್ಕಕ್ಕೆ ಇಡ್ತೀವಿ. ಇದು ಎಣಿಸಬಹುದಾದಂತಹ ವಿಚಾರಗಳಿಗೆ ಈ ಥರದ್ದು ನಾನು ಒಂದು ಸತಿ ಮಾಡ್ತೀನಿ, ನೀನೊಂದು ಸತಿ ಚೆಕ್ ಮಾಡು, ಇನ್ನೊಂದು ಸತಿ ಇನ್ನೊಬ್ಬರು ನೋಡ್ತಾರೆ ಅಂತ ಮಾಡ್ತಾ ಒಂದು ಸರ್ತಿ ನಿಷ್ಕರ್ಷಕ್ಕೆ ಬರ್ಬೋದು. ಓಕೆ ಇದು ಕರೆಕ್ಟಪ್ಪ, 100 ಇದೆ, ಈ ನೋಟುಗಳ ಸಂಖ್ಯೆ 100. ಆದರೆ ಇದೇ ರೀತಿಯಲ್ಲಿ ನಮಗೆ ಆದ ಅನುಭವವನ್ನು ನಾವು ಹೇಗೆ ಅಳೆಯೋದು? ಅನುಭವವನ್ನು ಅಳೆಯೋದಕ್ಕಾಗಲ್ಲ. ಆದರೆ ಅನುಭವದಲ್ಲಿ ಸತ್ಯ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಕೇವಲ ಎಣಿಸಿದ್ದು ಮಾತ್ರವೇ ಸತ್ಯ ಅಂತ ನಾವು ಅನ್ಕೋಬೇಕೋ ಅಥವಾ ಎಣಿಸಲಾರದ ಸತ್ಯಗಳು ಕೂಡ ಇರುತ್ತೋ? ಆ ಎಣಿಸಲಾರದ ಸತ್ಯಗಳು ಅನುಭವದಿಂದ ನಮಗೆ ಬಂದಿರೋದ್ರಿಂದ ಸತ್ಯ ಅನ್ನುವಂಥದ್ದು ಎಣಿಸಲಾರದ ಅನುಭವದಲ್ಲೂ ಇರಬಹುದಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಎಲ್ಲ ಅಂಶಗಳನ್ನು ನಾನು ಪ್ರೂವ್ ಮಾಡಿದ್ರೆ ಮಾತ್ರ ನಂಬ್ತೀನಿ ಅಂತಂದರೆ ಎಷ್ಟೋ ಸರ್ತಿ ಅದಾಗಲ್ಲ. ಇವಾಗ ಗಾಳಿಯನ್ನು ಉಸಿರಾಡ್ತಾ ಇದ್ದೀವ ನಾವು, ಉಸಿರಾಡ್ತಾ ಇದ್ದೀವಿ. ನೀರನ್ನು ಕುಡಿತೀವ ನಾವು, ನೀರನ್ನು ಕುಡಿತೀವಿ. ನೀರನ್ನು ಕುಡಿಯೋದನ್ನು ನಾನು ನೋಡಬಲ್ಲೆ, ಯಾಕೆ? ನೀರು ಕೂಡ ಕಣ್ಣಿಗೆ ಗೋಚರ, ಕಣ್ಣಿಗೆ ಗೋಚರ. ಆದರೆ ಗಾಳಿ ಕಣ್ಣಿಗೆ ಗೋಚರವಾಗಿಲ್ಲ. ಅದು ಅನುಭವದಿಂದ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಬಾಯಿ ತೆಗೆದು ಅಂತ ದೊಡ್ಡದಾಗಿ ನಾನು ಉಸಿರು ತಗೊಂಡ್ರೆ ಏನೋ ಒಳಗೆ ಹೋಗ್ತಾ ಇದೆ ಅಂತ. ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಆದರೂ ಅನುಭವದಲ್ಲಿ ಅದು ನನಗೆ ಬರ್ತಾ ಇದೆ. ಸೊ ಹಾಗಾಗಿ ಅನುಭವದಲ್ಲಿ ಆ ಸತ್ಯ ನೆಲೆ ನಿಂತಿದೆ. ಇದು ಒಂದು ಬಹಳ ಸಾಮಾನ್ಯವಾದಂಥ ಉದಾಹರಣೆ ಅಂತ ನಾವು ಅಂದ್ಕೊಳ್ಬೋದು. ಆದರೆ ಇದನ್ನೇ ನಾವು ಮುಂದಿನ ಸ್ತರಕ್ಕೆ ತಗೊಂಡೋಗಿ, ಮುಂದಿನ ಹಂತಕ್ಕೆ ತಗೊಂಡೋದಾಗ ಜೀವನದಲ್ಲೂ ಅನೇಕ ವಿಚಾರಗಳು ಇದೇ ರೀತಿ ನಮಗೆ ಸ್ಪಷ್ಟವಾಗಿ ಇದೇ ಕಾರಣಕ್ಕೆ ಹೀಗೆ ಅಂತ ತರ್ಕಬದ್ಧವಾಗಿ ವಿವರಣೆ ಕೊಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ನಮ್ಮ ಅನುಭವ ನಮಗೆ ಹೇಳುತ್ತೆ ಇದು ಹೀಗೇನಪ್ಪ ಅಂತ. ನನಗೆ ಹಲವಾರು ವರ್ಷಗಳ ಹಿಂದೆ ಬ್ರಹ್ಮಗಿರಿ ಹಾಡಿಯಲ್ಲಿ ನಾವು ಯುವ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿನ ನಮ್ಮ ಗಿರಿಜನ ಬಂಧುಗಳ ಜೊತೆ ಮಾತಾಡ್ತಾ ಇದ್ದು ಇದೆಲ್ಲ ಮಾಡ್ತಾ ಇದ್ದಾಗ ಕೆಲವು ಅನುಭವಗಳು ಇನ್ನೂ ನೆನಪಿದೆ. ಏರ್ ಕಟ್ಟೋದು ಈ ಥರದ್ದೆಲ್ಲ ನಾವು ಮಾಡ್ತಾ ಇರ್ತೀವಿ. ಯಾವಾಗ ಏರ್ ಕಟ್ಟಬೇಕು, ಯಾವಾಗ ಏನಾಗಬೇಕು, ಯಾವಾಗ ಮಳೆ ಬರುತ್ತೆ? ಆಗ ಕೆಲವು ನಮ್ಮ ಗಿರಿಜನ ಬಂಧುಗಳು ಬೆಳಗ್ಗೆನೆ ಏನೋ ಆಕಾಶ ನೋಡ್ತಾ ಇದ್ರು, ಆಚೆ ಈಚೆ ಏನೋ ಆಚೆ ಹಂಗೇನೋ ನೋಡ್ತಾ ಇದ್ರು. ಅದು ನೋಡ್ಬಿಟ್ಟು ಸಾ ಇವತ್ತು ಸಾಯಂಕಾಲ ಮಳೆ ಬರ್ತದೆ ಸರ್, ನಮಗೆ ಅದು ಹೊಸ್ತು. ಅರೆ ನಿಮ್ಗೆ ಹೆಂಗಪ್ಪ ಗೊತ್ತು? ಬರ್ತದೆ ಸರ್, ಖಂಡಿತ ಬರ್ತದೆ ಸರ್. ಎಷ್ಟೋ ಸರ್ತಿ ಖಂಡಿತ ಆ ಥರ ಮಳೆ ಬಂದಿದೆ.
ಹಾಗೆ ಅವ್ರ ಜೊತೆ ಕಾಡು ಒಳಗಡೆಗೆ ಹೋಗ್ತಿದ್ದಾಗ ಸಹ ಆ ಕಡೆ ಹೋಗೋದು ಬೇಡ ಸಹ ಆನೆ ಇದೆ ಅಲ್ಲಿ ಕರ್ಕೊ ವಾಪಸ್ ಕರ್ಕೊಂಡು ಹೆಂಗೆ ಗೊತ್ತಾಯ್ತು ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ಆದ್ರೆ ಇಲ್ಲ ಸರ್, ಹಿಂಗೆ ಈ ವಿಚಾರಗಳು ನಮ್ಗೆ ಅನುಭವದಿಂದ ನಮಗೆ ಗೊತ್ತು ಇದು.

ಹೀಗಿದ್ರೆ ಅಲ್ಲಿ ಆನೆ ಇದೆ ಅಂತಲೇ ಅರ್ಥ, ವಾಪಸ್ ಹೋಗೋಣ ಬನ್ನಿ. ಸೊ ಹೀಗೆ ಆ ಅನುಭವವು ಕೂಡ ಕಣ್ಣಿಗೆ ಕಾಣದೇ ಇರುವಂಥ ಸತ್ಯವನ್ನು ಕಂಡುಹಿಡ್ಕೊಳ್ಳುತ್ತೆ. ಅನುಭವದ ಒಂದು ಆಧಾರದಿಂದ ಅದು ಕಂಡುಹಿಡ್ಕೊಳ್ಳುತ್ತೆ. ಅದು ಎಲ್ಲಿದೆ? ಮನುಜನ ಹೃದಯದ ಅಂಗಣದೊಳಗಡೆ ಅದಿದೆ. ಎನಿತೆನಿತೋ ದನಿಗಳು, ಯಾವುದೋ ಎಷ್ಟೋ ವರ್ಷದ ಹಿಂದಿನ ಅನುಭವ.

0: ಅದೇ ರೀತಿಯ ಸಂದರ್ಭ ಮುಂದೆ ಒಂದ್ಸರ್ತಿ ಬಂದಾಗ ಆ ದನಿ ಹೃದಯದ ಅಂಗಣದಲ್ಲಿ ಉದಿಸಿ ಮತ್ತೆ ಹೇಳುತ್ತೆ, ನೋಡಪ್ಪ ಆ ಸತ್ಯ ಅದು ಕಾಣಿಸ್ತಾ ಇದೆ ನನಗೆ ಅಂತ. ಕಣ್ಣು ಕಣ್ಣು ಹೇಳುತ್ತೆ ನನಗೇನು ಕಾಣಿಸ್ತಾ ಇಲ್ಲ, ನನಗೇನು ಕಾಣಿಸ್ತಾ ಇಲ್ಲ. ಹೃದಯ ತನ್ನ ಹಿಂದಿನ ನೆನಪುಗಳು ಅನುಭವಗಳ ಆಧಾರದ ಮೇಲೆ ಕೆಲವು ವಿಚಾರಗಳನ್ನು ಗ್ರಹಿಸಿ ಕಾಣಿಸದೇ ಇರೋವಂಥ ವಸ್ತು ಇದೆ ಅಂತ ನನಗೆ ಬರೀ ಹೇಳೋದಲ್ಲ, ಅದು ತರ್ಕವನ್ನು ಅಂದರೆ ಕಣ್ಣನ್ನು ಅಣಕಿಸುತ್ತಂತೆ. ನೋಡು ನಿನಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇದೆ ನೋಡು, ನನಗೆ ಕಾಣಿಸ್ತಾ ಇದೆ ನೋಡು. ಸೊ ಈ ಒಂದು ಅನುಭವದಿಂದ ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರಗಳು ಬಹಳ ಮುಖ್ಯ ಅನ್ನುವಂಥ ಅಂಶ ನಮ್ಮ ಪರಂಪರೆಯಲ್ಲಿ ಬಹುದೊಡ್ಡ ಸ್ಥಾನವನ್ನು ಗಳಿಸ್ಕೊಂಡಿದೆ. ಪಾರಮಾರ್ಥಿಕ ನೆಲೆಯಲ್ಲಿ ಎಲ್ಲವೂ ಕೂಡ ಅನುಭವ ವೇದ್ಯವಾಗಬೇಕು ಅನ್ನೋದೇ ನಮ್ಮ ಸನಾತನ ಧರ್ಮದ ಮುಖ್ಯವಾದಂಥ ಬುನಾದಿ. ನೀವು ಎಷ್ಟೇ ಓದಿ, ಎಷ್ಟೇ ಪುರಾಣಗಳನ್ನು ಕಥೆಗಳನ್ನು ಕೇಳಿ, ಎಷ್ಟೇ ಸರ್ತಿ ದೇವರ ದರ್ಶನ ಮಾಡಿ ಗುಡಿಗಳಿಗೆ ಹೋಗಿ ಪೂಜೆಗಳನ್ನು ಮಾಡಿ ಏನೇ ಆದರೂ ಕೂಡ ಆ ದೇವರು ಅನ್ನೋವಂಥ ಶಕ್ತಿಯ ಅನುಭವ ನಿಮಗಾದಾಗ ಮಾತ್ರ ಅದು ಸಾರ್ಥಕ. ಕೇವಲ ದೇವರಿದ್ದಾನೆ ಆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡ್ತೀನಿ ಅನ್ನೋದರಲ್ಲೇ ಮುಳುಗೋಗಿದ್ರೆ ಅದು ತರ್ಕ ಮಾತ್ರ, ಅನುಭವವಲ್ಲ. ತರ್ಕವೇ ಗೊತ್ತಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಗೆ ಆ ದೇವರ ಅನುಭವವಾಯಿತು ಅಂತಂದರೆ ಅದೇ ಪರಮಸಿದ್ಧಿ, ಅವನಿಗೆ ತರ್ಕದ ಅವಶ್ಯಕತೆ ಇಲ್ಲ. ಸೊ ಹಾಗೆ ನಮ್ಮ ಎಲ್ಲ ಭಗವದ್ಗೀತೆಯಲ್ಲೂ ಅದನ್ನೇ ಹೇಳಿರುವಂಥದ್ದು. ಭಗವದ್ಗೀತೆಯಲ್ಲಿ ಈ ರೀತಿಯ ವೇದ ಪುರಾಣ ಪೂಜೆ ಇತ್ಯಾದಿಗಳನ್ನೆಲ್ಲ ಬಹಳ ಮುಖ್ಯ ಅಂತ ಹೇಳುವಂಥ ಅನೇಕ ಜನರು ಇರ್ತಾರೆ. ಆದರೆ ಅವರ ಪ್ರೀತಿಯ ಮಾತುಗಳಿಗೆ, ಮಧುರವಾದಂಥ ಮಾತುಗಳಿಗೆ ನಾವು ಬಲಿಯಾಗಬಾರದು. ಅದರ ದಾಟಿದ ಒಂದು ಸತ್ಯವನ್ನು ನಾವು ಕಂಡುಕೊಳ್ಬೇಕು ಅಂಥೇಳಿ ಕೃಷ್ಣ 2ನೇ ಅಧ್ಯಾಯದಲ್ಲೇ ಅರ್ಜುನನಿಗೆ ಹೇಳ್ತಾನೆ. ಬೃಹದಾರಣ್ಯಕ ಉಪನಿಷತ್ನಲ್ಲೂ ಕೂಡ ಅದೇ, ಹೃದಯೇನ ಹಿ ಸತ್ಯಂ ಜಾನಾತಿ, ಹೃದಯದಿಂದ ಮಾತ್ರ ಒಬ್ಬ ವ್ಯಕ್ತಿ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಇಲ್ಲ ಅಂತ. ಶಂಕರಾಚಾರ್ಯರ ಪ್ರಸಿದ್ಧವಾದಂಥ ವಿವೇಕ ಚೂಡಾಮಣಿಯಲ್ಲಿ ಬಹಳ ಸುಂದರವಾದಂಥ ಒಂದು ಮಾತಿದೆ. ಎಷ್ಟೇ ನೀವು ಪಾಂಡಿತ್ಯವನ್ನು ಪಡ್ಕೊಂಡಿದ್ರು, ಎಷ್ಟೇ ವೇದ ಉಪನಿಷತ್ತುಗಳನ್ನು ಓದಿದ್ರು, ಕಂಠಪಾಠ ಮಾಡಿದ್ರು ಕೂಡ ಅದು ಕೇವಲ ಕಂಠಪಾಠ ಮಾಡಿ ಕಂಠ ಶೋಷಣೆಗೆ ಅಗತ್ಯ ಹೊರತು ಮುಕ್ತಿಗಾಗಿ ಅಲ್ಲ. ಬಹಳ ನಿರ್ದಾಕ್ಷಿಣ್ಯವಾಗಿ ಶಂಕರಾಚಾರ್ಯರು ಹೇಳ್ತಾರೆ, ಅವೆಲ್ಲವೂ ಭುಕ್ತಯೇ, ನಿನ್ನ ಹೊಟ್ಟೆಗಾಗಿ ಊಟಕ್ಕಾಗಿ ಅಷ್ಟೇ, ನತು ಮುಕ್ತಯೇ, ನಿನ್ನ ಮುಕ್ತಿಗಾಗಿ ಆಗಲ್ಲ. ಸೊ ಕೇವಲ ವೇದ ಓದಿದ್ದೀನಿ ನಾನು ಇನ್ನೊಂದು ಓದಿದ್ದೀನಿ ಅಂತ ಮಾತ್ರ ಅದರಲ್ಲೇ ಮುಳುಗೋಗಿದ್ರೆ ಪ್ರಯೋಜನ ಇಲ್ಲ. ಪಾರಮಾರ್ಥಿಕ ಪ್ರಗತಿ ನಮ್ಗೆ ಸಾಧಿಸಬೇಕು ಅಂತಂದರೆ ಅನುಭವ ಮುಖ್ಯ ಅಂತ. ಇಲ್ಲಿ ಡಿ ವಿ ಜಿಯವರು ಶ್ರುತಿ ಅಂದರೆ ವೇದಗಳು ಅಂತ, ತರ್ಕ ಅದು ದರ್ಶನಗಳು ಅಂತ. ಸೊ ಹಾಗೆ ಒಂದು ರೀತಿಯಲ್ಲಿ ವೇದ ವಾಂಗ್ಮಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ. ನಿತ್ಯ ಜೀವನದಲ್ಲೂ ಕೂಡ ಇದು ಬಹಳ ಅನ್ವಯವಾಗುತ್ತೆ. ನಾವು ಇವತ್ತಿನ ದಿವಸ ವೇದ ಓದದೇ ಇರ್ಬೋದು, ಆದರೆ ನಾವು ಮ್ಯಾಥಮೆಟಿಕ್ಸ್ ಓದ್ತೀವಿ, ನಾವು ಸೈನ್ಸ್ ಓದ್ತೀವಿ, ನಾವು ಸೋಷಿಯಲ್ ಸೈನ್ಸಸ್ ಓದ್ತೀವಿ. ನಾನು ಸೈನ್ಸಲ್ಲಿ ಏನು ಓದಿದ್ದೀನೋ ಅದಷ್ಟೇ ಪರಮಸತ್ಯ. ಕಣ್ಣಿಗೆ ಕಾಣದ ವಸ್ತುಗಳನ್ನು ಸೈನ್ಸ್ ಅಲ್ಲಗೆಳೆಯೋದ್ರಿಂದ ನಾನು ಅನುಭವವನ್ನು ನಾನು ಅಲ್ಲಗೆಳಿತೀನಿ ಅನ್ನೋಂಥ ದಡ್ಡತನವನ್ನು ನಾವು ಮಾಡಬಾರ್ದು. ಅನೇಕ ವಿಜ್ಞಾನದ ಆವಿಷ್ಕಾರಗಳು ತರ್ಕದಿಂದ ಆಗಿರುವಂಥವಲ್ಲ, ಅವು ಆ ವಿಜ್ಞಾನಿಗಳ ಒಳದನಿಯನ್ನು ಅವರು ಅನುಸರಿಸಿ ಕೆಲವು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದರಿಂದ ಬಂದಂಥ ವಿಚಾರಗಳು ಇವತ್ತಿನ ದಿವಸ ಸೈನ್ಸ್ ಅಂತ ನಾವು ಪ್ರೂವ್ ಮಾಡ್ತೀವಿ. ವಿಜ್ಞಾನ ಕೇವಲ ಗಣಿತ, ಕೇವಲ ವೇದ ಉಪನಿಷತ್ತು ಅದಷ್ಟಕ್ಕೇ ನಾವು ಸೀಮಿತವಾಗಿದ್ದರೆ ಅದರಲ್ಲಿರೋಂಥ ಪದಗಳು ಅದರಲ್ಲಿರೋಂಥ ವಾಕ್ಯಗಳಲ್ಲಿ ಸಿಕ್ಕಾಕೊಳ್ತೀವಿ ಹೊರತು ಅದರಲ್ಲಿರೋಂಥ ಒಳ ಅರ್ಥವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಅನುಭವ ನಮ್ಮ ಎಲ್ಲರ ಹೃದಯದ ಅಂಗಣದ ಒಳಗಡೆ ಇದೆ. ಅದು ದನಿ ಎತ್ತಿದಾಗ ನಾವು ಆ ದನಿಗೆ ಹೋಗೊಡ್ಬೇಕು. ಏ ನೀನು ಸುಮ್ಮನೆ ಕೂತ್ಕೊ, ನಾನು ವಿಜ್ಞಾನ ನನಗೆ ಹೀಗೆ ಹೇಳ್ತಾ ಇದೆ, ಅದನ್ನು ನನಗೆ ಅಳೆದು ತೋರಿಸ್ತಾ ಇಲ್ಲ, ಹಾಗಾಗಿ ಅನುಭವವನ್ನು ನಾನು ಅಲ್ಲಗಳಿತೀನಿ ಅನ್ನುವಂಥ ದಡ್ಡತನವನ್ನು ನಾವು ಮಾಡಿದರೆ ಬಹುಶಃ ಜೀವನಕ್ಕೆ ನಮಗೆ ಬೇಕಾಗೋ ಅನುಭವವನ್ನು ನಾವು ಕಳ್ಕೊಳ್ತಾ ಇರ್ತೀವಿ, ಜ್ಞಾನವನ್ನು ಸತ್ಯವನ್ನು ನಾವು ಮರೆಮಾಚಿಕೊಳ್ತಾ ಇರ್ತೀವಿ ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿ

ಸತ್ಯದ ಬೆಳಕು ಸಂಚಿಕೆ 38 ಕುರಿತು ಎಸ್ಯುಐಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾವಿಷ್ಣುವಿನ ವರಹ ಅವತಾರ ಮತ್ತು ಭೂದೇವಿಯ ಉದ್ಧಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಹಾವಿಷ್ಣುವಿನ ವರಹ ಅವತಾರ ಮತ್ತು ಭೂದೇವಿಯ ಉದ್ಧಾರ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸತ್ಯಯುಗದ ಆರಂಭದ ಕಾಲವದು. ಕಶ್ಯಪ ಮಹರ್ಷಿ ಮತ್ತು ದಿತಿದೇವಿಯ ಪುತ್ರರಾದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬ ಇಬ್ಬರು ದೈತ್ಯರು ಬ್ರಹ್ಮನಿಂದ ಅಪ್ರತಿಮ ವರಗಳನ್ನು ಪಡೆದು ಅಹಂಕಾರದಿಂದ ವರ್ತಿಸುತ್ತಿರುತ್ತಾರೆ. ಅದರಲ್ಲಿ ಹಿರಣ್ಯಾಕ್ಷನು ಇಡೀ ಬ್ರಹ್ಮಾಂಡವನ್ನೇ ನಡುಗಿಸುವಂತಹ ಮಹಾ ಬಲಶಾಲಿಯಾಗಿರುತ್ತಾನೆ. ತನ್ನ ಶಕ್ತಿಯ ಮದದಿಂದ ಆತ ದೇವತೆಗಳಿಗೆ ಪೀಡೆ ಕೊಡಲಾರಂಭಿಸುತ್ತಾನೆ. ಅಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಆಧಾರವಾಗಿರುವ ಸಕಲ ಜೀವರಾಶಿಗಳನ್ನು ತನ್ನ ಮಡಿಲಿನಲ್ಲಿ ಸರಹುತ್ತಿರುವ ಭೂದೇವಿಯನ್ನು ಬಲವಂತವಾಗಿ ಅಪಹರಿಸಿ ಕಡುಗತ್ತಲಿನಿಂದ ಕೂಡಿದ ಪ್ರಳಯದ ಮಹಾಸಮುದ್ರದ ಆಳದಲ್ಲಿ ಬಚ್ಚಿಡುತ್ತಾನೆ. ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಸಾಗರದ ಆಳದ ಕತ್ತಲೆಯಲ್ಲಿ ಮುಳುಗುತ್ತಿದ್ದ ಭೂದೇವಿ ಅಸಹಾಯಕಳಾಗಿ ರಕ್ಷಣೆಗಾಗಿ ಆಕ್ರಂದಿಸುತ್ತಾಳೆ. ಇತ್ತ ಭೂಮಿಯಿಲ್ಲದೆ ಜಗತ್ತಿನ ಸೃಷ್ಟಿಕಾರ್ಯ ಹೇಗೆ ಸಾಧ್ಯ ಎಂದು ಚಿಂತಾಗ್ರಸ್ತನಾದ ಸೃಷ್ಟಿಕರ್ತ ಬ್ರಹ್ಮದೇವನು ಈ ಸಂಕಟದಿಂದ ಪಾರು ಮಾಡುವಂತೆ ಜಗದರ್ಶಕನಾದ ಶ್ರೀ ಮನ್ನಾರಾಯಣನನ್ನು ಮನಸಾರೆ ಪ್ರಾರ್ಥಿಸುತ್ತಾನೆ. ಆಗ ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಹೆಬ್ಬೆರಳಿನ ಗಾತ್ರದ ಅತ್ಯಂತ ಸಣ್ಣ ಶ್ವೇತ ವರಹವೊಂದು, ಅಂದರೆ ಬಿಳಿ ಹಂದಿ, ಪ್ರಕಟವಾಗುತ್ತದೆ. ನೋಡು ನೋಡುತ್ತಿದ್ದಂತೆ ಆ ವರಹವು ಪರ್ವತದಷ್ಟು ದೈತ್ಯಕಾರವಾಗಿ ಬೆಳೆಯುತ್ತದೆ. ಅದರ ಗರ್ಜನೆಗೆ ಇಡೀ ಬ್ರಹ್ಮಾಂಡವೇ ಕಂಪಿಸುತ್ತದೆ. ಆ ನೀಲಮೇಘ ಶ್ಯಾಮಲ ವರ್ಣದ ತೀಕ್ಷ್ಣ ಕೋರೆ ಹಲ್ಲುಗಳ ಮಹಾವರಹವು ಭೂದೇವಿಯನ್ನು ಹುಡುಕುತ್ತಾ ಸಾಗರದ ಆಳಕ್ಕೆ ಧುಮುಕುತ್ತದೆ. ಸಮುದ್ರದ ತಳದಲ್ಲಿದ್ದ ಭೂದೇವಿಯನ್ನು ಕಂಡು ವರಹ ಸ್ವಾಮಿಯು ಆಕೆಯನ್ನು ತನ್ನ ತೀಕ್ಷ್ಣವಾದ ಕೋರೆ ಹಲ್ಲುಗಳ ಮೇಲೆ ಅತ್ಯಂತ ಮೃದುವಾಗಿ ಎತ್ತಿ ಹಿಡಿಯುತ್ತಾನೆ. ತಾಯಿಯನ್ನು ಸುರಕ್ಷಿತವಾಗಿ ಮೇಲಕ್ಕೆ ತರುತ್ತಿರುವಾಗ ಅಡ್ಡ ಬಂದ ಮಹಾಶಕ್ತಿಶಾಲಿ ಅಸುರ ಹಿರಣ್ಯಾಕ್ಷಕನು ದೇವನಿಗೆ ಸವಾಲು ಹಾಕುತ್ತಾನೆ. ವರಹಸ್ವಾಮಿ ಮತ್ತು ಹಿರಣ್ಯಾಕ್ಷನ ನಡುವೆ ಭೀಕರವಾದ ಗದಾಯುದ್ಧ ನಡೆಯುತ್ತದೆ. ಜಗತ್ತೇ ನಡುಗಿಸಿದ ಆ ಯುದ್ಧದ ಕೊನೆಯಲ್ಲಿ ಭಗವಾನ್ ವರಹ ಮೂರ್ತಿಯು ತನ್ನ ಸುದರ್ಶನ ಚಕ್ರ ಮತ್ತು ಗದೆಯಿಂದ ಹಿರಣ್ಯಾಕ್ಷನನ್ನು ಸಂಹರಿಸಿ ಲೋಕಕ್ಕೆ ಕಂಠವಾಗಿದ್ದ ಅಧರ್ಮವನ್ನು ಅಳಿಸುತ್ತಾನೆ. ತದನಂತರ ಮಹಾಸಾಗರದಿಂದ ಭೂದೇವಿಯನ್ನು ಮೇಲಕ್ಕೆ ತಂದು ವಿಶ್ವದ ಕೇಂದ್ರ ಸ್ಥಾನದಲ್ಲಿ ಆಕೆಯನ್ನು ಮತ್ತೆ ಸ್ಥಿರವಾಗಿ ಪ್ರತಿಷ್ಠಾಪಿಸುತ್ತಾನೆ. ಆಕೆಗೆ ಅಭಯವನ್ನು ನೀಡಿ ಸಕಲ ಜೀವರಾಶಿಗಳ ಪಾಲನೆಗೆ ದಾರಿ ಮಾಡಿಕೊಡುತ್ತಾನೆ. ಶ್ರೀ ಮನ್ನಾರಾಯಣನು ತಳೆದ ವರಹ ಅವತಾರದ ಈ ಪೌರಾಣಿಕ ಕಥೆ ನಮಗೆ ಕೇವಲ ಭಕ್ತಿಯನ್ನಷ್ಟೇ ಅಲ್ಲ, ಪ್ರಕೃತಿಯನ್ನು ರಕ್ಷಿಸುವ ಪರಮ ಕರ್ತವ್ಯವನ್ನು ನೆನಪಿಸುತ್ತದೆ. ಆದರೆ ಇಂದು ಪ್ಲಾಸ್ಟಿಕ್ ಮಾಲಿನ್ಯ, ಜಾಗತಿಕ ತಾಪಮಾನ ಮತ್ತು ಅರಣ್ಯ ನಾಶದಂತಹ ಮಾನವ ನಿರ್ಮಿತ ಪ್ರಳಯದ ಸಾಗರದಲ್ಲಿ ಭೂಮಿ ಮತ್ತೆ ಮುಳುಗುತ್ತಿದೆ. ಈ ಭೂಮಿ ಕೇವಲ ನಾವು ವಾಸಿಸುವ ಜಾಗವಲ್ಲ, ನಮ್ಮನ್ನು ಎತ್ತುವತ್ತ ತಾಯಿ. ಈ ಭೂಮಿ ದಿನದಿನವೂ ಕರಗುತ್ತಿದ್ದರೆ ನಾವು ಮತ್ತೊಬ್ಬ ರಕ್ಷಕನಿಗಾಗಿ ಕಾಯುತ್ತಾ ಕೂರಲು ಸಾಧ್ಯವಿಲ್ಲ. ನಾವೇ ಆ ರಕ್ಷಕರಾಗಿರಬೇಕಿದೆ. ದೇವಸ್ಥಾನಗಳಿಗೆ ದೇವರ ಪೂಜೆ ಮಾಡಲು ಹೋಗುವ ನಾವು, ಉಸಿರಾಡುತ್ತಿರುವ ನಮಗೆ ಅನ್ನ ನೀಡುತ್ತಿರುವ ಭೂಮಿಯನ್ನು ಸ್ವಚ್ಛವಾಗಿಸುವ ಪೂಜಿಸುವ ಹೊಣೆಯನ್ನು ಮರೆತು ಹೋಗಿದ್ದೇವೆ. ಹಬ್ಬ ಹರಿದಿನಗಳ

ತರ ಟನ್ಗಟ್ಟಲೆ ಕಸ ಪ್ರತಿ ನಗರದಲ್ಲೂ ಉತ್ಪಾದನೆಯಾಗುತ್ತದೆ. ಇದನ್ನೆಲ್ಲ ಊರಜನ ಯಾವುದೋ ಒಂದು ಭೂಭಾಗದಲ್ಲಿ ಹೂಳಲಾಗುತ್ತದೆ. ಹಬ್ಬಗಳ ನಂತರ ನದಿ ಕೆರೆಗಳ ಪರಿಸ್ಥಿತಿಯು ಬೇರೆಯೇನಲ್ಲ. ದೇವರ ಪೂಜೆಯ ನೆಪದಲ್ಲಿ ನಮ್ಮ ಸುಖದ ಸೋಗಿನಲ್ಲಿ ನಾವಿರುವ ಭೂಮಿಯನ್ನು ಕಲುಷಿತಗೊಳಿಸುತ್ತಿರುವ ನಾವು ಭೂಮಿಯಲ್ಲಿ ಬದುಕಲು ಎಷ್ಟು ಹರ್ರರು ಎಂದು ಪ್ರಶ್ನಿಸಿಕೊಳ್ಳಬೇಕಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ವಸ್ತುಗಳನ್ನು ಕಡಿಮೆ ಬಳಸೋಣ. ಆದಷ್ಟು ಪ್ರಕೃತಿಗೆ ಹತ್ತಿರವಾಗುತ್ತಾ ನಮ್ಮ ಮಕ್ಕಳಿಂದ ಸಾಲಾಗಿ ಪಡೆದಿರುವ ಭೂಮಿಯನ್ನು ಕಡಿಮೆ ಕಲುಷಿತಗೊಳಿಸಿ ಮಾನವೀಯತೆ ಮೆರೆಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಹಾವಿಷ್ಣುವಿನ ವರಹ ಅವತಾರ ಮತ್ತು ಭೂದೇವಿಯ ಉದ್ಧಾರ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಮಹಾವಿಷ್ಣುವಿನ ವರಹ ಅವತಾರ ಮತ್ತು ಭೂದೇವಿಯ ಉದ್ಧಾರ ಎಂಬ ವಿಷಯದ ಕುರಿತ ಜ್ಞಾನಸುದ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇನ್ನು ಮುಂದೆ ಕೇಳಿ ಬರೋಣ ಕಲರವ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ವಿಜ್ಞಾನ ಅಂತ ಅಂದರೆ ಏನು? ವಿಜ್ಞಾನ ಅಂತ ಅಂದರೆ ಸರಳವಾಗಿ ಹೇಳೋದಾದರೆ ನಮ್ಮಲ್ಲಿ ಹುಟ್ಟುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಹೌದಲ್ವಾ? ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಆಕಾಶ ಯಾಕೆ ನೀಲಿನೇ ಇದೆ? ಅದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಮಾತ್ರ ಯಾಕೆ ಅದು ಕೆಂಪಾಗಿ ಕಾಣುತ್ತೆ? ಆಕಾಶದ ಮೇಲೆ ಮೋಡ ಯಾಕೆ ಚಲಿಸುತ್ತೆ? ಸೊ ಮಳೆ ಹೇಗೆ ಬರುತ್ತೆ ಭೂಮಿಗೆ, ಭೂಮಿಗೆ ಹೇಗೆ ತಲುಪುತ್ತೆ ಅದು? ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ. ಅದೇ ರೀತಿ ಪ್ರತಿಯೊಂದು ಜೀವಿಯನ್ನು ಗಮನಿಸಿದಾಗ ಅದರಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಕೂಡ ನಾವು ಕಾಣ್ತೀವಿ, ಅಲ್ವಾ? ಈ ವೈಶಿಷ್ಟ್ಯತೆಗೆ ಕಾರಣ ಏನು? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದೇ ವಿಜ್ಞಾನ. ವಿಜ್ಞಾನದ ಮೂಲಭೂತ ತಳಹದಿ ಅಂತಂದರೆ ಅದು ಪ್ರಶ್ನಿಸುವಿಕೆ. ಪ್ರಶ್ನಿಸುವ ಮನೋಭಾವ ಇದ್ದರೆ ನಾವು ವಿಜ್ಞಾನದ ದಾರಿಯಲ್ಲಿದ್ದೀವಿ ಅಂತಲೇ ಅರ್ಥ. ಪ್ರತಿಯೊಂದು ಸಂದರ್ಭವನ್ನು ಅಥವಾ ವಸ್ತುವನ್ನು ಹೊಸತಾಗಿ ನೋಡೋದಿದೆಯಲ್ಲ, ಅದೇ ನಮ್ಮಲ್ಲಿ ಪ್ರಶ್ನೆಯನ್ನು ಹುಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ಹೊಸತನ್ನಾಗಿ ನೋಡುವುದು ಹಾಗೂ ಪ್ರಶ್ನಿಸುವುದು ಇವೆರಡೂ ಕೂಡ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ, ವಿಜ್ಞಾನವನ್ನು ಬೆಳೆಸಲಿಕ್ಕೆ ಬಹಳ ಸಹಾಯವಾದಂಥ ಎರಡು ಸಂಗತಿಗಳು. ಜಗತ್ತಿನಲ್ಲಿ ಹಲವಾರು ಸಂಗತಿಗಳು ಇನ್ನೂ ಬೆಳಕಿಗೆ ಬಾರದೆ ಹಾಗೇನೇ ಇದೆ. ಅವೆಲ್ಲವೂ ಕೂಡ ಯಾರಾದರೂ ನಮ್ಮನ್ನು ಅನ್ವೇಷಿಸ್ತಾರೆ, ಬೆಳಕಿಗೆ ತರ್ತಾರೆ ಅಂತ ಕಾಯ್ತಾನೇ ಕುಳಿತೀವಿ. ಸೊ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡು ನಾವು ನೀವೆಲ್ಲರೂ ಆ ಹೊಸ ಸಂಗತಿಗಳನ್ನು ಹುಡುಕುವತ್ತ, ಹೊಸ ಸಂಗತಿಗಳಕ್ಕೆ ಬೆಳಕನ್ನು ಚೆಲ್ಲುವತ್ತ ದಾರಿ ಮಾಡಬೇಕಾದಂತಹ ಅವಶ್ಯಕತೆ ಇವತ್ತಿಗೆ ಇದೆ. ವಿಜ್ಞಾನ ಅನ್ನೋದು ನಿಂತ ನೀರಲ್ಲ, ಅದು ಸದಾ ಹರಿಯುವಂತಹ ನೀರು, ಸದಾ ಹೊಸ ಸಂಗತಿಗಳನ್ನು ಅನ್ವೇಷಿಸುವಂತಹ ಒಂದು ನಿರಂತರವಾದ ದಾರಿಯೇ ಅಥವಾ ಅಧ್ಯಯನವೇ ವಿಜ್ಞಾನ ಅಂತ ಹೇಳಬಹುದು. ಸೊ ನಾವು ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ

ಊಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ. ಮರ್ಕ್ಯುರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯುರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಸಿಗುತ್ತದೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದ್ರೆ ಸುಮಾರು 25 ಡಿಗ್ರಿ ಸೆಲ್ಸಿಯಸ್ ನಿಂದ 27 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ನಮ್ಮ ಭಾರತೀಯ ವಿಜ್ಞಾನಿಯಾದಂತಹ ಸರ್ ಸಿವಿ ರಾಮನ್ ರವರು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನ ವಿವರಿಸ್ತಾರೆ. ಸೊ ಅದನ್ನ ರಾಮನ್ ಪರಿಣಾಮ ಅಂತಾನೆ ಹೇಳಿ ಕರಿತೀವಿ. ಈ ರಾಮನ್ ಪರಿಣಾಮವನ್ನ 1928 ಫೆಬ್ರವರಿ 28ರಂದು ಅವರು ಕಂಡುಹಿಡಿತಾರೆ. ಅಂದ್ರೆ ಒಂದು ಬೆಳಕು ಒಂದು ಮಾಧ್ಯಮದ ಮೂಲಕ ಚಲಿಸಬೇಕಾದ್ರೆ ಅದು ಹೇಗೆ ಚದುರುತ್ತೆ, ಅದರ ಬಣ್ಣ ಹೇಗೆ ಬದಲಾಗುತ್ತೆ, ಆ ಬಣ್ಣದ ವ್ಯತ್ಯಾಸವನ್ನ ರಾಮನ್ ಅವರು ವಿವರಿಸಿದಂತಹ ದಿನವನ್ನ ಸ್ಮರಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸ್ತೇವೆ. ಈ ರಾಮನ್ ಪರಿಣಾಮಕ್ಕೆ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. ಇದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಷಯ. ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದು ನಿದ್ರಿಸುವ ಪ್ರಾಣಿ ಯಾವುದು? ಉತ್ತರ ಹಾವು. ಯಾಕೆಂದ್ರೆ ಮಾನವರಂತೆ ಕಣ್ಣಿನ ರೆಪ್ಪೆಗಳು ಅದಕ್ಕೆ ಇರೋದಿಲ್ಲ. ನಮಗೆ ಮಾನವರಿಗೆ ಆಗಿರ್ಬೋದು ಅಥವಾ ಇತರ ಜೀವಿಗಳೆಲ್ಲ ನಾವು ನೋಡಿದಾಗ ನಮಗೆ ಕಣ್ಣಿನ ರೆಪ್ಪೆಗಳು ಐ ಲೀಡ್ಸ್ ಗಳಿದಾವೆ. ಆದರೆ ಹಾವಿನಲ್ಲಿ ಈ ಐ ಲೀಡ್ಸ್ ಕಂಡು ಬರೋದಿಲ್ಲ. ಹಾವುಗಳ ಕಣ್ಣುಗಳ ಮೇಲೆ ಪಾರದರ್ಶಕವಾದ ಒಂದು ವಿಶೇಷ ಪದರ ಇದೆ, ಅದಕ್ಕೆ ನಾವು ಬ್ರಿಲ್ ಅಥವಾ ಸ್ಪೆಕ್ಟಾಕಲ್ ಅಂತ ಹೇಳಿ ಕರಿತೀವಿ. ಈ ಪದರ ಏನ್ಮಾಡುತ್ತೆ, ಕಣ್ಣುಗಳನ್ನು ಧೂಳು, ಗಾಯ ಮತ್ತು ಒಣಗುವಿಕೆಯಿಂದ ರಕ್ಷಣೆ ನೀಡೋದ್ರಿಂದ ಹಾವುಗಳು ನಿದ್ರಿಸುವಾಗಲೂ ಕೂಡ ಅವು ಕಣ್ಣು ತೆರೆದಿರುವಂತೆಯೇ ನಮಗೆ ಕಾಣಿಸ್ತವೆ. ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ಕೂದಲಿನ ರಚನೆಯನ್ನು ನಾವು ನೋಡಬಹುದು. ನಾಯಿ ಅಥವಾ ಬೆಕ್ಕು ಅವುಗಳನ್ನು ಗಮನಿಸಿದಾಗ ಅಲ್ಲೂ ಕೂದಲಿನ ರಚನೆಯನ್ನು ನೋಡ್ತೀವಿ. ಆದರೆ ಹಾವುಗಳು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಐಲಿಡ್ಸ್ಗಳನ್ನು, ಆ ರೆಪ್ಪೆಗಳನ್ನು ನಾವು ನೋಡದೇ ಇರೋದ್ರಿಂದ ಸೊ ಅವು ಮಲಗುವಾಗಲೂ ಕೂಡ ಅಂದರೆ ನಿದ್ರಿಸುವಾಗಲೂ ಕೂಡ ಕಣ್ಣುಗಳನ್ನು ತೆರೆದೇ ನಿದ್ರಿಸ್ತವೆ. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು? ಉತ್ತರ ತಾಮ್ರ, ಇಂಗ್ಲಿಷ್ನಲ್ಲಿ ಕಾಪರ್ ಅಂತ ಹೇಳಿ ಕರಿತೀವಿ. ನಾವು ಶುದ್ಧ ಚಿನ್ನವನ್ನು ತಗೊಂಡಾಗ ಅದು ತುಂಬಾನೇ ಮೃದುವಾಗಿರುತ್ತೆ, ತುಂಬ ವೆರಿ ಸಾಫ್ಟ್ ಮೆಟಲ್ ಯಾವುದು? ಚಿನ್ನ. ಆದ್ದರಿಂದ ಅದಕ್ಕೆ ಸ್ವಲ್ಪ ತಾಮ್ರವನ್ನು ನಾವು ಬೆರೆಸ್ತೀವಿ. ಈ ತಾಮ್ರ ಏನ್ಮಾಡುತ್ತೆ, ಅದಕ್ಕೆ ಗಡಸುತನವನ್ನು, ಶುದ್ಧ ಚಿನ್ನಕ್ಕೆ ಸ್ವಲ್ಪ ಗಡಸುತನ ಅಂದರೆ ಗಟ್ಟಿತನವನ್ನು, ಹಾಗೆ ಅದರ ಬಾಳಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಾವು ಜ್ಯುವೆಲ್ರಿ ಅಂತ ಏನು ತಗೊಳ್ತೀವಿ, ನೆಕ್ಲೆಸ್ ಆಗಿರ್ಬೋದು, ಒಡವೆ ಅಂತ ಏನೇನು ತಗೊಳ್ತೀವಿ, ಅದರಲ್ಲೆಲ್ಲೂ ಕೂಡ ಶುದ್ಧ ಚಿನ್ನ ಇರಲ್ಲ. 24 ಕ್ಯಾರೆಟ್ ಅಂತ ಹೇಳಿ ಕರಿತೀವಿ ಶುದ್ಧ ಚಿನ್ನನ. ಆದರೆ ನಾವು ತಗೊಳ್ಳುವಂಥದ್ದು, ಆಭರಣವಾಗಿ ತಗೊಳ್ಳುವಂಥದ್ದು 22 ಕ್ಯಾರೆಟು ಅಥವಾ 18 ಕ್ಯಾರೆಟ್ಸು ಈ ರೀತಿ ಇರುತ್ತೆ. ಏಕೆಂದರೆ ಶುದ್ಧ ಚಿನ್ನವನ್ನು ತಗೊಂಡಾಗ ನಾವು ಬೇಕಾದಂಥ ಆಭರಣ ಮಾಡಲಿಕ್ಕೆ ಅಥವಾ ಬೇಕಾದಂಥ ಶೇಪ್ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಬಹಳ ತುಂಬ ಮೃದು ಇರುವಂಥ ಒಂದು ಲೋಹ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ ಇಸ್ರೇಲ್ ಮತ್ತು ಜೋರ್ಡಾನ್. ಇದನ್ನ ಡೆಡ್ ಸಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಈ ಜಲಮೂಲದಲ್ಲಿ 33.7% ಲವಣಾಂಶ ಇರುತ್ತೆ. ಇದು ಸಾಮಾನ್ಯ ಸಮುದ್ರಗಳಿಗಿಂತ 8.6% ಹೆಚ್ಚಿರುವಂಥದ್ದು. ಲವಣಾಂಶ ಅಂದ್ರೆ ಉಪ್ಪಿನಾಂಶ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾರದ ವಸ್ತುಗಳು ಮುಳುಗೋದಿಲ್ಲ, ತೇಲುತ್ತೆ. ಆದರೂ ಕೂಡ ಮುಳುಗೋದಿಲ್ಲ, ತೇಲಿದ್ರೂ ಕೂಡ ಯಾಕೆ ಮೃತ ಸಮುದ್ರ ಅಂತ ಕರಿತೀವಿ ಅಂತಂದ್ರೆ, ಈ ಲವಣಾಂಶ ಇರುವಂತಹ ವಾತಾವರಣದಲ್ಲಿ ಯಾವುದೇ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಮೃತ ಸಮುದ್ರ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಏನಂತಂದ್ರೆ, ಇಲ್ಲಿಗೆ ಬಿದ್ದವ್ರು ಯಾರೂ ಕೂಡ ಮುಳುಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ಲವಣಾಂಶ ಹೆಚ್ಚಿರೋದ್ರಿಂದ. ಇದನ್ನ ಬೇಕಾದ್ರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಬಹುದು. ಒಂದು ಲೆಮನ್, ನಿಂಬೆಹಣ್ಣನ್ನ ತೆಗೆದುಕೊಂಡು ಒಂದು ಗ್ಲಾಸಲ್ಲಿ ವಾಟರ್ನ ತಗೊಂಡ್ಕೊಂಡು ನಾವು ನಿಂಬೆಹಣ್ಣನ್ನ ನೀರಿಗಾಕ್ದಾಗ ಆ ನೀರಿನಲ್ಲಿ ಅದು ಮುಳುಗುತ್ತೆ.
ಅದೇ ಉಪ್ಪು ನೀರಿಗೆ ಹಾಕಿದಾಗ, ಒಂದು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣ ಹಾಕಿದಾಗ ಅದು ತೇಲುತ್ತೆ. ಯಾಕೆ ಅಂದ್ರೆ

ನೀರಿನ ಸಾಂದ್ರತೆ, ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಭಾರದ ವಸ್ತು ಆ ನಿಂಬೆಹಣ್ಣು ಏನಾಗುತ್ತೆ, ತೇಲುತ್ತೆ. ಈ ಕಾನ್ಸೆಪ್ಟ್ ಮೇಲೇನೆ ಈ ಮೃತ ಸಮುದ್ರದಲ್ಲಿ ಏನಾಗುತ್ತೆ, ಭಾರದ ವಸ್ತುಗಳು ತೇಲುವಂತಹದ್ದು. ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸುತ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ಈ ಸಲ ನೋಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಣವಾಯು ಎಂದು ಯಾವ ಅನಿಲವನ್ನು ಕರೆಯುತ್ತೇವೆ? ಉತ್ತರ, ಆಮ್ಲಜನಕ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕೇವಲ ಆಮ್ಲಜನಕ ಮಾತ್ರ ಇರುವುದಿಲ್ಲ, ಅದರೊಂದಿಗೆ ನೈಟ್ರೋಜನ್ ಹಾಗೂ ಇತರ ಅನಿಲಗಳು ಕೂಡ ಸೇರಿಕೊಂಡಿರ್ತವೆ. ಆದರೆ ನಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಮಾತ್ರ ರಕ್ತಕ್ಕೆ ಸೇರಿಸ್ತವೆ. ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಈ ಆಮ್ಲಜನಕವನ್ನು ಬಳಸಿಕೊಂಡು ನಾವು ತಿಂದಂತಹ ಆಹಾರವನ್ನು ಶಕ್ತಿಯನ್ನಾಗಿ ರೂಪಿಸ್ತವೆ. ಹಾಗಾಗಿ ನಮ್ಮ ದೇಹಕ್ಕೆ ಆಹಾರ ತಿಂದರೂ ಕೂಡ ಅದಕ್ಕೆ ಶಕ್ತಿ ಬರಬೇಕು ಅಂದರೆ ನಮಗೆ ಆಮ್ಲಜನಕ ಬಹಳ ಅವಶ್ಯಕ. ಇದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ನಾವು ತಿಂದಂಥ ಆಹಾರವನ್ನು ಜೀವಕೋಶಗಳು ಆಮ್ಲಜನಕವನ್ನು ಬಳಸಿಕೊಂಡು ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರೆಯುತ್ತೀವಿ. ಹಾಗಾಗಿ ಬಹುತೇಕ ಎಲ್ಲ ಜೀವಿಗಳು ಕೂಡ ಆಮ್ಲಜನಕವನ್ನು ಉಸಿರಾಡುತ್ತವೆ. ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಅನಿಲಗಳಿದ್ದರೂ ಕೂಡ ನಮಗೆ ಉಸಿರಾಡೋದಕ್ಕೆ, ನಾವು ಶಕ್ತಿ ಪಡ್ಕೊಳ್ಳೋದಕ್ಕೆ ಆಮ್ಲಜನಕ ಬಹಳ ಅವಶ್ಯಕವಾದಂಥದ್ದು. ಹಾಗಾಗಿ ಇದನ್ನು ಪ್ರಾಣವಾಯು ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹೆಲ್ಮೆಟ್ ಹಕ್ಕಿ ಎಂದು ಪ್ರಸಿದ್ಧವಾದ ಪಕ್ಷಿ ಯಾವುದು? ಉತ್ತರ, ಕ್ಯಾಸೋವರಿ. ಈ ಹಕ್ಕಿಗೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ನಾವು ಕೋಳಿಯನ್ನು ನೋಡಿದ್ರೆ ಆ ಕೋಳಿಯ ತಲೆ ಮೇಲೆ ಕೆಂಪನೆಯ ಒಂದು ಪುಕ್ಕ ಥರ ನಾವು ನೋಡ್ತೀವಲ್ವಾ. ಸೊ ಅದೇ ರೀತಿ ಈ ಹಕ್ಕಿಯ ಕಿರೀಟ ಅಂದರೆ ತಲೆಯ ಮೇಲೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಇದನ್ನು ನಾವು ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ಕರಿತೀವಿ. ಸೊ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಎಷ್ಟು ವಿಶಿಷ್ಟವಾದ ರಚನೆಯನ್ನು ಹೊಂದಿದೆ, ಹಾಗೆ ಈ ಹಕ್ಕಿನೂ ಕೂಡ ತನ್ನ ರಕ್ಷಣೆಗೆ, ಸಂವೇದನೆಗೆ ಹಲವಾರು ವಿಶಿಷ್ಟ ರಚನೆಗಳನ್ನು ಹೊಂದಿರೋದನ್ನ ನಾವು ನಿಸರ್ಗದಲ್ಲಿ ನೋಡಬಹುದು. ಎರಡನೆಯ ಪ್ರಶ್ನೆ, ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜಿರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು
ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್

0: ಏನು ಅಂತ ನೀವು ಈ ಸಲ ನೋಡಬೇಕಾಗುತ್ತೆ. ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದ್ರೆ ಸುಮಾರು 25°C -27°C ತಾಪಮಾನವನ್ನ ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಒಗಟಿನ ರೂಪದಲ್ಲಿರುತ್ತೆ ಆದ್ರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಬೆಳಗ್ತೀನಿ ಸೂರ್ಯ ಅಲ್ಲ, ಕರಗ್ತೀನಿ ಬೆಲ್ಲ ಅಲ್ಲ, ಕರೆಂಟ್ ಹೋದಾಗ ನಾನು ನಿಮಗ್ ಬೇಕಲ್ಲ, ನಾನ್ ಯಾರು ಹೇಳ? ಉತ್ತರ, ಮೇಣದ ಬತ್ತಿ. ಹೌದಲ್ವಾ, ಬೆಳಕನ್ನ ನೀಡುತ್ತೆ, ಇದು ಬೆಳಕಿನ ಆಕಾರವನ್ನಾಗಿ ನಾವು ಬಳಸ್ತೀವಿ. ಹೆಚ್ಚಾಗಿ ಬಳಸುವಂತದ್ದು ಕರೆಂಟ್ ಹೋದಂತಹ ಸಂದರ್ಭದಲ್ಲಿ. ಆ ಬೆಳಕಿನ ಶಾಖಕ್ಕೆ ಮೇಣದ ಬತ್ತಿ ಕರಗ್ತಾ ಹೋಗುತ್ತೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಣದ ಬತ್ತಿ. ಮುಂದಿನ ಒಟ್ಟು ನಿಮ್ಗೆ ಉತ್ತರ ಕಂಡುಕೊಳ್ಳಲಿ. ಇದಕ್ಕೆ ಹರಿತೀನಿ ನೀರಲ್ಲ, ಉರಿತೀನಿ ಸೌದೆ ಅಲ್ಲ, ಭೂಮಿ ಒಳಗೆ ಅಡಿಗೆ ಇರ್ತೀನಿ ಕಳ್ಳ ಅಲ್ಲ, ನಾನಿಲ್ಲದೆ ನಿಮ್ ಕಾರು ಬೈಕು ಓಡಲ್ಲ, ನಾನ್ ಯಾರು? ಸೊ ಇದಕ್ಕೆ ಉತ್ತರವನ್ನ ನೀವೇ ಹೇಳಬೇಕು. ಓಕೆನಾ? ಸೊ ಇದು ಈ ವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಕೇಳಿದಿರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ಒಗಟು, ಗುಂಡಗದೀನಿ ಚೆಂಡಲ್ಲ, ಹುಳಿಯಾಗದೀನಿ ಹುಣಸಿ ಅಲ್ಲ, ಬೇಸಿಗೆಯಲ್ಲಿ ನಾನು ನಿಮಗ್ ಬೇಕಲ್ಲ, ಸಕ್ಕರೆ ಜೊತೆ ನನ್ನ ರಸ ಚೆನ್ನಾಗೇ ಇರುತ್ತಲ್ಲ, ನಾನ್ ಯಾರು? ಉತ್ತರ, ನಿಂಬೆ ಹಣ್ಣು. ಹೌದಲ್ವಾ, ನಿಂಬೆ ಹಣ್ಣಿನ ಆಕಾರ ನೋಡಿ, ಅದು ಗುಂಡಗಿರುತ್ತೆ, ಅದರ ರುಚಿ ಹುಳಿ ಹುಳಿ ಅಲ್ವಾ. ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಇದನ್ನ ಶರ್ಬತ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಲ್ವಾ. ನಿಂಬೆಹಣ್ಣು ಶರ್ಬತ್ ಎಲ್ಲರೂ ಕುಡಿದಿರ್ತೀರ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಂಬೆ ಹಣ್ಣು.
1: ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ, ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಹಾರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಲೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಹಾ, ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗ್ಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20". ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ.

ಅಂದ್ರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದ್ರೆ ಒಂದು ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8 ನಿಮಿಷ 20 ಸೆಕೆಂಡ್ಗಳು ಸಾಕು. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ ಜೂನ್ 5ರಂದು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾ, ಸರಿಯಾದ ಉತ್ತರ ವಿಟಮಿನ್ ಎ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನು ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಹಾ, ಇದಕ್ಕೆ ಉತ್ತರ ಏನಪ್ಪ ಅಂದರೆ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುತ್ತೆ.

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೊಸಹಳ್ಳಿ ವಿಟಿಸಿಎಲ್ ಶಿಕ್ಷಕರಾದ ಶ್ರೀಯುತ ಮಣಿಕಂಠರವರು ನಡೆಸಿಕೊಟ್ಟ ಮುಂದುವರೆದ ಭಾಗವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ, ಕನ್ನಡ ಭಾಷೆಯ ಇತಿಹಾಸ ಕುರಿತು ಸರಗೂರು ತಾಲೂಕಿನ ಎಂಸಿತಳಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ಮದನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಕೇಳುಗರೆ, ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ಮದನ್ ಎಚ್ ಕೆ, ಸರ್ಕಾರಿ ಪ್ರೌಢಶಾಲೆ ಎಂ ಸಿ ತೊಳಲು ಇಲ್ಲಿ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯ ಇತಿಹಾಸವನ್ನು ಅರಿತುಕೊಳ್ಳೋಣ ಮತ್ತು ತಿಳಿದುಕೊಳ್ಳೋಣ.

ಕನ್ನಡ ಭಾಷೆಯು ಕೇವಲ ಒಂದು ಭಾಷೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಅಸ್ಮಿತೆಯ ಪ್ರತೀಕವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕನ್ನಡವು ಭಾರತ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡ ಭಾಷೆಯು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ದು. ದ್ರಾವಿಡ ಪರಂಪರೆ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಹೆಮ್ಮೆಯ ವಿಚಾರ. ಇದನ್ನು ಸಂಶೋಧಕರ ಪ್ರಕಾರ ಕನ್ನಡ ಭಾಷೆಯು ಇತಿಹಾಸ ಸರಿಸುಮಾರು 2000 ವರ್ಷಗಳಷ್ಟು ಹಳೆಯದು ಅಂತ ಉಲ್ಲೇಖಿಸಿದ್ದಾರೆ. ಕನ್ನಡದ ಪ್ರಾಚೀನತೆಯನ್ನು ಸಾಬೀತುಪಡಿಸುವ ಪ್ರಮುಖ ದಾಖಲೆಗಳಲ್ಲಿ ಹಲ್ಮಿಡಿ ಶಾಸನ ಅತ್ಯಂತ ಮಹತ್ವದ್ದಾಗಿದೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ದೊರೆತಂಥ ಮೊಟ್ಟ ಮೊದಲ ಶಾಸನ ಇದು ಹಲ್ಮಿಡಿ ಶಾಸನದಾಗಿದೆ. ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕ್ರಿಸ್ತ ಶಕ 450 ಇದು ನಮಗೆ ಪತ್ತೆಯಾಗತ್ತೆ. ಕನ್ನಡದ ಮೊಟ್ಟ ಮೊದಲ ಕುರುಹು ಅಂದರೆ ತಪ್ಪಾಗಲಾರದು. ಕನ್ನಡ ಭಾಷೆಯ ಲಿಖಿತ ರೂಪದ ಮೊದಲ ಸಾಕ್ಷ್ಯವೆಂದು ಈ ಹಲ್ಮಿಡಿ ಶಾಸನದ ಬಗ್ಗೆ ಹೇಳಲಾಗ್ತದೆ. ಅಂದರೆ ಬರವಣಿಗೆ ಮುಖಾಂತರ ಇರುವಂಥ ಒಂದು ಶಾಸನ ಯಾವುದಪ್ಪ ಯಾವುದಾದ್ರೂ ಇದ್ದರೆ ಅದು ಹಲ್ಮಿಡಿ ಶಾಸನ ಅನ್ನೋದನ್ನು ನಾವು ಕನ್ನಡದ ಭಾಷಾ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗುತ್ತದೆ. ಕನ್ನಡ ಭಾಷೆಯ ಬೆಳವಣಿಗೆಯನ್ನು ಮುಖ್ಯವಾಗಿ 3 ಹಂತಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅವುಗಳೆಂದರೆ ಪ್ರಾಚೀನ ಕನ್ನಡ, ಮಧ್ಯಕಾಲೀನ ಕನ್ನಡ ಮತ್ತು ಆಧುನಿಕ ಕನ್ನಡ ಅಂತ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಪ್ರಾಚೀನ ಕನ್ನಡದ ಕಾಲದಲ್ಲಿ ಸಾಹಿತ್ಯದ ಬೆಳವಣಿಗೆ ಗಮನಾರ್ಹವಾಗಿತ್ತು. ಮುಖ್ಯವಾಗಿ ಈ ಅವಧಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ 3 ಮಹಾನ್ ಕವಿಗಳು ರತ್ನತ್ರಯರು ಅಂತ ಕರಿತೀವಿ. ಅವರು ಪಂಪ, ರನ್ನ ಮತ್ತು ಪೊನ್ನ. ಆದಿಕವಿ ಎಂದೇ ಖ್ಯಾತಿ ಪಡೆದ ಪಂಪರು ಸ್ವತಃ ರಚಿಸಿದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳು ಕನ್ನಡದ ಶ್ರೇಷ್ಠ ಸಾಹಿತ್ಯದ ಬಗ್ಗೆ

ಇವುಗಳನ್ನು ನೀಡ್ತವೆ ಮತ್ತು ಕನ್ನಡದ ವಿಸ್ತಾರದ ಬಗ್ಗೆ ಇವು ಮಾಹಿತಿಯನ್ನು ನೀಡ್ತವೆ. ಮುಖ್ಯವಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವು ಸಹ ಪ್ರಮುಖವಾಗಿದೆ. ಇಲ್ಲಿ 12ನೇ ಶತಮಾನದಲ್ಲಿ ಸಮಾಜ ಸುಧಾರಣೆಯ ಉದ್ದೇಶದಿಂದ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಮುಂತಾದ ಶಿವಶರಣರು ವಚನಗಳ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದರು. ಸರಳ ಕನ್ನಡದಲ್ಲಿ ರಚಿಸಲಾದ ಈ ವಚನಗಳು ಇಂದಿಗೂ ಜನಪ್ರಿಯವಾಗಿವೆ. ನಂತರ ನೋಡಿದ್ರೆ ನಾವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು. ಇಲ್ಲಿ ಕುಮಾರವ್ಯಾಸರು ರಚಿಸಿದ ಕರ್ನಾಟಕ ಭಾರತ ಕಥಾಮಂಜರಿ ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾಗಿತ್ತು.

ಇನ್ನು ನಾವು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಮಹಾನ್ ಸಾಹಿತಿಗಳು ತಮ್ಮದೇ ಆದ ಛಾಪು ಮೂಡಿಸಿದರು. ಮುಖ್ಯವಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು, ದರಾ ಬೇಂದ್ರೆ ಅವರು, ಶಿವರಾಮ್ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗರು, ಯು ಆರ್ ಅನಂತಮೂರ್ತಿ ಅವರು ಮುಂತಾದ ಕನ್ನಡ ಸಾಹಿತ್ಯವನ್ನು ನಾವು ವಿಶ್ವಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಕನ್ನಡ ಭಾಷೆಯು ಮಹತ್ವವನ್ನು ಗುರುತಿಸಿ ಭಾರತ ಸರ್ಕಾರವು ಸರಿಸುಮಾರು 2008 ಕನ್ನಡಕ್ಕೆ ದೇಶದ ಪ್ರಮುಖ ಸ್ಥಾನಮಾನಗಳ ಪೈಕಿ ಕನ್ನಡಕ್ಕೆ ರಾಷ್ಟ್ರೀಯ ಸ್ಥಾನಮಾನವನ್ನು ನೀಡಿ ಗೌರವಿಸಿತು. ಈ ಗೌರವ ಪಡೆದ ಭಾರತದ ಕೆಲವೇ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಎಂಬ ಹೆಗ್ಗಳಿಕೆ ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಮುಖ್ಯವಾಗಿ ಇಂದು ಕನ್ನಡ ಭಾಷೆ ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಆಡಳಿತ ಮತ್ತು ಮಾಧ್ಯಮಿಕ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಬಳಕೆಯಾಗುತ್ತಿದೆ. ವಿಶ್ವದ ಹಲವಾರು ದೇಶಗಳಲ್ಲಿ ಕನ್ನಡಿಗರು ನೆಲೆಸಿದ್ದು ಕನ್ನಡ ಭಾಷೆ ಬೆಳೆಯುತ್ತಿದೆ. ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಕನ್ನಡ ಭಾಷೆಯನ್ನು ಗೌರವಿಸುವುದು, ಕನ್ನಡದಲ್ಲಿ ಮಾತನಾಡುವುದು ಮತ್ತು ಮುಂದಿನ ಪೀಳಿಗೆಗೆ ಕನ್ನಡದ ಮಹತ್ವವನ್ನು ತಿಳಿಸುವುದು. ನಮ್ಮ ಭಾಷೆ ಉಳಿದರೆ ನಮ್ಮ ಸಂಸ್ಕೃತಿ ಉಳಿಯುತ್ತದೆ. ಮುಖ್ಯವಾಗಿ ನಾವು ಪೂರ್ಣಚಂದ್ರ ತೇಜಸ್ವಿ ಅಂತ ಹೇಳ್ತಾರೆ ಕನ್ನಡದ ಬಗ್ಗೆ, ಏನಪ್ಪ ಅಂದರೆ ಕನ್ನಡವನ್ನು ನಾವು ಬೆಳೆಸೋಕ್ಕಿಂತ ಬಳಸಿದ್ರೆ ಉತ್ತಮ ಅಂತ ಹೇಳ್ತಾರೆ ಅವರು. ಅದೇ ಸರಿಸುಮಾರಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಇರೋದೊಂದಿಗೆ ಕನ್ನಡದ ಭಾಷೆಯ ಇತಿಹಾಸವನ್ನು ಅರಿತಿಕೋ, ಕನ್ನಡತನವನ್ನು ನೀ ಮೆರಿ ಅಂತ ಹೇಳ್ತಾರೆ. ಮತ್ತು ನಮ್ಮ ಕನ್ನಡದ ಹೆಸರಾಂತ ನಟರಾದಂಥ ರಾಜಕುಮಾರ್ ಮತ್ತು ಹಂಸಲೇಖ ಅವರು ಹೇಳ್ತಾರೆ, ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಎಂಬ ವಿಚಾರಗಳು ಇಂದಿಗೂ ನಾವು ಅವಿಸ್ಮರಣೀಯವಾಗಿದೆ. ಜೊತೆ ಜೊತೆಯಲ್ಲಿ ಕನ್ನಡ ಭಾಷೆಯ ಒಂದು ಪರಂಪರೆಯನ್ನು, ಕನ್ನಡ ಭಾಷೆಯನ್ನು, ಸಂಸ್ಕೃತಿಯನ್ನು ಜಗದಗಲು ಕೊರಡಲು ಹಲವಾರು ಮಹನೀಯರು ತಮ್ಮ ಒಂದು ತನು ಮನ ಧನಗಳನ್ನು ಅರ್ಪಿಸಿರುವುದು ನಮ್ಮ ಒಂದು ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಅರಳೇಕರ್ ಮಂಜಪ್ಪ, ಎಸ್ ನಿಜಲಿಂಗಪ್ಪ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾದ ರೂವಾರಿಗಳಾಗಿದ್ದರು.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯ ಇತಿಹಾಸ ಕುರಿತು ಸರಗೂರು ತಾಲೂಕಿನ ಎಂಸಿತಳಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ಮದನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
1: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್
3: ಕೇಳುವರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ.

ಆಫೀಸ್ ನಲ್ಲಿ ತುಂಬಾ ಒತ್ತಡ, ಸಾಹೇಬ್ರಿಗೆ ಬೇಜಾರು, ಯಾರಿಗೂ ಕೆಲಸದ ಬಗ್ಗೆ ಜವಾಬ್ದಾರಿನೇ ಇಲ್ಲ, ಎಲ್ಲಾನು ತಾನೇ ಒದ್ದಾಡ್ಕೊಂಡು ಮಾಡಬೇಕು, ಪ್ರತಿಯೊಬ್ಬರು ಬೆನ್ನು ಹತ್ತಬೇಕು, ಕೆಲಸ ಮಾಡಿಸ್ಬೇಕು. ಅದಿಲ್ಲದೆ ಮೇಲಿದ್ದಾರಲ್ಲ ಆಫೀಸರ್ಸು, ಅವ್ರ ಕುದುರೆ ಮೇಲೆ ಕುಳಿತಿರೋ ಹಂಗೆ ಆಯ್ತಾ ಆಯ್ತಾ ಬೇಗ ಕಳಿಸಿ ಅಂತ ಚೌಟಿ ಹಿಡ್ಕೊಂಡು ನಿಂತಿರ್ತಾರೆ. ಸಾಯಂಕಾಲ ಆಗೋವರೆಗೂ ಗಾಣದೆತ್ತಿನ ಹಂಗೆ ದುಡಿದು ದುಡಿದು ದುಡಿದು ಸುಸ್ತಾಗಿ ವಯಸ್ಸಾದಂಗೆ ಆಗ್ಬಿಡ್ತಿತ್ತು. ಹೀಗೆ ಚಿಂತೆ ಸರಪಳಿನ ತಲೆ ಮೇಲೆ ಹೊತ್ಕೊಂಡು ಸಾಹೇಬರು ಮನೆ ಕಡೆ ಓಡಿದ್ರು. ಮನೆ ಹತ್ರ ಬಂದು ನೋಡ್ತಾರೆ, ಮನೆ ಗೇಟ್ ತೆಗೆದಿದೆ. ಛೇ, ಏನು ಬೇಜವಾಬ್ದಾರಿ ಹೆಂಗಸು, ಹೆಂಡ್ತಿ ಬುದ್ಧಿ ಇಲ್ಲ, ಗೇಟ್ ತೆಗೆದಿಟ್ರೆ ದನ ಒಳಗೆ ಬಂದು ಗಿಡ ತಿನ್ನಲ್ವಾ ಅಂತಾನೆ ಬೈಕೊಂಡು ಗೇಟ್ ಹಾಕೊಂಡು ಒಳಗೆ ಬಂದು ನೋಡ್ತಾರೆ. ಏನು ಗದ್ಲ ಅದು, ಅಲ್ಲಿ ನೋಡಿದ್ರೆ ಮಕ್ಕಳು ಮಣ್ಣಲ್ಲಿ ಕುಪ್ಪಳಿಸಿ ಬಿದ್ದು ಆಟ ಆಡ್ತಿದ್ದಾರೆ. ತನ್ನ ಮಕ್ಕಳು ಅಂತೂ ಗುರುತೇ ಹತ್ತಲ್ಲ, ಅಷ್ಟು ಕೊಳಕಾಗಿದ್ದಾರೆ. ಅದೇನು ಬಟ್ಟೆ, ಅದೇನು ತಲೆಗಂಟಿದ್ರು ರಾಡಿ. ಏಯ್ ನಡೀರಿ ಒಳಗೆ, ಮುಖ ನೋಡ್ಕೊಳ್ಳಿ, ಏನಾಗಿದ್ದಾರೆ, ಹೇಗಾಗಿದೆ, ನೋಡ್ಕೊಳ್ಳಿ ಮುಖ ನಿಮ್ದು, ನಡೀರೊಳಗೆ ಅಂತ ಕೂಕೊಂಡು ಸಾಹೇಬ್ರ ಒಳಗೆ ಕಾಲಿಟ್ರು. ಮನೆಯೊಳಗೆ ಹಾಲಲ್ಲಿ ಕಾಲಿಡ್ತಾರೆ, ನೋಡ್ತಾರೆ, ಅಯ್ಯೋ ಅಯ್ಯೋ ಅಯ್ಯೋ, ಫ್ಯಾನ್ ತಿರುಗ್ತಾನೆ ಇದೆ, ಹಾಗೇನೇ ಟಿ ವಿ ಜೋರಾಗಿ ಕೂಕೋತಾ ಇದೆ, ಯಾರೂ ಆರಿಸಿಲ್ಲ. ಸೋಫಾದ ಮೇಲಿದ್ದಂಥ ವರ್ತಮಾನ ಪೇಪರ್ ಇದಾವಲ್ಲ ಪತ್ರ ಎಲ್ಲ ಗಾಳಿಗೆ ಹಾರಾಡಿ ತಿರುಗ್ತಾ ಇದ್ದಾವೆ. ಹೆಂಡ್ತಿ ಏನು ಮಾಡ್ತಿದ್ದಾಳೆ, ಬುದ್ಧಿ ಇಲ್ವಾ ಆಕೆಗೆ? ಫ್ಯಾನ್ ಬಂದ್ ಮಾಡಿ ಟಿ ವಿ ಆರಿಸಿ ಕೋಪದಿಂದ ಸಾಹೇಬ್ರು ಒಳಗೆ ಬಂದರು. ಊಟದ ಮನೆ, ಅಲ್ಲಿ ನೋಡ್ತಾರೆ ಟೇಬಲ್ ಮೇಲೆ ಮೇಜಿನ ಮೇಲೆ ರಾಶಿ ಪಾತ್ರೆ ಬಿದ್ದಿದ್ದಾವೆ, ತೊಳೆದೇ ಇಲ್ಲ ಅದನ್ನು. ಅರ್ಧ ಅರ್ಧ ಅನ್ನದ ಪ್ಲೇಟ್ ಹಾಗೆ ಇದೆ, ಅನ್ನದ ಬಟ್ಲು ಹಾಗೆ ಓಪನ್ ಇದೆ. ಅಯ್ಯೋ ನೊಣ

ಸುತ್ತ ಇದಾವೆಲ್ಲ ಗೊಯ್ ಅಂತ ಇದಾವೆ. ಎಲ್ಲಿ ಹೋದ್ ನನ್ನ ಹೆಂಡತಿ, ಏನ್ ಮಾಡ್ತಾಳೆ ಆಕೆ ಮನೇಲಿ ಖಾಲಿ ಕೂತ್ಕೊಂಡು ಏನ್ ಕೆಲಸ ಮಾಡ್ತಾಳೆ? ಏನೋ ಸಪ್ಲೈ ನೋಡ್ತಾರೆ, ಫ್ರಿಡ್ಜ್ ತೆಗೆದೇ ಇಟ್ಟಿದೆ, ರೆಫ್ರಿಜರೇಟರ್ ಮುಚ್ಚೆ ಇಲ್ಲ, ಅದನ್ನ ಯಾವತ್ತಿಂದ ಹೀಗೆ ಇದೆಯೋ, ಅಯ್ಯೋ ಅದೆಷ್ಟು ವಿದ್ಯುತ್ ಶಕ್ತಿ ಹಾಳಾಗಿ ಹೋಯ್ತೋ ಎಂತಾನೋ. ಹೆಂಡತಿ ಎಲ್ಲಿ ಹೋದ್ಲು, ಆಕೆ ಆರೋಗ್ಯಕ್ಕೆ ಏನೋ ತೊಂದರೆ ಇದೆಯಾ, ಏನಾಯ್ತು? ಚಿಂತೆ ಬಂತು ಸಾಹೇಬರಿಗೆ, ಬಚ್ಚಲ ಮನೆಯೋ ಸದ್ದಾದಂಗೆ ಕೇಳಿಸ್ತು. ಅಲ್ಲಿ ಓಡಿದ್ರು, ಅಯ್ಯೋ ಅಯ್ಯೋ ನಲ್ಲಿಯಿಂದ ನೀರು ತುಂಬಿ ಬಕೆಟ್ ತುಂಬಿ ಹೋಗ್ತಾನೆ ಇದೆ ನೀರು ಹಾಗೇನೆ. ಎಲ್ಲಿ ಹೋದ್ ನನ್ನ ಹೆಂಡತಿ, ಬೇಜವಾಬ್ದಾರಿ, ಸಿಟ್ಟಿಂದ ಕೋಪ ಮಾಡ್ಕೊಂಡು ಅಟ್ಟದ ಮೇಲೆ ಹೋದ್ರು ಕೋಣೆಗೆ. ಬಾಗಿಲು ಹಾಕಿತ್ತು, ನಿಧಾನಕ್ಕೆ ಬಾಗಿಲು ತಳ್ಳಿದ್ರು. ಅವ್ರ ಹೆಂಡತಿ ಹಾಸಿಗೆ ಮೇಲೆ ಆರಾಮಾಗಿ ಕಾಲು ಚಾಚಿಕೊಂಡು ಕೂತ್ಕೊಂಡು ಕಾದಂಬರಿ ಓದ್ತಿದ್ದಾರೆ. ಮನೆ ಎಲ್ಲ ಕುರುಕ್ಷೇತ್ರ ಆದಂಗೆ ರಣರಂಗ ಆದಂಗೆ ಆಗಿದೆ, ಈಕೆ ಆರಾಮಾಗಿ ಕಾದಂಬರಿ ಓದ್ತಿದ್ದಾಳಲ್ಲ ಅಂತ ಸಾಹೇಬರು ಸಿಟ್ಟು ನೆತ್ತಿಗೇರ್ತು. ಏನ್ ಮಾಡ್ತಿದ್ದೆ ನೀನು, ಬುದ್ಧಿ ಇದೆಯಾ ನಿನಗೆ? ಕೆಳಗಡೆ ಏನ್ ನಡೀತಿದೆ ನೋಡಿದ್ಯಾ? ಹುಡುಗರು ಏನ್ ಮಾಡ್ತಿದ್ದಾರೆ? ಮನೆ ಏನು ಆಕಾರ ಆಗಿದೆ ನೋಡಿದ್ಯಾ ಅಂತ ಕೂಗಿದ್ರು. ಆಕೆ ಅತ್ಯಂತ ಸುಂದರವಾಗಿ ಮುಗುಳ್ನಕ್ಕು ಹೇಳಿದ್ಲಂತೆ, ದಿನಾಲು ನೀವು ಆಫೀಸಿಂದ ಬಂದ್ಮೇಲೆ ನಿನಗೇನು ಕೆಲಸ, ಮನೇಲಿ ಆರಾಮಾಗಿರ್ತೀಯಲ್ಲ, ಆರಾಮಾಗಿ ಕೂತಿರ್ತೀಯ, ನೋಡು ನನ್ನ ಕರ್ಮ ನೋಡು, ಎಷ್ಟು ದುಡಿಬೇಕು ನಾ ಆಫೀಸಲ್ಲಿ, ನೀನು ಮನೇಲಿ ಇರ್ತೀಯಲ್ಲ, ನಿನಗೇನು ಕೆಲಸ ಅಂತ ಪ್ರತಿದಿನ ಕೇಳ್ತಿದ್ರಲ್ಲ, ಇವತ್ತು ನಾನು ಯಾವ ಕೆಲಸನೂ ಮಾಡಿಲ್ಲ ಅಂಥೇಳಿ ಕಣ್ಣು ಕೊಂಕ ಮಾಡಿದ್ಲಂತೆ. ಸಾಹೇಬರಿ ತಕ್ಷಣ ಹೊಳಿತು, ಮನೆ ಆಕೆ ಒಂದು ಅರ್ಧ ದಿನ ಕೆಲಸ ಮಾಡದಿದ್ರೆ ಸುಮ್ಮನೆ ಕುಳಿತಿದ್ರೆ ಮನೆ ಸ್ಥಿತಿ ಏನಾಗ್ತದೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಗಂಡಸರಿಗೆ ಮನೆ ಕೆಲಸ ಏನು ಮಹಾ ಅಂತ ಒಂದು ಭಾವನೆ ಇರ್ತದೆ, ಆಫೀಸಿನ 100 ಕೆಲಸ ಮಾಡೋ ಸುಲಭ, ಆದರೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಿದೆಯಲ್ಲ, ಬಹಳ ಕಷ್ಟ, ಅದು ಮುಗಿಯೋದೇ ಇಲ್ಲ. ನೀವು ಆಫೀಸಿಗೆ ಒಂದು ದಿವಸ ರಜಾ ಹಾಕಿದರೆ ಆಫೀಸ್ ಮುಚ್ಚಿ ಹೋಗಲ್ಲ, ಬಹುಶಃ ನಿಮ್ಮ ಕೆಳಗಡೆ ಕೆಲಸ ಮಾಡೋ ಸಂತೋಷ ಪಡ್ತಾರೆ ಬಂದಿಲ್ಲ ಇವತ್ತು ಅಂತ. ಆದರೆ ಮನೆ ಹಾಕಿ ಒಂದು ದಿವಸ ಕೆಲಸ ಮಾಡದಿದ್ರೆ ಏನು ಗತಿ ಆಗುತ್ತೆ ಗೊತ್ತಾ? ಮನೆಯನ್ನು, ಮನೆ ಮಂದಿಯನ್ನು ತಾಳ್ಮೆಯಿಂದ, ಪ್ರೀತಿಯಿಂದ, ಶ್ರಮದಿಂದ, ನಗುಮುಖದಿಂದ ನೋಡಿಕೊಳ್ಳುವಂಥ ಯಜಮಾನಿಗೆ ನಮ್ಮ ಗೌರವ ಸಲ್ಲಬೇಕು. ದಯವಿಟ್ಟು ನೋಡಿ ಸ್ನೇಹಿತರೆ, ಇದು ಭಾರತೀಯ ಪರಂಪರೆಯಲ್ಲಿ ಬಹಳ ದೊಡ್ಡ ಅಂಶ ಇದು. ಎಲ್ಲೋ ಬೆಳೆದಂಥ ಹೆಣ್ಣುಮಗು, ಯಾರೋ ತಂದೆ ಯಾರೋ ತಾಯಿ, ಯಾರೋ ಅಣ್ಣ ಯಾರೋ ತಂಗಿ, ಅಲ್ಲೇ ಬೆಳೆದದ್ದು 20 ವರ್ಷ, ಅಲ್ಲಿ ಬೆಳೆದಂಥ ಪರಿಸರವನ್ನು ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ಈ ಮನೆಗೆ ಬರುತ್ತೆ, ಅಲ್ಲಿರುವಂಥ ಬೇರುಗಳನ್ನು ಕತ್ತರಿಸಿಕೊಂಡು ಇಲ್ಲಿ ಬೇರುಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಮೊದಮೊದಲು ತುಂಬ ಕಷ್ಟ ಆಗುತ್ತೆ, ತಾಯಿ ಮನೆಗೆ ಎಳಿತದೆ, ಇಲ್ಲಿ ಯಾಕೆ ಬಂದೆ ಅಂತ ಅನಿಸ್ಬಿಡುತ್ತೆ, ಆದರೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಡುತ್ತೆ ಗೊತ್ತಾ? ಒಂದು 5-6 ವರ್ಷ ಆದಮೇಲೆ ಅದೇ ತಂದೆ ತಾಯಿ ಊರಿಗೆ ಬಾರೆ ಅಂತ ಕರೆದ್ರೆ, ಇಲ್ಲಪ್ಪ ಇಲ್ಲಿ ಕೆಲಸ ಬಹಳ ಇದೆ, ಇದು ತನ್ನ ಮನೆ ಆಯಿತು, ಅದು ತನ್ನ ಮನೆ ಅಲ್ಲ, ಇದು ಇಮೋಷನಲ್ ಗ್ರಾಫ್ಟಿಂಗ್ ಇದೆಯಲ್ಲ, ಬಹುಶಃ ಒಬ್ಬ ಸ್ತ್ರೀಗೆ ಮಾತ್ರ ಸಾಧ್ಯ ಅನಿಸುತ್ತೆ ಇದು. ಅಂಥ ತಾಯಿಗೆ, ಅಂಥ ಮನೆಯಾಕೆಗೆ ನಮ್ಮ ಗೌರವ ಎಂದೆಂದಿಗೂ ಸಲ್ಲಬೇಕು.

0: ಇಲ್ಲಿಯವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳಬ ಬೆಳಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
2: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು,

0: ವಿಷಯ ನೆನಪಿಡಿ, ಯಾವುದೇ ಕಂಪನಿ ಒಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್

0: ಒಂದು ಹೊಸ ವೆಬ್ಸೈಟ್ ನಿಂದ ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
1: ರಿವ್ಯೂ ನೋಡಿದ್ಯಾ?
0: ಇಲ್ಲ.
1: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ. ಸರಗೂರು ತಾಲೂಕಿನ ನೆಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ.

ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900551119. ಧನ್ಯವಾದಗಳು.

0: ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಟ್ಟಿಂಗ್? ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
0: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
5: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿ

0: ಕೇಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
0: ಇನ್ನು ಮುಂದೆ ನಮ್ಮ ನಿವೇದಿಂದ ವಚನ ವೈಭವ. ವಚನಗಳ ನುಡಿಗುತ್ತ ಭಾಗ 28 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
5: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
4: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
5: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
4: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
5: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
4: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
6: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನರ ಹತ್ತಿರದ ಧ್ವನಿಯಾದ ಜನಧ್ವನಿಯ ಎಲ್ಲ ಶ್ರೋತೃವರ್ಗದವರಿಗೆ ಹೃದಯ ತುಂಬಿದ ನಮಸ್ಕಾರಗಳು. ಕಳೆದ 27 ಸಂಚಿಕೆಯಲ್ಲಿ ಸ್ವಾನುಭಾವದ ಶಕ್ತಿ, ಉನ್ನತೀಯವಾದ ಚಿಂತಕರಾದಂತಹ ಅಲ್ಲಮ ಪ್ರಭುಗಳವರ ವಚನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಮಾಡಿದೆವು. ಇಂದಿನ 28 ಸಂಚಿಕೆಯಲ್ಲಿ ನಾವು ಶರಣೆಯರಲ್ಲೇ ನಕ್ಷತ್ರದಂತಿರುವ ಎಲ್ಲರ ಅಕ್ಕನಾದ ಮಹಾದೇವಿ ಅಕ್ಕನವರ ವಚನಗಳನ್ನು ಕುರಿತು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ವೀರಣ್ಣ ರಾಜೂರವರು ಮಹಾದೇವಿ ಅಕ್ಕನವರ 434 ವಚನಗಳನ್ನು ಸಂಗ್ರಹ ಮಾಡಿದ್ದಾರೆ. ಈ ಮೂಲಕ ಅಕ್ಕನವರ ಆನುಭಾವಿಕ ವಿಚಾರವೆಂದು ತಿಳಿಯಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಕ್ಕ ಜಾಗತಿಕ ಸಾಹಿತ್ಯ ಇತಿಹಾಸದಲ್ಲೇ ಅಪೂರ್ವವೆನಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಕ್ಕ 12 ಶತಮಾನದಲ್ಲೇ ತಮ್ಮದೇ ಆದಂತಹ ಸ್ವತಂತ್ರ ವಿಚಾರಧಾರೆಯನ್ನು ತಮ್ಮ ವಚನಗಳ ಮೂಲಕ ಜನತೆಗೆ ನೀಡಿದ್ದಾರೆ. ಸ್ತ್ರೀಯರು ಕೂಡ ಇಂತಹ ಮೇರು ಸ್ತರದೆಡೆಗೆ ಸಾಗಬಹುದು ಎನ್ನುವುದನ್ನು ತಿಳಿಸುವ ಮೂಲಕ ಇತರರಿಗೆ ಅಕ್ಕ ಸ್ಫೂರ್ತಿ ಚಿಲುಮೆಯಾಗಿದ್ದಾರೆ. ಅಕ್ಕನ ವಚನಗಳಲ್ಲಿ ಅಕ್ಕನ ಜೀವನವು ಕೂಡ ಅಭಿವ್ಯಕ್ತಿಗೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕನ ಕೆಲವು ವಚನಗಳು ಭಾವಗೀತೆಯಂತೆ

ಸುಮಧುರವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿಯೇ ಅಕ್ಕನ ವಚನಗಳನ್ನು ಬಳಸಿ ಅನೇಕ ಹಾಡುಗಾರರು ತಮ್ಮ ಕಂಠ ಸಿರಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಅಕ್ಕನ ವಚನಗಳಲ್ಲಿ ಜೀವನದಲ್ಲಿ ಬರುವಂತಹ ನೋವು ನಲಿವೆಯು ಅಭಿವ್ಯಕ್ತಗೊಂಡಿದೆ. ದುಃಖದಿಂದ ದೂರವಾಗಲು ಸಾಂತ್ವನವಿದೆ. ವಚನಗಳಲ್ಲಿ ಆಧ್ಯಾತ್ಮಿಕ ಪರಿಮಳವಿದೆ. ಅಕ್ಕ ಯೋಗಾಂಗ ತ್ರಿವಿಧಿ, ಸ್ವರವಚನ, ಸೃಷ್ಟಿಯ ವಚನ, ಮಂತ್ರಗೋಪ್ಯಗಳೆಂಬ ಲಘು ಕೃತಿಗಳನ್ನು ಕೂಡ ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಮಹಾದೇವಿ ಅಕ್ಕ ತನ್ನದೇ ಆದಂತಹ ಶ್ರೇಷ್ಠ ವಿಚಾರಧಾರೆಗಳನ್ನು ಈ ಜಗಕ್ಕೆ ಬಿಟ್ಟು ಹೋಗಿದ್ದನ್ನು ನಾವು ಕಾಣಬಹುದು. ಹಾಗಾಗಿಯೇ ಒಂದೆಡೆ ಅವಿರಳ ಜ್ಞಾನಿ ಎಂದೇ ಹೆಸರಾದಂತಹ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಅಕ್ಕನ ವಚನಗಳ ಮೌಲ್ಯವನ್ನು ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ, ಆದ್ಯರ 60 ವಚನಕ್ಕೆ ಡಣ್ಣಾಯಕರ 20 ವಚನ, ಡಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಮದೇವ ಮಹಾದೇವಿ ಅಕ್ಕನ 1 ವಚನ ನಿರ್ವಚನ ಕಾಣ ನಿರ್ವಚನ ಕಾಣ ಎಂದು ಹೇಳಿದ್ದಾರೆ. ಹೀಗೆ ಹೇಳುವ ಮೂಲಕ ಚನ್ನಬಸವಣ್ಣನವರು ಮಹಾದೇವಿ ಅಕ್ಕನ 1 ವಚನಕ್ಕೆ ಆದ್ಯರ 60 ವಚನ ಸಮ ಎನ್ನುತ್ತಾರೆ. ಹಾಗೆಯೇ ಡಣ್ಣಾಯಕ ಎಂದರೆ ಭಕ್ತಿ ಭಂಡಾರಿ ಬಸವಣ್ಣನವರ 20 ವಚನಕ್ಕೆ ಅಕ್ಕನ 1 ವಚನ ಸಮ ಎಂದು ಹೇಳುತ್ತಾರೆ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕನ ಒಂದೇ ಒಂದು ವಚನ ಎಂದು ಹೇಳುತ್ತಾರೆ. ಹೀಗೆ ಅತ್ಯಂತ ಅಭಿಮಾನದಿಂದ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಮೂಲಕ ಅಕ್ಕನ ವಚನಗಳಲ್ಲಿ ಅದೆಂತಹ ಶಕ್ತಿ ಅಡಗಿದೆ ಎನ್ನುವುದನ್ನು ಜ್ಞಾನಿ ಚನ್ನಬಸವಣ್ಣನವರು ಹೇಳಿದ್ದಾರೆ. ಇಂತಹ ಅಕ್ಕನ ವಚನಗಳ ವಿಚಾರ ಅದೇನಿತ್ತು ಎನ್ನುವುದನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಅಕ್ಕ ಶರಣ ಸತ್ಕುಲವನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು. ಅದಕ್ಕೆ ಅಕ್ಕನ ಅನೇಕ ವಚನಗಳನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಒಂದು ವಚನ ಹೀಗಿದೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸ ಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೆ ನಿಜ ನಿವಾಸವಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದಂತಹ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಘನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನೆತಿರ್ದನಯ್ಯ. ಹೀಗೆ ಅಕ್ಕ ಮಹಾದೇವಿಯವರು ಶರಣರು ಓದಂತಹ ಜಾಗ ಪಾವನವೆನ್ನುತ್ತಾರೆ, ಅವರು ಇದ್ದಂತಹ ಊರೇ ಕೈಲಾಸವೆನ್ನುತ್ತಾರೆ, ಅವರು ನೆಲ ನಿಂತ ಸ್ಥಳವೇ ಅದೇ ನಿಜ ನಿವಾಸವೆನ್ನುತ್ತಾರೆ. ಹೀಗೆ ಅಕ್ಕ ಶರಣರನ್ನ ಹೃದಯ ತುಂಬಿ ನುಡಿದಿದ್ದಾರೆ, ಹಾಡಿದ್ದಾರೆ, ಹೊಗಳಿದ್ದಾರೆ. ಅನನ್ಯ ಶಕ್ತಿ ಬಸವಣ್ಣನವರಿದ್ದಂತಹ ಕ್ಷೇತ್ರ ಅದೊಂದು ಅದ್ಭುತವಾದಂತಹ ವಿಶಿಷ್ಟ ಶಕ್ತಿಯ ಕ್ಷೇತ್ರ ಎನ್ನುತ್ತಾರೆ. ಇಂತಹ ಕಲ್ಯಾಣ ಕ್ಷೇತ್ರ ನಿರ್ಮಾಣ ಮಾಡಿದಂತಹ ಬಸವಣ್ಣನವರ ಪಾದಕ್ಕೆ ನಾನು ಸದಾ ನಮಿಸುತ್ತೇನೆ ಎನ್ನುತ್ತಾರೆ. ಅಕ್ಕನಿಗೆ ಅದೆಂತಹ ಪ್ರೀತಿ ಶರಣರ ಮೇಲೆ. ಹಾಗಾಗಿ ಅಕ್ಕ ಇನ್ನೊಂದೆಡೆ ಹೇಳುತ್ತಾರೆ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳು ಎನ್ನ ಒರೆದೊರೆದು ಆಗು ಮಾಡುವ ಕಾರಣ ಚನ್ನಮಲ್ಲಿಕಾರ್ಜಯ್ಯ ನಿಮಗೆ ಆನು ತೊಡುಗೆಯಾದನಯ್ಯ, ನಿಮಗೆ ಆನು ತೊಡುಗೆಯಾದನಯ್ಯ. ಹೀಗೆ ಅಕ್ಕ ಶರಣರ ಅನುಭಾವ ಸಂಘದಿಂದ ಎನ್ನ ತನು ಮನ ಭಾವ ಶುದ್ಧವಾಯಿತು ಎನ್ನುತ್ತಾರೆ. ಹೀಗೆ ಶುದ್ಧವಾದಂತಹ ಅಕ್ಕ ನಾನು ಇರುವುದು

ಹೇ ಭಗವಂತನಿಗಾಗಿ ನನ್ನ ಪತಿ ಆ ಮಹಾದೇವಯ್ಯ ಎಂದು ಅಕ್ಕ ಯಾವಾಗಲೂ ಚನ್ನ ಮಲ್ಲಿಕಾರ್ಜುನನ ನೆನಹಿನಲ್ಲೇ ಇದ್ದದ್ದನ್ನು ಅಕ್ಕನ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಅಕ್ಕ ತಮ್ಮ ವಚನಗಳಲ್ಲಿ ಸದಾ ತಮ್ಮ ಮನ ಭಗವಂತನಿಗಾಗಿಯೇ ಬಯಸುತ್ತದೆ ಎನ್ನುತ್ತಾರೆ. ಒಂದೆಡೆ ವಚನ ಹೀಗಿದೆ: ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು, ಕೊಳನಲ್ಲದೆ ಕಿರಿವಳ್ಳ ಕೆಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸೊರಗೈವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ. ಎನ್ನ ದೇವ ಚನ್ನಮಲ್ಲಿಕಾರ್ಜುನಂಗಲ್ಲದೆ ಅನ್ಯ ಕೆಳಸುವುದೇ ಎನ್ನ ಮನ, ಅನ್ಯ ಕೆಳಸುವುದೇ ಎನ್ನ ಮನ. ಹೇಗಿದೆ ಅಕ್ಕನ ಮಾತುಗಳು? ಹೀಗೆ ಅಕ್ಕ ನವಿಲು ಹೇಗೆ ಪೊದೆಗಳಲ್ಲಿ ಇರದೆ ಗಿರಿಯಲ್ಲಿ ಮಾತ್ರವಿರುತ್ತದೋ, ಹಂಸ ಪಕ್ಷಿ ಯಾವಾಗಲೂ ಕೊಳವನ್ನೇ ಬಯಸುತ್ತದೋ, ಕೋಗಿಲೆ ಮಾವಿನ ಮಗರದ ಚಿಗುರನ್ನೇ ತಿನ್ನಲು ಇಚ್ಛಿಸುತ್ತದೆಯೋ, ದುಂಬಿ ಪುಷ್ಪಗಳ ಪರಿಮಳವನ್ನು ಬಯಸುತ್ತದೆಯೋ, ಹಾಗೆಯೇ ಎನ್ನ ಮನ ಸದಾ ಚನ್ನಮಲ್ಲಿಕಾರ್ಜುನನ್ನು ಬಯಸುತ್ತದೆ ಎನ್ನುತ್ತಾರೆ. ಹೀಗೆ ಅಕ್ಕ ಯಾವಾಗಲೂ ಮಹಾದೇವನ ನೆನಹಿನಲ್ಲಿ ಇರುವುದನ್ನು ಕಾಣಬಹುದಾಗಿದೆ. ಅಕ್ಕ ಕನಸಿನಲ್ಲೂ ಚನ್ನಮಲ್ಲಿಕಾರ್ಜುನನ ನೆನಹಿನಲ್ಲೇ ಇದ್ದುದನ್ನು ಅಕ್ಕನ ವಚನಗಳು ಸಾರುತ್ತವೆ. ಒಂದೆಡೆ ಅಕ್ಕ ಹೇಳುತ್ತಾರೆ: ಅಕ್ಕ ಕೇಳುವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಿಕೆ ಓಲೆ ತೆಂಗಿನ ಕಾಯ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಘೊರವನು ಭಿಕ್ಷಕ್ಕೆ ಎಂದು ಮನೆಗೆ ಬಂದುದ ಕಂಡೆನವ್ವ ಕಂಡೆ, ಮಿಕ್ಕು ಮೀರಿ ಹೋಹನ ಬೆಂಭಕ್ತಿ ಕೈಬಿಡಿದನು, ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದನವ್ವ ಕಣ್ತೆರೆದನವ್ವ. ಎಂತಹ ವಚನ ಅಕ್ಕನದು! ಅಕ್ಕ ಕನಸಿನಲ್ಲಿ ಗೊರವನ ವೇಷ ಧರಿಸಿ ಬಂದಂತಹ ಮಹಾದೇವನನ್ನು ನಾನು ನೋಡಿದೆ. ಅವನನ್ನು ಕೈ ಹಿಡಿದು ಅವನನ್ನು ನೋಡಲು ಹೋದಾಗ ಕಣ್ತೆರೆದೆ ಎಂದು ಹೇಳುವ ಮೂಲಕ ಅಕ್ಕ ಜಾಗ್ರ, ಸ್ವಪ್ನ, ಸುಷುಪ್ತಿ ಇಂಥ ಸ್ಥಿತಿಗಳಲ್ಲಿಯೂ ಕೂಡ ಭಗವಂತ ನನ್ನಲ್ಲಿ ಬರುತ್ತಿದ್ದ, ಅವನ ಸ್ಮರಣೆ ಯಾವಾಗಲೂ ಇರುತ್ತಿತ್ತು ಎನ್ನುವುದನ್ನು ಅಕ್ಕ ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ಅಕ್ಕ ಮಹಾದೇವನ ನೆನಹಿನಲ್ಲೇ ಇದ್ದಂತಹ ಸಂದರ್ಭದಲ್ಲೇ ಅಕ್ಕನನ್ನು ಕೌಶಿಕ ಮಹಾರಾಜ ಇಚ್ಛಿಸಿ ವಿವಾಹವಾಗಲು ಬಯಸಿದಂತಹ ಸಂದರ್ಭ ಒದಗಿ ಬಂದುಬಿಡುತ್ತದೆ. ಅಂತಹ ಸಂದರ್ಭದಲ್ಲಿ ಅಕ್ಕ ಹೇಳುವ ನುಡಿ ಕನ್ನಡ ಸಾಹಿತ್ಯ ಲೋಕದಲ್ಲೇ ಚಿರಸ್ಥಾಯಿಯಾಗಿ ಉಳಿಯುವ ಸಾಹಿತ್ಯವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕ ಬಳಸಿರುವ ಪದಗಳು ಅತ್ಯಂತ ಉನ್ನತೀಯವಾದಂತಹ ಪ್ರೌಢ ಪದಗಳಾಗಿವೆ. ಇಂತಹ ಸಾಹಿತ್ಯ 12ನೇ ಶತಮಾನದಲ್ಲೇ ಬರೆದದ್ದು ಎಂದರೆ ಆಶ್ಚರ್ಯವಾಗುತ್ತದೆ. ವಚನ ಹೀಗಿದೆ, ಅಕ್ಕ ಹೇಳುತ್ತಾರೆ: ಎನ್ನ ತುಂಬಿದ ಜೌವನವ ತುಳುಕುವ ಮೋಹನವ ನಿನಗೆ ಇಂಬು ಮಾಡಿಕೊಂಡಿರ್ದೆನೆಲ್ಲ ಎಲೆ ಅಯ್ಯ, ಎನ್ನ ಲಂಬಿಸುವ ಲಾವಣ್ಯದ ರೂಪುರೇಖೆಗಳ ನಿನ್ನ ಕಣ್ಣಿಂಗೆ ಕೈಬಿಡಿದುಕೊಂಡಿರ್ದೆನೆಲ್ಲ ಎಲೆ ಅಯ್ಯ, ನಿಮ್ಮ ಮುಂದಿಟ್ಟಿದ್ದಲ್ ಅನ್ನೆರು ಕೊಂಡೊಯ್ಯುವಾಗ ನೀಯಂತೂ ಸೈರಿಸುವೆ ಹೇಳ ಚನ್ನಮಲ್ಲಿಕಾರ್ಜುನ ದೇವ, ನೀಯಂತೂ ಸೈರಿಸುವೆ ಹೇಳ. ಎಂತಹ ಸುಂದರವಾದ ವಚನ ಅಕ್ಕನದು! ಅಕ್ಕ ತನ್ನ ಸೌಂದರ್ಯವಾದಂತಹ ದೇಹವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ರೀತಿಯನ್ನು ಅತ್ಯಂತ ವಿಶಿಷ್ಟವಾದಂತಹ ಪದಗಳ ಮೂಲಕ ಕಾವ್ಯಾತ್ಮಕವಾಗಿ ಬರೆದಿದ್ದಾರೆ. ಎನ್ನ ಮನಮೋಹಕ ದೇಹವನ್ನು ಅಕ್ಕ ಹೇಳ್ತಾರೆ, ಲಂಬಿಸುವ ಲಾವಣ್ಯದ ರೂಪು ರೇಖೆಗಳ ನಿನ್ನ ಕಣ್ಣಿಂಗೆ ಕೈಬಿಡಿದುಕೊಂಡಿರ್ದೇನಲ್ಲ, ಅಂದರೆ ಇಂತಹ ಸುಂದರವಾದ ದೇಹವನ್ನು ನಿನ್ನೆ ಮುಂದೆ ಹಣ್ಣು ಕಾಯಿಗಳು ಹಿಡುವ ಹಾಗೆ ಇಟ್ಟಿದ್ದೇನಲ್ಲ, ಅರ್ಪಣೆ ಮಾಡಿದ್ದೇನಲ್ಲ,
ಇಂತಹ ಸುಂದರತ್ವವನ್ನ ಯಾರೋ ತೆಗೆದುಕೊಂಡು ಹೋಗುವಾಗ ನೀ ಹೇಗೆ ಅದನ್ನು ಸೈರಿಸಿಕೊಳ್ಳುವೆ ಎಂದು ಭಗವಂತನಲ್ಲೇ ಪ್ರಶ್ನೆ ಮಾಡುತ್ತಾರೆ ಅಕ್ಕ.

ಅಕ್ಕ, ರಾಜನೇ ಮದುವೆಯಾಗಲು ಬಂದರೂ ಕೂಡ ಅದನ್ನು ತಿರಸ್ಕರಿಸಿ ಭಗವಂತನ ಸನ್ನಿಧಾನವೇ ಶ್ರೇಷ್ಠ ಎನ್ನುತ್ತಾರೆ. ಅಕ್ಕನ ಭಕ್ತಿಯ ಶ್ರೇಷ್ಠತ್ವವನ್ನು ಇದು ಸೂಚಿಸುತ್ತದೆ. ಅಕ್ಕ ತನ್ನ ವಚನದಲ್ಲಿ ಆ ರಾಜನನ್ನು ತಿರಸ್ಕರಿಸಿದಂತಹ ಒಂದು ವಚನ ಬರುತ್ತದೆ. ಆ ವಚನ ಹೀಗಿದೆ, ಅಕ್ಕ ಹೇಳ್ತಾರೆ, ಯಮ್ಮೆಗೊಂದು ಚಿಂತೆ, ಸಮ್ಮಗಾರಂಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ಎನ್ನ ಚನ್ನ ಮಲ್ಲಿಕಾರ್ಜುನ ಒಲಿಯುವನೋ ಒಲಿಯದಿರುವನೋ ಎನ್ನುವ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಸೆರಗ ಬಿಡು ಮರುಳೆ, ಒಲ್ಲೆ ಹೋಗು. ಅಕ್ಕ ರಾಜನನ್ನ ಸೆರಗ ಬಿಡು ಮರುಳೆ ಎಂದು ಬಿಡುತ್ತಾರೆ, ಮೂರ್ಖ ಎನ್ನುತ್ತಾರೆ. ಹೀಗೆ ಅಕ್ಕ ಎಮ್ಮೆಗೆ, ಸಮ್ಮಗಾರಂಗೆ, ಧರ್ಮಿಗೆ, ಕರ್ಮಿಗೆ, ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಚಿಂತೆ ಇರುತ್ತದೆ. ರಾಜ, ನಿನಗೆ ನಿನ್ನ ಕಾಮದ ಚಿಂತೆ, ನನಗೆ ನನ್ನ ದೇವರು ಒಲಿವನೋ ಒಲಿಯದಿರುವನೋ ಎನ್ನುವಂತಹ ಚಿಂತೆ ಇದೆ, ಅತ್ತ ಹೋಗು ಮೂರ್ಖ ಎಂದು ಪರಮಾತ್ಮನಿಗಾಗಿ ರಾಜನನ್ನೇ ತಿರಸ್ಕರಿಸುವುದನ್ನು ನಾವು ಅಕ್ಕನ ವಚನದಲ್ಲಿ ಕಾಣಬಹುದಾಗಿದೆ. ಅಕ್ಕನ ಧೈರ್ಯ ಅದೆಂತಹದ್ದು! ಭಕ್ತಿ ಶ್ರೇಷ್ಠತ್ವದ ಮುಂದೆ ಅಕ್ಕ ರಾಜನನ್ನೇ ತಿರಸ್ಕರಿಸಿ ಧೈರ್ಯತೆಯನ್ನು ಮೆರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಹೇಳುವ ಮೂಲಕ ಅಕ್ಕ ಜಗತ್ತಿಗೆ ಹೇಳುತ್ತಾರೆ, ಭಗವಂತನಿಗಾಗಿ ತ್ಯಾಗಿಗಳಾಗುವುದೇ ಮಿಗಿಲು ಎನ್ನುತ್ತಾರೆ. ಅಕ್ಕ ಒಂದೆಡೆ ರಾಜನಿಗೆ ಈ ದೇಹದ ಬಗ್ಗೆ ಯಾಕೆ ಇಷ್ಟು ವ್ಯಾಮೋಹ, ಇದು ಕೇವಲ ಮೂಳೆ ಮಾಂಸದ ತಡಿಕೆ ಎನ್ನುವ ವಿಚಾರವನ್ನು ಮುಟ್ಟಿಸುವ ಕೆಲಸವನ್ನೂ ಕೂಡ ಮಾಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣುತ್ತೇವೆ. ಅದು ಅತ್ಯಂತ ಪ್ರಾಸಬದ್ಧವಾಗಿರುವುದಂತೂ ಆಶ್ಚರ್ಯ ತರಿಸುತ್ತದೆ. ಅಕ್ಕ ಹೇಳುತ್ತಾರೆ, ಅಮೇಧ್ಯದ ಮಡಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕಿವಿನ ಹಡಿಕೆ, ಸುಡಲೀ ದೇಹವ, ಒಡಲ ಬಿಡಿದು ಕೆಡದಿರು, ಚನ್ನ ಮಲ್ಲಿಕಾರ್ಜುನನ್ನ ಅರಿಯದ ಮರುಳೆ ಎಂದು ರಾಜನನ್ನೇ ಮೂರ್ಖ ಮರುಳೆ ಎಂದೆಲ್ಲ ಹೇಳಿ ತಿರಸ್ಕರಿಸುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕ, ಅರಿವಿಲ್ಲದ ಮನುಷ್ಯರು ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅಕ್ಕನ ವಚನ ಹೀಗೆ ಹೇಳುತ್ತದೆ, ಅಸನದಿಂದ ಕುದಿದು, ವ್ಯಸನದಿಂದ ಬೆಂದು, ಅತಿ ಆಸೆಯಿಂದ ಬಳಲಿ, ವಿಷಯಕ್ಕೆ ಹರಿವ ಜೀವಿಗಳು ನಿಮ್ಮನ್ಹರಿಯರು, ನಿಮ್ಮನ್ಹರಿಯರು, ಕಾಲಕಲ್ಪಿತ ಪ್ರಳಯ ಜೀವಿಗಳೆಲ್ಲ ನಿಮ್ಮನ್ನೆತ್ತ ಬಲ್ಲರಯ್ಯ ಚನ್ನಮಲ್ಲಿಕಾರ್ಜುನ ದೇವ. ಹೇಗಿದೆ ಅಕ್ಕನ ವಚನ? ಅಕ್ಕ ಹೇಳುತ್ತಾರೆ, ಆಸನ ವ್ಯಸನಾದಿಗಳಿಗೆ ಬಳಲುವ, ವಿಷಯ ವಾಸನೆಗಳನ್ನು ಬಯಸುವ ಈ ಜೀವ ಪುರುಷರು ಚನ್ನಮಲ್ಲಿಕಾರ್ಜುನನನ್ನ, ಅಂದರೆ ಆ ದೈವಿ ಶಕ್ತಿಯನ್ನು ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗಾಗಿಯೇ ಸಜ್ಜನರ ಸಂಘವನ್ನು ಮಾಡಬೇಕು ಎನ್ನುತ್ತಾರೆ ಮಹಾದೇವಿ ಅಕ್ಕ. ಅಕ್ಕ ಹೇಳುತ್ತಾರೆ, ಅರಿಯದವರೊಡನೆ ಸಂಘವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಘವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘವ ಮಾಡಿದರೆ ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ. ಹೇಗಿದೆ ಅಕ್ಕನ ವಚನ? ಹೀಗೆ ಹೇಳುವ ಮೂಲಕ ಅಕ್ಕ ಅರಿಯದವರೊಡನೆ ಸಂಘವ ಮಾಡಿದರೆ ಕಲ್ಲನ್ನು ಪರಸ್ಪರ ತಿಕ್ಕಿ ಬೆಂಕಿಯನ್ನು ಪಡೆಯುವಂತೆ ಕೆಟ್ಟದ್ದನ್ನು ನಾವು ಸ್ವೀಕರಿಸಬೇಕಾಗುತ್ತದೆ ಎನ್ನುತ್ತಾರೆ. ಹಾಗಾಗಿ ಬಲ್ಲವರೊಡನೆ ಸಂಘವ ಮಾಡಿ ಸಜ್ಜನರಾಗಬೇಕು ಎನ್ನುತ್ತಾರೆ. ಹಾಗಾಗಿಯೇ ಮಹಾದೇವಿ ಅಕ್ಕ ಶರಣರ ಸಂಘ ಅದೊಂದು ಅವಿಸ್ಮರಣೀಯ ಸಂಘವಾಗಿತ್ತು ಎನ್ನುವುದನ್ನು ಅವರ ವಚನ ಸಾಹಿತ್ಯದಲ್ಲಿ ಅಡಿಗಡಿಗೆ ನುಡಿದಿರುವುದನ್ನು ನಾವು ಕಾಣಬಹುದಾಗಿದೆ. ಅಕ್ಕ ಹೇಳುತ್ತಾರೆ, ಆಡುವುದು ಹಾಡುವುದು, ಹೇಳುವುದು ಕೇಳುವುದು, ನಡೆಯುವುದು ನುಡಿಯುವುದು ಸರಸ ಸಮ್ಮೇಳವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ, ಚನ್ನಮಲ್ಲಿಕಾರ್ಜುನ ದೇವ ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವನು, ಲಿಂಗ ಸುಖಿಗಳ ಸಂಘದಲ್ಲಿ

ಹಾಗಾಗಿ ಅಕ್ಕನ ಚಿಂತನೆಗಳು ಉತ್ಕೃಷ್ಟ ಚಿಂತನೆಗಳಾಗಿವೆ. ಅಕ್ಕನ ಒಂದಷ್ಟು ಚಿಂತನೆಗಳನ್ನು ಗಮನಿಸೋಣ. ಒಂದೆಡೆ ಹೇಳುತ್ತಾರೆ ಅಕ್ಕ, ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಂಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಈಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ, ಜೀವಿಸುವ ಜೀವನಕ್ಕೆ ಶೃಂಗಾರ ಘಣಮೇಳಾಪ, ಇವಿಲ್ಲದ ಜೀವಿಯ ಬಾಳುವೆ ಅದೇತಕ್ಕೆ ಭಾತಿಯಯ್ಯ, ಚನ್ನಮಲ್ಲಿಕಾರ್ಜುನ ದೇವ, ಚನ್ನಮಲ್ಲಿಕಾರ್ಜುನ ದೇವ. ಎಂತಹ ಶೃಂಗಾರದ ವಿಚಾರ! ಯಾವುದು ಮನುಷ್ಯನಿಗೆ ಶೃಂಗಾರ ಎನ್ನುವುದನ್ನು ಅಕ್ಕ ಅತ್ಯಂತ ಸೊಗಸಾಗಿ ವಚನ ಸಾಹಿತ್ಯದಲ್ಲಿ ಬಿಡಿ ಬಿಡಿಯಾಗಿ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಮೊಬೈಲ್ ಜಗತ್ತಿನಲ್ಲಿ, ಟಿವಿಯ ಮಾಧ್ಯಮದ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಮುಳುಗಿದ್ದಾರೆ, ನಾವು ಕೂಡ ಮುಳುಗಿದ್ದೇವೆ. ಅಕ್ಕ 12ನೇ ಶತಮಾನದಲ್ಲೇ ಕಣ್ಣುಗಳಿಗೆ ಪ್ರತಿದಿನ ಗುರು ಹಿರಿಯರ ನೋಡುವುದೇ ಶೃಂಗಾರ ಎನ್ನುತ್ತಾರೆ. ಹೌದು, ಅದರಿಂದ ಗುರು ಹಿರಿಯರ ಉದಾತ್ತ ಗುಣ ಒಂದಷ್ಟಾದರೂ ನಮಗೆ ಬರುತ್ತದೆ. ಇಲ್ಲವಾದಲ್ಲಿ ಮಾಧ್ಯಮಗಳ ಒಡೆತಕ್ಕೆ ಸಿಕ್ಕಿ ಸಮುದಾಯವೇ ಕೆಟ್ಟ ಹಾದಿ ಹಿಡಿಯುವಂತಾಗುತ್ತದೆ. ಹಾಗಿದೆ, ಅಕ್ಕ ಹೇಳುತ್ತಾರೆ, ನಮ್ಮ ಕಿವಿಗಳಿಗೆ ಹಿಂದಿನವರು ಬರೆದಿಟ್ಟ ಶ್ಲೋಕಗಳು, ಸಂಗೀತಗಳು, ಭಕ್ತಿ ಮಾಧುರ್ಯದ ಗೀತೆಗಳು, ಇವುಗಳು ಶೃಂಗಾರ ಎನ್ನುತ್ತಾರೆ. ಪ್ರಸ್ತುತ ಸಮಾಜ ಎತ್ತ ಹೋಗುತ್ತಿದೆ ಗಮನಿಸಿ. DJಯಂತಹ ಧ್ವನಿವರ್ಧಕದಿಂದ ನಮ್ಮ ಕಿವಿ ಹೃದಯವನ್ನೇ ಹಾಳು ಮಾಡಿಕೊಳ್ಳುವತ್ತ ನಾವು ಸಾಗುತ್ತಿದ್ದೇವೆ. ಅಕ್ಕ ಮಾತಿಗೆ ಶೃಂಗಾರ ಸತ್ಯವ ನುಡಿಯುವುದು ಎನ್ನುತ್ತಾರೆ. ಹೌದು, ಇಂದಿನವರು ಕೊಟ್ಟ ಮಾತು ತಪ್ಪಬಾರದೆಂದು ಅದರಿಂದ ಕಷ್ಟವಾದರೂ ಕೂಡ ಪಾಲಿಸುತ್ತಿದ್ದರು. ಕೆಲವರು ಅದರಿಂದ ಸಂಕಷ್ಟಕ್ಕೂ ಕೂಡ ಒಳಗಾಗುತ್ತಿದ್ದರು. ಪ್ರತಿಯೊಬ್ಬರೂ ಮಾತು ತಪ್ಪದೆ ನಡೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ಈಗ ಏನಾಗಿದೆ? ಆಡಿದ ಮಾತು ಮರತೇ ಹೋದವರಂತೆ ನಟಿಸಿಬಿಡುತ್ತಾರೆ. ಇದರ ಬಗ್ಗೆ ಅವರಿಗೆ ಒಂದಿನಿತು ನೋವು ಕೂಡ ಆಗುವುದಿಲ್ಲ. ಅಕ್ಕ ಮುಂದೆ ಹೇಳುತ್ತಾರೆ, ಕರಕ್ಕೆ ಶೃಂಗಾರ ಅಂದರೆ ಕೈಗಳಿಗೆ ಶೃಂಗಾರ ಸತ್ಪಾತ್ರರಿಗೆ ಈಯುವುದು ಎನ್ನುತ್ತಾರೆ. ಎಂತಹ ಮಾತು! ಈಗ ಕೊಡುವವರು ಇಲ್ಲ ಎನ್ನಲಾಗದು, ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಆ ಕೊಟ್ಟವರ ಹಣ ಸದ್ಬಳಕೆ ಆಗುತ್ತಿದೆಯೇ ಎಂದು ಕೇಳಿದರೆ ಬಹುಪಾಲು ಇಲ್ಲ ಎಂದು ಹೇಳಬಹುದು. ಅದಕ್ಕೆ ಅಕ್ಕ ಹೇಳುತ್ತಾರೆ, ಸತ್ಪಾತ್ರರಿಗೆ ನೀಡಿ ಎನ್ನುತ್ತಾರೆ. ಅಕ್ಕನ ಮಾತುಗಳು ಒಂದೊಂದೂ ಕೂಡ ಬಹಳ ಚೆನ್ನಾಗಿದೆ. ಒಬ್ಬರಿಗೊಬ್ಬರು ಮಾತನಾಡುವಾಗ ಸದ್ಭಕ್ತರ, ಶರಣರ, ಮಹಾಂತರ ಮಾತುಗಳನ್ನು, ನುಡಿಗಳನ್ನು ಬಳಸಿಕೊಂಡು ಮಾತನಾಡುವುದು, ಅದು ಸಂಭಾಷಣೆಗೆ ಶೃಂಗಾರ ಎನ್ನುತ್ತಾರೆ. ಹೌದು, ಆ ಮಾತುಗಳಲ್ಲಿ ಮಹತ್ತಿದೆ. ಆದರೆ ನಾವು ಯಾವುದಕ್ಕೂ ಉಪಯೋಗಕ್ಕೆ ಬಾರದಂತಹ ಮಾತುಗಳನ್ನಾಡಿ ಕಾಲವನ್ನು ಕಳೆಯುತ್ತಿದ್ದೇವೆ, ವ್ಯಯಿಸುತ್ತಿದ್ದೇವೆ. ಇದನ್ನು ಸರಿಪಡಿಸಿಕೊಳ್ಳಬೇಕು. ಅದುವೇ ಮಹಾದೇವಿ ಅಕ್ಕನಿಗೆ ನಾವು ನೀಡುವಂತಹ ಗೌರವವಾಗಿದೆ. ಅಕ್ಕ ಕೊನೆಗೆ ಹೇಳುತ್ತಾರೆ, ಜೀವಿಸುವ ಜೀವನಕ್ಕೆ ಶೃಂಗಾರ ಘಣಮೇಳಾಪ ಅಂದರೆ ಶರಣರೊಡನೆ ಕೂಡಿ ಅವರೊಡನಿದ್ದು ಅವರ ಮಾತುಗಳನ್ನು ಕೇಳಿ ಅವರು ಮಾಡುವಂತಹ ಸುಕೃತಿಯಲ್ಲಿ ಭಾಗವಹಿಸುವುದೇ ಜೀವನಕ್ಕೆ ಶೃಂಗಾರ ಎನ್ನುತ್ತಾರೆ. ನಡೆ, ನುಡಿ, ಮಾತು, ಕೃತಿಗಳಲ್ಲಿ ಅಕ್ಕ ಹೇಳುವ ಶೃಂಗಾರತ್ವವನ್ನು ಧರಿಸಿದರೆ ಬಾಳು ಚಂದದ ಬಾಳಾಗುತ್ತದೆ, ಬಾಳು ಹಸನಾಗುತ್ತದೆ. ಅಕ್ಕ ಜೀವನದಲ್ಲಿ ಸಮಾಧಾನದಿಂದ ಇರುವುದನ್ನು ಕಲಿಯಬೇಕು ಎನ್ನುತ್ತಾರೆ. ಅಕ್ಕ ಅನೇಕ ವಚನಗಳಲ್ಲಿ ಈ ಸಮಾಧಾನತ್ವದ ಬಗ್ಗೆ ಬರೆದಿದ್ದಾರೆ. ಒಂದು ಪ್ರಸಿದ್ಧವಾದ ವಚನ ತಮಗೆಲ್ಲರಿಗೂ ತಿಳಿದದ್ದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ

ಇಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಅಕ್ಕನ ಮಾತುಗಳು ಎಷ್ಟೊಂದು ಸಮಾಧಾನ ತರಿಸುತ್ತವೆ. ಅಕ್ಕ ಹೇಳುತ್ತಾರೆ, ಬೆಟ್ಟದಲ್ಲಿ ಮನೆಯ ಮಾಡಿ ಮೃಗಗಳಿಗೆ ಅಂಜಲೇಕೆ, ಸಮುದ್ರದ ತಟದಲ್ಲಿ ಮನೆಯ ಮಾಡಿ ನೊರೆ ತೆರೆಗಳೆಂದು ಭಯಪಟ್ಟರೆ ಹೇಗೆ, ಸಂತೆಯಲ್ಲಿ ಮನೆಯ ಮಾಡಿ ಗದ್ದಲವೆಂದರೆ ಹೇಗೆ. ಅಕ್ಕ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡಿ ಕೊನೆಯಲ್ಲಿ ಹೇಳುತ್ತಾರೆ, ಇದೇ ರೀತಿ ಲೋಕದಲ್ಲಿ ಹುಟ್ಟಿ ಬಳಿಕ ಹೊಗಳಿಕೆ ತಗಳಿಕೆ ಇವುಗಳು ಬರುವುದು ಸಹಜ ಎನ್ನುತ್ತಾರೆ. ಹಾಗಾಗಿ ಅವುಗಳನ್ನು ಸಮಾಧಾನವಾಗಿ ಶಾಂತವಾಗಿ ಸ್ವೀಕರಿಸಬೇಕು, ಆಗ ಮಾತ್ರ ಬದುಕು ಹಸನಾಗಿರುತ್ತದೆ ಎನ್ನುತ್ತಾರೆ. ಹೌದು, ಅಕ್ಕ ಹೇಳುವುದು ನಿಜ. ಈ ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಿದರೂ ಅದನ್ನೂ ತೆಗಳುವವರು ಇದ್ದೇ ಇರುತ್ತಾರೆ, ಭಗವಂತನನ್ನೇ ಶಪಿಸುವ ಜನರಿದ್ದಾರೆ. ಇನ್ನು ನಮ್ಮದೇನು ಎನ್ನುವುದು ಅಕ್ಕನ ನಿರ್ಧಾರವಾಗಿದೆ. ಇದನ್ನು ಅರಿತು ನಾವು ಸಮಾಧಾನದಿಂದ ಇರುವುದು ಜೀವನಕ್ಕೆ ಒಳಿತು. ಅಕ್ಕ ದೇಹದ ಆರೋಗ್ಯದ ಬಗ್ಗೆಯೂ ಕೂಡ ವಚನದಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ದೇಹದ ಆರೋಗ್ಯವಿದ್ದರೆ ಮಾನಸಿಕ ಆರೋಗ್ಯ, ಮಾನಸಿಕ ಆರೋಗ್ಯವಿದ್ದರೆ ಭಾವನೆಗಳ ಆರೋಗ್ಯ ಚೆನ್ನಾಗಿರುತ್ತದೆ ಎನ್ನುತ್ತಾರೆ ಮಹಾದೇವಿ ಅಕ್ಕ. ಅಕ್ಕನ ವಚನ ಹೀಗಿದೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರೆ, ಆಹಾರದಿಂ ವ್ಯಾಧಿ ಹಬ್ಬಿ ಬಲಿವುದಯ್ಯ, ಆಹಾರದಿಂ ನಿದ್ರೆ ನಿದ್ರೆಯಿಂ ತಾಮಸ ಅಜ್ಞಾನ ಮೈಮರಹು, ಅಜ್ಞಾನದಿಂ ಕಾಯವಿಕಾರ ಹೆಚ್ಚಿ ಕಾಯವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಭಾವವಿಕಾರ ವಾಯುವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣ ಬೇಡ. ಅತಿಪೋಷಣೆ ಮೃತ್ಯುವೆಂದದು. ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ. ಹೌದಲ್ಲವೇ, ತನುವ ಘೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದುದು. ತನುವ ಪೋಷಣೆಯಿಂದ ತಾಮಸ ಹೆಚ್ಚಿ ಅಜ್ಞಾನದಿಂ ವಿರಕ್ತಿ ಹಾನಿ ಅರಿವು ನಷ್ಟ ಪರವು ಬಹಳ ದೂರ. ನಿರಕೆ ನಿಲವಿಲ್ಲದ ಕಾರಣ ಚನ್ನ ಮಲ್ಲಿಕಾರ್ಜುನನ ನೊಲಿಸ ಬಂದ ಕಾಯುವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ, ಉಳಿಸಿಕೊಳ್ಳಿರಯ್ಯ. ಅಕ್ಕನ ಕಳಕಳಿಯ ಮನವಿ ಇದು. ಪ್ರಸ್ತುತ ಸಮಾಜ ಅಕ್ಕನ ಈ ಮಾತುಗಳನ್ನು ಅತ್ಯಂತ ಗಮನವಿಟ್ಟು ಆಲಿಸಿಕೊಳ್ಳುವುದು ಬಹಳ ಒಳ್ಳೆಯದು. ಆಲಿಸಿ ಅನುಷ್ಠಾನಕ್ಕೆ ತರುವುದು ಇನ್ನೂ ಒಳ್ಳೆಯದು. ಇಲ್ಲವಾದಲ್ಲಿ ಸಮಾಜ ಈಗಾಗಲೇ ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗಿ ಅನಾಗರಿಕತೆಯಡಿಗೆ ಸಾಗುತ್ತಿದೆ. ಅದರ ಜೊತೆ ಜೊತೆಗೆ ದೈಹಿಕ ಅನಾರೋಗ್ಯವೂ ಸೇರಿದರೆ ಸಮಾಜವಂತೂ ಅಧೋಗತಿಗೆ ಇಳಿಯುತ್ತದೆ. ಅಕ್ಕ ಆಹಾರವನ್ನು ಕಿರಿದು ಮಾಡಿ ಅಂದರೆ ಎಷ್ಟು ತಿನ್ನಬೇಕು, ಏನನ್ನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇದನ್ನು ಮೊದಲು ಅರಿಯಿರಿ ಎನ್ನುತ್ತಾರೆ. ಅಕ್ಕ ಹೇಳುತ್ತಾರೆ, ಹೆಚ್ಚು ಆಹಾರ ತಿನ್ನುವುದರಿಂದ ನಿದ್ರೆ, ನಿದ್ರೆಯಿಂದ ಜಾಡ್ಯತೆ, ಜಾಡ್ಯತೆಯಿಂದ ಮೈ ಮರಹು, ಮೈ ಮರಹುವಿನಿಂದ ಅಜ್ಞಾನ, ಅಜ್ಞಾನದಿಂದ ಆಸೆ ಬಯಕೆ ಕಾಮನೆಗಳು, ಬಯಕೆಯಿಂದ ಕಾಯವಿಕಾರ, ಕಾಯದಿಂದ ಮನೋವಿಕಾರ, ಮನಸ್ಸಿನಿಂದ ಇಂದ್ರಿಯಗಳ ವಿಕಾರ, ಇಂದ್ರಿಯಗಳಿಂದ ಭಾವವಿಕಾರ, ಹೀಗೆ ವಿಕಾರಗೊಂಡು ಕೊನೆಗೆ ದೇಹದಲ್ಲಿನ ದಶಪ್ರಾಣಗಳು ವಿಕಾರಗೊಳ್ಳುತ್ತವೆ, ದೇಹ ರೋಗದ ಗೂಡಾಗುತ್ತದೆ ಎನ್ನುತ್ತಾರೆ. ಅಕ್ಕ ಎಷ್ಟೊಂದು ವೈಜ್ಞಾನಿಕವಾಗಿ ಮಾತನಾಡಿದ್ದಾರಲ್ಲವೇ, ಎಷ್ಟು ಚಿಂತನೆ ಅಕ್ಕನಲ್ಲಿದೆ. ಹೀಗೆ ಕಾಯವನ್ನು ಅತಿಯಾಗಿ ಸಾಕುವುದು ಬೇಡ ಎನ್ನುತ್ತಾರೆ. ಈ ದೇಹ ಭಗವಂತ ನೀಡಿದ್ದು, ಇದನ್ನು ಭಗವಂತನ ಜಪ ತಪ ಪೂಜೆ ಧ್ಯಾನ ಇವುಗಳಿಗೆ ಬಳಸಿ ಸಮಾಜಕ್ಕಾಗಿ ಈ ಕಾಯವನ್ನು ಕಾಯಕ್ಕಾಗಿ ಬಳಸಿದರೆ ಸಾಕಲ್ಲವೇ ಎನ್ನುತ್ತಾರೆ. ಎಂತಹ ಮಾತು ಅಕ್ಕನದು. ಈ ದೇಹ ಚೆನ್ನಾಗಿದ್ದರೆ ಮಾತ್ರ ಕಾಯವು ಕೂಡ ಚೆನ್ನಾಗಿರುತ್ತದೆ, ಆಗ ಅದು ಕುಟುಂಬಕ್ಕೆ ಸಮಾಜಕ್ಕೆ ಅರ್ಪಣೆಗೊಳ್ಳುತ್ತದೆ ಎನ್ನುತ್ತಾರೆ. ಅಕ್ಕ ಇಂತಹ ಉತ್ತಮ ಕೆಲಸವನ್ನು ಬೇಗ ನಾವು ಮಾಡುವೆಡೆಗೆ ಸಾಗಬೇಕೆನ್ನುತ್ತಾರೆ. ಅಕ್ಕನ ಒಂದು ವಿಶಿಷ್ಟ ವಚನ ಹೀಗೆ ಹೇಳುತ್ತದೆ,
ಉದಯ ಅಸ್ತ

0: ಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೇ, ಶಿವನ ನೆನೆಯಿರೇ, ಈ ಜನ್ಮ ಬಳಿಕಿಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದವರು ಅಂದೇ ಎಂದು ಬಿಡುತ್ತಾರೆ. ಹೀಗೆ ಅಕ್ಕ, ಸೂರ್ಯ ಹುಟ್ಟುತ್ತಾನೆ, ಹಾಗೆಯೇ ಮುಳುಗುತ್ತಾನೆ. ಹೀಗೆ ಸೂರ್ಯ ನಮ್ಮ ಆಯುಷ್ಯವನ್ನು ಅಳೆದು ತೀರಿಸುವ ಮುನ್ನ ಒಳ್ಳೆಯ ಕೆಲಸದೆಡೆಗೆ ಸಾಗೋಣ ಎನ್ನುತ್ತಾರೆ ಮಹಾದೇವಿ ಅಕ್ಕ. ಹೀಗೆ ಅಕ್ಕ ತಮ್ಮ ವಚನಗಳಲ್ಲಿ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಸಮಾಜ ಅದನ್ನು ಸ್ವೀಕರಿಸುವ ಮೂಲಕ ಉತ್ತಮತ್ವದೆಡೆಗೆ ಸಾಗುವುದು ಬಹಳ ಪ್ರಮುಖವಾಗಿದೆ ಎನ್ನುವಂತಹ ವಿಚಾರವನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದಾರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿ

ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂತ ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನ ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದ್ದರಿಂದಲೇ ಅವನನ್ನ ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನೋ ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ ಈಗಲೂ ಹಾಗೆ ಇದೆಯೋ ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೇ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ. ಅಂತಂದ್ರೆ ಎಲ್ಲರನ್ನೂ ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನು ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯ

0: ಆದಿತ್ಯವರ್ಣ. ಆದಿತ್ಯವರ್ಣ ಅಂದ್ರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರಗಾರ, ಕಾರವಾರ, ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿ ವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆಯದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈಋತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರ

0: ಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ CSIR ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ VM ಗಾಡ್ಗೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು CFTRI ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, KPME ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ DEF ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. SIR ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ MR ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ.

0: ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಮನೆ ಮನೆಗೂ ಕೆಮಿಸ್ಟ್ರಿ, ರಕ್ತಸ್ರಾವಕ್ಕೊಂದು ಕ್ಯೂಕ್ಯಕ್ಸ್ ಹಾಗೂ ಜೀವಕೋಶದೊಳಗೆ ಅಣಿಕುವ ಥರ್ಮಮೀಟರ್ ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಯಾಂತ್ರಿಕ ಧ್ವನಿ ಜಿಮಿನಿ ಹೇಯರವರು, ಜಾಣ ಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮರವರು ಹಾಗೂ ಶ್ರೀಮತಿ ಭಾರತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
3: ಕೇಳು ಕೇಳು ಕೇಳು ಜಾಣ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 15 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮನೆ ಮನೆಗೂ ಕೆಮಿಸ್ಟ್ರಿ, ರಕ್ತಸ್ರಾವಕ್ಕೊಂದು ಕ್ವಿಕ್ ಫಿಕ್ಸ್ ಹಾಗೂ ಜೀವಕೋಶದೊಳಗೆ ಅಣುಕುವ ಥರ್ಮೋಮೀಟರ್.
1: ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ. ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ ಎನ್ನ ಕೂಡಲೇ ಅಡುಗೆ ಮನೆಯ ಕಥೆ ಎಂದುಕೊಳ್ಳಬೇಡಿ. ಅಡುಗೆ ಮನೆಯಲ್ಲಿಯೂ ಕೆಮಿಸ್ಟ್ರಿಯೇ ನಡೆಯುತ್ತಿರುತ್ತದಾದರೂ ಈಗ ಕೇಳುತ್ತಿರುವ ಕಥೆ ನವೀನ ಕೆಮಿಸ್ಟ್ರಿ ಪ್ರಯೋಗಗಳ ಬಗ್ಗೆ. ಸುಸಜ್ಜಿತ ಪ್ರಯೋಗಾಲಯಗಳಲ್ಲಿ ತಿಂಗಳಾನುಗಟ್ಟಲೆ ನಡೆಸಬೇಕಾಗುವ ಪ್ರಯೋಗಗಳನ್ನು ಮಾಡುವ ಸ್ವಯಂಚಾಲಿತ ಪ್ರಯೋಗಾಲಯ ಸಿದ್ಧವಾಗಿದೆ ಎನ್ನುತ್ತದೆ ನೇಚರ್ ಸಿಂಥಸಿಸ್ ಪತ್ರಿಕೆ. ಈ ವಿನೂತನ ಸಾಧನವನ್ನು ನೆದರ್ಲ್ಯಾಂಡಿನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾನಿಲಯದ ಫ್ಲೋ ಕೆಮಿಸ್ಟ್ರಿ ವಿಭಾಗದ ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿದ್ದಾರಂತೆ. ಅಗ್ಗದ ಬೆಲೆಯ ಈ ವ್ಯವಸ್ಥೆ ಯಾರು ಬೇಕಾದರೂ ಕೆಮಿಸ್ಟ್ರಿಯ ಪ್ರಯೋಗಗಳನ್ನು ಮಾಡಲು ನೆರವಾಗಲಿದೆ.
2: ಹೌದಾ, ಅದೇನಪ್ಪ ಅದು ಸಾಧನ?
1: ರೋಬೋಕೆಮ್ ಫ್ಲೆಕ್ಸ್ ಅಂತ ಅದರ ಹೆಸರು. ಬೆಲೆ ಒಂದು ಕಾರಿನ ಬೆಲೆಗಿಂತಲೂ ಕಡಿಮೆ. ನಿರ್ದಿಷ್ಟ ಉತ್ಪನ್ನವನ್ನು ತಯಾರಿಸುವುದಕ್ಕೆ ಬೇಕಾದ ಎಲ್ಲ ರಾಸಾಯನಿಕಗಳನ್ನು ನೀಡಿದರೆ ಸಾಕು, ತನ್ನಂತಾನೇ ಆ ರಾಸಾಯನಿಕಗಳನ್ನು ವಿವಿಧ ಪ್ರಮಾಣದಲ್ಲಿ ಬೆರೆಸಿ ವಿವಿಧ ರೀತಿಯಲ್ಲಿ ರಾಸಾಯನಿಕ ಕ್ರಿಯೆಗೊಳಪಡಿಸಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪನ್ನವನ್ನು ನೀಡುವ ವಿವಿಧ ಪರಿಸ್ಥಿತಿಗಳು ಯಾವುದಿರಬಹುವು ಎಂದು ಹದವನ್ನು ನಿಶ್ಚಯಿಸಿ ಪ್ರಯೋಗ ಮಾಡುವ ವಿಧಾನವನ್ನು ತಿಳಿಸಿಬಿಡುತ್ತದಂತೆ. ಈ ಕೆಲಸವನ್ನು ಮಾಡಲು ಅದು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತದೆ. ರಾಸಾಯನಿಕ ಪ್ರಯೋಗಗಳಲ್ಲಿ ಅತಿ ಬೋರು ಎನ್ನಿಸುವ ಕೆಲವು ಕೆಲಸಗಳನ್ನು ಇನ್ನು ಇದರ ಕೈಗೆ ಒಪ್ಪಿಸಿ ನಿರಾಳವಾಗಿಬಹುದು ಅಂತಾರೆ ಟಿಮೋಥಿ.
2: ಹೌದಪ್ಪ, ರಾಸಾಯನಿಕ ಕ್ರಿಯೆಗಳು ಅಂದ್ರೇನೇ ಬೋರು. ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರಬೇಕು.
1: ಕರೆಕ್ಟು. ರಾಸಾಯನಿಕ ಕ್ರಿಯೆಗಳಲ್ಲಿ ಸಾವಯವ ರಾಸಾಯನಿಕಗಳ ತಯಾರಿಕೆ ಹಾಗೂ ಪರಿವರ್ತನೆ ಬಹಳ ಕಠಿಣವಾದ ಕ್ರಿಯೆ. ಸರಳವಾದ ಆಲ್ಕೋಹಾಲನ್ನೇ ಬೇರೆ ರೂಪಕ್ಕೆ ತರಲು ನಿರ್ದಿಷ್ಟ ಬಗೆಯ ರಾಸಾಯನಿಕಗಳನ್ನು ಜೊತೆಗೂಡಿಸಬೇಕು. ಅಲ್ಲದೆ ಕ್ರಿಯೆಯು ನಡೆಯುವ ಉಷ್ಣತೆ, ರಾಸಾಯನಿಕಗಳ ಸಾಂದ್ರತೆ, ಕ್ರಿಯಾವರ್ಧಕ ಎನ್ನುವ ವಸ್ತುಗಳ ಬಳಕೆ ಮೊದಲಾದವು ಕ್ರಿಯೆಯ ಕೊನೆಯಲ್ಲಿ ದೊರೆಯುವ ಉತ್ಪನ್ನಗಳ ಗುಣ ಹಾಗೂ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಹೀಗಾಗಿ ರಸಾಯನ ವಿಜ್ಞಾನಿಗಳು ಒಂದೊಂದೇ ರಾಸಾಯನಿಕವನ್ನು ಬದಲಿಸುತ್ತಲೂ, ಉಷ್ಣತೆಯನ್ನು ಏರಿಸಿ ಇಳಿಸುತ್ತಲೂ ಅದದೇ ಪ್ರಯೋಗಗಳನ್ನು ಮತ್ತೆ ಮತ್ತೆ ಮಾಡುತ್ತಿರಬೇಕಾಗುತ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿರೀಕ್ಷಿಸಿದ ಉತ್ಪನ್ನ ತಯಾರಾಗಬಹುದು. ನಿರೀಕ್ಷಿಸಿದ ಪ್ರಮಾಣದಲ್ಲಿ ಅದು ಉತ್ಪತ್ತಿಯಾದಾಗ ಆ ಪರಿಸ್ಥಿತಿ, ಸಂದರ್ಭ, ಬಳಸಿದ ರಾಸಾಯನಿಕಗಳು ಎಲ್ಲವನ್ನೂ ಪಟ್ಟಿ ಮಾಡಿಕೊಂಡು ಮುಂದಿನ ಪ್ರಯೋಗಗಳಲ್ಲಿ ಚಾಚೂ ತಪ್ಪದೆ ಅದನ್ನು ಬಳಸುವುದು ವಾಡಿಕೆ. ಕೆಲವು ವಿಜ್ಞಾನಿಗಳು ಈ ರೀತಿಯಲ್ಲಿ ರಾಸಾಯನಿಕಗಳನ್ನು ಕೂಡಿಸಿ ಅವು ಪೂರ್ತಿ ಪ್ರತಿಕ್ರಿಯಿಸುವವರೆಗೂ ಸುಮ್ಮನೆ ಇರಲು ಬೋರಾಗಿ ಕ್ಯಾಂಟೀನು, ಲೈಬ್ರರಿಗೂ, ಇನ್ನು ಕೆಲವರು ಸಿನಿಮಾಗೂ ಹೋಗಿದ್ದೂ ಉಂಟು. ವಾಪಸು ಬಂದಾಗ ನಿರೀಕ್ಷಿಸಿದ್ದಕ್ಕಿಂತ ಬೇರೆಯದೇ ಉತ್ಪನ್ನ ಉಂಟಾಗಿದ್ದನ್ನು, ಅದು ಉಪಯುಕ್ತವಾಗಿದ್ದನ್ನು ಗುರುತಿಸಿದ ಕಥೆಗಳು ಇವೆ. ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿರುವ ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯ ಇವೆಲ್ಲಕ್ಕೂ ಕೊನೆಯನ್ನು ಹಾಡಬಹುದು.
3: ಟಿಮೋಥಿ ನೀಲ್ ಈ ಪ್ರಯೋಗಾಲಯವನ್ನು ರೋಬೋಕೆಮ್ ಫ್ಲೆಕ್ಸ್ ಎಂದು ಹೆಸರಿಸಿದ್ದಾರೆ. ಅಂದರೆ ಇದು ರೋಬೋಟಿನಂತೆ

0: ತನ್ನಂತಾನೇ ಚಾಲಿಸುವ ಪ್ರಯೋಗಾಲಯ. ಆದರೆ ಫ್ಲೆಕ್ಸ್ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಬಲ್ಲ ಪ್ರಯೋಗಾಲಯ.
1: ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯಗಳ ಕಲ್ಪನೆಯು ಹೊಸತೇನಲ್ಲ ಅಲ್ವಾ? ಈ ಹಿಂದೆ ಟಿಮೋತಿ ನೀಲ್ ತಂಡವೇ ಮತ್ತೊಂದಿಂಥದ್ದೊಂದು ಪ್ರಯೋಗಾಲಯವನ್ನೂ ಸಿದ್ಧಪಡಿಸಿತ್ತಲ್ಲ. ಮತ್ತೆ ಇದರಲ್ಲೇನು ಹೊಸತು ವಿಶೇಷ?
2: ವಿಶೇಷ ಇದೆ. ರಾಸಾಯನಿಕ ಪ್ರಯೋಗಗಳನ್ನು ಯಾರು ಬೇಕಾದರೂ ಮಾಡಲು ಸಾಧ್ಯವಾಗುವಂತೆ ನೀಲ್ ತಂಡ ಇದನ್ನು ರೂಪಿಸಿದೆಯಂತೆ. ರೋಬೋಕೆಮ್ ಫ್ಲೆಕ್ಸ್ ಇದುವರೆಗೆ ಹೀಗೆ ತಯಾರಾಗಿದ್ದ ಪ್ರಯೋಗಾಲಯಗಳಲ್ಲಿಯೇ ಅತಿ ಸರಳ, ಅಗ್ಗ ಹಾಗೂ ವಿನೂತನ. ಇದಕ್ಕೂ ಮುನ್ನ ಸ್ವಯಂಚಾಲಿತ ಪ್ರಯೋಗಾಲಯವನ್ನು ಸಿದ್ಧಪಡಿಸಲು ಬೇಕಾದ ಸಾಮಗ್ರಿಗಳಿಗೆ ರೋಬೋಕೆಮ್ ಫ್ಲೆಕ್ಸಿನ 10 ಪಟ್ಟು ವೆಚ್ಚವಾಗುತ್ತಿತ್ತು. ಇದು ಕೇವಲ $5,000 ವೆಚ್ಚದಲ್ಲಿ ರೆಡಿಯಾಗುತ್ತದೆ ಎನ್ನುತ್ತಾರೆ ಟಿಮೋತಿ.
1: ಅಂದರೆ ಬರೀ 5 ಲಕ್ಷ ಅಷ್ಟೇನಾ? ಇಷ್ಟು ಅಗ್ಗದ ಪ್ರಯೋಗಾಲಯ ಹೇಗೆ ಸಾಧ್ಯ? ಏನೇನಿದೆ ಅದರಲ್ಲಿ?
2: ಆಹಾ, ಕುತೂಹಲ ಆಯ್ತಾ? ರೋಬೋಕೆಮ್ ಫ್ಲೆಕ್ಸಿನಲ್ಲಿ ರಾಸಾಯನಿಕಗಳನ್ನು ತುಂಬಿ ಇಡಲು ಬಾಟಲಿಗಳು, ಆ ರಾಸಾಯನಿಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಇನ್ನೊಂದು ಬಾಟಲಿಗೆ ಕೊಂಡೊಯ್ಯುವ ಕೊಳವೆಗಳು ಹಾಗೂ ರಾಸಾಯನಿಕಗಳನ್ನು ದೂಡುವ ಪಂಪುಗಳು ಇರುತ್ತವೆ. ಇವೆಲ್ಲವನ್ನೂ ಹೊಂದಿಸುವ ಇಲೆಕ್ಟ್ರಾನಿಕ್ ಸಾಧನವೂ ಇರುತ್ತದೆ. ಇಲೆಕ್ಟ್ರಾನಿಕ್ ಸಾಧನದಲ್ಲಿ ಬೇಕೆಂದ ರೀತಿಯಲ್ಲಿ ತಂತ್ರಾಂಶಗಳನ್ನು ಸಿದ್ಧಪಡಿಸಿ ಸೇರಿಸಬಹುದು. ಹೀಗೆ ಸಿದ್ಧವಾದ ಪ್ರಯೋಗಾಲಯಕ್ಕೆ ತಂತ್ರಾಂಶಗಳ ಮುಖಾಂತರ ಯಾವ ರಾಸಾಯನಿಕವನ್ನು ಎಷ್ಟು ಪ್ರಮಾಣದಲ್ಲಿ, ಯಾವ ಕ್ರಮದಲ್ಲಿ, ಎಷ್ಟು ಬಿಸಿ ಮಾಡಿ, ಎಷ್ಟು ಕಾಲದವರೆಗೆ ಕ್ರಿಯೆಯಾಗುವಂತೆ ಸೇರಿಸಬೇಕು ಎಂದೆಲ್ಲ ನಿರ್ದೇಶಗಳನ್ನು ನೀಡಬಹುದು. ಅಥವಾ ಈ ಎಲ್ಲ ರಾಸಾಯನಿಕಗಳನ್ನು ಸೇರಿಸಿದರೆ ಬರುವ ಉತ್ಪನ್ನಗಳು ಅಥವಾ ಬೇಕಾದ ಉತ್ಪನ್ನದ ಪ್ರಮಾಣ, ಇಲ್ಲವೇ ಬಳಕೆಯಾಗಬೇಕಾದ ರಾಸಾಯನಿಕಗಳ ಪ್ರಮಾಣ ಮೊದಲಾದವನ್ನು ನಮೂದಿಸಿ ಚಾಲಿಸಿಬಿಟ್ಟರೆ ಸಾಕು.
1: ಆಮೇಲೆ ಕ್ಯಾಂಟೀನಿಗೆ ಹೋಗಬಹುದು ಅಲ್ವಾ?
2: ಕ್ಯಾಂಟೀನಿಗಾದ್ರೂ ಹೋಗಿ, ಸಿನಿಮಾಗಾದ್ರೂ ಹೋಗಿ, ಎಲ್ಲಿಗೆ ಹೋದರೂ ಪರವಾಗಿಲ್ಲ. ನಿರೀಕ್ಷಿಸಿದ ಫಲ ದೊರೆಯುವವರೆಗೂ ಇದು ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನು ನಡೆಸುತ್ತಲೇ ಇರುತ್ತದೆ. ನಡೆಸಿದ ಪ್ರಯೋಗಗಳ ಲೆಕ್ಕವನ್ನು ಜತನದಿಂದ ದಾಖಲಿಸಿಟ್ಟು ಅಂತಿಮವಾಗಿ ದೊರೆಯುವ ಫಲಕ್ಕೆ ಕಾರಣವೇನು, ಯಾವ ಪರಿಸ್ಥಿತಿಯಲ್ಲಿ ಖಚಿತವಾಗಿ ಅದೇ ಪರಿಣಾಮವನ್ನು ಪಡೆಯಬಹುದು ಎಂದೆಲ್ಲ ವಿಶ್ಲೇಷಣೆಯನ್ನು ಮಾಡುತ್ತದೆ. ಸಮಯ ಉಳಿಸುತ್ತದೆ.
1: ಓಹೋ, ಸ್ವಾರಸ್ಯಕರವಾಗಿದೆ. ಆದರೆ ಇದನ್ನು ಖರೀದಿಸೋದು ಹೇಗೆ? ನೆದರ್ಲ್ಯಾಂಡ್ಗೆ ಹೋಗಬೇಕೇನು?
3: ಇದನ್ನು ಸಿದ್ಧಪಡಿಸೋದಿಕ್ಕೆ ಟಿಮೋತಿಯವರ ತಂಡ ಈಗಾಗಲೇ ದೊರೆಯುವ ಸಾಧಾರಣ ಸಾಮಗ್ರಿಗಳನ್ನು ಬಳಸಿಕೊಂಡಿದೆ. ಉದಾಹರಣೆಗೆ, ವಿವಿಧ ಬಾಟಲಿಗಳು ಅಥವಾ ಪಂಪುಗಳ ಜೋಡಣೆಗೆ ಬೇಕಾದ ವಸ್ತುಗಳನ್ನು 3D ಮುದ್ರಣ ಯಂತ್ರಗಳನ್ನು ಬಳಸಿಕೊಂಡು ತಯಾರಿಸಿದ್ದಾರೆ. 3D ಮುದ್ರಣ ಈಗ ಎಲ್ಲ ಕಡೆಯೂ ದೊರೆಯುವಂತಹ ಸೌಲಭ್ಯ. ಪ್ರಯೋಗಗಳನ್ನು ಯೋಜಿಸಲು ತಂತ್ರಾಂಶವನ್ನು ಬಳಸಬಹುದು. ಕೋಡಿಂಗ್ ಅಥವಾ ತಂತ್ರಾಂಶಗಳ ಪರಿಚಯ ಇಲ್ಲದವರು ಸುಲಭವಾಗಿ ವಿವಿಧ ರಾಸಾಯನಿಕ ಕ್ರಿಯೆಗಳನ್ನು ನಡೆಸಲು ಬೇಕಾದ ನಿರ್ದೇಶವನ್ನು ತಾವೇ ಸಿದ್ಧಪಡಿಸಲು ನೆರವಾಗುವ ರೋಬ್ರೀನ್ಸ್ ಎನ್ನುವ ತಂತ್ರಾಂಶ ತಯಾರಕ ಸೌಲಭ್ಯವನ್ನು ರೋಬೋಕೆಮ್ ಫ್ಲೆಕ್ಸ್ ಬಳಸುತ್ತದೆ. ಇಡೀ ಸಾಧನವನ್ನು ಆಮಿ ಪ್ಲಾಟಿಪಸ್ ಎನ್ನುವ ಪೈಥನ್ ತಂತ್ರಾಂಶ ನಿಯಂತ್ರಿಸುತ್ತದೆ. ಈ ನಿಯಂತ್ರಣಕ್ಕೆ ಬೇಕಾದ ಸರ್ಕ್ಯೂಟುಗಳನ್ನು ಸ್ವತಃ ಸಿದ್ಧಪಡಿಸಿ ಮುದ್ರಿಸಿಕೊಳ್ಳಬಹುದು. ಅವನ್ನು ಹೈಸ್ಕೂಲು ವಿದ್ಯಾರ್ಥಿಗಳು ರೋಬೋಟಿಕ್ಸ್ ಕಲಿಯಲು ಬಳಸುವ ಆರ್ಡುಯಿನೋ ಸಾಧನಗಳ ಜೊತೆಗೆ ಸೇರಿಸಿ ಇಲೆಕ್ಟ್ರಾನಿಕ್ ನಿಯಂತ್ರಕವನ್ನು ರೂಪಿಸಿಕೊಳ್ಳಬಹುದಂತೆ. ಇನ್ನು ಬೇಕಾಗುವುದು ಸುಸಜ್ಜಿತ ಪಂಪುಗಳು, ಅವನ್ನಷ್ಟೇ ಖರೀದಿಸಬೇಕು.
1: ಅಲ್ಲಪ್ಪ, ಇದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ?
4: ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ ನಿಂದು. ಹೇಳಿ ಕೇಳಿ ಇವರು ವಿಜ್ಞಾನಿಗಳು, ವಿಜ್ಞಾನ ಅಂದಮೇಲೆ ಎಲ್ಲವನ್ನು ಪರೀಕ್ಷಿಸಿ ಆಮೇಲೆ ತಾನೇ ಒಪ್ಕೊಳ್ಬೇಕು. ಟಿಮೋತಿ ತಂಡ ಕೂಡ ಈ ರೋಬೋಕೆಮ್ ಫ್ಲೆಕ್ಸ್ ಪ್ರಯೋಗಾಲಯವನ್ನು ಪರೀಕ್ಷಿಸಿದೆ. ಸಾವಯವ ಕೆಮಿಸ್ಟ್ರಿಯಲ್ಲಿ ತುಸು ಕ್ಲಿಷ್ಟಕರ ಎನಿಸಿದ ಕ್ರಿಯೆಗಳನ್ನು ಮಾಡಲು ತಿಳಿಸಿ ಅದು ಕೊಟ್ಟ ಫಲಿತಾಂಶಗಳನ್ನು ಗಮನಿಸಿದ್ದಾರೆ. ಪಿರ್ರೋಲ್ ವಸ್ತುವಿಗೆ 3 ಫ್ಲೋರೋಮೀಥೈಲ್ ಬಾಲಗಳನ್ನು ಸೇರಿಸುವಂತೆ, ರಾಮನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬಳಸುವ ಕೆಲವು ದುಬಾರಿ ಕ್ರಿಯಾವರ್ಧಕಗಳನ್ನು ತಯಾರಿಸುವಂತೆ ನಿರ್ದೇಶಗಳನ್ನು ಕೊಟ್ಟು ಪರೀಕ್ಷಿಸಿದ್ದಾರೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಅತಿ ಹೆಚ್ಚು ಉತ್ಪನ್ನವನ್ನು ಅತಿ ಕಡಿಮೆ ಶಕ್ತಿ ಹಾಗೂ ರಾಸಾಯನಿಕಗಳನ್ನು ಬಳಸಿ ತಯಾರಿಸುವ ವಿಧಾನಗಳನ್ನು ರೋಬೋಕೆಮ್ ಫ್ಲೆಕ್ಸಿ ಸೂಚಿಸಿದೆ. ಉತ್ಪನ್ನಗಳು ತಯಾರಿಸಿಯೂ ಕೊಟ್ಟಿದೆಯಂತೆ. ಇನ್ನು ನಾವು ನೀವು ಇದನ್ನು ತಂದು ಕೆಮಿಸ್ಟ್ರಿ ಮಾಡಬಹುದು.
1: ಎಲ್ಲರ ಕೈಗೂ ಕೆಮಿಸ್ಟ್ರಿಯನ್ನು ಹೀಗೆ ಎಟುಕಿಸುವ ಇವರ ಹಂಬಲವೇನೋ ಚೆನ್ನಾಗಿದೆ. ಆದರೆ ಎಲ್ಲರೂ ತಮ್ಮ ಕೈಗೆ ಸಿಕ್ಕ ಈ ಸೌಲಭ್ಯವನ್ನು ಸದ್ಬಳಕೆಗೆ ಬಳಸಿಕೊಳ್ಳುತ್ತಾರೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ?
2: ಇದೇ ದೊಡ್ಡ ಸವಾಲು. ಈ ಪ್ರಶ್ನೆಗೆ ಯಾವ ಕೆಮಿಸ್ಟ್ರಿಯೂ ಯಾವ ವಿಜ್ಞಾನಿಯೂ ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದಕ್ಕೆ ಉತ್ತರ ಬಳಕೆದಾರರ ಆಸೆ, ಹಂಬಲ, ಗುರಿ, ದುರಾಸೆ, ಸದಾಚಾರ, ಪರಿಸರ ಎಲ್ಲವನ್ನೂ ಅವಲಂಬಿಸಿರುತ್ತದೆ. ಬರೇ ಕೆಮಿಸ್ಟ್ರಿಯನ್ನಷ್ಟೇ ಅಲ್ಲ ಅಲ್ಲವಾ?
5: ರಕ್ತಸ್ರಾವಕ್ಕೆ ಒಂದು ಕ್ವಿಕ್ ಫಿಕ್ಸ್? ಚುಚ್ಚಿದ ಸೂಜಿ ಪುಟ್ಟದೇ ಆದರೂ ಚಿಮ್ಮಿದ ರಕ್ತ ಹೆಪ್ಪುಗಟ್ಟಲು ಅಥವಾ ನಿಲ್ಲಲು ಹಲವು ನಿಮಿಷಗಳೇ ಬೇಕು. ಇನ್ನು ದೊಡ್ಡ ಗಾಯವಾದರೆ ಕಥೆಯೇ ಬೇರೆ. ರಕ್ತ ಹೊರಗೆ ಚಿಮ್ಮದಂತೆ ಬ್ಯಾಂಡೇಜು ಹಾಕಿ ನಿಲ್ಲಿಸದೆ ವಿಧಿಯಿಲ್ಲ. ಹೀಗಿದ್ದು ಬ್ಯಾಂಡೇಜು ತೆರೆದೊಡನೆ ಮತ್ತೆ ರಕ್ತ ಹರಿಯುವ ಸಾಧ್ಯತೆಗಳು ಇದ್ದೇ ಇರುತ್ತವೆ. ರಕ್ತ ಸುರಿಯುವುದು ನಿಲ್ಲುವುದನ್ನೇ

ಹೆಪ್ಪುಗಟ್ಟುವುದು ಎನ್ನುತ್ತೇವೆ. ಇದೀಗ ಸುರಿಯುವ ರಕ್ತಕ್ಕೆ ಕ್ಷಿಪ್ರವಾಗಿ ಅಡ್ಡಗಟ್ಟೆ ಹಾಕುವ ವಿಧಾನವೊಂದು ಸಾಧ್ಯವಂತೆ. ಸಾಮಾನ್ಯವಾಗಿ ಹೆಪ್ಪುಗಟ್ಟಿದಾಗ ಆಗುವುದಕ್ಕಿಂತಲೂ 13 ಪಟ್ಟು ಗಟ್ಟಿಯಾಗಿ ದೃಢವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನವೊಂದನ್ನು ಕೆನಡಾದ ಮ್ಯಾಗ್ಗಿಲ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾನ್ಯು ಲೀ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ರಕ್ತ ಹೆಪ್ಪುಗಟ್ಟುವುದು ನಿಸರ್ಗದ ಒಂದು ರಕ್ಷಣಾ ಕ್ರಮ. ಗಾಯವಾದಾಗ ರಕ್ತ ಹರಿದು ಪ್ರಾಣಕ್ಕೆ ಅಪಾಯ ಆಗದಂತೆ ತಡೆಯುವುದು ಪ್ರಮುಖ ಗುರಿ. ಅದರ ಜೊತೆಗೆ ತೆರೆದ ಗಾಯದೊಳಗೆ ರೋಗಾಣುಗಳು ಬಂದು ಸೇರಿಕೊಂಡು ಅಂಗಗಳು ಕೊಳೆಯುವುದೂ ಆರಂಭವಾಗಬಹುದು. ಗಾಯವನ್ನು ಮುಚ್ಚಿದಾಗ ಈ ಸಾಧ್ಯತೆ ಕಡಿಮೆ. ರಕ್ತ ಹೆಪ್ಪುಗಟ್ಟುವುದಕ್ಕೆ ಇದೂ ಒಂದು ಕಾರಣ. ಹೆಪ್ಪುಗಟ್ಟುವ ಕ್ರಿಯೆ ಬಹಳ ಸಹಜವಾಗಿಯೇ ನಡೆಯುತ್ತದೆ. ಪ್ರಮುಖವಾಗಿ ಇದು ಒಂದು ಜೈವಿಕ ಕ್ರಿಯೆ. ಇದರಲ್ಲಿ ರಾಸಾಯನಿಕ ಚಟುವಟಿಕೆಗಳ ಜೊತೆಗೆ ಜೀವಕೋಶಗಳ ಚಟುವಟಿಕೆಯೂ ಮುಖ್ಯವಾಗುತ್ತದೆ. ಹೆಪ್ಪುಗಟ್ಟುವಾಗ ಹಲವಾರು ಬದಲಾವಣೆಗಳಾಗುತ್ತದೆ. ದ್ರವ ರೂಪದಲ್ಲಿರುವ ರಕ್ತ ಅರೆದ್ರವ ಅಥವಾ ಅರೆಘನವಾಗುತ್ತದೆ. ಇದಕ್ಕೆ ಕಾರಣ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಟುಗಳು ಹಾಗೂ ಕೆಲವು ಪ್ರೋಟೀನುಗಳು. ಗಾಯವಾದ ಕೂಡಲೇ ರಕ್ತನಾಳ ಕುಗ್ಗಲು ಆರಂಭಿಸುತ್ತದೆ. ಇದು ರಕ್ತದ ಹರಿವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ರಕ್ತ ಪರೀಕ್ಷೆಗೆ ಎಂದು ಸಿರಿಂಜಿನಿಂದ ರಕ್ತವನ್ನು ತೆಗೆದ ಕೂಡಲೇ ರಕ್ತದ ಹರಿವು ಕಡಿಮೆಯಾಗುವುದಕ್ಕೆ ಇದುವೇ ಕಾರಣ. ಗಾಯ ಇನ್ನೂ ದೊಡ್ಡದಾಗಿದ್ದರೆ ಅಥವಾ ರಕ್ತನಾಳ ದೊಡ್ಡದಾಗಿದ್ದರೆ ಆ ಜಾಗದಲ್ಲಿ ಪ್ಲೇಟ್ಲೆಟ್ಟುಗಳು ಬಂದು ಕೂಡಿಕೊಳ್ಳುತ್ತವೆ. ಗಾಳಿಗೆ ತೆರೆದುಕೊಂಡಾಗ ಇವು ಒಂದಕ್ಕೊಂದು ಅಂಟಿಕೊಳ್ಳಲು ಆರಂಭಿಸುತ್ತವೆ. ಹೀಗೆ ಪ್ಲೇಟ್ಲೆಟ್ಟುಗಳ ಬಿರಡೆಯೊಂದು ರೂಪುಗೊಂಡು ರಕ್ತದ ಹರಿವನ್ನು ತಡೆಯುತ್ತದೆ. ಅದೇ ವೇಳೆಯಲ್ಲಿ ಈ ಪ್ಲೇಟ್ಲೆಟ್ಟುಗಳ ನಡುವೆ ಇರುವ ದ್ರವದಲ್ಲಿ ಫೈಬ್ರಿನ್ ಎನ್ನುವ ಪ್ರೋಟೀನ್ ಎಳೆಗಳು ರೂಪುಗೊಳ್ಳುತ್ತವೆ. ಪ್ಲೇಟ್ಲೆಟ್ಟುಗಳಲ್ಲಿರುವ ಫ್ಯಾಕ್ಟರ್ 8 ಎಂಬ ಕಿಣ್ವ ದ್ರವದಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ಫೈಬ್ರಿನ್ ಎಳೆಗಳನ್ನು ರೂಪಿಸುತ್ತದೆ. ಫೈಬ್ರಿನ್ ಎಳೆಗಳು ಹಾಗೂ ಪ್ಲೇಟ್ಲೆಟ್ಟುಗಳ ಜಾಲವೇ ಹೆಪ್ಪು. ನಡುವೆ ಒಂದಿಷ್ಟು ದ್ರವವೂ ಇರುವುದರಿಂದ ಇದು ಜೆಲ್ಲಿಯಂತೆ ಅರೆಘನ, ಜೆಲ್ಲಿಯಂತೆ ಮೃದುವಾಗಿಯೂ ಇರುತ್ತದೆ. ಈ ಕ್ರಿಯೆ ಜರುಗಲು ಏನಿಲ್ಲವೆಂದರೂ ಹಲವು ನಿಮಿಷಗಳು ಬೇಕು. ಅಷ್ಟರಲ್ಲಿ ಸಾಕಷ್ಟು ರಕ್ತ ಹರಿದು ಹೋಗಬಹುದು. ರಕ್ತ ಶೀಘ್ರವಾಗಿ ಹೆಪ್ಪುಗಟ್ಟುವಂತೆ ಮಾಡಿದರೆ ಈ ನಷ್ಟವನ್ನು, ಅದರಿಂದಾಗುವ ತೊಂದರೆಗಳನ್ನೂ ತಡೆಯಬಹುದು. ಉದಾಹರಣೆಗೆ, ಹೀಮೋಫೀಲಿಯಾ ಕಾಯಿಲೆ ಇರುವ ಕೆಲವರಲ್ಲಿ ಫ್ಯಾಕ್ಟರ್ 8 ತಯಾರಿಕೆ ಕಡಿಮೆಯಾಗಿರುತ್ತದೆ ಅಥವಾ ತಯಾರಾಗುವ ಕಿಣ್ವ ದೋಷಪೂರ್ಣವಾಗಿರಬಹುದು. ಇದರಿಂದಾಗಿ ಅವರ ರಕ್ತ ಹೆಪ್ಪುಗಟ್ಟುವುದು ನಿಧಾನ. ಫಲವಾಗಿ ಗಾಯವಾದಾಗ ತಡೆಯಿಲ್ಲದ ರಕ್ತಸ್ರಾವ ಆಗಬಹುದು. ಅಂಥವರಿಗೆ ಕೃತಕವಾಗಿ ಫ್ಯಾಕ್ಟರ್ 8 ಒದಗಿಸುವುದು ಒಂದು ಉಪಾಯ. ಬೇರೆ ಉಪಾಯ ಇಲ್ಲವೇ? ಇವೆ. ಬ್ಯಾಂಡೇಜ್ ಹಾಕಿ ಗಾಯವನ್ನು ಮುಚ್ಚುವುದು ಒಂದು ಹಳೆಯ ಉಪಾಯ. ಎರಡನೆಯದು, ಫ್ಯಾಕ್ಟರ್ 8 ಹೆಪ್ಪುಗಟ್ಟಿಸುವ ವಸ್ತುಗಳನ್ನು ಅಥವಾ ಹೈಡ್ರೋಫೋಬಿಕ್ ವಸ್ತುಗಳನ್ನು ಇಲ್ಲವೇ ಸ್ಥಾಯಿ ವಿದ್ಯುತ್ ಬಳಸಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಟುಗಳು ಒಟ್ಟಾಗುವಂತೆ ಮಾಡುವುದು. ಇದರಿಂದ ಸ್ವಲ್ಪ ಮಟ್ಟಿಗೆ ಹೆಪ್ಪು ರೂಪುಗೊಂಡಂತಾಗುತ್ತದೆ. ಆದರೆ ಫೈಬ್ರಿನ್ ಎಳೆಗಳು ಇನ್ನೂ ರೂಪುಗೊಂಡಿರುವುದಿಲ್ಲ. ಆದ್ದರಿಂದ ಹೆಪ್ಪು ಕದಲದಂತೆ ಎಚ್ಚರ ವಹಿಸಬೇಕು. ಹೆಪ್ಪು ಅಪೂರ್ಣವಾಗಿ ರೂಪುಗೊಂಡರೂ ಅಪಾಯವೇ. ಮೃದುವಾಗಿರುವ ಹೆಪ್ಪು ಒಡೆದು ಗಾಯ ತೆರೆದುಕೊಳ್ಳುವ ಸಂಗತಿಗಳು ಅಪರೂಪವೇನಲ್ಲ. ಹೀಗಾಗಿ ಅತಿ ಕ್ಷಿಪ್ರವಾಗಿ ಹಾಗೂ ಸಹಜವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನ ಬೇಕಿತ್ತು. ಇದೀಗ ಜಿಯಾನ್ಯು ಲೀ ಮತ್ತು ಅವರ ತಂಡ ಇದಕ್ಕೊಂದು ಉಪಾಯವನ್ನು ಸೂಚಿಸಿದೆ. ಹೆಪ್ಪುಗಟ್ಟುವುದರಲ್ಲಿ ಅಷ್ಟೇನೂ ಪಾತ್ರವಿಲ್ಲದ ಕೆಂಪು ರಕ್ತ ಕಣಗಳನ್ನು ಬಳಸುವುದು ಇವರ ಉಪಾಯ. ಈ ಕಣಗಳನ್ನು ರಾಸಾಯನಿಕವಾಗಿ ಸ್ವಲ್ಪ ಮಾರ್ಪಡಿಸಿ ಅವು ಗಾಯದಲ್ಲಿ ತಮ್ಮಂತಾವೇ ಒಂದಕ್ಕೊಂದು ಅಂಟಿಕೊಂಡು ರಕ್ತ ಕಣಗಳ ಜಾಲವನ್ನು ಸೃಷ್ಟಿಸಬಹುದೇ? ಇದು ಲೀ ತಂಡದ ಯೋಚನೆ. ಇದಕ್ಕಾಗಿ ಇವರು ಕೆಂಪು ರಕ್ತ ಕಣಗಳನ್ನು ತೆಗೆದುಕೊಂಡು ಅವುಗಳ ಮೇಲ್ಮೈಗೆ ಟ್ರಾನ್ಸ್ ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಎನ್ನುವ ಅಣುಗಳನ್ನು ಜೋಡಿಸಿದ್ದಾರೆ. ಇಂತಹ ಕಣಗಳ ನಡುವೆ ಕೆಲವು ಪಾಲಿಮರ್ ಅಣುಗಳನ್ನು ಇಟ್ಟಾಗ ಅವು ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಅಂಶಗಳಿಗೆ ಜೋಡಿಸಿಕೊಡುತ್ತವೆ. ಹೀಗೆ ಒಂದು ಹಂದರ ಸೃಷ್ಟಿಯಾಗುತ್ತದೆ. ಪ್ಲೇಟ್ಲೆಟ್ಟುಗಳು ಫೈಬ್ರಿನ್ ತಯಾರಿಸುವುದಕ್ಕೂ ಮೊದಲೇ ಹೀಗೊಂದು ಹಂದರ ಸೃಷ್ಟಿಯಾಗುತ್ತದೆ. ಅದರೊಳಗೆ ಇರುವ ಪ್ಲೇಟ್ಲೆಟ್ಟುಗಳು ನಂತರ ಸಹಜವಾಗಿ ಫೈಬ್ರಿನ್ ಜಾಲವನ್ನು ಸೃಷ್ಟಿಸುತ್ತವೆ. ಇವೆರಡೂ ಕೂಡಿಕೊಂಡು ದೃಢವಾದ ಗಟ್ಟಿಯಾದ ಹೆಪ್ಪು ರೂಪುಗೊಳ್ಳುತ್ತದೆ. ಈ ತಂತ್ರವನ್ನು ಇವರು ಇಲಿಗಳಿಗೆ ಗಾಯ ಮಾಡಿ ರಕ್ತ ಹೆಪ್ಪುಗಟ್ಟುತ್ತದೆ, ಹೆಪ್ಪು ಎಷ್ಟು ಗಟ್ಟಿ, ಅದನ್ನು ಹರಿಯಲು ಎಷ್ಟು ಬಲಬೇಕು, ಸಾಧಾರಣ ಹೆಪ್ಪನ್ನು ಹರಿಯಲು ಎಷ್ಟು ಬಲಬೇಕು ಎಂದೆಲ್ಲ ಪರೀಕ್ಷಿಸಿದ್ದಾರೆ.
ಈ ರೀತಿಯಲ್ಲಿ ಕೆಂಪು ರಕ್ತ ಕಣಗಳನ್ನು ಮಾರ್ಪಡಿಸಿ ಕಟ್ಟಿದ ಕೃತಕ ಹೆಪ್ಪನ್ನು ಹರಿಯಲು

0: ಸಾಧಾರಣ ಹೆಪ್ಪನ್ನು ಹರಿಯಲು ಬೇಕಾಗುವ ಬಲಕ್ಕಿಂತ 13 ಪಟ್ಟು ಹೆಚ್ಚು ಬಲಬೇಕಿತ್ತು. ಅಷ್ಟೇ ಅಲ್ಲ, ಕೇವಲ 5 ಮೈಕ್ರೋಸೆಕೆಂಡುಗಳಲ್ಲಿ ಹೆಪ್ಪು ರೂಪುಗೊಂಡಿತ್ತು. ಅಂದರೆ ಸೆಕೆಂಡಿನ 21 ಅಂಶದಷ್ಟು ಸಮಯದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಇಷ್ಟು ಕ್ವಿಕ್ಕಾಗಿ ಹೆಪ್ಪುಗಟ್ಟಿಸುವ ಈ ವಿಧಾನವನ್ನು ಕ್ಲಿಕ್ ಕ್ಲಾಟಿಂಗ್ ವಿಧಾನ ಎಂದು ಲೀ ಹೆಸರಿಸಿದ್ದಾರೆ. ಹೇಗಿದೆ ಈ ಕ್ವಿಕ್ ಫಿಕ್ಸ್? ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಕೋಶದೊಳಗೊಂದು ಥರ್ಮಾಮೀಟರು. ಸ್ನಾನಕ್ಕೆ ಅಂತ ಬಿಸಿ ನೀರು ಬಕೆಟಿಗೆ ಸುರಿದ ಮೇಲೆ ಒಮ್ಮೆ ಅದರಲ್ಲಿ ಬೆರಳು ಅದ್ದಿ ಪರೀಕ್ಷಿಸದೇ ಇರುವವರು ಯಾರಾದರೂ ಇದ್ದೀರಾ? ಬಹುಶಃ ಇಲ್ಲ. ಯಾಕೆಂದರೆ ನೀರು ಸುಡುವಷ್ಟು ಬಿಸಿಯೋ, ಹಿತವಾಗಿ ಬೆಚ್ಚಗಿದೆಯೋ, ನಡುಗಿಸುವಷ್ಟು ತಣ್ಣಗೆ ಇದೆಯೋ ಎಂದು ತಿಳಿಯುವುದಕ್ಕೆ ಇದೊಂದೇ ದಾರಿ. ಆದರೆ ಇಲ್ಲೂ ಒಂದು ಸಮಸ್ಯೆ ಇದೆ. ಸ್ವಲ್ಪವೇ ಸ್ವಲ್ಪ ಉಷ್ಣತೆ ಹೆಚ್ಚಿದ್ದರೂ ಅದನ್ನು ನಾವು ಪತ್ತೆ ಮಾಡಲು ಸಾಧ್ಯವೇ ಇಲ್ಲ. ಬೆಚ್ಚಗೆ ಇರುವ ನೀರಿನ ಉಷ್ಣತೆ 10 ಡಿಗ್ರಿಯಷ್ಟು ಕೂಡ ವ್ಯತ್ಯಾಸವಾಗಿರಬಹುದು. ಇದು ಕಣ್ಣಿಗೆ ಕಾಣುವ ನೀರಿನ ಉಷ್ಣತೆಯನ್ನು ಪತ್ತೆ ಮಾಡುವುದಕ್ಕೆ ಇರುವ ಸವಾಲು. ಇನ್ನು ಕಣ್ಣಿಗೆ ಕಾಣದ ವಸ್ತುಗಳ ಉಷ್ಣೆಯನ್ನು ಪತ್ತೆ ಮಾಡಬಹುದೇ? ಮಾಡಬಹುದಂತೆ. ಕಣ್ಣಿಗೆ ಕಾಣದಷ್ಟು ಪುಟ್ಟದಾದ ಜೀವಕೋಶಗಳ ಒಳಗಿನ ಉಷ್ಣತೆಯನ್ನು ಅಳೆಯುವ ಥರ್ಮಾಮೀಟರ್ ಅನ್ನು ಜಪಾನಿನ ಕ್ವಾಂಟಮ್ ಲೈಫ್ ಸೈನ್ಸಸ್ ಸಂಶೋಧನಾಲಯದ ಹಿತೋಷಿ ಇಶಿವಾತ ಮತ್ತು ಸಂಗಡಿಗರು ವಿನ್ಯಾಸ ಮಾಡಿದ್ದಾರಂತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವರು ಈ ಸಾಧನೆ ಮಾಡಿದ್ದಾರೆ. ಥರ್ಮಾಮೀಟರು ಎಂದರೆ ಉಷ್ಣತೆಯನ್ನು, ಅರ್ಥಾತ್ ಶಾಖ ಶಕ್ತಿಯನ್ನು ಅಳೆಯುವ ಒಂದು ಸಾಧನ. ನಾವು ವೈದ್ಯರ ಬಳಿಯಲ್ಲಿ ನೋಡುವ ಗಾಜಿನ ಥರ್ಮಾಮೀಟರು ದ್ರವಗಳು ಬಿಸಿಯಾದಾಗ ಹಿಗ್ಗುತ್ತವೆ ಎನ್ನುವ ತತ್ವವನ್ನು ಆಧರಿಸಿ ತಯಾರಾಗಿವೆ. ಅವುಗಳಲ್ಲಿ ಇರುವ ಪಾದರಸ ಬಿಸಿಯಾಗುತ್ತಿದ್ದಂತೆ ಹಿಗ್ಗುತ್ತದೆ. ಮಂಜುಗಡ್ಡೆಯಲ್ಲಿಯೂ ಹಬೆಯಾಡುವ ನೀರಿನಲ್ಲಿಯೂ ಇಟ್ಟಾಗ ಕಾಣುವ ಪಾದರಸದ ಹಿಗ್ಗುವಿಕೆಯನ್ನೇ ವಿಭಾಗಿಸಿ ಡಿಗ್ರಿ ಎಂದು ಕರೆದು ಉಷ್ಣತೆಯನ್ನು ಗುರುತಿಸಲು ಬಳಸುತ್ತೇವೆ. ಮಂಜುಗಡ್ಡೆಯ ಉಷ್ಣತೆಯಲ್ಲಿರುವ ವಸ್ತುವಿನ ಉಷ್ಣತೆ 100 ಡಿಗ್ರಿ ಆದಾಗ ಅದು ಕುದಿಯುವ ನೀರಿನಷ್ಟು ಬಿಸಿಯಾಗಿರುತ್ತದೆ ಎಂದರ್ಥ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಥರ್ಮೋಕಪಲ್ ಎನ್ನುವ ವಿದ್ಯಮಾನವನ್ನು ಬಳಸುತ್ತದೆ. 2 ವಿಭಿನ್ನ ಲೋಹಗಳ ತಂತಿಗಳನ್ನು ತುದಿಗಳಲ್ಲಿ ಬೆಸೆದಿರುತ್ತದೆ. ಈ ಬೆಸೆದ ಜೋಡಿ ತಂತಿಯ ಒಂದು ತುದಿ ಬಿಸಿಯಾದಾಗ ತಣ್ಣಗಿರುವ ಮತ್ತೊಂದು ತುದಿಯಲ್ಲಿ ವಿದ್ಯುತ್ ಹುಟ್ಟುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಎಷ್ಟರ ಮಟ್ಟಿಗೆ ಬಿಸಿಯಾಗಿದೆ ಎಂದು ತಿಳಿಯಬಹುದು. ಈ ವಿದ್ಯಮಾನವನ್ನು ಸೀಬೆಕ್ ಪರಿಣಾಮ ಎನ್ನುತ್ತಾರೆ. ಈ ಬಗೆಯ ಉಷ್ಣಮಾಪಿಗಳು ಪಾದರಸದ ಥರ್ಮಾಮೀಟರುಗಳಿಗಿಂತ 10 ಪಟ್ಟು ಬಿಸಿಯಾದ ಉಷ್ಣತೆಯನ್ನು ಅಳೆಯಬಲ್ಲವು. ಅಂತಹ ಬಿಸಿಯಲ್ಲಿ ಗಾಜಿನ ಥರ್ಮಾಮೀಟರು ಒಡೆದೇ ಹೋಗಬಹುದು. ಥರ್ಮಿಸ್ಟಾರ್ ಥರ್ಮೋಮೀಟರುಗಳು ಇನ್ನೊಂದು ವಿಧ. ಇವು ಇಲೆಕ್ಟ್ರಾನಿಕ್ ಥರ್ಮಾಮೀಟರುಗಳು. ಇವುಗಳಲ್ಲಿ ಸೆಮಿಕಂಡಕ್ಟರಿನಂತೆಯೇ ವಿಶೇಷವಾದೊಂದು ವಸ್ತು ಇರುತ್ತದೆ. ಅದು ಬಿಸಿಯಾದಾಗ ಕ್ಷೀಣವಾದ ವಿದ್ಯುತ್ಸಿಯಾದಾಗ ಕ್ಷೀಣವಾದ ವಿದ್ಯುತ್ತನ್ನು ಹುಟ್ಟಿಸುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಥರ್ಮಿಸ್ಟಾರು ಎಷ್ಟು ಬಿಸಿಯಾಗಿದೆ ಎಂದು ತಿಳಿಯಬಹುದು. ಇವಲ್ಲದೆ ದೂರದಿಂದಲೇ ಬಿಸಿಯಾದ ವಸ್ತುಗಳ ಉಷ್ಣತೆಯನ್ನು ತಿಳಿಯುವ ದೂರ ಸಂವೇದಿ ಉಷ್ಣಮಾಪಕಗಳು ಇವೆ. ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ದೇಹದ ಉಷ್ಣತೆಯನ್ನು ಗಮನಿಸಲು ಇವನ್ನು ಬಳಸಿದ್ದೆವು. ಇವೆಲ್ಲವೂ ನಮಗೆ ತಿಳಿದಿರುವ ಉಷ್ಣತೆಯನ್ನು ಮಾಪುವ ವಿಧಾನಗಳು. ಆದರೆ ಇವು ಯಾವುವು ಜೀವಕೋಶದೊಳಗಿನ ಉಷ್ಣತೆ ಎಷ್ಟಿದೆ ಎಂಬುದನ್ನು ತಿಳಿಸಲಾರವು. ಏಕೆಂದರೆ ಜೀವಕೋಶದಷ್ಟು ಪುಟ್ಟ ವಸ್ತುವಿನೊಳಗೆ ಅದನ್ನು ಹಾಳಗೆಡವದಂತೆ ತೂರುವ ತಂತಿ ಇಲ್ಲ. ಹೀಗಾಗಿ ಜೀವಕೋಶದೊಳಗೆ ಯಾವುದಾದರೂ ವಸ್ತುವನ್ನು ಸೇರಿಸಿ ಉಷ್ಣತೆಯಿಂದಾಗಿ ಅದರಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುವುದಷ್ಟೇ ಉಪಾಯ. ನ್ಯಾನೋ ವಜ್ರಗಳು ಎನ್ನುವ ವಸ್ತುಗಳನ್ನು ಈ ಹಿಂದೆ ಜೀವಕೋಶಗಳೊಳಗಿನ ಉಷ್ಣತೆಯನ್ನು ಅಳೆಯಲು ಬಳಸಲಾಗಿತ್ತು. ಅತಿ ಸಣ್ಣದಾದ ವಜ್ರದ ಹರಳುಗಳು ಇವು, ಆದರೆ ಕೃತಕವಾಗಿ ತಯಾರಿಸಿದಂಥವು. ವಜ್ರದಲ್ಲಿ ಸಾಮಾನ್ಯವಾಗಿ ಇರುವ ಕಾರ್ಬನ್ನಿನ ಜೊತೆಗೆ ನೈಟ್ರೋಜನ್ ಅಣುವೊಂದನ್ನು ಕೂಡಿಸಿ ತಯಾರಿಸಿದಂತಹ ಹರಳುಗಳು ಇವು. ಈ ನೈಟ್ರೋಜನ್ನಿಂದಾಗಿ ಹರಳುಗಳಿಗೆ ಒಂದು ವಿಶೇಷ ಗುಣ ಒದಗುತ್ತದೆ. ಅವುಗಳ ಕ್ವಾಂಟಮ್ ಸ್ಥಿತಿಯಲ್ಲಿ ವೈವಿಧ್ಯ ಉಂಟಾಗುತ್ತದೆ. ಈ ಕ್ವಾಂಟಮ್ ಸ್ಥಿತಿಯನ್ನು ಸ್ಪಿನ್ ಎಂದು ಕರೆಯುತ್ತಾರೆ. ಇದೊಂದು ಕಾಂತಗುಣ, ಅರ್ಥಾತ್ ಕಾಂತಶಕ್ತಿಯಿಂದ ಬದಲಾಗಬಲ್ಲ ಗುಣ. ನ್ಯಾನೋ ವಜ್ರದ ಅಣುಗಳಲ್ಲಿ ಸ್ಪಿನ್ಗೆ ಸಂಬಂಧಿಸಿದಂತೆ 3 ಬಗೆ ಸಾಧ್ಯ. ಮೊದಲೆರಡು

0: ಒಂದಕ್ಕೊಂದು ವಿರುದ್ಧವೆನ್ನಿಸುವ ಸ್ಥಿತಿ. ಮೂರನೆಯದು ಈ ಎರಡೂ ಸ್ಥಿತಿಯು ಒಟ್ಟಿಗೆ ಇರುವಂತಹ ಇಬ್ಬಂದಿ ಕ್ವಾಂಟಮ್ ಸ್ಥಿತಿ ಎನ್ನಬಹುದು. ಒಂದಿಷ್ಟು ಶಕ್ತಿಯನ್ನು ಒದಗಿಸಿದಾಗ ಇಲ್ಲವೇ ಕಳೆದಾಗ ಇವುಗಳು ತಮ್ಮ ಸ್ಥಿತಿಯನ್ನು ಅನ್ವಯ ಬದಲಿಸಿಕೊಳ್ಳಬಲ್ಲುವು. ಪ್ರಬಲವಾದ ಅಯಸ್ಕಾಂತ ಇದ್ದಲ್ಲಿ ಈ ಸೂಕ್ಷ್ಮ ಬದಲಾವಣೆಗಳನ್ನು ಗುರುತಿಸಬಹುದು. ಹೀಗಾಗಿ ಇದುವರೆವಿಗೂ ಇಂತಹ ನ್ಯಾನೋವಜ್ರ ಕಣಗಳನ್ನು ಬಳಸಿ ಜೀವಕೋಶಗಳ ಉಷ್ಣತೆಯನ್ನು ಮಾಪಿಸಬಹುದಿತ್ತು. ಆದರೆ ಕೃತಕವಾಗಿ ತಯಾರಾದ ಈ ನ್ಯಾನೋವಜ್ರಗಳು ಎಲ್ಲವೂ ಒಂದೇ ರೀತಿ ಇರುವುದಿಲ್ಲವಾದ್ದರಿಂದ ಅವು ಅಳೆದ ಉಷ್ಣತೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣುತ್ತಿತ್ತು, ಬೆರಳಿನಿಂದ ಮುಟ್ಟಿದ ಬಿಸಿ ನೀರಿನಲ್ಲಿರಬಹುದಾದ ವ್ಯತ್ಯಾಸದಂತೆ. ಹೀಗಾಗಿ ಇದು ಅಷ್ಟು ನಿಖರವಾದ ಮಾಪಕವಾಗಲಿಲ್ಲ. ಇದೀಗ ಇಶಿವಾತರ ತಂಡ ಹೊಸದೊಂದು ಕ್ವಾಂಟಮ್ ವಸ್ತುವನ್ನು ಬಳಸಿ ಇನ್ನೂ ನಿಖರವಾಗಿ ಜೀವಕೋಶದೊಳಗಿನ ಉಷ್ಣತೆಯನ್ನು ಅಳೆದಿದೆ. ಇಶಿವಾತರ ತಂಡ ಇದೆ. ಇಶಿವಾತರ ತಂಡ ತಯಾರಿಸಿರುವ ವಸ್ತುವನ್ನು ನ್ಯಾನೋ ಸೆನ್ಸರ್ ಎಂದು ಕರೆದಿದ್ದಾರೆ, ಅಂದರೆ ಅತಿ ಸೂಕ್ಷ್ಮವಾದ ಸಂವೇದಕ. ಇದು ಕೂಡ ನ್ಯಾನೋವಜ್ರದ ಹರಳುಗಳಂತೆಯೇ ಸ್ಪಿನ್ ಗುಣವನ್ನು ಬಳಸುತ್ತದೆ. ಆದರೆ ಒಂದು ವ್ಯತ್ಯಾಸವಿದೆ, ಈ ವಸ್ತುವಿನಲ್ಲಿ ಇರುವ ಎಲ್ಲ ಅಣುಗಳ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಜೊತೆಗೆ ಅದರಲ್ಲಿ ಉಂಟಾಗುವ ವ್ಯತ್ಯಾಸಗಳು ತುಸು ದೀರ್ಘಕಾಲ ಉಳಿಯುತ್ತವೆ. ಹೀಗಾಗಿ ಉಷ್ಣತೆಯಲ್ಲಿನ ಬದಲಾವಣೆಗಳನ್ನು ಇನ್ನಷ್ಟು ನಿಖರವಾಗಿ ಖಚಿತವಾಗಿ ತಿಳಿಯಬಹುದು ಎನ್ನುತ್ತಾರೆ ಇಶಿವಾತ. ಈ ವಿಶಿಷ್ಟ ನ್ಯಾನೋ ಕ್ವಾಂಟಮ್ ಸೆನ್ಸಾರುಗಳನ್ನು ತಯಾರಿಸಲು ಇಶಿವಾತ ತಂಡ ಸ್ಪಿನ್ ಕ್ವಾಂಟಮ್ ಗುಣವುಳ್ಳ ಪೆಂಟಸೀನ್ ಅಣುಗಳನ್ನು ಪ್ಯಾರಾ ಟರ್ಫಿನೈಲ್ ಹರಳುಗಳೊಳಗೆ ಬಂಧಿಸಿಟ್ಟಿತು. ಇದರ ಮೇಲೆ ಒಂದು ಪಾಲಿಮರ್ ಲೇಪವನ್ನು ಹಾಕಿದೆ. ಹೀಗೆ ತಯಾರಾದ ಅಣುಗಳೆಲ್ಲದರ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಇವುಗಳ ಮೇಲೆ ಹಸಿರು ಲೇಸರು ಬೆಳಕನ್ನು ಹಾಯಿಸಿದಾಗ ಕ್ವಾಂಟಮ್ ವಸ್ತುವು ಅದನ್ನು ಹೀರಿಕೊಳ್ಳುವುದರಿಂದ ಅದರ ಸ್ಪಿನ್ ಬದಲಾಗುತ್ತದೆ. ಅದು ಕೆಂಪಗಿನ ಬೆಳಕನ್ನು ಹೊಮ್ಮಿಸುತ್ತದೆ. ಈ ಬೆಳಕಿನ ಪ್ರಖರತೆ ಸುತ್ತಮುತ್ತಲಿನ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಅಂದರೆ ಹಸಿರು ಬೆಳಕು ಹಾಯಿಸಿದಾಗ ಕಾಣುವ ಕೆಂಬಣ್ಣದ ಪ್ರಖರತೆ ಜೀವಕೋಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರುತ್ತದೆ ಎಂದರ್ಥ. ಇದನ್ನು ಅಲ್ಲಿನ ಉಷ್ಣತೆಯನ್ನು ಲೆಕ್ಕ ಹಾಕಲು ಬಳಸಬಹುದು. ಹೀಗೆ ಜೀವಕೋಶದ ವಿವಿಧ ಭಾಗಗಳಲ್ಲಿನ ಉಷ್ಣತೆಯನ್ನು ಅಳೆಯಬಹುದು. ಇಶಿವಾತ ತಂಡ ಇದನ್ನೂ ಪರೀಕ್ಷಿಸಿ ನೋಡಿದೆ. ಜೀವಂತ ಕೋಶದೊಳಗೆ ಈ ನ್ಯಾನೋ ಸೆನ್ಸಾರುಗಳನ್ನು ಹರಡಿ ವಿವಿಧ ನ್ಯಾನೋ ಸೆನ್ಸರುಗಳನ್ನು ಪರೀಕ್ಷಿಸಿದೆ. ಕೋಶದ ಬೇರೆ ಬೇರೆ ಭಾಗದಲ್ಲಿರುವ ನ್ಯಾನೋ ಸೆನ್ಸಾರುಗಳು 1 ಡಿಗ್ರಿಯಷ್ಟು ಉಷ್ಣತೆಯ ವ್ಯತ್ಯಾಸವನ್ನು ದಾಖಲಿಸಿದ್ದುವು. ಅಂದರೆ ಕೋಶದ ಎಲ್ಲೆಡೆ ಒಂದೇ ಉಷ್ಣತೆ ಇಲ್ಲ ಎಂದಾಯಿತು. ಕೇವಲ 500 ನ್ಯಾನೋಮೀಟರು, ಅಂದರೆ ಮಿಲಿಮೀಟರಿನ 2001 ಅಂಶದಷ್ಟು ದೂರವಿರುವ ನ್ಯಾನೋ ಕಣಗಳು ಸ್ಪಷ್ಟವಾಗಿ ಉಷ್ಣತೆಯನ್ನು ತೋರಿಸುತ್ತವೆ. ಅರ್ಥಾತ್ ಈ ತಂತ್ರ ಬಲು ನಿಖರ ಎನ್ನುತ್ತಾರೆ ಇಶಿವಾತ. ಮುಂದೇನು ಗೊತ್ತಿಲ್ಲ. ಬಹುಶಃ ಜೀವಕೋಶದ ಚಟುವಟಿಕೆಗಳಿಗೂ ಅದರಲ್ಲಿನ ಉಷ್ಣತೆಗೂ ಸಂಬಂಧ ಏನು ಎಂಬುದನ್ನು ತಿಳಿಯಲು ಇದು ನೆರವಾಗಬಹುದು. ಅಥವಾ ಯಾರಿಗೆ ಗೊತ್ತು, ಇವು ಇನ್ಯಾವುದೋ ಬಳಕೆಗೂ ಒದಗಬಹುದು. ಹೊಸ ಅರಿವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುವುದನ್ನು ಮಾನವನಿಗೆ ಕಲಿಸಬೇಕಿಲ್ಲ ಅಲ್ಲವೇ?
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ಜೆಮಿನಿ AI ಧ್ವನಿಗಳು ಹಾಗೂ ಶ್ರೀಮತಿ ಭಾರತಿ ಅವರ ಅಣುಕು ಧ್ವನಿ.

0: ಕೇಳುವರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು

0: ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ, ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ
0: ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಕೇಳುವರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದಲ್ಲಿ ಬರುವ ಅನುಚ್ಛೇದಗಳು ಮತ್ತು ಭಾಗಗಳ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
0: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
0: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ನಮಸ್ಕಾರ, ಜನಧ್ವನಿ ವಾಹಿನಿಯ ಸಾಮಾನ್ಯ ಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ SB, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು, ಚಿತ್ರದುರ್ಗ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂತಿರೋ ವಿಷಯ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಭಾರತ ಸಂವಿಧಾನ ಮತ್ತು ಸರ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನ ನೋಡ್ಕೊಳ್ಬೇಕು ಮತ್ತು ಒಂದು ಮಾದರಿ ವೇಳಾಪಟ್ಟಿ ಅಥವಾ ಎಲ್ಲಾ ವಿಷಯಗಳು ಕವರ್ ಆಗೋ ತರ ಯಾವ ತರ ಒಂದು ಶೆಡ್ಯೂಲ್ ಅನ್ನ ಹಾಕೊಳ್ಳೋದು ಮತ್ತೆ ಅದನ್ನ ಯಾವ ತರ ಕವರ್ ಮಾಡ್ತಾ ಹೋಗೋದು, ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಯಾವ್ದೇ ಒಂದು ವಿಷಯನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಲ್ಲೂ ಇರೋ ಒಂದು ಸಾಮಾನ್ಯ ಜನರ ಡೌಟ್ ಏನಪ್ಪಾ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಮತ್ತೆ ಏನೇನು ಓದ್ಕೋಬೇಕು, ಎಷ್ಟು ಮಟ್ಟಿಗೆ ಓದ್ಕೋಬೇಕು, ಯಾವ ತರ ಓದ್ಕೋಬೇಕು ಅನ್ನೋದು. ಹಾಗಾಗಿ ನನ್ನ ಕೆಲವು ಎಕ್ಸ್ಪೀರಿಯನ್ಸ್ ಮತ್ತೆ ಸಜೆಷನ್ಸ್ ಅನ್ನ ನಾನು ನಿಮ್ ಜೊತೆ ಹಂಚಿಕೊಳ್ತೇನೆ. ಈಗ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ನಾವು ಈಗಾಗಲೇ ನೋಡಿರೋ ಪ್ರಕಾರ ಭಾರತ ಸಂವಿಧಾನ, ಭಾರತ ಸರ್ಕಾರ ಮತ್ತು ಭಾರತದ ಆಡಳಿತ ಇವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ. ಹೀಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳಿದಾವೆ ಮತ್ತೆ ಯಾವ ರೀತಿ ಒಂದು ಮಾದರಿ ವೇಳಾಪಟ್ಟಿ ಹಾಕಬಹುದು ಅಂತ ನೋಡೋಣಂತೆ. ನಾನು ಈಗ ನಿಮ್ ಮುಂದೆ ಕೊಡೋ ಒಂದು ಮಾಡೆಲ್ ಏನಿದೆ, ಇದು ಸುಮಾರು 45 ದಿನಗಳಲ್ಲಿ 45 ಡೇಸ್, ಪ್ರತಿದಿನ 2-3 ಗಂಟೆಗಳಂತೆ 45 ದಿನಗಳಲ್ಲಿ ಯಾವ ರೀತಿ ಇದನ್ನ ಮುಗಿಸ್ಕೋಬಹುದು. 45 ದಿನ ಅನ್ನೋದಕ್ಕಿಂತಲೂ ಸುಮಾರು 15 ವಾರಗಳಲ್ಲಿ ಅಂತಾದ್ರೂ ಅನ್ಕೊಳ್ರಿ, 45 ದಿನ ಅನ್ನೋದೇ ಸಾಕಾಗತ್ತೆ. 45 ಡೇಸ್ ಇದು ಸಾಕಾಗತ್ತೆ ನಮ್ಗೆ, 1.5 ತಿಂಗಳಲ್ಲಿ ಸಾಕಾಗತ್ತಲ್ವಾ? ಯಾಕಂದ್ರೆ ಇನ್ನು ಬೇರೆ ಬೇರೆ ವಿಷಯಗಳು ಓದ್ಕೊಳ್ಳೋದಿರುತ್ತಲ್ವಾ. ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತಂದ್ರೆ ಇತಿಹಾಸ ಇರುತ್ತೆ, ಭಾರತದ ಆರ್ಥಿಕತೆ ಇರುತ್ತೆ. ಹಾಗಾಗಿ ಅದರಲ್ಲಿ ನಮ್ಮ ಸಿದ್ಧತೆಯಲ್ಲಿ ದಿನಕ್ಕೆ 2-3 ಗಂಟೆ ಪ್ರಕಾರ ಭಾರತ ಸಂವಿಧಾನಕ್ಕೋಸ್ಕರ ಟೈಮ್ ಅನ್ನ ಎತ್ತಿಟ್ರೆ ಯಾವ ತರ ಶುರು ಮಾಡ್ಕೊಳ್ಬೇಕು ಮತ್ತೆ ಯಾವ್ಯಾವ ವಿಷಯಗಳನ್ನ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಭಾರತ ಸಂವಿಧಾನವನ್ನ ನಾವು ಆರಂಭಿಸೋದಕ್ಕಿಂತ ಮುಂಚೆ ನಾವು ಯಾವ ಪರೀಕ್ಷೆಗೆ ಹಾಜರಾಗ್ತಾ ಇದೀವಿ ಅದರ ಸಿಲೆಬಸ್ ಅನ್ನ, ಪಠ್ಯಕ್ರಮವನ್ನ ಒಂದ್ಸರಿ ನೋಡ್ಬೇಕಾಗುತ್ತೆ. ಅದರಲ್ಲಿ ಕೆಲವು ಸಾರಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ. ಈಗ PDO ಪರೀಕ್ಷೆ ಆದ್ರೆ ಇನ್ನು ಡೀಟೇಲ್ ಆಗಿ ಡೆಪ್ತ್ ಆಗಿ ನೋಡ್ಕೋಬೇಕಾಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಸಾಕಾಗುತ್ತೆ. ಹಾಗಾಗಿ ನಾವು ಪಠ್ಯಕ್ರಮ ಅಥವಾ ಸಿಲೆಬಸ್ ಅನ್ನ ಮೊದಲು ನೋಡ್ಕೋಬೇಕು. ಆಮೇಲೆ ಆರಂಭ ಮಾಡಬೇಕಾಗಿರೋದು ಎಲ್ಲಿಂದ ಅಂತಂದ್ರೆ ನಮ್ಮ 6ನೇ ತರಗತಿ, ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ 6ನೇ ತರಗತಿ ಪಠ್ಯ ಪುಸ್ತಕಗಳಿಂದ. 6, 7, 8, 9, 10, 11 ಮತ್ತೆ 12 PUC ಇಷ್ಟು ಪಠ್ಯ ಪುಸ್ತಕಗಳನ್ನ, ಟೆಕ್ಸ್ಟ್ ಬುಕ್ಗಳು ಇವು ಎಲ್ಲವೂ ಕೂಡ ನಮಗೆ ಆನ್ಲೈನ್ ಅಲ್ಲಿ ಸಿಗ್ತವೆ. KTBS ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಏನಿದೆ ಮತ್ತೆ PUE ಬೋರ್ಡ್, ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಬೋರ್ಡ್ ಏನಿದೆ, ಈ ಎರಡು ವೆಬ್ಸೈಟ್ ಗಳಲ್ಲಿ ನಿಮಗೆ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ವರ್ಗನ, 6ರಿಂದ 10 ವರೆಗೆ ಸೋಷಿಯಲ್ ಸೈನ್ಸ್ ಪುಸ್ತಕದಲ್ಲಿ ಸಿವಿಕ್ಸ್ ಅಂತ ಒಂದು ಪಾರ್ಟ್ ಇರುತ್ತೆ. ಅದೇ ತರ PUC ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಸಪರೇಟ್ ಪಾರ್ಟ್ ಇರುತ್ತೆ. ಈ ಪುಸ್ತಕಗಳನ್ನ ನೀವು PDF ರೂಪದಲ್ಲಿ ಪೂರ್ತಿ ಪುಸ್ತಕವನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆರಂಭಿಸಬೇಕಾಗಿರೋದು ಅಲ್ಲಿಂದನೆ. 6, 7, 8 ಈ ತರಗತಿ ಪುಸ್ತಕಗಳನ್ನ ಮೊದಲು ಆರಂಭ ಮಾಡಿ. ಅದರಲ್ಲಿರ್ತಕ್ಕಂಥ ಸಿವಿಕ್ಸ್ ಅನ್ನೋ ಭಾಗ ಇದೆ, ಎಲ್ಲವೂ ಸೇರಿ ಪ್ರತಿ ವರ್ಷ ಸುಮಾರು 30-40 ಪೇಜ್ ಇರುತ್ತೆ ಅಷ್ಟೇ. ಪ್ರತಿ ವರ್ಷದ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ 30-40 ಪೇಜ್ನಷ್ಟು ಈ ಸಿವಿಕ್ಸ್ ಅಥವಾ ಪೌರನೀತಿ ಅನ್ನೋ ಒಂದು ಭಾಗ ಇರುತ್ತೆ. ಅದರಲ್ಲಿ ನಮಗೆ ಭಾರತ ಸಂವಿಧಾನ, ಭಾರತ ಸರ್ಕಾರ, ಭಾರತದ ಸರ್ಕಾರಿ ಸಂಸ್ಥೆಗಳು, ಸಂವಿಧಾನಾತ್ಮಕ ಸಂಸ್ಥೆಗಳು, ರಾಷ್ಟ್ರಪತಿ, ಈ ತರ ಎಲ್ಲದರ ಬಗ್ಗೆ ಸಣ್ಣದಾಗಿ ಮಾಹಿತಿ ಇರುತ್ತೆ. ಅಂದ್ರೆ ನಾವಿದನ್ನ PTK ಅಥವಾ ಆರಂಭ ಅಂತ ಕರಿಬಹುದು. ಹಾಗಾಗಿ ಮೊದಲು ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳಿಂದ ಆರಂಭ ಮಾಡ್ಕೊಡೋದು ಸೂಕ್ತ. ಒಂದ್ ವೇಳೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗೋದಾದ್ರೆ ಇದೇ ಪುಸ್ತಕಗಳನ್ನ NCERT ನಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ ವರ್ಗನ NCERT ಪಠ್ಯ ಪುಸ್ತಕಗಳು, ಅವು ಕೂಡ ಆನ್ಲೈನ್ ನಲ್ಲಿ ನಿಮಗೆ ಸಂಪೂರ್ಣ PDF ಉಚಿತವಾಗಿ ಸಿಗುತ್ತೆ. ನೀವು ಅವನ್ನ ಡೌನ್ಲೋಡ್ ಮಾಡ್ಕೊಂಡು ಅವುಗಳನ್ನ ಫಾಲೋ ಮಾಡ್ಕೋಬಹುದು. ಸೊ ಮೊದಲ ಆರಂಭ, ಮೊದಲ ಒಂದು ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ 6ರಿಂದ 10ನೇ ತರಗತಿವರೆಗಿನ ಪುಸ್ತಕಗಳನ್ನ, ಅಂದ್ರೆ ಸಮಾಜ ವಿಜ್ಞಾನದ ಪುಸ್ತಕಗಳನ್ನ ಪೂರ್ತಿಯಾಗಿ ನೋಡ್ಕೊಳ್ಳೋದು. ಇದು ಮೊದಲ ಒಂದು ವಾರದಲ್ಲಿ. 2ನೇ ವಾರದಲ್ಲಿ ಇದನ್ನ ನಾವು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿವರೆಗೆ ನಾವು ಸಮಾಜ ವಿಜ್ಞಾನದಲ್ಲಿ ಇದ್ದಂತಹ ಸಿವಿಕ್ಸ್ ಅನ್ನ ಮಾತ್ರ ನೋಡ್ತಾ ಇದ್ವಿ. 2ನೇ ವಾರದಲ್ಲಿ ನಾವು ಒಂದು ಹಂತ ಮುಂದೆ ಹೋಗಿ 1ನೇ PUC ಮತ್ತೆ 2ನೇ PUC ನಲ್ಲಿರ್ತಕ್ಕಂಥ ರಾಜ್ಯಶಾಸ್ತ್ರ, ಅಲ್ಲಿ ನಮಗೆ ರಾಜ್ಯಶಾಸ್ತ್ರ, ರಾಜ್ಯಶಾಸ್ತ್ರದ ಚಿಂತನೆಗಳು ಇಂಥವೇನಿರುತ್ತೆ, ಅದರ ಜೊತೆ ಜೊತೆಗೇನೆ ಭಾರತ ಸಂವಿಧಾನ, ಭಾರತ ಸರ್ಕಾರ, ಸಾರ್ವಜನಿಕ ಆಡಳಿತ,

ಇಂತಹ ವಿಷಯಗಳೇನಿದಾವೆ ಇವುಗಳನ್ನ ನಾವಲ್ಲಿ ನೋಡ್ಕೋಬೇಕಾಗತ್ತೆ. ರಾಜ್ಯಶಾಸ್ತ್ರವನ್ನು ಹೊರತುಪಡಿಸಿದಂತಹ ಭಾರತ ಸಂವಿಧಾನದ ವಿಚಾರಗಳನ್ನ. ಅದಾದ ನಂತರದಲ್ಲಿ ನಾವು ನೇರವಾಗಿ ವಿಷಯದ ಆಳವಾದ ಜ್ಞಾನಕ್ಕೆ ಒಂದು ಒಳ್ಳೆ ಪುಸ್ತಕವನ್ನ ನೋಡ್ಕೋಬೇಕಾಗತ್ತೆ. ನಾನು ಗಮನಿಸಿರೋ ಮಟ್ಟಿಗೆ ಇವತ್ತಿನವರೆಗೆ ಕನ್ನಡ ಮಾಧ್ಯಮದಲ್ಲಿನೇ ಭಾರತ ಸಂವಿಧಾನ ಓದ್ಕೊಳ್ತೀನಿ ಅನ್ನೋ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಬುಕ್ ಅಂದ್ರೆ ಪಿ ಎಸ್ ಗಂಗಾಧರ್ ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನ ಮತ್ತು ಸರ್ಕಾರ, ಭಾರತ ಸಂವಿಧಾನ ಮತ್ತು ಸರ್ಕಾರ ಪುಸ್ತಕ ಏನಿದೆ ಅದು ಒನ್ ಆಫ್ ದ ಬೆಸ್ಟ್ ಬುಕ್ಸ್. ಲ್ಯಾಂಗ್ವೇಜ್ ತುಂಬಾ ಸಿಂಪಲ್ ಆಗಿದೆ, ಬಹುತೇಕ ಎಲ್ಲಾ ಪ್ರಶ್ನೆಗಳು ಕೂಡ ನಾವು ನೀವು ಜನರಲ್ ಪೇಪರ್ ಅಂತ ನೀವು ಯಾವುದೇ ಎಕ್ಸಾಮ್ ತಗೊಂಡು ನೋಡಿದ್ರು ಕೂಡ ಮೋರ್ ದಾನ್ 60-70% ಕ್ವಶನ್ ಗಳಿಗೆ ಅದರಲ್ಲಿ ಆನ್ಸರ್ ನಮಗೆ ಇರುತ್ತೆ. ಅಂದ್ರೆ ಪ್ರಶ್ನೆಗಳನ್ನ ಸಿದ್ಧ ಮಾಡೋರು ಕೂಡ ಬಹುಶಃ ಆ ಪುಸ್ತಕವನ್ನ ರೆಫರ್ ಮಾಡ್ತಾರೆ ಅನ್ನೋ ತರದಲ್ಲಿ ಅದು ಇಂಪ್ರೆಸಿವ್ ಆಗಿದೆ. ಪಿ ಎಸ್ ಗಂಗಾಧರ್ ಅವರ ಭಾರತ ಸಂವಿಧಾನ ಮತ್ತು ಸರ್ಕಾರ ಈ ಒಂದು ಪುಸ್ತಕವನ್ನ ನೀವು ಖರೀದಿಸಿ ಅದನ್ನ ನೀವು ಓದಿದ್ರು ಕೂಡ ಸೂಕ್ತ ಅನ್ನಿಸ್ತಾರೆ. ಅದರಲ್ಲಿ ಈಗ ಮೂರನೇ ವಾರದಿಂದ ಒಂದೊಂದಾಗಿ ಸಂವಿಧಾನದ ಅಂಶಗಳನ್ನ ಇನ್ ಡೆಪ್ತ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋಣಂತೆ. ಸಂವಿಧಾನದಲ್ಲಿ ಯಾವ್ಯಾವ ಅಂಶಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಹೋಗ್ಬೇಕು, ಯಾವ ವಿಷಯಗಳನ್ನ ಕವರ್ ಮಾಡ್ತಾ ಹೋಗ್ಬೇಕು, ಯಾವ್ಯಾವದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು, ಅದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಅಥವಾ ಮೂರನೇ ವಾರದಲ್ಲಿ ನಾವು ನೋಡ್ಕೋಬೇಕಾದ್ದು ಭಾರತದ ಸಂವಿಧಾನ, ಅದರ ರಚನೆ ಯಾವ ರೀತಿ ಆಯ್ತು, ರಚನೆಯ ಹಿನ್ನೆಲೆ ಯಾವ ರೀತಿ ಇತ್ತು ಅನ್ನೋದು. ಅದಾದ್ಮೇಲೆ ಸರ್ಕಾರಗಳ ವಿಧಾನಗಳು ಯಾವ ರೀತಿ ಇದಾವೆ, ಅಂದ್ರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು. ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್, ಕೇಂದ್ರದ ನ್ಯಾಯಾಂಗ, ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ, ಸ್ಥಳೀಯ ಸರ್ಕಾರಗಳು, ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟಿಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸಂವಿಧಾನಾತ್ಮಕ ಅಂಗಸಂಸ್ಥೆಗಳು. ಇಷ್ಟು ಮತ್ತೊಂದ್ಸರಿ ಹೇಳ್ತೀನಿ ನೋಡ್ರಿ, ಭಾರತ ಸಂವಿಧಾನ ಅದರಲ್ಲಿ ಸರ್ಕಾರದ ವಿಧಾನ, ಪಾರ್ಲಿಮೆಂಟರಿ ವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅವುಗಳ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಸ್ಥಳೀಯ ಸರ್ಕಾರಗಳು ಅದರಲ್ಲಿ ಮುನ್ಸಿಪಾಲ್ಟಿಗಳು ಮತ್ತು ಗ್ರಾಮ ಪಂಚಾಯತಿಗಳು ಏನಿದಾವೆ ಅವು, ಅಥವಾ ಪಂಚಾಯತ್ ರಾಜ್ ಮತ್ತು ಗ್ರಾಮ ಪಂಚಾಯತಿಗಳು. ಅದೇ ರೀತಿ ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ವಿಶೇಷ ಪ್ರದೇಶಗಳು ಅಂತ ಏನ್ ಕರಿತೀವಲ್ಲ, ನಮ್ಮ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ, ಈ ತರದ ವಿಶೇಷ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು ಏನಿದಾವೆ ಅನ್ನೋದು, ಮತ್ತೆ ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತಕ್ಕಂತಹ ಸಂಸ್ಥೆಗಳು, ಉದಾಹರಣೆಗೆ ಚುನಾವಣಾ ಆಯೋಗ, ಈ ತರದಲ್ಲಿ ಸಂವಿಧಾನಾತ್ಮಕವಾಗಿ ರಚನೆ ಆಗಿರುವ ಸಂಸ್ಥೆಗಳು, ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗದವರಿಗೆ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂತಹ ವಿಶೇಷ ಅವಕಾಶಗಳು. ಮತ್ತು ಇದು ಮೂರನೇ ವಾರದಲ್ಲಿ ಸಂವಿಧಾನದ ವಿಚಾರಕ್ಕೆ ನಾವು ನೇರವಾಗಿ ಬಂದಂತಾಯ್ತು. ನಾಲ್ಕನೇ ವಾರದಲ್ಲಿ ನಾವು ಇನ್ನೂ ಒಂದು ಹಂತ ಮುಂದುವರೆದು ಹೋಗಬೇಕಾಗತ್ತೆ. ಯಾವುದು? ಸಂವಿಧಾನೇತರ ಸಂಸ್ಥೆಗಳು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅದನ್ನ ಹೊರತುಪಡಿಸಿ ಸಂವಿಧಾನದಲ್ಲಿ ಇರ್ತಕ್ಕಂತಹ ಇತರೆ ಬೇರೆ ಬೇರೆ ಆಶಯಗಳು ಮತ್ತು ಭಾರತದ ರಾಜಕೀಯದ ವಿವಿಧ ಆಯಾಮಗಳು, ಇದರ ಜೊತೆಗೆ ದ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಬಿಕ್ಕಟ್ಟುಗಳು ಯಾವ ರೀತಿ ಉದ್ಭವ ಆಗ್ತಾ ಇದೆ. ನೀವು ದಿನ ನ್ಯೂಸ್ ಪೇಪರ್ಗಳನ್ನ ಅಥವಾ ಸುದ್ದಿಗಳನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಬಿಕ್ಕಟ್ಟು, ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಗೆ ಬಿಕ್ಕಟ್ಟು, ಈ ತರ ನಾವು ನೋಡ್ತಾ ಇರ್ತೇವೆ. ಎಲ್ಲವೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಆಗ್ತಾ ಇರ್ತವೆ. ಆದ್ರೆ ಈ ತರದ ಬಿಕ್ಕಟ್ಟುಗಳು ಅಂದ್ರೆ ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಕೆಲವು ವಿಚಾರಗಳನ್ನ ನೀವು ನೋಡ್ಬೇಕಾಗತ್ತೆ. ಇದು ಮೂರು ವಾರಗಳ ಮಟ್ಟಿಗಾಯ್ತು. ನೀವು ಪ್ರತಿ ವಾರನು ನಿಮ್ಮ ಅಧ್ಯಯನ ಮುಗಿದ ನಂತರದಲ್ಲಿ, ಪ್ರತಿ ವಾರ ನಿಮ್ಮ ಅಧ್ಯಯನ ಅಂದ್ರೆ ಈಗ ಮೊದಲನೇ ವಾರ 6-10 ಪೇಪರ್ಸ್ ಮುಗೀತು, 6-10 ಬುಕ್ಸ್ ಮುಗೀತು, ಎರಡನೇ ವಾರ ಪಿ ಯು ಸಿ ಬುಕ್ಸ್ ಮುಗೀತು, ಮೂರನೇ ವಾರ ಒಂದಷ್ಟು ಟಾಪಿಕ್ಸ್ ಮುಗೀತು, ನಾಲ್ಕನೇ ವಾರ ಒಂದಷ್ಟು ಟಾಪಿಕ್ಸ್ ಮುಗೀತು. ಹೀಗೆ ಈ ತರ ಪ್ರತಿ ವಾರ ನಿಮ್ಮ ಅಧ್ಯಯನ ಮುಗಿದ ನಂತರ ಕೊನೆಯ ಒಂದು ದಿನ ಅಥವಾ ಕೊನೆಯ ಎರಡು ದಿನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೇಕು ನೀವು. ಅಂದ್ರೆ ವಾರದಲ್ಲಿ 5 ದಿನ ಅಧ್ಯಯನ, 6ನೇ ದಿನ ನಮ್ಮ ಅಧ್ಯಯನದ ಸ್ವಯಂ ಮೌಲ್ಯಮಾಪನ, ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅವುಗಳಿಗೆ ಸ್ವಂತಕ್ಕೆ ಉತ್ತರಿಸೋ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಉದಾಹರಣೆಗೆ ನೀವಿಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಅಂತಂದೇಳಿ ನೀವು ಓದಿದ್ರ ಅಂತಂದ್ರೆ, ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಅದನ್ನ ನೀವು ನೋಡಿ ಅದನ್ನ ಉತ್ತರಿಸೋ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡ್ರೆ ಅಲ್ಲಿವರೆಗೂ ಓದಿರೋದು ಅದು ಸಾಕಾಗುತ್ತೆ ಅಥವಾ ಸಮರ್ಪಕವಾಗಿರುತ್ತೆ ಅನ್ನೋ ಅರ್ಥವನ್ನ ನಾವಿಲ್ಲಿ ತಗೋಬಹುದು. ಸೊ ಇದು ಮೂರನೇ ವಾರದವರೆಗೆ. ನಾಲ್ಕನೇ ವಾರದ ನಂತರದಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕು, ಭಾರತದ ಸಂವಿಧಾನ ಈಗ ಮತ್ತೆ ಪೂರ್ತಿ ಡೆಪ್ತ್ ಅಲ್ಲಿ ನಾವು ಇಲ್ಲಿವರೆಗೂ ನೋಡಿದ್ದು ಕೇವಲ ಮೇಲ್ನೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಅಂದ್ರೆ ಭಾರತ ಸಂವಿಧಾನ ಅಂದ್ರೆ ನನಗೆ ಗೊತ್ತಿದೆ, ಭಾರತ ಸರ್ಕಾರ ಅಂದ್ರೆ ನನಗೆ ಗೊತ್ತಿದೆ, ಭಾರತ ಸಂವಿಧಾನದ ಅಂಶಗಳು ನನಗೆ ಗೊತ್ತಿದ್ದಾವೆ, ಭಾರತ ಸರ್ಕಾರದ ಅಂಶಗಳು ನನಗೆ ಗೊತ್ತಿದ್ದಾವೆ ಅನ್ನೋದಷ್ಟರ ಮಟ್ಟಿಗೆ ಮಾತ್ರ ನಾವು ಕಣ್ಣಾಡಿಸ್ಕೊಂತ ಹೋದಿ. ನಮ್ಮ ನಿಜವಾದ ಅಧ್ಯಯನ ನಾಲ್ಕನೇ ವಾರದಿಂದ

0: ನಾವೇನು ಒಟ್ಟು 6 ರಿಂದ 7 ವಾರಗಳ ಒಂದು ಪ್ರೋಗ್ರಾಮ್ ಶುರು ಮಾಡ್ಕೊಂಡ್ವಲ್ವಾ, ಈ 3ನೇ ವಾರದ ಕೊನೆಗೆ ನಾವೇನ್ ಶುರು ಮಾಡ್ಕೊಳ್ತಾ ಇದೀವಿ, ಇಲ್ಲಿಂದ ನಿಜವಾದಂತಹ ಅಧ್ಯಯನ ಡೆಪ್ತ್ ಆಗಿ ಅಥವಾ ಆಳವಾದ ಅಧ್ಯಯನ ಆರಂಭ ಆಗುತ್ತೆ. ಇಲ್ಲಿ ಕೆಲವು ಟಾಪಿಕ್ ಗಳನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಯಾಕಂದ್ರೆ ರಿಪೀಟ್ ಮಾಡ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ. ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ಭಾರತದ ಸಂವಿಧಾನ, ಅದರ ಇತಿಹಾಸ, ಅದರ ಬೆಳವಣಿಗೆ ಮತ್ತು ಅದರ ಸಾಮಾನ್ಯ ಲಕ್ಷಣಗಳು. ಭಾರತದ ಸಂವಿಧಾನದ ಪ್ರಸ್ತಾವನೆ, ಕೇಂದ್ರ ಮತ್ತು ಅದರ ಪ್ರದೇಶಗಳು, ಸಿಟಿಜನ್ಶಿಪ್ ಅಥವಾ ಪೌರತ್ವ, ಭಾರತ ಸಂವಿಧಾನದ ಮೂಲಭೂತ ರಚನೆ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯ ವಿಧಾನಗಳು. ನಂತರದಲ್ಲಿ ಸರ್ಕಾರದ ವ್ಯವಸ್ಥೆಗಳು, ಸರ್ಕಾರದ ವ್ಯವಸ್ಥೆಗಳಲ್ಲಿ ನಾವು ಗಮನಿಸಬೇಕಾಗಿರೋದು ಪಾರ್ಲಿಮೆಂಟರಿ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ. ಅಂದ್ರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿರ್ತಕ್ಕಂಥದ್ದು, ಒಕ್ಕೂಟ ವ್ಯವಸ್ಥೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹೊಂದಾಣಿಕೆಯನ್ನ ನಾವು ಒಕ್ಕೂಟ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಈ ಅಂಶಗಳನ್ನ ನಾವು ನೋಡ್ಬೇಕಾಗತ್ತೆ, ಅಂದ್ರೆ ಕೇಂದ್ರದ ಒಕ್ಕೂಟ ವ್ಯವಸ್ಥೆ, ಸಂವಿಧಾನಾತ್ಮಕ ಯಾವುದು ಪಾರ್ಲಿಮೆಂಟರಿ ವ್ಯವಸ್ಥೆ ಅಥವಾ ಸಂಸದೀಯ ವ್ಯವಸ್ಥೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧಗಳು, ರಾಜ್ಯ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು, ತುರ್ತು ಪರಿಸ್ಥಿತಿ ಅಂಶಗಳು, ಸ್ಥಳೀಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಪರಿಶಿಷ್ಟ ಪ್ರದೇಶಗಳು, ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್, ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು. ಇದರ ಜೊತೆಗೆ ಸಂವಿಧಾನೇತರ ಸಂಸ್ಥೆಗಳು, ಈಗ ನಾವು UGC ಬೇರೆ ಬೇರೆವೆಲ್ಲ ಹೇಳ್ತೀವಲ್ವಾ, ಇವು ಸಂವಿಧಾನ ಬದ್ಧವಾಗಿ ರಚನೆ ಆಗಿಲ್ಲ, ಅದು ಸಂವಿಧಾನದ ನಿರ್ದೇಶನಗಳ ಅನ್ವಯ ರಚನೆ ಆಗಿರ್ತಕ್ಕಂಥವು. ಅದೇ ತರ ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು, ಮತ್ತೆ ಸಂವಿಧಾನದ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ರಚನೆ ಆಗಿರ್ತಕ್ಕಂತಹ ಸಮಿತಿಗಳು, ಇಷ್ಟು ನಮಗೆ 4ನೇ ವಾರದಷ್ಟೊತ್ತಿಗೆ ನಾವು ನೋಡ್ಬೇಕಾಗತ್ತೆ. ಇನ್ನು 5ನೇ ವಾರದಲ್ಲಿ ಒಂದೊಂದೇ ಕಚೇರಿಗಳನ್ನ, ಅಂದ್ರೆ ಸಂವಿಧಾನದತ್ತ ಕಚೇರಿಗಳನ್ನ, ಅವುಗಳ ಕಾರ್ಯನಿರ್ವಹಣೆಯನ್ನ, ಅವುಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ನೋಡ್ಬೇಕಾಗತ್ತೆ. ಒಂದು ಕಡೆಯಿಂದ ಬರೋಣಂತೆ, ಮೊದಲು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಸಂಬಂಧಿಸಿದಂತ ರಾಜ್ಯಪಾಲರ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಅಧಿಕಾರಗಳು ಜವಾಬ್ದಾರಿಗಳು, ರಾಜ್ಯ ಶಾಸಕಾಂಗ, ಹೈಕೋರ್ಟ್ಗಳು, ನ್ಯಾಯಾಧಿಕರಣಗಳು ಮತ್ತು ಕೆಲವು ರಾಜ್ಯಗಳಲ್ಲಿರ್ತಕ್ಕಂತಹ ಕೆಲವು ವಿಶೇಷ ಅವಕಾಶಗಳು, ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಕಾರ್ಯಾಂಗ ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಶಾಸಕಾಂಗ ಅಂದ್ರೆ ಪಾರ್ಲಿಮೆಂಟ್, ಇವುಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ನಾವು ಒಂದೊಂದ ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿಗೆ ಸುಮಾರು ನಾವು ಅದು ಸಂವಿಧಾನದ ಪ್ರಮುಖ ಕಾರ್ಯನಿರ್ವಹಣೆ ವಿಧಾನಗಳನ್ನು ನೋಡಿದಂತಾಗತ್ತೆ. ಅದರ ನಂತರದಲ್ಲಿ, ಅದರ 5ನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು ಕೇಂದ್ರ ಸರ್ಕಾರ ಅದನ್ನ ಮುಂದುವರಿಸಿಕೊಂಡು ಮಂತ್ರಿಮಂಡಲದ ಮಂತ್ರಿಗಳ ಅಧಿಕಾರ, ಸುಪ್ರೀಂ ಕೋರ್ಟ್ನ ಅಧಿಕಾರಗಳು, ಸಂಸದೀಯ ಸಮಿತಿಗಳು ಮತ್ತು ಅವುಗಳ ಕಾರ್ಯನಿರ್ವಹಣೆ, ನ್ಯಾಯಾಂಗ ವಿಮರ್ಶೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅಪೀಲುಗಳು, ಸಂವಿಧಾನಾತ್ಮಕ ಅಂಗಸಂಸ್ಥೆಗಳು ಅಥವಾ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ನಾವು ಗಮನಿಸಬೇಕಾಗಿದ್ದು ವಿಶೇಷವಾಗಿ SSC ಮತ್ತು ST ಹಾಗೂ OBCಗಳಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳು. ಕೆಲವು ಉದಾಹರಣೆ ಹೇಳ್ತೀನಿ. ಸಂವಿಧಾನ ಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಸಂಸ್ಥೆಗಳು ಅಂದ್ರೆ ಎಲೆಕ್ಷನ್ ಕಮಿಷನ್, UPSC ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳು, ಆರ್ಥಿಕ ಆಯೋಗ ಅಥವಾ ಫೈನಾನ್ಸ್ ಕಮಿಷನ್, GST ಕಮಿಷನ್, ನ್ಯಾಷನಲ್ ಕಮಿಷನ್ ಫಾರ್ SC ST ಅಂಡ್ OBC, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಥವಾ ಭಾಷಾ ಅಲ್ಪಸಂಖ್ಯಾತರ ಸಮಿತಿ, CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಮಿತಿ, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಇವೆಲ್ಲವೂ ಕೂಡ ಸಂವಿಧಾನ ದತ್ತವಾಗಿ ಅಥವಾ ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂತಹ ಸಂಸ್ಥೆಗಳು. ಇವುಗಳ ಕಾರ್ಯನಿರ್ವಹಣೆ, ಅವುಗಳ ಜವಾಬ್ದಾರಿ, ಅರ್ಹತೆ, ಕಾಲಾವಧಿ ಇಂತಹ ಎಲ್ಲಾ ವಿಷಯಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಇಷ್ಟು ಸಂವಿಧಾನಕ್ಕೆ ಸಂಬಂಧಿಸಿದಂತೆ. ಈಗ ಆಡಳಿತ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರೋಣಂತೆ, ಅದು 6ನೇ ವಾರದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರೋಣಂತೆ. ಇಲ್ಲಿ ನಾವು ಗಮನಿಸಬೇಕಾದೇನು ಅಂತಂದ್ರೆ, ಸರ್ಕಾರ ಅಂತಂದಾಗ ನಮಗೆ ಫಸ್ಟ್ ಬರೋದು ರಾಜಕೀಯ ಪಕ್ಷಗಳು. ಸೊ ಅಲ್ಲಿಂದ ಶುರು ಮಾಡ್ಕೊಳ್ಳೋಂತೆ. ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷಗಳಿಗಿರ್ತಕ್ಕಂಥ ಅವಕಾಶಗಳು, ಅವುಗಳ ಮೇಲೆ ಇರ್ತಕ್ಕಂಥ ನಿರ್ಬಂಧಗಳು, ಜವಾಬ್ದಾರಿಗಳು, ಪ್ರಾದೇಶಿಕ ಪಕ್ಷಗಳು, ಮತದಾರರ ವರ್ತನೆಗಳು, ಚುನಾವಣೆ, ಚುನಾವಣೆಗಳಿಗೆ ಸಂಬಂಧಪಟ್ಟಂತ ನಿಯಮಗಳು, ಚುನಾವಣಾ ಸುಧಾರಣೆಗಳು, ಸಮ್ಮಿಶ್ರ ಸರ್ಕಾರಗಳು, ಪಕ್ಷಾಂತರ ನಿಷೇಧ ಕಾಯ್ದೆ, ಒತ್ತಡ ಗುಂಪುಗಳು, ರಾಷ್ಟ್ರೀಯ ಐಕ್ಯತೆ, ವಿದೇಶಾಂಗ ನೀತಿ, ಇವು ಸರ್ಕಾರಗಳಿಗೆ ಸಂಬಂಧಪಟ್ಟಂತ ಒಂದು ಸರ್ಕಾರ ರಚನೆ ಆಗೋದಕ್ಕೆ ಸಂಬಂಧಪಟ್ಟಂತ ಅಂಶಗಳು. ಇನ್ನು 6ನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ಇಲ್ಲಿಂದ ನಮ್ಮ ಅಧ್ಯಯನದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ರಿವಿಷನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಧ್ಯಯನದ ಪ್ರಮಾಣ ಕಡಿಮೆ ಆಗುತ್ತೆ, ರಿವಿಷನ್ ಪ್ರಮಾಣ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ

ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮಿಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂತಹ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು 100 ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲ ಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟ್ರಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾಕ್ಟರ್ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2042 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನು ಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ.
ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲ

0: ಸ್ವೀಕರಿಸಲು ಸರ್ಕಾರ ಬದ್ಧವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 MW ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ಧ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 km ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಇಂಜಿನಿಯರಿಂಗ್ ಕೌಶಲ್ಯ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 crore ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 km ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುವೆಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ಭಾರತದ ಲಕ್ಷಾಂತರ ತಾಯಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ NTA ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21 ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಸಾವು, 200+ ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 MW ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದ್ರೆ ನಾವೀಗ 1.5 ಮುಗಿಸೋದು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿದ್ವಿ. ಇದು ನಮ್ಮ ಅಧ್ಯಯನದ ಕೊನೆ ವಾರ ಆಗಿರುತ್ತೆ. ಹಾಗಾಗಿ ಇದರಲ್ಲಿ

ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಬೇರೆ ಬೇರೆ ಸಂಸ್ಥೆಗಳ ವಿಶೇಷ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳು. ಎಕ್ಸಾಂಪಲ್, ಚುನಾವಣಾ ಆಯೋಗ ಅಂತ ಬಂತು ಅಂದ್ರೆ ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ, ಇದು ಕೂಡ ಭಾರತ ಸರ್ಕಾರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ಅಂಶನೇ ಆಗಿರುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರ ಯಾವುದೋ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದ್ರೆ ಅದು ಸರ್ಕಾರದ ನೀತಿ ಆಗಿರುತ್ತೆ. ರಾಜ್ಯ ಸರ್ಕಾರ ಒಂದು ಯೋಜನೆ ಜಾರಿಗೊಳಿಸಿದ್ರೆ ಆ ಸರ್ಕಾರದ ನೀತಿ ಆಗಿರುತ್ತೆ. ಸೊ ಸರ್ಕಾರದ ಯೋಜನೆಗಳು ಮತ್ತು ಇತರೆ ಎಲ್ಲ ಅಂಶಗಳು. ಅಂಡ್ ಕೊನೆಯ ವಾರದಲ್ಲಿ ಕನಿಷ್ಠ 3-4 ದಿನ ಇಡೀ ಸಿಲೆಬಸ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಭಾರತ ಸರ್ಕಾರ ಅಂತ ನೀವೇನ್ ನೋಡಿದ್ರೆ ಅಲ್ವಾ, ಭಾರತ ಸರ್ಕಾರ ಮತ್ತು ಸಂವಿಧಾನ ಏನ್ ನೋಡಿದ್ರೆ ಅಲ್ವಾ, ಭಾರತ ಸರ್ಕಾರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಂಶಗಳ ರಿವಿಷನ್ಗೆ ನೀವಿಲ್ಲಿ ಅವಕಾಶ ಮಾಡ್ಕೊಳ್ಳಿ. ಎಲ್ಲಾ ಅಂಶಗಳು ಅಂದ್ರೆ ಎಲ್ಲಾ ಅಂಶಗಳು ಅಂತಂದ್ರೆ ನೀವೇನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳಿಂದ ಶುರು ಮಾಡಿಕೊಂಡು 6-8 ಕ್ಲಾಸ್ ವರ್ಗನ್ನ ಫಸ್ಟ್ ವೀಕ್ ಅಲ್ಲಿ, ಮತ್ತೆ ಅದರ ಕೊನೆ ದಿನಗಳಲ್ಲಿ PUC ಮತ್ತೆ ಸೆಕೆಂಡ್ PUC ಪುಸ್ತಕಗಳನ್ನ ಏನ್ ಓದ್ಕೊಂಡ್ರಿ ಅಲ್ವಾ. ಸೊ ಫಸ್ಟ್ ವೀಕ್ ಅಲ್ಲಿ 6-10 ಕ್ಲಾಸ್ ವರ್ಗೂ ರಾಜ್ಯಶಾಸ್ತ್ರ ಅಥವಾ ಸಮಾಜ ವಿಜ್ಞಾನದಲ್ಲಿ ಪೌರನೀತಿ ಭಾಗವನ್ನ ನೋಡಿದ್ವಿ. ಅದೇ ರೀತಿ 2ನೇ ವಾರದಲ್ಲಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಪುಸ್ತಕಗಳು, ಅದಾದ್ಮೇಲೆ ಭಾರತ ಸಂವಿಧಾನ ಮತ್ತು ಸರ್ಕಾರ, ನಾನೇನು ಹೇಳಿದೆ PS ಗಂಗಾಧರ ಪುಸ್ತಕ ತುಂಬಾ ಸರಳವಾಗಿದೆ ಅಂತೇಳಿ, ನೀವು ಒಂದ್ ವೇಳೆ ಅದನ್ನ ಫಾಲೋ ಮಾಡ್ತಿರೋದಾದ್ರೆ ಅದರ ಮೊದಲ ಭಾಗ ಏನಿದೆ ಅಂದ್ರೆ ಸಂವಿಧಾನದ ಪೀಠಿಕೆ, ಸಂವಿಧಾನದ ಹಿನ್ನೆಲೆ, ಅದು 2ನೇ ವಾರದಲ್ಲಿ. 3ನೇ ವಾರದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ವಿವರಣಾತ್ಮಕವಾಗಿ, ಅಂದ್ರೆ ಸಂವಿಧಾನದ ಹಿನ್ನೆಲೆ, ಸಂವಿಧಾನದ ಇತಿಹಾಸ, ಸಂವಿಧಾನದ ಬೆಳವಣಿಗೆ ಮತ್ತು ಭಾರತ ಸಂವಿಧಾನದ ಸಾಮಾನ್ಯ ಲಕ್ಷಣಗಳು ಅಲ್ಲಿಂದ ಆರಂಭಿಸಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ, ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಚನೆ, ಅವುಗಳ ಕಾರ್ಯನಿರ್ವಹಣೆ ಮತ್ತು ಪರಸ್ಪರ ಸಂಬಂಧಗಳು ಯಾವ ರೀತಿ ಇದಾವೆ, ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಗಳು ಅಂದ್ರೆ ಆಫೀಸರ್ಸ್, ಗವರ್ನರ್, ಪ್ರೆಸಿಡೆಂಟ್, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಈ ತರ ಪ್ರಮುಖ ಕಚೇರಿಗಳು ಯಾವಿದಾವೆ ಅವುಗಳನ್ನ ಗಮನಿಸಿಕೊಂಡು ಆ ಮುಖಾಂತರ ಅದು 4ನೇ ವಾರದಲ್ಲಿ ನೋಡ್ಕೊಳ್ತೀವಿ. 5ನೇ ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ಅಂಗ ಸಂಸ್ಥೆಗಳು ಅಂದ್ರೆ ಯಾವ್ಯಾವು, ಕ್ಯಾಬಿನೆಟ್ ಅಂದ್ರೆ ಮಂತ್ರಿಮಂಡಲ, ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟರಿ ಸಮಿತಿಗಳು, ನ್ಯಾಯಾಂಗ ವಿಮರ್ಶೆ, PLI ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು, ಮತ್ತು ಸಂವಿಧಾನ ದತ್ತವಾದಂತಹ ಮತ್ತು ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂತಹ ಸಂವಿಧಾನಾತ್ಮಕ ಸಂಸ್ಥೆಗಳು, ಅವುಗಳ ಬಗ್ಗೆ ನಾವು ನೋಡ್ತೇವೆ. ಇನ್ನ 5ನೇ ವಾರದಲ್ಲಿ ಭಾರತ ಸರ್ಕಾರದ ರಚನೆ, ಭಾರತ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂದ್ರೆ ಇಲ್ಲಿಯ ರಾಜಕೀಯ ವ್ಯವಸ್ಥೆ, ಅಂದ್ರೆ ಪಾಲಿಟಿ ಅಂತ ಏನ್ ಕರಿತೀವಿ, ಇಲ್ಲಿಯ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ, ವಿವಿಧ ರಾಜಕೀಯ ಸಿದ್ಧಾಂತಗಳು ಯಾವುವು, ವಿವಿಧ ರಾಜಕೀಯ ಪಕ್ಷಗಳು ಯಾವುವು, ಯಾವಾಗ ಸ್ಥಾಪನೆಯಾದವು, ಅದಾದ್ಮೇಲೆ ಅವುಗಳ ಎಲ್ಲಿ ಅವು ಕಾರ್ಯನಿರ್ವಹಿಸ್ತಾ ಇದಾವೆ, ಯಾವ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ, ರಾಷ್ಟ್ರೀಯ ಪಕ್ಷಗಳು ಎಷ್ಟಿದಾವೆ, ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ಇದಾವೆ, ಅದೇ ತರ ಪ್ರಾದೇಶಿಕ ಪಕ್ಷಗಳ ಪಾತ್ರ ಏನಿದೆ, ಈ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ರಾಜಕೀಯದ ಅಂಶಗಳನ್ನ ಅಂದ್ರೆ ನಾವು 4 ವಾರಗಳವರೆಗೆ ಗಮನಿಸಿದ್ದು ಸಂವಿಧಾನದ ಅಂಶಗಳನ್ನ, 5 ಮತ್ತು 6ನೇ ವಾರದಲ್ಲಿ ಗಮನಿಸೋದು ರಾಜಕೀಯದ ಅಂಶಗಳನ್ನ, ಇವುಗಳನ್ನ ನಾವು ನೋಡ್ತೇವೆ. ಅಂಡ್ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕಾನೂನುಗಳು, ವಿವಿಧ ನಿಯಮಗಳು ಏನಿದಾವೆ, ಉದಾಹರಣೆಗೆ ಪಕ್ಷಾಂತರ ನಿಷೇಧ ಕಾಯ್ದೆ, ಅದೇನ್ ಹೇಳುತ್ತೆ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಎಷ್ಟು ಜನ ಪಕ್ಷಾಂತರ ಆದ್ರೆ ಅದರ ಅವರು ಮೂಲ ಸದಸ್ಯತ್ವವನ್ನು ಉಳಿಸಿಕೊಳ್ತಾರೆ, ರೀತಿ ಬೇರೆ ಬೇರೆ ಅಂಶಗಳು ಇರುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ತಿದ್ದುಪಡಿಗಳು ಯಾವಿದಾವೆ. ಅಂಡ್ ಕೊನೆಯದಾಗಿ ಭಾರತ ಸಂವಿಧಾನಕ್ಕೆ ತಂದಿರತಕ್ಕಂತಹ ಪ್ರಮುಖ ತಿದ್ದುಪಡಿಗಳು ಯಾವ್ಯಾವು, ಪ್ರಮುಖ ತಿದ್ದುಪಡಿಗಳು ಯಾವ ವರ್ಷ ತರಲಾಯಿತು, ಯಾವ ಉದ್ದೇಶಕ್ಕೆ ತರಲಾಯಿತು, ಸಂವಿಧಾನದ ಯಾವ ಭಾಗಕ್ಕೆ ಅದು ಅನ್ವಯ ಆಗೋ ರೀತಿಯಲ್ಲಿ ಆ ತಿದ್ದುಪಡಿಯನ್ನ ತರಲಾಗಿದೆ, ಈ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಕೊನೆಯ ಒಂದು ವಾರದಲ್ಲಿ ನಾವು ಇಲ್ಲಿವರೆಗೂ ಓದಿರ್ತಕ್ಕಂತಹ ಅಂಶಗಳನ್ನ ಪ್ರತಿ ವಾರದಲ್ಲಿ ಒಂದು ದಿನ ಅದರ ರಿವಿಷನ್ಗೆ ಅಂತ ಇಟ್ಕೋಬೇಕು. ಅಂಡ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು. ಅಂಡ್ ಇಡೀ ನಮ್ಮ ಒಂದು ಶೆಡ್ಯೂಲ್ ಏನಿದೆ, ಈ 6 ವಾರಗಳು ಅಂತ ನಾವೇನ್ ಅನ್ಕೊಂಡು, ಪ್ರತಿದಿನ 2-3 ಗಂಟೆ ಆ ರೀತಿಯಲ್ಲಿ 6 ವಾರಗಳ ನಮ್ಮ ಶೆಡ್ಯೂಲ್ ಏನಿದೆ, ಅದರಲ್ಲಿ ಕೊನೆಯ ವಾರ ಕನಿಷ್ಠ 3-5 ದಿನ ಪೂರ್ತಿಯಾಗಿ ನಾವು ಓದಿರೋದ್ರ ಒಂದು ರಿವಿಷನ್ಗೆ ಅಥವಾ ಅದೊಂದು ಸ್ವಯಂ ಮೌಲ್ಯಮಾಪನಕ್ಕೆ ನಾವನ್ನ ತೆಗೆದಿರಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದಾಗಿ ನಮಗೆ ಭಾರತ ಸಂವಿಧಾನ, ಭಾರತದ ಸರ್ಕಾರ ಮತ್ತು ಭಾರತದ ಆಡಳಿತ ವ್ಯವಸ್ಥೆಗಳು ಏನಿದಾವೆ ಇವುಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಅಂಶಗಳನ್ನ ಮೇಲ್ನೋಟಕ್ಕೆ ತಿಳ್ಕೊಬೇಕಾಗುತ್ತೆ. ಒಂದು ವೇಳೆ ನೀವು KAS ಅಥವಾ IAS ಪರೀಕ್ಷೆಗಳಿಗೆ ಇದನ್ನ ಒಂದು ವಿಶೇಷ ವಿಷಯವಾಗಿ ತಗೊಂಡು ಹೋಗ್ತಾ ಇದ್ದೀನಿ ಅಥವಾ ಆ ಹಂತದ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ನಾವ್ ಇಲ್ಲೇನ್ ಹೇಳಿದೀವಿ ಅಲ್ವಾ, ಈಗ 45 ದಿನ ಅಥವಾ 6 ವಾರ ಅಂತ ಹೇಳಿದೆ ನಾನು, ನೀವು ಇದನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿದಿನ 2-3 ಗಂಟೆ ಅಂತ ಹೇಳಿದೆ, ಅದನ್ನ ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ನಿಮ್ಮ ಪರೀಕ್ಷೆಯ ಅವಶ್ಯಕತೆಗೆ ತಕ್ಕಂತೆ, ಹಾಗಾಗಿನೇ ನೀವು ಫಸ್ಟ್ ಯಾವ ಪರೀಕ್ಷೆ ಅಟೆಂಡ್ ಮಾಡ್ತಾ ಇದ್ರ
ಅದರ ಸಿಲೆಬಸ್ ನೋಡಿ

0: ಆ ಸಿಲೆಬಸ್ ಅಲ್ಲಿ ಮತ್ತೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಡೆಪ್ತ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೋ ಅದಕ್ಕೆ ತಕ್ಕಂತೆ ನಿಮ್ಮ ಈ ಶೆಡ್ಯೂಲ್ ಅನ್ನ ಎಕ್ಸ್ಪ್ಯಾಂಡ್ ಅಥವಾ ಶಿಂಕ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ಕನಿಷ್ಠ ದಿನಕ್ಕೆ 2 ಗಂಟೆ ಅಂತೆ 6 ವಾರಗಳ ಅಧ್ಯಯನ ಅತ್ಯಂತ ಅವಶ್ಯಕ ಅನ್ನೋದು ನನ್ನ ಒಂದು ಅನುಭವ ಮತ್ತು ಸಲಹೆ. ಈ ಎಲ್ಲಾ ಅಂಶಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ವಾಹಿನಿಯವರಿಗೆ ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದಲ್ಲಿ ಬರುವ ಅನುಚ್ಛೇದಗಳು ಮತ್ತು ಭಾಗಗಳ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಸಂಸ್ಕಾರ, ಉತ್ತಮ ಭವಿಷ್ಯದ ಅಡಿಪಾಯ ಕುರಿತು ಮೈಸೂರು ಮತ್ತು ಸರಗೂರು ತಾಲೂಕಿನ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜಿನ ಶ್ರೀಮತಿ ಶೋಭಾ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಮನೆಯೇ ಮೊದಲ ಪಾಠಶಾಲೆ,
1: ಜನನಿ ತಾನೇ ಮೊದಲ ಗುರುವು,
0: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
1: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
0: ಗುರುಗಳ ಮಾರ್ಗದರ್ಶನ,
1: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
0: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
0: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಜೀವನವನ್ನು ಸುಂದರವಾಗಿ ರೂಪಿಸುವಲ್ಲಿ ಸಂಸ್ಕಾರಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಉತ್ತಮ ಸಂಸ್ಕಾರಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುತ್ತವೆ. ಮನೆ ಎನ್ನುವುದು ಮಕ್ಕಳಿಗೆ ಮೊದಲ ಪಾಠಶಾಲೆಯಾಗಿದ್ದು ಪೋಷಕರೇ ಅವರ ಮೊದಲ ಗುರುಗಳು. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಸಂಸ್ಕಾರ ಉತ್ತಮ ಭವಿಷ್ಯದ ಅಡಿಪಾಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಜೇಸಿಸ್ ಪದವಿ ಪೂರ್ವ ಕಾಲೇಜು ಸರಗೂರು ಮತ್ತು ಮೈಸೂರಿನಲ್ಲಿ ನಿಯೋಜಿತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶೋಭಾ ಎಸ್ ರವರು. ಮೇಡಮ್, ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಜೀವನದಲ್ಲಿ ಸಂಸ್ಕಾರದ ಮಹತ್ವವೇನು, ಹಾಗೆಯೇ ಮಕ್ಕಳ ವ್ಯಕ್ತಿತ್ವವನ್ನ ರೂಪಿಸೋದಕ್ಕೆ ಸಂಸ್ಕಾರ ಎಷ್ಟೆಲ್ಲ ಮುಖ್ಯ ಆಗುತ್ತೆ, ಹಾಗೆಯೇ ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆಯಾಗೋದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಎಂಬ ವಿಷಯವಾಗಿ ಒಂದಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಬಂದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯವಾಗಿ ಮತ್ತಷ್ಟು ವಿಷಯವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಬಹಳ ಸಂತೋಷ ಮೇಡಮ್, ಮತ್ತೊಮ್ಮೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಮೇಡಮ್.
2: ಮೇಡಮ್, ಈಗ ಆಲ್ರೆಡಿ ನಾವು ಮಾತಾಡಿದ್ವಿ ಮೊಬೈಲ್ ಬಗ್ಗೆ ಮತ್ತೆ ಜಾಲತಾಣಗಳ ಬಗ್ಗೆ. ಈಗಿನ ಮಕ್ಕಳು ನೋಡಕ್ ಹೋದ್ರೆ ಮೊಬೈಲ್ ಅಲ್ಲೇ ಮುಳುಗಿರ್ತಾರೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಕೌಂಟ್ ಅನ್ನೋದು ಇರುತ್ತೆ. ಹಾಗಿದ್ರೆ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು ಮಕ್ಕಳ ಸಂಸ್ಕಾರದ ಮೇಲೆ ಹೇಗೆ ಪ್ರಭಾವ ಬೀರಬಹುದು?
3: ಖಂಡಿತ ಮೇಡಮ್, ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳು ಮಕ್ಕಳ ಸಂಸ್ಕಾರದ ಮೇಲೆ 99.9% ಅಷ್ಟು ಪರಿಣಾಮವನ್ನ ಬೀರ್ತಾ ಇದೆ.
2: ಹೌದು
3: ಅಲ್ವಾ? ಇದು ನಿಮ್ಗೆ ಗೊತ್ತಿರೋ ವಿಚಾರ. ಈಗಾಗಲೇ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ಬಿಟ್ಟಿದ್ದೀನಿ ಮೊಬೈಲ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ. ಮೊಬೈಲ್ ಇದ್ರೆ ಮಾತ್ರ ನಾನು ಉಸಿರಾಡೋದಕ್ಕೆ ಸಾಧ್ಯ.
2: ಹೌದು
3: ಅಲ್ವಾ? ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ನಾನು ಉಸಿರಾಡೋದಕ್ಕೂ ಕೂಡ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಮಕ್ಕಳು ರೀಚ್ ಆಗ್ಬಿಟ್ಟಿದ್ದಾರೆ.
2: ಹೌದು ಮೇಡಮ್.
3: ಇಸ್ ಇಟ್ ರೈಟ್?
2: ಖಂಡಿತ ಮೇಡಮ್,
3: ಖಂಡಿತ. ನೋಡ್ತಾ ಇದ್ದೀರಲ್ಲ
2: ಸಮಾಜದಲ್ಲಿ.
3: ಹಾಗಾಗಿ ದಯಮಾಡಿ ಮಕ್ಕಳುಗಳು ಮೊಬೈಲ್ ನಿಂದ ದೂರ ಇರಬೇಕು. ಸ್ನೇಹಿತರ ಜೊತೆಗೆ ಆಟ ಆಡುವಂತಹದ್ದು, ಡ್ರಾಯಿಂಗ್, ಪೇಂಟಿಂಗು, ಸಿಂಗಿಂಗು, ಡ್ಯಾನ್ಸಿಂಗು, ಇನ್ನಿತರ ಚಟುವಟಿಕೆಗಳಲ್ಲಿ ಮಕ್ಕಳು ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು. ಆಗ ಮಕ್ಕಳಲ್ಲಿ ಸಂಸ್ಕಾರ ಮತ್ತು ವ್ಯಕ್ತಿತ್ವ ಎರಡೂ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೊಬೈಲ್ ಇಂದ ದೂರ ಇರ್ಲಿ, ಯಾಕಂದ್ರೆ ಮೈಂಡ್ ಡೈವರ್ಟ್ ಆಗೋದಕ್ಕೆ ಬೇರೆ ಬೇರೆ ವಿಚಾರಗಳಿದಾವೆ ನಮಗೆ. ಆಟ ಆಡ್ಲಿ ಬಿಡಿ, ಸಿಂಗಿಂಗು, ಹಾಡು ಹೇಳೋದನ್ನ ಕಲೀಲಿ ಎಲ್ಲ. ಎಷ್ಟು ಭವಿಷ್ಯ ಇದೆ ಮೇಡಮ್ ಇವತ್ತೊಂದು ದಿವಸ, ಮೊಬೈಲೇ ಎಲ್ಲ ಅಲ್ಲ ಅಲ್ವಾ? ಸೊ ಹಾಗಾಗಿ ಮೊಬೈಲ್ ಇಂದ ಮಕ್ಕಳು ಆದಷ್ಟು ದೂರ ಇರಬೇಕು
2: ಮೇಡಮ್. ಈಗ ನೋಡಕ್ ಹೋದ್ರೆ ಶಾಲೆ ಮುಗಿದ ಬಂದ ತಕ್ಷಣ ಮೊದಲು ಮೊಬೈಲ್ ಅಲ್ಲಿ
3: ಮೊಬೈಲ್
2: ಯೂಸ್ ಮಾಡಬೇಕು.
3: ಒಂದು ಎಕ್ಸಾಂಪಲ್ ಮೇಡಮ್, ನನ್ನ ನೆನಪಾಗ್ತಾ ಇದೆ, ಮೊಬೈಲ್ ರಿಸ್ಟ್ರಿಕ್ಟೆಡ್, ಪಿಯುವರೆಗೆ ನಾವು ಅಲೋ ಮಾಡೋದೇ ಇಲ್ಲ. ನಮ್ಮ ಕಾಲೇಜಲ್ಲಿ ಒಂದಿನ ಪಿಟಿಗೆ ಅಂತ ಮಕ್ಕಳನ್ನ ಬಿಟ್ವಿ. ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿದ್ವಿ, ನಾವು ಇಷ್ಟು ರಿಸ್ಟ್ರಿಕ್ಷನ್ ಹಾಕಿದ್ವಿ ಮೊಬೈಲ್ ತರಬಾರ್ದು ಅಂತ ಹೇಳಿ, ಎಷ್ಟು ಮಕ್ಕಳು ಮೊಬೈಲ್ ತಂದಿದ ನೋಡೋಣ ಅಂತ ಅನ್ಬಿಟ್ಟು ಮಕ್ಕಳನ್ನೆಲ್ಲ ಪಿಟಿ ಕಳಿಸಿ ಗ್ರೌಂಡ್ ಕಳಿಸ್ಬಿಟ್ವಿ. ಮೊಬೈಲ್ ಚೆಕ್ ಮಾಡ್ತೀವಿ ಮೇಡಮ್, ಬ್ಯಾಗ್ನ ಕ್ಲಾಸ್ ರೂಮ್ಗೆ ಹೋಗಿ ಮಕ್ಕಳು ಬ್ಯಾಗ್ ಇಟ್ಟಿರ್ತಾರೆ, ಚೆಕ್ ಮಾಡಿದ್ರೆ ಒಂದು ಡಸ್ಟ್ಬಿನ್ ತುಂಬಾ ತುಂಬಾ ಇತ್ತು. ಕದ್ದು ಮುಚ್ಚಿ ತರ್ತಾರೆ ಮೇಡಮ್, ಎಷ್ಟು ಹೈಡ್ ಮಾಡ್ತಾರೆ ಅಂದ್ರೆ, ನೀನ್ ಹಿಂಗೆ ಅವ್ರನ್ನ ಕಂಟ್ರೋಲ್ ಮಾಡೋ ಮೊಬೈಲ್ ಬೇಕೇ ಬೇಕು.
2: ಹೌದು ಮೇಡಮ್,
3: ತಗೊಂಡ್ಬರ್ತಾರೆ ಮೇಡಮ್ ಮೊಬೈಲ್ ನ, ದೂರ ಇರ್ಬೇಕು ಮಕ್ಕಳು ಮೊಬೈಲ್ ಇಂದ.
2: ಹೌದು ಮೇಡಮ್, ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಆಟಗಳು ಆಡ್ತಾ ಇದ್ವಿ, ಇವಾಗ ಅದೆಷ್ಟೆಲ್ಲ ಕಣ್ಮರೆ ಆಗ್ತಾ ಇದೆ ಅಂದ್ರೆ, ನಾವು ಅದರಲ್ಲೂ ಶಿಕ್ಷಣನ ಪಡ್ಕೋತಾ ಇದ್ವಿ, ಏನೋ ಜೊತೆಗಿದ್ವಿ, ಆಟ ಆಡ್ತಾ ಇದ್ವಿ, ಖುಷಿ ಇತ್ತು. ಇವಾಗ ಎಲ್ಲಾ ಜೊತೆ ಇರ್ತಾರೆ ಮಕ್ಕಳು, ಆದ್ರೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಆತರ. ಸೊ ಅದನ್ನ ಮೊದಲು ನಿಯಂತ್ರಣಕ್ಕೆ ತರಬೇಕು, ಅದು ಎಜುಕೇಶನ್ ಅಲ್ಲೂ ನಡಿಬೇಕು ಅನ್ನೋದು ನಮ್ಮ.
3: ಖಂಡಿತ ಮೇಡಮ್.
2: ಈಗ ಮೇಡಮ್, ಮಕ್ಕಳಿಗೆ ಸತ್ಯ, ಪ್ರಾಮಾಣಿಕತೆ ಮತ್ತೆ ಸಹಾನುಭೂತಿ ಹೇಗೆ ಕಲಿಸಬೇಕು?
3: ಮಕ್ಕಳಿಗೆ ಸತ್ಯ, ಪ್ರಾಮಾಣಿಕತೆ, ಸಹಾನುಭೂತಿ ಕಲಿಸುವ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರಿಗೂ ಸೇರಿದೆ.
2: ಖಂಡಿತ
3: ಅಲ್ವಾ? ಸತ್ಯಮೇವ ಜಯತೆ. ಸತ್ಯ ಹೇಳುವ ತಾಕತ್ತನ್ನ ಮಕ್ಕಳಲ್ಲಿ ಬೆಳೆಸಬೇಕು.
2: ಹೌದು,
3: ಅದಾಗಬೇಕು ಅಂತ ಹೇಳಿದ್ರೆ ಪೋಷಕರು ಮತ್ತು ಶಿಕ್ಷಕರ ನಡೆ ನುಡಿ ಒಂದೇ ಆಗಿರಬೇಕು.
2: ಹೌದು ಮೇಡಮ್,
3: ನಾವು ಹೇಳೋದೊಂದು, ನಡ್ಕೊಳ್ಳೋ ರೀತಿ ಒಂದು ಆಗ್ಬಾರ್ದು. ನಾವು ಏನ್ ಮಾತಾಡ್ತೀವಿ

0: ಏನ್ ಹೇಳ್ತೀವಿ ನಮ್ಮ ನಡವಳಿಕೆನೂ ಹಾಗೆ ಇರ್ಬೇಕಾಗತ್ತೆ. ಮತ್ತೆ ಆಗ ಮಾತ್ರ ಇದು ಸಾಧ್ಯ ಆಗತ್ತೆ. ನೀವು ಇಲ್ಲಿ ಮೂರು ಪಾಯಿಂಟ್ ಅನ್ನ ರೈಸ್ ಮಾಡಿದ್ರಿ ಮೇಡಮ್, ಸತ್ಯ, ಪ್ರಾಮಾಣಿಕತೆ, ಸಹಾನುಭೂತಿ. ಸತ್ಯ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ನನ್ನ ಒಬ್ಬ ಸ್ಟೂಡೆಂಟ್ಸ್ ಇದ್ದ, ಭರತ್ ಅಂತ ಹೇಳಿ, ಬಹಳ ಎತ್ತರ ಬಹಳ ದಪ್ಪ ಇದ್ದ ಮೇಡಮ್. ಅವ್ನ ನೋಡಿದ್ರೆ ಅವನ ಮುಂದೆ ನಾವು ಏನೇನು ಅಲ್ಲ. ಒಂದ್ಸಲ ಸ್ಟಾಫ್ ರೂಮ್ ಅಲ್ಲಿ ನಾವು ಮಾತಾಡ್ತಾ ಕೂತಿದ್ವಿ, ಅಲ್ಲೆಲ್ಲ ಹೇಳ್ತಾ ಇದ್ರು, ಕ್ಲಾಸ್ ಮಾಡಕ್ಕೆ ಬಿಡಲ್ಲ, ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ ಆ ಭರತ್ ಅಂತ ಅಂದ್ಬಿಟ್ಟು. ಅದಕ್ಕೆ ನನಗೆ ನಂಬಕ್ಕೆ ಆಗ್ಲಿಲ್ಲ. ಇಲ್ಲ ಆತರ ಇಲ್ವಲ್ಲ ಹುಡುಗ, ನಾನು ಹೇಳ್ದೆ. ಅದಕ್ಕೆ ಇರ್ಲಿ, ಮಾನೆ ಬೆಳಿಗ್ಗೆ ನಾನು ಕ್ಲಾಸ್ಗೆ ಹೋಗ್ತೀನಲ್ಲ, ಕೇಳೋಣ ಅಂತ ಅನ್ಕೊಂಡೆ. ಕ್ಲಾಸ್ಗೆ ಹೋದೆ, ಭರತ್ ಕೂತಿದ್ ಯಾವಾಗ್ಲೂ ಕೈ ಕಟ್ಟಿಂಗ್ ಕೂತ್ಕೊಂಡ್ಬಿಡೋನು ಬಹಳ ಶಿಸ್ತಾಗಿ. ನಾನು, ಭರತ್ ನಿನ್ಗೊಂದು ಮಾತು ಕೇಳ ನಾನು. ಕೇಳಿ ಮಿಸ್ ಅಂತ. ನೀನ್ ಎಲ್ಲಾ ಕ್ಲಾಸಲ್ಲೂ ಡಿಸ್ಟರ್ಬ್ ಮಾಡ್ತೀನಿ ಅಂತಲ್ಲ. ಹೌದಾ? ಹೌದು ಮಿಸ್, ಸ್ವಲ್ಪ ನಾ ಡಿಸ್ಟರ್ಬ್ ಮಾಡ್ತೀನಿ ಅಂತ. ನನ್ನ ಕ್ಲಾಸಲ್ಲಿ ನೀನ್ ಯಾವತ್ತೂ ಡಿಸ್ಟರ್ಬ್ ಮಾಡೇ ಇಲ್ವಲ್ಲ ಅಂತ. ಇಲ್ಲ ಮಿಸ್, ನಿಮ್ ಕ್ಲಾಸಲ್ಲಿ ನಾನು ಡಿಸ್ಟರ್ಬ್ ಮಾಡಲ್ಲ. ಅಂದ್ರೆ ಏನು ಅಂತ ಹೇಳಿದ್ರೆ, ಅವನ ಟೆಸ್ಟ್ ಕೊಟ್ಟರು ಅಷ್ಟೇನೆ, ಆ ಸತ್ಯ ಒಪ್ಕೊಳ್ತಾ ಇದ್ದ ಹುಡುಗ. ಇವತ್ಕೂ ನನ್ನ ಮನ್ಸಲ್ಲಿ ಇದಾನ ಹುಡುಗ. ಏನಾದ್ರೂ ಟೆಸ್ಟ್ ಕೊಟ್ರೆ, 10 ಮಾರ್ಕ್ಸ್ಗೆ ನಾನು ಟೆಸ್ಟ್ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, 2 ತಗೊಳ್ಳಿ 3 ತಗೊಳ್ಳಿ, ಭರತ್ ಇಂದ ಎಷ್ಟು ಮಾರ್ಕ್ಸ್ ಅಂತ ಹೇಳಿದ್ರೆ, ಮೇಡಮ್ 4 ಸಾಕೇನೋ 4 ನಿನಗೆ ಅಂತ ಅಂದ್ರೆ, ಮಿಸ್ ನೀವೇ ಹೇಳ್ತಿರಲ್ಲ ಯಾರನ್ನೂ ಕಾಪಿ ಮಾಡಬಾರ್ದು, ನಮ್ ನಾಲೆಡ್ಜ್ ಅಲ್ಲಿ ನಾವು ಮಾರ್ಕ್ಸ್ ತೆಗಿಬೇಕು, ಸತ್ಯ ಒಪ್ಕೊಳ್ಳೋ ತಾಕತ್ ಬೇಕು ಕಣ್ರು ಅಂತ ಹೇಳ್ತಿರ್ಲ ಮಿಸ್. ಸೊ ಹಾಗಾಗಿ ನನ್ನ ಬೆನ್ನನ್ನ ನಾನು ತಡ್ಕೊಳ್ತೀನಿ, ನಾನು ಯಾರನ್ನೂ ಕಾಪಿ ಮಾಡಿಲ್ಲ, ನನ್ನ ನಾಲೆಡ್ಜ್ ಅಲ್ಲಿ ನಾನು ಮಾರ್ಕ್ಸ್ ತಗೊಂಡಿದ್ದೀನಿ ಮೇಡಮ್, ಅದ್ರ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇದೆ ಅಂತ ಅನ್ನೋನು. ಹಾಗೆ ನಮ್ಮ ಮಕ್ಕಳಲ್ಲಿ ಸತ್ಯ ಒಪ್ಕೊಳ್ಳುವಂತಹ ತಾಕತ್ತನ್ನ ನಾವು ಬೆಳೆಸಬೇಕಾಗುತ್ತೆ. ನೆಕ್ಸ್ಟ್ ನೀವು ಪ್ರಾಮಾಣಿಕತೆ ಬಗ್ಗೆ ಕೇಳಿದ್ರಿ ಮೇಡಮ್. ನಮ್ಮಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತೀವಿ, ಟೆಸ್ಟ್ ಎಕ್ಸಾಮ್ಗಳು ಮುಗಿದ ಮೇಲೆ ವ್ಯಾಲ್ಯೂಯೇಷನ್ ಮಾಡ್ತೀವಿ. ವ್ಯಾಲ್ಯೂಯೇಷನ್ ಆದ್ಮೇಲೆ ನಮ್ಮ ಮಕ್ಕಳುಗಳು ಎಲ್ಲಾದ್ರೂ, ನಾನು ಕೇಳ್ತೀನಿ, ಟೋಟಲ್ ಮಿಸ್ಟೇಕ್ ಏನಾದರೂ ಆಗಿದ್ರೆ, ಇನ್ನೇನಾದರೂ ಡೌಟ್ಸ್ ಇದ್ರೆ, ಪ್ಲೀಸ್ ಬ್ರಿಂಗ್ ಯುವರ್ ಆನ್ಸರ್ ಸ್ಕ್ರಿಪ್ಟ್ ಅಂತ ಕೇಳ್ತೀನಿ. ನಮ್ಮ ಮಕ್ಕಳುಗಳು ಬರ್ತಾರೆ, ಬಹಳ ಧೈರ್ಯವಾಗಿ ಬರ್ತಾರೆ, ಕೇಳ್ತಾರೆ, ಮಿಸ್ ನನಗೆ ಜಾಸ್ತಿ ಮಾರ್ಕ್ಸ್ ಹಾಕ್ಬಿಟ್ಟಿದ್ದೀರಾ, 2 ಮಾರ್ಕ್ಸ್ ಕಡಿಮೆ ಹಾಕ್ಬೇಕು ಮೇಡಮ್, ನೀವು ಫಸ್ಟೇ ಹೇಳಿದ್ರಿ ನೀವು ಈ ಕ್ವಶನ್ ಈ ಆನ್ಸರ್ ಬರಬೇಕು ಅಂತ. ನಾನು ಇಲ್ಲಿ ತಪ್ಪರ್ತಿದ್ದೀನಿ, ಆದ್ರೂ ರೈಟ್ ಹಾಕಿದ್ದೀರಲ್ಲ ಮಿಸ್, 2 ಮಾರ್ಕ್ಸ್ ಕಡಿಮೆ ಮಾಡ್ಬೇಕಲ್ವಾ ಅಂತ. ಅದು ಪ್ರಾಮಾಣಿಕತೆ ಅಲ್ವಾ? ಸೊ ಇನ್ ಕೆಲವು ಮಕ್ಳು ಏನ್ ಮಾಡ್ತಾರೆ ಬೇರೆ ಕಡೆ ಅಂತ ಹೇಳಿದ್ರೆ, ಪ್ರಾಮಾಣಿಕತೆ ಅನ್ನೋದು ಇರ್ಲಿ, ಜಾಸ್ತಿ ಮಾರ್ಕ್ಸ್ ಬಂದ್ರೆ ಅದನ್ನ ಹೈಡ್ ಮಾಡ್ಬಿಡ್ತಾರೆ, ಇರ್ಲಿ ಕಡಿಮೆ ಆಗ್ಬಾರ್ದು ಅಂತ ಹೇಳಿ. ನಮ್ಮ ಮಕ್ಕಳು ನನ್ನ ಕ್ಲಾಸ್ ಅಲ್ಲಿ ಮೇಡಮ್ ಎಸ್ಪೆಷಲಿ ಜಾಸ್ತಿ ಬರ್ಬೇಕಾಗಿದ್ರೆ ಅದನ್ನ ಕೇಳ್ತಾರೆ, ಜಾಸ್ತಿ ಕೊಟ್ಟಿದ್ರೆ ಮೇಡಮ್ ಯಾಕೆ ಜಾಸ್ತಿ ಕೊಟ್ಟಿದ್ದೀರಾ,
1: ಇದು ಕಡಿಮೆ ಮೇಡಮ್, ಜಾಸ್ತಿ ಕೊಟ್ಟಿದ್ರೆ
0: ಸ್ಟೂಡೆಂಟ್ಸ್ ಇದ್ರೆ ಕೇಳಿ.
1: ಅದೇ ಕೇಳಿ ಖುಷಿ ಆಯ್ತು. ಅದನ್ನ
0: ತುಂಬಾ ಮಕ್ಕಳು ಮೇಡಮ್ ಬರ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ ಮೇಡಮ್, ಪ್ರಾಮಾಣಿಕತೆ ಇದೆ ನಮ್ಮ ಮಕ್ಕಳಲ್ಲಿ. ದೆನ್ ಸಹಾನುಭೂತಿಯನ್ನ ಒಂದು ಕ್ವಶನ್ ರೈಸ್ ಮಾಡಿದ್ರಿ. ನಮ್ಮಲ್ಲಿ ಒಂದು ಹರ್ಷಿತಾ ಅಂತ ಒಂದು ಸ್ಟೂಡೆಂಟ್ ಮೇಡಮ್, ನಿಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನಾನು ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ತೀನಿ.
1: ಖಂಡಿತ ಮೇಡಮ್, ಕೊಡಿ.
0: ಹರ್ಷಿತಾ ಅಂತ ಹೇಳಿ, ಹರ್ಷಿತಾ ಎಕ್ಸಾಮ್ ನಡೀತು, 2nd PUC ಎಕ್ಸಾಮ್ ನಡೀತಾ ಇತ್ತು ಮೇಡಮ್. ಆ ಸಂದರ್ಭದಲ್ಲಿ ಇನ್ನೆರಡು ಸಬ್ಜೆಕ್ಟ್ ಇತ್ತು, ಅವ್ರ ತಂದೆ ಎಕ್ಸ್ಪೈರ್ಡ್ ಆಗ್ಬಿಟ್ರು. ಫ್ರೆಂಡ್ ಸರ್ಕಲ್ ಯಾವ ತರ ಇದ್ರು ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ಬೆಳೆಯೋದಲ್ಲಪ್ಪ, ನಮ್ಮ ಸುತ್ತಮುತ್ತ ಇರೋರ್ನು ಬೆಳೆಸ್ಬೇಕು, ಭಗವಂತ ನಮ್ಮನ್ನ ಬೆಳೆಸ್ತಾನೆ ಅಂತ ನಾನು ಹೇಳ್ತಿರ್ತೀನಿ. 6 ಟೈಮಲ್ಲಿ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು ನನಗೆ, ಯಾಕೆ ಎಲ್ಲಾ ಸ್ಟೂಡೆಂಟ್ಸ್ ಕಂಟಿನ್ಯೂಷನ್ ಫೋನ್ ಮಾಡ್ತಾ ಇದಾರಲ್ಲ ನನಗೆ ಅಂತ ಅನ್ನಿಸ್ತು. ಏನಮ್ಮ ಎಲ್ಲರೂ ಫೋನ್ ಮಾಡ್ತಿದ್ದೀರಾ, ಏನು ಸಮಾಚಾರ ಅಂದೆ. ಮೇಡಮ್ ಹರ್ಷಿತಾ ಇದ್ದಾಳೆ, ಅವ್ರ ತಂದೆ ಎಕ್ಸ್ಪೈರ್ಡ್ ಆಗಿಬಿಟ್ಟಿದ್ದಾರೆ, ಅವಳು ಒಂದೇ ಸಮ ಹಠ ಹಿಡ್ದಿದ್ದಾಳೆ, ನಾನು ಯಾವ ಎಕ್ಸಾಮು ಇನ್ನು ಬರೆಯಲ್ಲ, ಓದೋದನ್ನ ಸ್ಟಾಪ್ ಮಾಡ್ತೀನಿ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಇನ್ನು ನಾಡಿದ್ದೇ ಎಕ್ಸಾಮ್ ಇದೆ, ದಯವಿಟ್ಟು ನೀವು ಅವಳ ಹತ್ರ ಮಾತಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ನನಗೆ ಏನ್ ಮಾಡ್ಬೇಕು, ಕೈ ಕಲ್ಲೆಲ್ಲ ನಡ್ಗಕ್ ಶುರು ಆಯ್ತು, ನನ್ಗೆ ಏನ್ ಮಾತಾಡ್ಬೇಕು ಆ ಸಿಚುಯೇಷನ್ ಗೊತ್ತಾಗ್ಲಿಲ್ಲ ಮೇಡಮ್. ಇರ್ಲಿ, ಭಗವಂತ ಏನ್ ತೋರಿಸ್ತಾನ ದಾರಿ, ಮಾತಾಡೋಣ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ. ಅವ್ರ ತಾಯಿ ಫೋನ್ ಪಿಕ್ ಮಾಡಿದ್ರು, ಗೊತ್ತಲ್ಲ ಅಲ್ಲಿ ಪರಿಸ್ಥಿತಿಗಳು ಹೇಗಿರುತ್ತೆ, ನಮ್ಮ ಮನೆಯವ್ರು ಹೋಗ್ಬಿಟ್ಟಿದ್ದಾರೆ ಈ ತರ, ಮೇಡಮ್ ಅವರೇ ಫೋನ್ ಮಾಡಿದ್ರ ಹಾಗೆ ಗುಳಾಡಿದ್ರು ನನಗೊಂಥರ. ಅಮ್ಮ ನನ್ಗೆ ಅರ್ಥ ಆಗ್ತಾ ಇದೆ, ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಹರ್ಷಿತಂಗೆ ಫೋನ್ ಕೊಡ್ತೀರಾ ಮೇಡಮ್, ಇನ್ನು 5 ಬಿಟ್ಟು ಮಾಡಿ ಹರ್ಷಿತಂಗೆ ಕೊಡ್ತೀನಿ. ನನಗೆ ಆಗ್ತಾ ಇಲ್ಲ, ಧೈರ್ಯ ಸಾಲ್ತಾ ಇಲ್ಲ, ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ ಮೇಡಮ್ ನನಗೆ. ಅಲ್ಲಿ ಮತ್ತೆ ಧೈರ್ಯ ತಂದ್ಕೊಂಡು ಫೋನ್ ಮಾಡಿದೆ ಹರ್ಷಿತನ್ಗೆ, ಮೇಡಮ್ ಇಲ್ಲಪ್ಪ ನಿಮ್ಮ ತಾಯಿ ಎಲ್ಲ ಹೇಳಿದ್ದಾರೆ, ನನಗೆಲ್ಲ ವಿಚಾರ ಗೊತ್ತಾಯಿತು, ಎಕ್ಸ್ಟ್ರೀಮ್ಲಿ ಸಾರಿ, ಆದರೆ ನಾನು

0: ಸಂದರ್ಭದಲ್ಲಿ ಮಾತಾಡಬೇಕೋ ಮಾತಾಡಬಾರ್ದು ನಂಗೆ ಗೊತ್ತಾಗ್ತಾ ಇಲ್ಲ ಪುಟ್ಟ, ನೋಡು ದಯಮಾಡಿ ನೀನು ಎಕ್ಸಾಮ್ ತಗೋ, ಬರೀ ನೀನು ಅಂತ. ಇಲ್ಲ ಮಿಸ್ ನಾನು ಬರೆಯಲ್ಲ, ನಮ್ಮ ತಂದೆನೆ ಹೋದ್ಮೇಲೆ ನಂಗೆ ಜೀವನನೇ ಬೇಕಿಲ್ಲ ಈ ಥರ. ಇಲ್ಲ ಪುಟ್ಟ ನೀನು ಹಂಗೆ ಹೇಳಿಬಿಡ ಪುಟ್ಟ, ನಾನು ಮತ್ತೆ ನಿನಗೆ ಫೋನ್ ಮಾಡ್ತೀನಿ ನೀನು ಬರಿ ಅಂತ ಹೇಳಿದೆ. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೆ, ಆ ಮಗು ಬರೀತು ಮೇಡಮ್ ಎಕ್ಸಾಮ್ ಬರೋದ್ಲ, ನಾನು ಅವಳನ್ನ ಎಷ್ಟು ಫಾಲೋಅಪ್ ಮಾಡಿದ್ದೀನಿ ಅಂತ ಅಂದರೆ ಎಕ್ಸಾಮ್ ಬರ್ಸೋವರೆಗೂ ನಾನು ಬಿಟ್ಟಿಲ್ಲ ಅವಳನ್ನ. ಪಾಸ್ ಮಾಡಿ ಕ್ಲಾಸ್ಗೇನೆ ಅವಳು ಡಿಸ್ಟಿಂಕ್ಷನಲ್ಲಿ ಬಂದು ಟಾಪರ್ ಮೇಡಮ್ ಅವಳು ಹರ್ಷಿತ. ಆ ಮಗು ನನ್ನ ಮಾತು ಕೇಳಿದ್ರೆ ಖುಷಿ ಪಡ್ಬೋದು ಬಹುಶಃ. ಸಹಾನುಭೂತಿಗೆ ನಾನು ಹೇಳ್ತಾ ಇರೋದು, ಹರ್ಷಿತಿನ ಫ್ರೆಂಡ್ ಸರ್ಕಲ್ ಏನಿದ್ದಾರೆ ಅವರು ಫಸ್ಟ್ ನನಗೆ ಕಾಲ್ ಮಾಡಿ ಆ ಮಗು ಎಲ್ಲಿ ಭವಿಷ್ಯ ಹಾಳು ಮಾಡ್ಕೊಳ್ಳುತ್ತೋ ಅನ್ನೋ ಆತಂಕದಲ್ಲಿ ಒಂದು ಸಹಾನುಭೂತಿಯನ್ನು ಮಗು ಬಗ್ಗೆ ತೋರಿಸಿದ್ರಲ್ಲ, ಅದನ್ನು ನಾನು ಅಪ್ರಿಷಿಯೇಟ್
1: ಮಾಡಿದ್ದೀನಿ.
0: ಸೊ ಹಾಗಾಗಿ ಸತ್ಯ, ಪ್ರಾಮಾಣಿಕತೆ, ಸಹಾನುಭೂತಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಪ್ರತಿ ಶಿಕ್ಷಕರಲ್ಲಿ ಪೋಷಕರಲ್ಲಿ ಇದೆ.
1: ಹೌದು ಮೇಡಮ್. ಹಾಗೇನೆ ಈಗ ಮನೆ ವಾತಾವರಣ ಅಂತ ನೋಡೋದಾದ್ರೆ ಇಲ್ಲೂ ಕೂಡ ಪೋಷಕರು ಬರ್ತಾರೆ. ಹಾಗಿದ್ರೆ ಮನೆ ವಾತಾವರಣ ಮಕ್ಕಳ ಸಂಸ್ಕಾರ ಬೆಳೆಸೋದಕ್ಕೆ ಸಹಾಯ ಮಾಡುತ್ತಾ?
0: ಖಂಡಿತ ಮೇಡಮ್, 100ಕ್ಕೆ 100ರಷ್ಟು ಪರಿಣಾಮವನ್ನು ಬೀರುತ್ತೆ. ಮಕ್ಕಳು ಮನೆಯಲ್ಲಿ ಇರಬೇಕಾದ್ರೆ ಕುಟುಂಬದ ಸದಸ್ಯರು ಸೌಜನ್ಯದಿಂದ, ಶಾಂತಿಯಿಂದ, ಸಮಾಧಾನದಿಂದ ಇರುವುದು ತುಂಬ ಅಗತ್ಯ. ಎಷ್ಟೋ ಮಕ್ಕಳು ಕಾಲೇಜಿನಲ್ಲಿ ಚೆನ್ನಾಗಿ ಓದ್ತಾ ಇರ್ತಾರೆ, ಬರ್ತಾ ಬರ್ತಾ ಓದಿನ ಬಗ್ಗೆ ಆಸಕ್ತಿಯನ್ನು ಅವರು ಕಳ್ಕೊಂಡ್ಬಿಡ್ತಾರೆ, ಏನೋ ಯೋಚನೆಯಲ್ಲಿ ಮುಳುಗಿರ್ತಾರೆ. ನಾನು ಅದನ್ನು ಗಮನಿಸ್ಬಿಟ್ಟು ಪರ್ಸನಲ್ ಆಗಿ ಕರೆದು ವಿಚಾರಿಸಿದಾಗ ಅವ್ರ ಉತ್ತರ, ನಮ್ಮ ತಂದೆ ತಾಯಿ ಜಗಳ ಮಾಡ್ಕೊಂಡಿದ್ದಾರೆ, ನನ್ನ ತಂದೆ ಕುಡಿತಾರೆ ಮೇಡಮ್, ನಮ್ಮ ತಂದೆ ನಮ್ಮ ತಾಯಿಗೆ ಹೊಡಿತಾರೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಈ ಸಮಸ್ಯೆಯಿಂದ ಹೇಗೆ ನಾವು ಹೊರಗೆ ಬರೋದು ಮೇಡಮ್ ಅಂತ ನಮ್ಮನ್ನೇ ಅವರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕುಟುಂಬದಲ್ಲಿ ಈ ರೀತಿ ವಾತಾವರಣ ಇದ್ದಾಗ ಎರಡು ಸಾಧ್ಯತೆಗಳಿರ್ತವೆ ಮೇಡಮ್. ಒಂದು, ಮಕ್ಕಳು ಅಡ್ಡದಾರಿಯನ್ನ ಹಿಡಿದು ಬಿಡ್ತಾರೆ, ಮನೆ ವಾತಾವರಣ ಸರಿ ಇಲ್ಲ ಅಂದ್ರೆ. ಎರಡನೆಯದು, ಅದರಿಂದ ಪಾಠ ಕಲ್ತಂತಹ ಮಕ್ಕಳುಗಳು ಕಷ್ಟಪಟ್ಟು ಓದಿ ಒಂದು ಒಳ್ಳೆ ಜವಾಬ್ದಾರಿಯಿಂದ ಒಂದು ಒಳ್ಳೆ ಕೆಲಸವನ್ನ ತೆಗೆದುಕೊಂಡು ಸಮಾಜದಲ್ಲಿ ಗೌರವದಿಂದ ಉತ್ತಮವಾದಂತಹ ಜೀವನವನ್ನ ನಡೆಸ್ತಾರೆ. ಹಾಗಾಗಿ ಕುಟುಂಬದ ವಾತಾವರಣ ಏನಿದೆ, ಮನೆಯಲ್ಲಿ ವಾತಾವರಣ ಏನಿದೆ ಮೇಡಮ್, ಅದು ಮಕ್ಕಳ ಮೇಲೆ 100ಕ್ಕೆ 100ರಷ್ಟು ಪರಿಣಾಮವನ್ನ ಖಂಡಿತ ಬೀರುತ್ತೆ. ಅದಕ್ಕೆ ಹೇಳೋದು, ಮನೆ ವಾತಾವರಣ ಬಹಳ ಶಾಂತಿಯುತವಾಗಿರ್ಬೇಕು.
1: ಹೌದು ಮೇಡಮ್. ಹೌದು ಮೇಡಮ್. ಹಾಗೇನೆ ಈಗ ಹಿರಿಯರು ಹೇಳುವಂತಹ ಕಥೆಗಳಾಗಿರ್ಬೋದು ಅಥವಾ ಪುರಾಣಗಳಾಗಿರ್ಬೋದು ಮಕ್ಕಳ ಸಂಸ್ಕಾರ ಬೆಳೆಸೋದಕ್ಕೆ ಸಹಾಯ ಮಾಡುತ್ತಾ?
0: ನನ್ನ ಪ್ರಕಾರ ಮೇಡಮ್, 50% ಸಾಧ್ಯ, 50% ಸಾಧ್ಯ ಇಲ್ಲ.
1: ಹೌದಾ?
0: ಇವತ್ತಿನ ಮಕ್ಕಳು ತುಂಬಾ ವಿಚಾರವಂತರು, ಬುದ್ಧಿವಂತರು ಆಗಿದ್ದಾರೆ. ನಿಮಗೆ ಗೊತ್ತಿರ್ಬೋದು, WH ಕ್ವೆಶ್ಚನ್ಸ್ ಗಳು ಜಾಸ್ತಿ. ಮಕ್ಕಳಿಗೆ ನಾವೇನಾದ್ರೂ ಹೇಳಕ್ ಹೋಗಿ ವೈ, ವಾಟ್, ವೆನ್, ವ್ಯಾನ್, ಹೌ, ಬರೀ ಇದೆ, ಬರೀ ಪ್ರಶ್ನೆಗಳೇ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ದಿನ ಲೈವ್ ಎಕ್ಸಾಂಪಲ್ ಕೊಟ್ಟಾಗ ಮಾತ್ರ ಅದನ್ನ ಮಕ್ಕಳುಗಳು ರಿಸೀವ್ ಮಾಡ್ಕೊಳ್ತಾರೆ. ವಿನಃ ಕಥೆಗಳನ್ನ ಹೇಳೋದಕ್ಕೆ ಹೊರಟ್ರೆ ಮೇಡಮ್ ನೀವು ಸ್ಟೋರಿ ರೈಟರ್ ಆಗ್ಬಿಡಿ ಅಂತ ತಮಾಷೆ ಮಾಡ್ತಾರೆ ಅಲ್ವಾ. ಹಾಗಾಗಿ ಕತೆ ಪುರಾಣ ಏನಿದೆ, 50% ಮಾತ್ರ ಕೊಡ್ತೀನಿ, 50% ಸಾಧ್ಯ, 50% ಸಾಧ್ಯನೇ ಇಲ್ಲ. ಮತ್ತೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತದಂತಹ ಕತೆ ಕೇಳುವಷ್ಟು ಸಹನೆ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಖಂಡಿತ ಇಲ್ಲ. ಫಾರ್ ಎಕ್ಸಾಂಪಲ್ ಮೇಡಮ್, ನಿಮಗೆ ಚೆನ್ನಾಗಿ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಬಂದಾಗ ಪ್ರತಿ ಫೆಸ್ಟಿವಲ್ಗೂ ಕೂಡ ಒಂದೊಂದು ಅರ್ಥ ಇರುತ್ತೆ, ಒಂದೊಂದು ಕಥೆಗಳಿರ್ತವೆ. ಗಣಪತಿ ಹೇಗೆ ಹುಟ್ಟದ, ಇವೆಲ್ಲ ಪ್ರಶ್ನೆಗಳೆಲ್ಲ ಬರ್ತಾ ಇರ್ತವೆ. ನಾವು ಸುಮ್ಮನೆ ಹಾಗೆ ಹೇಳ್ತೀನಿ, ಪಾರ್ವತಿ ಗಣಪತಿನ ಸೃಷ್ಟಿ ಮಾಡಿದ್ಲು, ನೋಡಪ್ಪ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ, ಅಲ್ಲಿ ತನಕ ಯಾರು ಬಂದ್ರು ಬಿಡಬೇಡ ಅಂತ ಹೇಳಿ ಅವಳು ಸ್ನಾನಕ್ಕೆ ಹೊರಡ್ತಾಳೆ. ನಮ್ಮ ಮಕ್ಕಳು ಸ್ಟಾಪ್, ನಾನು ಈಗಿನ ಜನರೇಷನ್ ಕತೆ ಹೇಳಕ್ ಹೋದಾಗ ಸ್ಟಾಪ್, ಯಾಕೆ ಪಾರ್ವತಿ ಸ್ನಾನಕ್ಕೆ ಹೋದಾಗ ಬಾತ್ರೂಮ್ ಇರ್ಲಿಲ್ವಾ, ಡೋರ್ ಇರ್ಲಿಲ್ವಾ, ಚಿಲಕ ಇರ್ಲಿಲ್ವಾ, ಬೋಟ್ ಇರ್ಲಿಲ್ವಾ, ಪ್ರಶ್ನೆ ಮಾಡ್ತಾರೆ. ನೀವ್ ಏನ್ ಆನ್ಸರ್ ಕೊಡ್ತೀರಾ ಅದಕ್ಕೆ ಅಲ್ಲ?
1: ಹೌದು.
0: ಆಮೇಲಿಂದ ಗಣಪತಿಯ ಹಬ್ಬದಲ್ಲಿ ಹೊಟ್ಟೆ ತುಂಬಾ ತಿಂದ್ಬಿಟ್ಟಿದ್ದ ಪುಟ, ಹೊಟ್ಟೆ ಹೊಡೆದೋಗುತ್ತೆ, ಆ ಟೈಮಲ್ಲಿ ಹಾವು ಹೋಗ್ತಾ ಇತ್ತು, ಅದನ್ನ ತಗೊಂಡ್ ಬೆಲ್ಟ್ ತರ ಕಟ್ಬಿಡ್ತಾನೆ. ಕತೆ ಗೊತ್ತಲ್ಲ
1: ಮೇಡಮ್
0: ಇದನ್ನ ಹೇಳ್ದಾಗ, ಈಗಿನ ಜನರೇಷನ್ ನಾನು ಹೇಳ್ತಾ ಇರೋದು, ಯಾರು ನಾನು ಟೀಸ್ ಮಾಡ್ತಾ ಇಲ್ಲ. ಈ ತರ ಹೇಳಿದಾಗ ಏನಾಗುತ್ತೆ ಅಂದ್ರೆ ಸ್ಟಾಪ್, ನಾವ್ ಎಷ್ಟೇ ತಿಂದ್ರು ನಮ್ಮ ಹೊಟ್ಟೆ ಯಾಕೆ ಹೊಡೆದೋಗಲ್ಲ, ಹಾವನ್ನ ಅಷ್ಟು ಸುಲಭವಾಗಿ ಕೈಲಿಟ್ಕೊಳಕಾಗುತ್ತಾ? ಗಣಪತಿ ವಾಹನ ಅಂದ್ರೆ ಇಲಿ ಅಂತ ಹೇಳ್ತಿರ್ಲ, ಇಲಿ ಮೇಲೆ ಅಷ್ಟು ದೊಡ್ಡ ಹೊಟ್ಟೆ ಇಟ್ಕೊಂಡಿರ್ತಕ್ಕಂಥ ಗಣಪತಿ ಕುತ್ಕೊಂಡು ಹೋಗಕ್ಕಾಗುತ್ತಾ?
1: ಹೌದು.
0: ಆಯ್ತಾ. ಅದಕ್ಕೆ ನಾನು ಹೇಳಿದ್ದು ಡಬ್ಲ್ಯೂ ಎಚ್ ಕ್ವಶನ್ಸ್ ಗಳು ಜಾಸ್ತಿ ಇರ್ತವೆ, ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ

0: ಇವತ್ತಿನ ದಿನ ಮಕ್ಕಳು ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ, ಪ್ರೆಸೆಂಟ್ ಮೈಂಡ್ ಅಲ್ಲಿ ಇರ್ತಾರೆ. ನಾವ್ ಏನ್ ಕಣ್ಣಲ್ಲಿ ನಾವ್ ನೋಡಿರ್ತೀವಿ ಅದನ್ನ ಮಾತ್ರ ಅವ್ರು ನಂಬ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಸೆಕ್ಯುಲರ್ ಸ್ಟೇಟ್ ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡಿರೋದು. ಜಾತ್ಯಾತೀತ ರಾಷ್ಟ್ರ ನೋಡಪ್ಪ, ನೀನ್ ಯಾವ ಧರ್ಮದಲ್ಲಾದ್ರೂ ಇರು, ಯಾವ ದೇವರನ್ನಾದ್ರೂ ನಂಬುವ, ಕತೆಗಳನ್ನ ನಂಬೋದು ಬಿಡೋದು ನಿನಗ್ ಬಿಟ್ಟಂತಹ ವಿಚಾರ. ಈ ವಿಚಾರದಲ್ಲಿ ನಾನು ಖಂಡಿತ ಯಾರು ಇಂಟರಪ್ಟ್ ಆಗಂಗಿಲ್ಲ. ಹಾಗಾಗಿ ಕತೆಗಳು ಪುರಾಣಗಳು ಇವತ್ತಿನ ಜನರೇಷನ್ ಅಲ್ಲಿ ಸಂಸ್ಕಾರ ಬೆಳೆಸುತ್ತೆ ಅನ್ನೋದು 50% ಸಾಧ್ಯ, 50% ಸಾಧ್ಯ ಇಲ್ಲ.
1: ಖಂಡಿತ ಮೇಡಮ್. ಹಾಗೇನೆ ಈಗ ಮಕ್ಕಳಲ್ಲಿ ಶಿಸ್ತು ಬೆಳೆಸೋದಕ್ಕೆ ಯಾವೆಲ್ಲ ಕ್ರಮಗಳು ಅಗತ್ಯ
0: ಮೇಡಮ್? ಮಕ್ಕಳಲ್ಲಿ ಶಿಸ್ತು ಅನ್ನೋದು ಮನೆಯಿಂದಲೇ ಪ್ರಾರಂಭ ಆಗಬೇಕು. ನಾನು ಈಗಾಗಲೇ ಹೇಳಿರೋ ಹಾಗೆ ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚಾಗಿದೆ. ಹಾಗಾಗಿ ಪೋಷಕರು ತಮ್ಮ ದಿನನಿತ್ಯದ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಂಡ್ರೆ ಮಗು ಕೂಡ ತನ್ನ ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾನು ಜಪಾನ್ ದೇಶದಲ್ಲಿ ಹೇಳ್ತಾ ಇದ್ದೆ. ಮಗು 6ನೇ ತರಗತಿಯವರೆಗೆ ಮೇಡಮ್ ಜಪಾನ್ ದೇಶದಲ್ಲಿ ಪೋಷಕರು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಮಕ್ಕಳು ನಡೆದೇ ಹೋಗ್ಬೇಕು ಶಾಲೆಗೆ. ನಮ್ಮಲ್ಲಿ ಆ ತರ ಇಲ್ಲ,
1: ಖಂಡಿತ ಇಲ್ಲ ಮೇಡಮ್
0: ಅಲ್ವಾ. ಆಮೇಲೆ ಇತ್ತೀಚೆಗೆ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಯ್ತು ಮೇಡಮ್ ಜಪಾನ್ ದೇಶದಲ್ಲಿ. ಅಲ್ಲಿ ಕಂಡಂತಹ ಪ್ರತ್ಯಕ್ಷ ದರ್ಶಿಗಳು ಹೇಳಿರುವಂತಹದ್ದು, ಫ್ಲೈಟ್ ಆಕ್ಸಿಡೆಂಟ್ ಆದಾಗ ಅಲ್ಲಿನ ಪ್ಯಾಸೆಂಜರ್ ಗಳಿದಾರಲ್ಲ ಮೇಡಮ್, ಡಿಸಿಪ್ಲಿನ್ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು, ಕ್ಯೂ ಸಿಸ್ಟಮ್ ಅಲ್ಲಿ ಸಾಲು ಸಾಲಿನಲ್ಲಿ ಒಬ್ಬರಾದ್ಮೇಲೆ ಒಬ್ರು ಕೆಳಗಡೆ ಇಳಿದು ಬಂದ್ರು. ಅಲ್ಲಿ ಫ್ಲೈಟ್ ಏನು ಫ್ಲೈಟ್ ಡ್ಯಾಮೇಜ್ ಆಯ್ತೆ ವಿನಃ ಒಂದು ಪ್ರಾಣ ಹಾನಿ ಆಗ್ಲಿಲ್ಲ. ಆಯ್ತಾ, ನಮ್ಮಲ್ಲಾದ್ರೆ ಏನಾಗ್ತಿತ್ತು ಹೇಳಿ?
1: ಹೌದು,
0: ಹೊರಗಡೆ ಬಿದ್ದಿದ್ದಾರೆ ಅಂದ್ರೆ ಅವ್ರನ್ನೇ ತುಂಕೊಂಡು ಹೋಗ್ತಾ ಇದ್ರು. ಫ್ಲೈಟ್ ಆಕ್ಸಿಡೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಲ್ ತುಳಿತಕ್ಕೆ ಹೋದವರೇ ಜಾಸ್ತಿ ಆಗ್ತಾ ಇದ್ರು. ಎಂತ ಸಿಚುಯೇಷನ್ ಅಲ್ಲೂ ಕೂಡ ಅವರು ಡಿಸಿಪ್ಲಿನ್ ಅನ್ನ ಮರೆಯಲ್ಲ ಜಪಾನ್ ದೇಶದಲ್ಲಿ. ಸೊ ಹಾಗಾಗಿ ಡಿಸಿಪ್ಲಿನ್ಗೆ ಮತ್ತೊಂದು ಹೆಸರು ಜಪಾನ್. ನಮ್ಮ ಮಕ್ಕಳಲ್ಲಿ ಎಂತ ಸಿಚುಯೇಷನ್ ಅಲ್ಲೂ ಡಿಸಿಪ್ಲಿನ್ ಫಾಲೋ ಮಾಡಬೇಕಾಗತ್ತೆ ಅಲ್ವಾ?
1: ಹೌದು ಮೇಡಮ್. ಮೇಡಮ್, ಹಾಗೇನೆ ಈಗ ಸಂಸ್ಕಾರವು ಮಕ್ಕಳ ಭವಿಷ್ಯವನ್ನ ಹೇಗೆ ಪ್ರಭಾವಿಸುತ್ತೆ?
0: ಸಂಸ್ಕಾರವಂತ ಮಕ್ಕಳ ಒಂದು ಭವಿಷ್ಯ ಏನಿರುತ್ತೆ ಮೇಡಮ್, ಅದು ಉಜ್ವಲವಾಗಿರುತ್ತೆ. ಯಾವ ಮಕ್ಕಳಲ್ಲಿ ಸಂಸ್ಕಾರ ಇರುತ್ತೋ ಆ ಮಕ್ಕಳು ಫ್ಯೂಚರ್ ತುಂಬಾ ಬ್ರೈಟ್ ಆಗಿರುತ್ತೆ, ಉಜ್ವಲವಾಗಿರುತ್ತೆ. ಮಕ್ಕಳಲ್ಲಿ ಸಂಸ್ಕಾರ ಇದ್ದಾಗ ಸಮಾಜ ಅವರನ್ನ ಗೌರವಿಸುತ್ತೆ, ಸಮಾಜದಲ್ಲಿ ಅವ್ರಿಗೆ ವಿಶೇಷವಾದಂತ ಒಂದು ಗೌರವ ಇರುತ್ತೆ. ಸಂಸ್ಕಾರ ಇರ್ತಕ್ಕಂತ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಭಯ ಇರುವುದಿಲ್ಲ, ಬದಲಾಗಿ ಭರವಸೆ ಇರುತ್ತೆ.
1: ಹೌದು.
0: ಸೊ ಹಾಗಾಗಿ ಸಂಸ್ಕಾರ ಅನ್ನುವಂತಹದ್ದು ಖಂಡಿತ ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸುತ್ತೆ ಮೇಡಮ್.
1: ಖಂಡಿತ ಮೇಡಮ್. ಮೇಡಮ್, ಇವಾಗ ತಾನೇ ನಾವು ಮಾತಾಡಿದ್ವಿ ಅಂದ್ರೆ ಒಳ್ಳೆಯ ಸ್ನೇಹ ಬಳಕೆ ಹೇಗಿರ್ಬೇಕು ಅನ್ನೋದು. ಆದ್ರೆ ಮಕ್ಕಳು ನೋಡೋದಾದ್ರೆ ಒಳ್ಳೆ ಸ್ನೇಹಿತರೆ, ಈಗ ನಾವು ಒಳ್ಳೆ ಸಂಸ್ಕಾರ ಕಲಿತ್ವಿ ಅಂದ್ರೆ ನಮ್ಮ ಜೊತೆಗಿರೋರು ಕೂಡ ಅದನ್ನ ಫಾಲೋ ಮಾಡ್ತಾರೆ. ಸ್ನೇಹ ಬಳಗದಲ್ಲಿ ಒಬ್ರು ಅಕಸ್ಮಾತ್ ಬೇರೆ ಅಭ್ಯಾಸಗಳನ್ನ ಇಟ್ಕೊಂಡ್ರು ಅಂತಂದ್ರು ಅಷ್ಟು ಜನ ಯಾರು ಸ್ನೇಹ ಬಳಗದಲ್ಲಿ ಇರ್ತಾರೆ ಅವರು ಕೂಡ ದಾರಿ ತಪ್ಪುವಂತ ಕೆಲಸಗಳನ್ನ ನಡೀತಾ ಇರುತ್ತೆ. ಹಾಗಿದ್ರೆ ಒಳ್ಳೆಯ ಸ್ನೇಹ ಬಳಗ ಮಕ್ಕಳ ಸಂಸ್ಕಾರಕ್ಕೆ ಹೇಗೆ ಸಹಾಯ ಮಾಡುತ್ತೆ?
0: ಒಳ್ಳೆಯ ಸ್ನೇಹ ಬಳಗ ಮಕ್ಕಳ ಸಂಸ್ಕಾರಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಒಳ್ಳೆ ಸಂಸ್ಕಾರ ಇದ್ದಾಗ ಭಗವಂತನೇ ನಮ್ ಜೊತೆಗಿರ್ತಾನೆ.
1: ಖಂಡಿತ
0: ಅಲ್ವಾ? ನಾವೊಬ್ಬರಿಗೆ ಸಹಾಯ ಮಾಡಿದ್ರೆ ಅಥವಾ ಒಬ್ಬರನ್ನ ಬೆಳೆಸಿದರೆ ಭಗವಂತ ನಮ್ಮನ್ನ ಬೆಳೆಸ್ತಾನೆ ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆ ಹಾಗೂ ವೈಯಕ್ತಿಕ ಅನುಭವ ಮೇಡಮ್. ಸ್ನೇಹ ಅನ್ನೋದು ರಕ್ತ ಸಂಬಂಧವನ್ನ ಮೀರಿದ್ದು, ಅಕ್ಷಯ ಪಾತ್ರ ಇದ್ದಾಗೆ ಎಷ್ಟು ಜನಕ್ಕೆ ಬೇಕಾದರೂ ನೀವು ಸ್ನೇಹವನ್ನ ಕೊಡಬಹುದು. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಮೇಡಮ್, ನನ್ನ ತಮ್ಮನ ಫ್ರೆಂಡ್, ಅವರು ಡಿಸಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರ್ನಲ್ಲಿ, ಮಂಜುನಾಥ್ ಅಂತ ಹೇಳಿ. ಇನ್ನೊಬ್ರು ಲಾಯರ್ ಆಗಿ ಅಡ್ವೊಕೇಟ್ ಆಗಿ ಶಶಿಧರ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮನ ಫ್ರೆಂಡ್ಸ್ ನನ್ನ ಸ್ಪೆಷಲ್ ಲೆಕ್ಚರ್ಸ್ಗೆ ಅವರಿಬ್ರು ಕೂಡ ಕರೆಸಿದ್ದೆ. ಸಾಧ್ಯವಾದರೆ ಒಂದು ಅಡ್ಮಿನಿಸ್ಟ್ರೇಷನ್ ಈಗೆಲ್ಲ ಫೋಕ್ಸ್ ಇದೆಯಲ್ಲ ಅದ್ರ ಬಗ್ಗೆ ನೀವು ಕೂಡ ಕರೆಸಿ ಮಾತಾಡ್ಬೋದು, ಭಾಳ ಚೆನ್ನಾಗಿ ಮಾತಾಡ್ತಾರೆ ಮೇಡಮ್ ಅವರು. ಇವರಿಬ್ರು ಸ್ನೇಹದ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಮಂಜುನಾಥ್ ಅನ್ನೋರು ಮೇಡಮ್ ಬೆಂಗಳೂರಿನಲ್ಲಿದ್ರು, ಯು ಜಸ್ಟ್ ಇಮ್ಯಾಜಿನೇಷನ್. ಶಶಿಧರ್ ಅನ್ನೋರು ಡೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮಂಜು ಫೋನ್ ಮಾಡ್ತಾರೆ, ಕೆ ಎಸ್ ಕಾಲ್ ಫಾರ್ ಮಾಡಿದ್ದಾರೆ, ನನ್ನ ಹತ್ರ ಸೋರ್ಸಸ್ ಇಲ್ಲ, ಆಗಿನ ಮೊಬೈಲ್ ಇರಲಿಲ್ಲ ಮೇಡಮ್, ಆಯ್ತಾ, ನನ್ನ ಹತ್ರ ಹೆಚ್ ಕೆ ಸೋರ್ಸಸ್ ಇಲ್ಲ, ವೆರಿ ಶಾರ್ಟ್ ಟೈಮ್, ಅಟ್ ಎನಿ ಕಾಸ್ಟ್ ನಾನು ಕೆ ಎಸ್ ಪಾಸ್ ಮಾಡಲೇಬೇಕು ಅಂತ ಶಶಿಧರ್ ಹೇಳ್ತಾರೆ. ಇಲ್ಲ, ನೀನು ಯೋಚನೆ ಮಾಡಬೇಡ, ನೀನು ಯಾವ್ಯಾವಾಗ ಫ್ರೀ ಆಗ್ತೀಯ ಆಗೆಲ್ಲ ನನಗೆ ನೀನು ಕಾಲ್ ಮಾಡು. ನಾನು ಕಾಲ್ ಮಾಡಿದಾಗ ನನ್ನ ಹತ್ರ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ, ಒಂದಷ್ಟು ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದೀನಿ, ಅದು ನಾನು ಹೇಳ್ತಾ ಹೋಗ್ತೀನಿ, ಯು ಜಸ್ಟ್ ಲಿಸನ್, ಕೇಳಿಸ್ಕೊತಾ ಹೋಗು ಅಂತ. ಶಶಿಧರ್ ಆ ಕಡೆಯಿಂದ ಮಾತಾಡ್ತಾರೆ, ಮೇಡಮ್ ಇಲ್ಲಿ ಮಂಜುನಾಥ್ ಕೇಳಿಸ್ಕೊತಾರೆ, ಅವರು ಓದಿದ್ದಕ್ಕಿಂತ ಕೇಳಿಸ್ಕೊಂಡಿದ್ದು ಜಾಸ್ತಿ. ನಾವು ಯಾವಾಗಲೂ

0: ಗುಡ್ ಲಿಸನರ್ ಆಗ್ಬೇಕು.
1: ಹೌದು,
0: ಕೆ ಎಸ್ ಎಕ್ಸಾಮ್ ಬರೀತಾರೆ, ಮಂಜುನಾಥ್ ಕೆ ಎಸ್ ಎಕ್ಸಾಮ್ ಪಾಸ್ ಮಾಡ್ತಾರೆ. ಇವತ್ತು ಡಿ ಸಿ ಆಗಿ ವರ್ಕ್ ಮಾಡ್ತಾ ಇದಾರೆ ಬೆಂಗಳೂರಿನಲ್ಲಿ ಮೇಡಮ್. ಸಾಧ್ಯವಾದ್ರೆ ಅವ್ರನ್ನ ಕರೆಸಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ,
1: ಒಳ್ಳೆ ಸ್ನೇಹಿತರು ಅಂತ ಗೊತ್ತಾಯ್ತು.
0: ಸ್ನೇಹಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಅಲ್ವಾ, ಈ ಶಶಿಧರ ಅನ್ನೋರು ಹಳ್ಳಿನಲ್ಲಿ ಹುಟ್ಟಿರೋದು ಮೇಡಮ್. ಹುಣಸೂರ್ ಹತ್ರ ಒಂದು ಹಳ್ಳಿ ಇದೆ, ಅಲ್ಲೂ ಹುಟ್ಟಿದ್ದು. ನಾವು ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ನೋಡೋಕ್ಕಾಗುತ್ತೋ ಇಲ್ವೋ,

0: ಧರೆ ಅಂತ ಹೇಳಿದ್ರೆ ಈ ಜೇನ್ ಹುಳುಗಳ ತರ ತುಂಬಿಕೊಂಡ್ಬಿಡ್ತಾರೆ, ಕೈ ಜೋಡಿಸ್ತಾರೆ. ಸೊ ಹಾಗಾಗಿ ಯಾವಾಗ್ಲೂ ಕೂಡ ಸ್ನೇಹ, ಏನು ಒಳ್ಳೆತನ ಇರುವವರ ಸ್ನೇಹ ಮಾಡೋದು ಕೂಡ ಒಂದು ಸಂಸ್ಕಾರ ಅನ್ನೋದು ನನ್ನ ಅಭಿಪ್ರಾಯ.
1: ಹೌದು ಮೇಡಮ್, ಒಂದು ಒಳ್ಳೆ ಎಕ್ಸಾಂಪಲ್ ನೀಡಿದ್ರಿ ಸ್ನೇಹ ಅಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಮ್ಯಾಮ್, ಹಾಗೆ ನೇಗ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಬೆಳೆಸೋದಕ್ಕೆ ಸಂಸ್ಕಾರ ಏಕೆ ಅಗತ್ಯ?
0: ಖಂಡಿತ ಮೇಡಮ್, ಯಾಕಂದ್ರೆ ನಾವು ಬದುಕ್ತಾ ಇರೋದೇ ಸಮಾಜದಲ್ಲಿ.
1: ಹೌದು,
0: ಸಮಾಜದಲ್ಲಿ ಇತರರ ಜೊತೆಗೆ ನಾವು ಬದುಕಲೇಬೇಕು. ಸಮಾಜವನ್ನ ಬಿಟ್ಟು ಬದುಕಲು ಸಾಧ್ಯನೇ ಇಲ್ಲ. ಅರಿಸ್ಟಾಟಲ್ ಹೇಳ್ತಾರೆ, ಸಮಾಜವನ್ನ ಬಿಟ್ಟು ಬದುಕೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಸಮಾಜವನ್ನ ಬಿಟ್ಟು ಬದುಕ್ತೀನಿ ಅಂತ ನೀನು ಹೊರಟಿದ್ದೆ ಆದ್ರೆ ಒಂದು ದೇವರಾಗಿರಬೇಕು, ಇಲ್ಲ ಮೃಗವಾಗಿರಬೇಕು. ಹಾಗಾಗಿ ನಾನು ಈ ಸಮಾಜದ ಮಧ್ಯದಲ್ಲಿ ಇತರರ ಜೊತೆಗೆ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ನಾನು ಉತ್ತಮ ನಾಗರಿಕನಾಗಿ ಬೆಳಿಬೇಕು, ಬದುಕಬೇಕು ಅಂತ ಹೇಳಿದ್ರೆ ಸಂಸ್ಕಾರ ಅನ್ನುವಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯವಾಗುತ್ತೆ.
1: ಮ್ಯಾಮ್, ಹಾಗಾದ್ರೆ ಮಕ್ಕಳ ಜೀವನದಲ್ಲಿ ಸಂಸ್ಕಾರದ ಮಹತ್ವ ಏನಾಗಿರುತ್ತೆ?
0: ಸಂಸ್ಕಾರ ಮತ್ತು ವ್ಯಕ್ತಿತ್ವ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಮೇಡಮ್. ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳಿ ಕರೀತೇವೆ. ಇವೆರಡರ ನಡುವೆ ಅಂತಹ ದೊಡ್ಡ ವ್ಯತ್ಯಾಸ ಏನನ್ನು ಕಂಡು ಬರ್ತಾ ಇಲ್ಲ. ಸಂಸ್ಕಾರ ವ್ಯಕ್ತಿತ್ವ ಅಂತ ವ್ಯತ್ಯಾಸ ಏನು ಕೂಡ ನನಗೆ ಕಂಡು ಬರ್ತಾ ಇಲ್ಲ. ಮಕ್ಕಳಲ್ಲಿ ಸಂಸ್ಕಾರ ಇದೆ ಅಂದ್ರೆ ವ್ಯಕ್ತಿತ್ವದ ವಿಕಾಸ ಆಗ್ತಾ ಇದೆ ಅಂತ ಹೇಳಿ ಅದರ ಅರ್ಥ. ವ್ಯಕ್ತಿತ್ವದ ವಿಕಾಸ ಆಗಿದೆ ಅಂದ್ರೆ ಆ ಮಗುವಿನಲ್ಲಿ ಸಂಸ್ಕಾರ ಇದೆ ಅಂತ ಹೇಳಿ ಅದರ ಅರ್ಥ. ಹಾಗಾಗಿ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ವ್ಯಕ್ತಿ ಸಾಯ್ತಾನೆ ಆದ್ರೆ ವ್ಯಕ್ತಿತ್ವ ಸಾಯಲ್ಲ.
1: ಖಂಡಿತ.
0: ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಪುನೀತ್ ರಾಜ್ಕುಮಾರ್. ಸಿಂಪಲ್ ಆಗಿ ಒಂದೊಂದು ಲೈನ್ ಅಲ್ಲಿ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸ್ವಾಮಿ ವಿವೇಕಾನಂದ ಅಮೆರಿಕದ ಚಿಕಾಗೋದಲ್ಲಿ ಅವರು ಭಾಷಣವನ್ನ ಮಾಡ್ತಿರ್ತಾರೆ, ಗೊತ್ತಿದೆ ಅದು ನಿಮ್ಗೆ. ಅವ್ರ ಭಾಷಣವನ್ನ ಕೇಳಿ ಪ್ರೇರಣೆಗೆ ಒಳಗಾದಂತಹ ಒಂದು ಸುಂದರವಾದಂತಹ ಒಂದು ಹೆಣ್ಮಗು ಬಂದು ಕೇಳ್ತಾಳೆ, ನೀವೆಷ್ಟು ಬುದ್ಧಿವಂತರಿದ್ದೀರಾ, ಇಷ್ಟು ವಿವೇಚನೆ ಇದೆ, ಇಷ್ಟು ಸುಂದರವಾಗಿದ್ದೀರಾ, ನನ್ನನ್ನ ನೀವು ಮದುವೆ ಮಾಡ್ಕೊಳ್ಳಿ, ನಿಮ್ಮಂತಹದೇ ಒಂದು ಮಗು ನನಗೆ ಬೇಕು ಅಂತ. ತಕ್ಷಣ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅಮ್ಮ ಅದಕ್ಕೆಲ್ಲ ತುಂಬಾ ಸಮಯ ತಗೊಳುತ್ತೆ, ನಾನೇ ನಿಮ್ಮ ಮಗ, ನೀವು ನನ್ನ ತಾಯಿ ಅಂತ ನನಗೆ ಈ ಮಗನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಂತ ತಕ್ಷಣ ಹೆಣ್ಣು ಮಗುವಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಇದನ್ನ ಏನ್ ಹೇಳ್ತೀರಾ, ಸಂಸ್ಕಾರ ಅಂತೀರಾ, ವ್ಯಕ್ತಿತ್ವ ಅಂತೀರಾ? ಎಷ್ಟು ದೊಡ್ಡ ಸಂಸ್ಕಾರ ಮೇಡಮ್. ಇವತ್ತಿನ ದಿನ ವ್ಯಕ್ತಿ ಇಲ್ಲ, ಸ್ವಾಮಿ ವಿವೇಕಾನಂದವ್ರು ನಮ್ಮಲ್ಲಿ ಇಲ್ಲ ಮೇಡಮ್, ಆದ್ರೆ ಅವರ ವ್ಯಕ್ತಿತ್ವ ಜೀವಂತ ಮೇಡಮ್ ಅಲ್ವಾ? ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಹಾಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ಸಬಾರ್ಡಿನೇಟರ್ ಒಬ್ರು ಬಂದ್ಬಿಟ್ಟು ಪರ್ಮಿಷನ್ ಕೇಳ್ತಾರೆ. ಏನ್ ಪರ್ಮಿಷನ್ ಅಂದ್ರೆ, ಇವತ್ತು ಸೈನ್ಸ್ ಎಕ್ಸಿಬಿಷನ್ ಇದಾರೆ, ಇವತ್ತೇ ಲಾಸ್ಟ್, ನಮ್ಮ ಇಬ್ರು ಮಕ್ಕಳನ್ನ ನಾನು ಕರ್ಕೊಂಡು ಹೋಗ್ಬೇಕು ಸರ್, ಮಧ್ಯಾಹ್ನ ಸ್ವಲ್ಪ ಬೇಗ ಹೊರಡ್ತೀನಿ, ದ ಪರ್ಮಿಷನ್ ಕೊಟ್ರಿ ಅಂತ ಕೇಳ್ತಾರೆ. ಆಯ್ತಪ್ಪ ನೀನು ಹೋಗ್ಬೋದು ಅಂತ ಹೇಳ್ತಾರೆ. ಮಧ್ಯಾಹ್ನ ಆಫ್ಟರ್ ಲಂಚ್ ಆಗುತ್ತೆ, ಆಯಪ್ಪ ಬರೋದೇ ಇಲ್ಲ, ಅಬ್ದುಲ್ ಕಲಾಂ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಪರ್ಮಿಷನ್ ಕೇಳಿದ್ರು ಬರಲೇ ಇಲ್ವಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಕೊನೆಗೆ ಅವ್ರ ಚೇಂಬರ್ ಲಾಕ್ ಮಾಡ್ಬಿಟ್ಟು ಹೊರಡ್ಬಿಡ್ತಾರೆ. ಇವ್ರಿಗೆ ಡ್ಯೂಟಿ ಅವರ್ಸ್ ಮುಗಿಯುತ್ತೆ, ಮನೆಗೆ ಹೋಗ್ತಾರೆ ಸಬಾರ್ಡಿನೇಟರು, ಇಬ್ರು ಮಕ್ಕಳ ಮಧ್ಯೆ APJ ಅಬ್ದುಲ್ ಕಲಾಂ ಅವರು ಕೂತಿದ್ದಾರೆ. ಮಕ್ಕಳು ಹ್ಯಾಪಿ ಆಗಿದ್ದಾರೆ, ಸರ್ ನೀವಿಲ್ಲಿ ಅಂತ ಕೇಳ್ತಾರೆ. ಅಲ್ಲಪ್ಪ ಬೆಳಿಗ್ಗೆ ಪರ್ಮಿಷನ್ ಕೇಳ್ದೆ ತಾನೆ, ಆದ್ರೆ ನೀನ್ ಕೆಲಸ ಮಾಡ್ತಾ ಮಾಡ್ತಾ ನೀನು ಮರ್ತು ಬಿಟ್ಟೆ, ನಿನಗೂ ಡಿಸ್ಟರ್ಬ್ ಆಗ್ಬಾರ್ದು, ನಿನ್ ಮಕ್ಳಿಗೂ ತೊಂದರೆ ಆಗ್ಬಾರ್ದು, ಸೊ ಹಾಗಾಗಿ ನಾನೇ ನಿಮ್ ಮಕ್ಳನ್ನ ಕರ್ಕೊಂಡೋಗಿ ಎಕ್ಸಿಬಿಷನ್ ತೋರಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ. ಮೇಡಮ್ ಇದು ಕೇಳ್ದಾಗ ಏನಾಗುತ್ತೆ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇದ್ರು ಕೂಡ ಅಧಿಕಾರದ ಅಹಂ ಒಳ್ಳೇದಲ್ಲ, ವ್ಯಕ್ತಿತ್ವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ APJ ಅಬ್ದುಲ್ ಕಲಾಂ ಏನಿದ್ದಾರೆ ಅವ್ರನ್ನ ಬಹಳ ಮುಗಿಲು ಮುಟ್ಟುವ ಎತ್ತರಕ್ಕೆ ಮನುಷ್ಯತ್ವ ಅವರಲ್ಲಿ ಇತ್ತು. ನೀವು APJ ಅಬ್ದುಲ್ ಕಲಾಂ ಬಗ್ಗೆ ಏನ್ ಗೊತ್ತು ಅಂತ ಹೇಳಿದ್ರೆ, ಮೇಡಮ್ ಪ್ರೆಸಿಡೆಂಟ್ ಆಗಿದ್ರು, ರಾಷ್ಟ್ರಪತಿ ಆಗಿದ್ರು, ಸೈಂಟಿಸ್ಟ್ ಆಗಿದ್ರು, ಸ್ಟೇಟ್ಸ್ ಮನ್ ಏನೆಲ್ಲ ಹೇಳ್ಬೋದು, ಆದ್ರೆ ಎಲ್ಲೂ ಅವರೊಬ್ರು ಮುಸ್ಲಿಂ ಅಂತ ಹೇಳೋದೇ ಇಲ್ಲ. ನಾವು ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಅದ್ಯಾವುದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಇಲ್ಲಿ ವ್ಯಕ್ತಿತ್ವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಾಗಿ ವ್ಯಕ್ತಿ ಇಲ್ಲ, ವ್ಯಕ್ತಿತ್ವ ಜೀವಂತ. ಇನ್ನೊಂದು ಮೇಡಮ್, ಲಾಸ್ಟ್ ಒನ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಪುನೀತ್ ರಾಜ್ಕುಮಾರ್ ಅಲ್ವಾ? ಎಷ್ಟೋ ಮನೆಗಳಲ್ಲಿ ದೇವ್ರ ಮನೆಗಳಲ್ಲಿ ಫೋಟೋ ಇಟ್ಟಿದ್ದಾರೆ ಮೇಡಮ್. ಕಾರಣ ಏನು ಅಂದ್ರೆ ವ್ಯಕ್ತಿತ್ವ, ಸಮಾಜದಲ್ಲಿ ಇತರರ ಜೊತೆಗೆ ಅವ್ರು ನಡ್ಕೊಳ್ತಾ ಇದ್ದಂತಹ ರೀತಿ, ಎಲ್ಲರನ್ನು ಗೌರವಿಸುವಂತಹ ಧಾಟಿ ಇದೆಯಲ್ಲ, ಸೊ ಅದು ಒಂದು ಸಂಸ್ಕಾರ. ಸೊ ಹಾಗಾಗಿ ವ್ಯಕ್ತಿ ಸಾಯ್ತಾನೆ, ವ್ಯಕ್ತಿತ್ವ ಸಾಯೋದಿಲ್ಲ. ಸೊ ಹಾಗಾಗಿ ಸಂಸ್ಕಾರ ವ್ಯಕ್ತಿತ್ವ ಇವೆರಡರ ನಡುವೆ ಅಂತ ವ್ಯತ್ಯಾಸ ಇಲ್ಲ ಮೇಡಮ್. ಟೂ ಫೇಸಸ್.

0: ಆಫ್ ದ ಸೇಮ್ ಕಾಯಿನ್ ಅನ್ನೋದು ನನ್ನ ಅಭಿಪ್ರಾಯ.
1: ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಸಂಸ್ಕಾರ ಉತ್ತಮ ಭವಿಷ್ಯದ ಅಡಿಪಾಯ ಎಂಬ ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು. ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ದಯಮಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಿ, ಆ ಸಂಸ್ಕಾರನೇ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡುತ್ತೆ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮೇಡಮ್. ಮನೆ ಮತ್ತು ಶಾಲೆ ಎರಡು ಸೇರಿ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳು, ಶಿಸ್ತು, ಗೌರವ ಮತ್ತು ನೈತಿಕತೆಯನ್ನು ಬೆಳೆಸಿದರೆ ಅವರು ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೇ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೀನಿ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲಾ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.